ನಮಸ್ಕಾರ ಶ್ರೋತೃಗಳೇ, ಶುಭೋದಯ. ಇದು ಆಕಾಶವಾಣಿ ಬೆಂಗಳೂರು ನಿಲಯ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ನಮ್ಮ ನಿಲಯದ ಇಂದಿನ ಪ್ರಸಾರ ಕಾರ್ಯವನ್ನು ಇದೀಗ ಆರಂಭಿಸುತ್ತಿದ್ದೇವೆ. ಇಂದು 1948 ಶಕವರ್ಷ, ಜ್ಯೇಷ್ಠ ಮಾಸದ 12ನೆಯ ದಿನ, ಅಂದರೆ 2026ನೇ ಇಸವಿ ಜೂನ್ ತಿಂಗಳ 2ನೇ ತಾರೀಖು ಮಂಗಳವಾರ. ಸಮಯ 5:58:45. ನಿಮ್ಮನ್ನೆಲ್ಲ ಇಂದಿನ ಕಾರ್ಯಕ್ರಮಗಳನ್ನು ಆಲಿಸಲು ಸ್ವಾಗತಿಸುತ್ತಿರುವುದು ನಿಮ್ಮ ರೇಡಿಯೋ ಗೆಳತಿ ಅಕ್ಷತಾ.

ಆಕಾಶವಾಣಿ ಬೆಂಗಳೂರು. ನಮ್ಮ ನಿಲಯದಿಂದ ಇಂದು ಪ್ರಸಾರವಾಗಲಿರುವ ಕಾರ್ಯಕ್ರಮಗಳ ಪರಿಚಯ ಮಾಡಿಕೊಳ್ಳೋಣ. ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. 6:30 ಚಿಂತನ ದಿವಾಕರ ಡೋಂಗ್ರೆ ಅವರಿಂದ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. 6:35 ಕನ್ನಡ ರತ್ನ ಭಂಡಾರ ಪ್ರಸ್ತುತಿ ಬಿಕೆ ಸುಮತಿ. 6:40 ದೇಶಭಕ್ತಿಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. 6:50 ರೈತರಿಗೆ ಸಲಹೆ. 7:15 ಬಿಜಿ ವಿನುತಾ ಅವರು ಹಾಡಿರುವ ಭಾವಗೀತೆಗಳು. 7:45 ಚಿತ್ರಗೀತೆಗಳು. 8:30 ಆಕಾಶವಾಣಿಗೆ 90 ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಮತ್ತು ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ಒ. 8:35 ಆಕಾಶಬುಟ್ಟಿ ಬಾನುಲಿ ಕಲಿಗಳು, ಪ್ರಸ್ತುತಿ ಬಿಕೆ ಸುಮತಿ. 8:50 ಕಗ್ಗದ ಸಿರಿ, ಪರಿಕಲ್ಪನೆ ಮತ್ತು ವಾಚನ ಡಾ ಬಸವರಾಜ ಸಾದರ್, ನಿರ್ಮಾಣ ಎಂ ಶಿವರಾಮ್. 9:05 ಗೀತ ಪಲ್ಲವ. 9:30 ಗಾನಗಂಗೆ, ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ. 10:30 ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ ಸುನಹರೆ ಪಲ್. 11:00 ಹಳೆಯ ಚಿತ್ರಗೀತೆಗಳ ಕಾರ್ಯಕ್ರಮ ಸವಿ ನೆನಪು. 11:30 ಎನ್ಸಿಇಆರ್ಟಿ ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್ ಪ್ರಸಾರವಾಗಲಿದೆ. ಮಧ್ಯಾಹ್ನದ ಪ್ರಸಾರದಲ್ಲಿ 12:05 ವನಿತಾ ವಿಹಾರ. ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 12:35 ಆರೋಗ್ಯ ಸಂಚಿಕೆ, ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು. ಈ ಕುರಿತು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ. ಸಂದರ್ಶಕರು ಮಂಜುಳಾ ಪುರಾಣಿಕ್, ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ವಿಕಸಿತ ಭಾರತ್ ಜಿ ರಾಮ್ಜಿ ಯೋಜನೆ, ಈ ಕುರಿತು ಮಾತನಾಡುತ್ತಾರೆ ಎಂ ರವಿ, ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ. 1:20 ಚಿತ್ರಗೀತೆಗಳು. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾ ಎಎಸ್ ಶಂಕರನಾರಾಯಣ. 2:40 ಹಿಂದಿ ಪಾಠ, ಹೇಳಿಕೊಡುತ್ತಾರೆ ಶ್ರೀನಿವಾಸಮೂರ್ತಿ. ಸಂಜೆ 5:30 ಗಿರ್ಮಿಟ್, ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. 6:15 ಕನ್ನಡ ರತ್ನ ಭಂಡಾರ. 6:30 ಅವಲೋಕನ. 6:51 ಕೃಷಿರಂಗದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ, ಈ ಕುರಿತು ಡಾ ಲತಾ ಎಚ್ಎಸ್ ಅವರೊಡನೆ ಸಂದರ್ಶನ. ಸಂದರ್ಶಕರು ತಿಮ್ಮಪ್ಪ ಎಚ್ ಗೌಡ. ನಂತರ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಮತ್ತು ಸಂಗಡಿಗರಿಂದ ಭಜನೆ ಪದವನ್ನು ಆಲಿಸುವಿರಿ. 7:45 ಸಿರಿಗಂಧ. 9:15 ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳುವಿರಿ. 9:30 ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ. ರಾತ್ರಿ 10:00 ಅಧಿಕ ಮಾಸದ ಮಹತ್ವ, ಈ ಕುರಿತು ಅನಘ ಪ್ರಸಾದ್ ಅವರಿಂದ ಕಥಾ ಮೂಡಿಬರಲಿದೆ. ರಾತ್ರಿ 10:30 ಗೀತ ಚಂದ್ರಿಕೆಯನ್ನ ಆಲಿಸಬಹುದು. ಇವಿಷ್ಟು ಇಂದು ನಮ್ಮ ನಿಲಯದಿಂದ ಪ್ರಸಾರವಾಗಲಿರುವ ಕಾರ್ಯಕ್ರಮಗಳು.

ಆಕಾಶವಾಣಿ ಬೆಂಗಳೂರು ಶುಭೋದಯ ಕರ್ನಾಟಕ ಭಕ್ತಿಗೀತೆಗಳ ಕಾರ್ಯಕ್ರಮ. ಮೊದಲಿಗೆ ಕೇಳೋಣ ಸ್ವಾತಿ ರಾಮಲಕ್ಷ್ಮಿ ಅವರ ಧ್ವನಿಯಲ್ಲಿ ಮೂಡಿಬಂದಿರುವ ಗೀತೆ ಬಾರಯ್ಯ ವೆಂಕಟರಮಣ ಭಕ್ತರ ನಿಧಿಯೇ ಪುರಂದರದಾಸರ ರಚನೆ ಇದು.

ಇನ್ನೀಗ ಸ್ವಾತಿ ರಾಮಲಕ್ಷ್ಮಿ ಅವರ ಧ್ವನಿಯಲ್ಲಿ ಕೇಳೋಣ ಮತ್ತೊಂದು ಪುರಂದರದಾಸರ ರಚನೆ, ವೆಂಕಟರಮಣನೆ ಬಾರೋ ಶೇಷಾಚಲ ವಾಸನೆ ಬಾರೋ.

ಸ್ವಾತಿ ರಾಮಲಕ್ಷ್ಮಿಯವರ ಧ್ವನಿಯಲ್ಲಿ ಎರಡು ಗೀತೆಗಳನ್ನು ಕೇಳಿದಿರಿ. ಇವರೊಂದಿಗೆ ಪಕ್ಕವಾದ್ಯ ಸಹಕಾರ ನೀಡಿದವರು ವಯಲಿನ್ ವೆಂಕಟೇಶ ಜೋಯಿಸರು, ಮೃದಂಗ ಅದಮ್ಯ ರಮಾನಂದ್, ವೀಣೆ ಎಂಆರ್ ಮಂಜುಳಾ. ಇನ್ನೀಗ ಕೇಳೋಣ ವಿದ್ಯಾಭೂಷಣರ ಧ್ವನಿಯಲ್ಲಿ ಶ್ಯಾಮಸುಂದರ ವಿಠಲರ ರಚನೆ ಕಾಯೇ ದುರ್ಗಾಂಭಿಣಿಯೇ ಕಾಯೇ ಶ್ರೀ ರುಕ್ಮಿಣಿಯೇ.

0: ಆಕಾಶವಾಣಿ ಚಿಂತನ ದಿವಾಕರ ಡೋಂಗ್ರೆ ಅವರಿಂದ.
1: ಕೂಸು ಕುಂಚಿಗಿ ತಿಂತು. ಶೈಶವದಲ್ಲಿರುವ ಮಗುವನ್ನು ಚಳಿ ಗಾಳಿ ಬಿಸಿಲುಗಳಿಂದ ರಕ್ಷಿಸಲು ಅದಕ್ಕೆ ಕುಂಚಿಗೆಯನ್ನು ತೊಡಿಸುತ್ತೇವೆ. ಹಲವೊಂದು ಸಲ ಮಗುವಿಗಿಂತ ಅದಕ್ಕೆ ತೊಡಿಸಿದ ಕುಂಚಿಗೆಯನ್ನೇ ಹೊಗಳುವವರು ಇದ್ದಾರೆ. ಎಲ್ಲಿಯವರೆಗೆ ಈ ಕುಂಚಿಗೆ? ಈ ಕುಂಚಿಗೆ ಅನ್ನುವುದು ಮಗು ಬಾಲ್ಯಕ್ಕೆ ಕಾಲಿಟ್ಟಾಗ ಮತ್ತೆ ಅದಕ್ಕೆ ಬೇಡ. ಅದರ ಬೆಳವಣಿಗೆಗನುಸಾರವಾಗಿ ಅದಕ್ಕೆ ತೊಡಿಸುವ ಬಟ್ಟೆಗಳ ಗಾತ್ರ ಮತ್ತು ಆಕಾರಗಳು ಬದಲಾಗುತ್ತವೆ. ಶೈಶವವನ್ನು ಬಾಲ್ಯ ತಿನ್ನಿತು ಅನ್ನುವ ಅರ್ಥ ಇಲ್ಲಿಯದು. ಇಲ್ಲಿ ನಾವು ಶಾರೀರಿಕವಾಗಿ ಬೆಳೆದಂತೆ ನಮ್ಮ ಬದುಕಿನ ಅವಸ್ಥಾತ್ರಯಗಳು ಹೇಗೆ ಬದಲಾಗುತ್ತವೆ ಅನ್ನುವುದನ್ನು

0: ಸಾಂಕೇತಿಕವಾಗಿ ತಿಳಿಸಲಾಗಿದೆ. ಮುಂದಿನ ಚರಣ ಹಾಸಿಗೆ ನೆಲ ತಿಂತು. ಹಾಸಿಗೆಯನ್ನು ಹಾಸುವುದು ನೆಲದ ಮೇಲೆ. ನೀವು ಮಂಚದ ಮೇಲೆ ಹಾಸಿಗೆ ಹಾಸಿದ್ದೇನೆಂದರೂ ಮಂಚ ನಿಂತಿರುವುದು ನೆಲದ ಮೇಲೆ ತಾನೆ? ರಾತ್ರಿಯ ವಿರಾಮಕ್ಕೆ ಹಾಸಿಗೆ ಬೇಕು. ರೋಗ ರುಜಿನಗಳು ಬಂದಾಗಲಂತೂ ಅವರು ಹಾಸಿಗೆ ಹಿಡಿದಿದ್ದಾರೆ ಅನ್ನುವ ಮಾತೇ ಇದೆಯಲ್ಲ. ಎಲ್ಲಿಯವರೆಗೆ ಹಾಸಿಗೆಯಲ್ಲಿ ಮಲಗಿ ವಿರಮಿಸುವುದು? ತೋಳಿನಲ್ಲಿ ಕಸುವಿರುವ ತನಕ ನಮ್ಮ ಅನ್ನವನ್ನು ನಾವು ದುಡಿದು ತಿನ್ನುವಲ್ಲಿ ಬೆಳಗಿನಲ್ಲಿ ಹಾಸಿಗೆಯನ್ನು ಮಡಚಿ ಕಾರ್ಯಪ್ರವೃತ್ತರಾಗಬೇಕು. ಈ ಹಾಸಿಗೆ ನಮಗೆ ಬೇಕಾಗಿರುವುದು ವಿಧಿಯುಕ್ತ ಆಯಸ್ಸು ಇರುವವರೆಗೆ ಮಾತ್ರ. ಮನುಷ್ಯ ಇಲ್ಲವಾದ ಬಳಿಕ ಹಾಸಿಗೆ ಏಕೆ? ಅದು ಕೂಡ ಮನುಷ್ಯನೊಂದಿಗೆ ಮಣ್ಣನ್ನು ಸೇರುತ್ತದೆ. ಶಾಶ್ವತವಾದ ಹಾಸಿಗೆ ಯಾವುದು? ಅದು ಈ ನೆಲ ಮಾತ್ರ. ನೆಲ ಹಾಸಿಗೆ ತಿಂತು ಅನ್ನುವುದರ ಅರ್ಥ ಇದು. ಅಜ್ಜಯ್ಯನ ಗಡ್ಡ ಇಲಿ ತಿಂತು. ಗಡ್ಡ ಮೀಸೆ ಕೆಲವರಿಗೆ ಪ್ರತಿಷ್ಠೆಯ ಸಂಕೇತ. ಮೀಸೆ ಮೇಲೆ ಕೈಯಿಕ್ಕಿ ಹುರಿಗೊಳಿಸುತ್ತಲೋ ಗಡ್ಡ ನೀವುತ್ತಲೋ ಇರಬೇಕು. ಎಲ್ಲಿಯವರೆಗೆ? ದೇಹದ ಕೊಬ್ಬು ಇಳಿದು ಮುದಿತನ ಬರುವವರೆಗೆ ಮಾತ್ರ. ಮತ್ತೆ ಮೀಸೆ ಹುರಿಗೊಳಿಸಲು ಗಡ್ಡವನ್ನು ನೀವಲೂ ಶಕ್ತಿಯಿಲ್ಲ. ಇಂತಹ ಗಡ್ಡವನ್ನು ನಿದ್ದೆಯಲ್ಲಿ ಇಳಿ ತಿಂದರೂ ತಿಳಿಯದು. ಅಂದರೆ ಮನುಷ್ಯನ ಸ್ಥಾನಮಾನ, ಗಳಿಕೆ, ಉಳಿಕೆ, ಪ್ರತಿಷ್ಠೆ ಇವೆಲ್ಲವೂ ದೇಹದಲ್ಲಿ ಕಸುವಿರುವ ತನಕ ಮಾತ್ರ. ದೇಹದಲ್ಲಿ ಶಕ್ತಿ ಕುಂದಿ ಮುದಿತನ ಅಡರಿದಾಗ ಬಿಟ್ಟ ಗಡ್ಡ ಮೀಸೆಗಳೇ ಭಾರವಾದವು. ಅಜ್ಜಿಯ ತಿಂತು ಕಜ್ಜಾಯ. ಬಾಯಿಯಲ್ಲಿ ಹಲ್ಲೇ ಇಲ್ಲದ ಮುದಿಯಜ್ಜಿಗೆ ಕಜ್ಜಾಯ ತಿನ್ನುವ ಬಯಕೆ. ಕಜ್ಜಾಯವನ್ನು ತಿನ್ನಲು ಹಲ್ಲುಗಳು ಸುದೃಢವಾಗಿರಬೇಕಲ್ಲ, ಅದನ್ನು ಜೀರ್ಣಿಸಿಕೊಳ್ಳುವ ಶಕ್ತಿ ಇರಬೇಕಲ್ಲ. ಇಲ್ಲಿ ಕಜ್ಜಾಯವೆನ್ನುವುದು ನಮ್ಮ ಬದುಕಿನ ಆಸೆಗಳು, ಕಾಮನೆಗಳ ಸಂಕೇತ. ಮುದಿತನ ಬಂದರೂ ಸುಖದ ನಿರೀಕ್ಷೆ, ಮುದುಕನಿಗೆ ಹೆಣ್ಣು ದೊರೆತರೆ ಅಥವಾ ಮುದುಕಿಗೆ ಗಂಡು ದೊರೆತರೆ ಏನಾದೀತು? ಅನುಭವಿಸಲು ಸಾಧ್ಯವೇ? ಅಂದರೆ ನಮ್ಮ ಆಸೆಗಳು ವಯಸ್ಸಿಗೊಪ್ಪುವಂತಿರಬೇಕು. ಆಸೆಗಳನ್ನು ಅನುಭವಿಸಿ ಅರಗಿಸಿಕೊಳ್ಳುವ ಶಕ್ತಿಯೂ ನಮ್ಮಲ್ಲಿರಬೇಕು. ಮುದಿತನ ಬಂದಾಗಿದೆಲ್ಲ ಸಾಕಿನ್ನು ನನಗೆ. ದೇವರಿತ್ತ ಕರುಣೆಯೆಂದು ನಾನೆಲ್ಲವನ್ನೂ ಅನುಭವಿಸಿದ್ದೇನೆ. ಸಾಕಿನ್ನು ಅನ್ನುವಂಥ ಮನೋಸ್ಥಿತಿಯನ್ನು ತಾಳಿ ಇಹದ ಸುಖಭೋಗಗಳ ಕಜ್ಜಾಯವನ್ನು ಸವಿಯುವ ಆಸೆಯನ್ನು ಬಿಟ್ಟು ಪರದಲ್ಲಿ ಒಂದಾಗುವ ಮನ ಮಾಡಬೇಕು.
1: ಇದುವರೆಗೆ ದಿವಾಕರ ಡೋಂಗ್ರೆ ಅವರಿಂದ ಚಿಂತನ ಆಲಿಸಿದಿರಿ. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ. ನಾಳೆ ಇದೇ ಸಮಯಕ್ಕೆ ಎಫ್ಎಸ್ ಕಲ್ಲಪ್ಪಣಮಠ ಅವರಿಂದ ಚಿಂತನವನ್ನು ಆಲಿಸುವಿರಿ.

ಮನುಷ್ಯನು ಕಲಿಯಲು ಬಯಸುವುದಾದರೆ ಅವನ ಪ್ರತಿಯೊಂದು ತಪ್ಪು ಕೂಡ ಅವನಿಗೆ ಖಂಡಿತ ಶಿಕ್ಷಣವನ್ನು ಕೊಡುತ್ತೆ ಅಂತ ಕಿವಿಮಾತನ್ನ ಹೇಳಿದ್ದಾರೆ ಚಾರ್ಲ್ಸ್ ಡೆಕನ್. ಪ್ರತಿಯೊಬ್ಬ ವ್ಯಕ್ತಿ ಎರಡು ರೀತಿಯ ಶಿಕ್ಷಣವನ್ನು ಹೊಂದುತ್ತಾನೆ. ಒಂದು ಅವನು ಇತರರಿಗೆ ನೀಡುವಂತಹ ಶಿಕ್ಷಣ, ಇನ್ನೊಂದು ಸ್ವತಃ ಅವನು ಕಲಿಯುವಂತಹ ಶಿಕ್ಷಣ.

0: ಸಮಯ 6:35. ಆಕಾಶವಾಣಿ
1: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ, ಎಂವಿ ಸೀತಾರಾಮಯ್ಯ, ಕವಿ, ಸಾಹಿತಿ, ವ್ಯಾಕರಣ ವಿಶೇಷವಾಗಿ ಹಸ್ತಪ್ರತಿ ಶಾಸ್ತ್ರ ಸಂಶೋಧನೆಯಲ್ಲಿ ಆಸಕ್ತರು. ರಾಘವ ಇವರ ಕಾವ್ಯನಾಮ. ನಿಘಂಟು ರಚನಾ ಸಮಿತಿಯಲ್ಲಿ ಇದ್ದರು, ಅಧ್ಯಾಪಕರಾಗಿದ್ದರು, ಚಿತ್ರಕಲೆಯೂ ಇವರಿಗೆ ಒಲಿದಿತ್ತು. ಎಂವಿ ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಅವಲೋಕನ ಮಾಡಿದ್ದಾರೆ, ಕೇಳೋಣ ಎಂವಿ ಸೀತಾರಾಮಯ್ಯ ಅವರ ಧ್ವನಿ.
2: 19ನೇ ಶತಮಾನದವರೆಗಿನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪರಿಶೀಲಿಸಿದರೆ ಸಂಪ್ರದಾಯ ನಿಷ್ಠೆ ಮತ್ತು ಪ್ರಯೋಗಶೀಲಗಳು ಹೋರಾಟ ನಡೆಸಿಕೊಂಡು

0: ಇರುವುದು ವ್ಯಕ್ತಪಡುತ್ತದೆ. ಪ್ರಯೋಗ ಪ್ರಯತ್ನಗಳೆಲ್ಲ ಮುಖ್ಯವಾಗಿ ಕಾವ್ಯ ಶರೀರಕ್ಕೆ ಸಂಬಂಧಪಟ್ಟಂತೆ ನಡೆದವೇ ಹೊರತು ಅವು ಕಾವ್ಯದ ಧಾತುವಿಗೆ ಸಾಮಗ್ರಿಯಾದ ಸಾಂಸ್ಕೃತಿಕ ಪರಂಪರೆಯನ್ನು ತಿರಸ್ಕರಿಸಲಿಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯದ ಯಾವ ಒಂದು ವಿಭಾಗವನ್ನು ಪರಿಶೀಲಿಸಿದರೂ ಅದು ಚಂಪೂ ಷಟ್ಪದಿ ಮುಂತಾಗಿ ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಿರಲಿ, ವೈದಿಕ ಜೈನ ವೀರಶೈವ ವೈಷ್ಣವ ದ್ವೈತ ಅದ್ವೈತ ಮುಂತಾಗಿ ಧರ್ಮ ದರ್ಶನಗಳ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಲಿ, ಒಂದು ಇನ್ನೊಂದಕ್ಕೆ ಪರಕೀಯ ಎನ್ನುವ ಮಟ್ಟಿಗೆ ಬೇರೆಯಾಗಿ ಕಾಣುವಂತಾಗಲಿಲ್ಲ. ರಸ, ರೀತಿ, ಅಲಂಕಾರ, ಧ್ವನಿ ಮುಂತಾದ ಕಾವ್ಯತತ್ವದ ಪ್ರಮೇಯಗಳು ಎಲ್ಲ ಕವಿಗಳಿಗೂ ಅನುಸರಣೀಯವಾದ ಮಾರ್ಗದರ್ಶಕ ಸೂತ್ರಗಳಾಗಿದ್ದವು. ಈ ಕಾರಣಗಳಿಂದ ಪ್ರಾಚೀನ ಸಾಹಿತ್ಯದ ಪ್ರತಿಯೊಂದು ಪ್ರಕಾರವು ಶತಮಾನಗಳ ಲೆಕ್ಕದಲ್ಲಿ ದೀರ್ಘಾಯುಷ್ಯದಿಂದ ಬಾಳಿದವು. ಇದಿಷ್ಟು ಹಿಂದಿನ ಸಾಹಿತ್ಯದ ಮಾತು. ಇಂದಿನ ಸಾಹಿತ್ಯ ಎನ್ನುವಾಗ 20ನೆಯ ಶತಮಾನದ ಆರಂಭದಿಂದ ಮೊದಲಾಗುವ ಹೊಸಗನ್ನಡ ಸಾಹಿತ್ಯ ಎಂದು ಇಟ್ಟುಕೊಳ್ಳಬಹುದೇ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ವಿಚಾರ ಸೌಕರ್ಯಕ್ಕಾಗಿ ಈ ಹೊಸಗನ್ನಡದ ಯುಗದಲ್ಲಿ ಅರುಣೋದಯ ಕಾಲ, ನವೋದಯ ಸಾಹಿತ್ಯ ಕಾಲ, ನವ್ಯ ಸಾಹಿತ್ಯದ ಕಾಲ ಎಂದು ವಿಂಗಡಿಸಿಕೊಳ್ಳಬಹುದು. ಅರುಣೋದಯ ಕಾಲದಲ್ಲಿ ಪದ್ಯಕಾವ್ಯ ಸಂಪ್ರದಾಯ ಸತ್ವ ಹೊಂದಿ ಅಸ್ತಂಗತವಾಗಿತ್ತು. ಗದ್ಯ ಸಾಹಿತ್ಯದಲ್ಲಿ ಒಂದು ಹೊಸತನ ಮೂಡಿತ್ತು. ಬಿ ವೆಂಕಟಾಚಾರ್ಯ, ಗಳಗನಾಥ, ಕೆರೂರು ವಾಸುದೇವಾಚಾರ್ಯ, ಎಂ ಎಸ್ ಪುಟ್ಟಣ್ಣ ಮುಂತಾದವರು ಸಾಮಾಜಿಕ ಐತಿಹಾಸಿಕ ವಸ್ತುಗಳುಳ್ಳ ಕಾದಂಬರಿಗಳನ್ನು ರಚಿಸಿ ಸಾಹಿತ್ಯಕ್ಕೆ ಹೊಸ ತಿರುವನ್ನು ಕೊಟ್ಟರು. ಇವರು ರಾಮಾಯಣ ಮಹಾಭಾರತ ಪುರಾಣಗಳನ್ನು ವಸ್ತುವಿಗಾಗಿ ಅವಲಂಬಿಸಲಿಲ್ಲ. ಆದರೆ ಅವು ಎತ್ತಿ ಹಿಡಿದಿದ್ದ ಜೀವನ ಮೌಲ್ಯಗಳನ್ನು ತಮ್ಮ ಕೃತಿಗಳಲ್ಲಿ ಹೊಸ ವಿಧಾನದಲ್ಲಿ ಪ್ರತಿಪಾದನೆ ಮಾಡಿದರು. ಈ ಕಾಲದಲ್ಲಿ ಹಳಗನ್ನಡ ಸಾಹಿತ್ಯದಲ್ಲಿ ಆಧುನಿಕ ದೃಷ್ಟಿಯ ಪಾಂಡಿತ್ಯ ಬೆಳೆಯತೊಡಗಿತು. ಈ ಪಾಂಡಿತ್ಯ ಪರಂಪರೆಗೆ ಪಾಶ್ಚಾತ್ಯ ವಿದ್ವಾಂಸರೇ ಮಾರ್ಗದರ್ಶಕರಾಗಿದ್ದರು. ಇದರಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯದ ಸಂಬಂಧವನ್ನು ಅನೇಕ ಬಗೆಯಲ್ಲಿ ಗುರುತಿಸಬಹುದು. ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಯೋಗ ಮಾಡಿದವರು ಹಳಗನ್ನಡ ಸಾಹಿತ್ಯದ ಸತ್ವವನ್ನು ಮೈಗೂಡಿಸಿಕೊಂಡೇ ಮುಂದುವರಿದರು. ಈ ಪ್ರಯೋಗಗಳ ಫಲಿತಗಳಾದ ಹೊಸ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕೆ ತೀರಾ ಹೊಸವೂ ಆಗಿರಲಿಲ್ಲ. ಕನ್ನಡ ಸಾಹಿತ್ಯದಲ್ಲಿಯೇ ರೂಢವಾಗಿದ್ದ ಸಾಹಿತ್ಯ ಪ್ರಕಾರಗಳು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಪರಿಷ್ಕೃತ ರೂಪಗಳನ್ನು ಪಡೆದವು. ಆಧುನಿಕ ಕವಿತೆಯ ವಿವಿಧ ಛಂದ ಪ್ರಕಾರಗಳ ವಿನ್ಯಾಸಕ್ಕೆ ಇಂಗ್ಲಿಷ್ ಕವಿಗಳ ಭಾವಗೀತೆಗಳ ಕಟ್ಟಡ ಮಾದರಿಯನ್ನು ಒದಗಿಸಿದರೂ ಮಾತ್ರಾಗಣಗಳ ಇಟ್ಟಿಗೆಗಳೆಲ್ಲ ಷಟ್ಪದಿ ಛಂದಸ್ಸಿನವೇ. ಈ ಕಾಲದ ಗದ್ಯಪದ್ಯ ಕವಿಗಳ ಸುಧಾರಣಾ ದೃಷ್ಟಿ ಕೂಡ ಭಾರತೀಯ ಸಂಸ್ಕೃತಿಯ ಚೌಕಟ್ಟಿನಲ್ಲೇ ವ್ಯವಹರಿಸಿತು. ನವೋದಯ ಸಾಹಿತ್ಯ ಎಂಬ ನಾಮಕರಣವಾದದ್ದು ನವ್ಯ ಕಾವ್ಯ ಎಂಬ ಹೊಸ ಪ್ರಯೋಗ ತಲೆದೋರಿದ ಈಚಿನ ವರ್ಷಗಳಲ್ಲಿ. ಹೀಗೆ ವಿಮರ್ಶೆಯ ಪರಿಭಾಷೆಯ ಅಗತ್ಯಗಳಿಗಾಗಿ ಹೆಸರುಗಳನ್ನು ಟಂಕಿಸುವುದರಲ್ಲಿ ತಪ್ಪೇನಿಲ್ಲ. ಆದರೆ ನವ್ಯ ಕಾವ್ಯ ಮೇಲು, ನವೋದಯ ಕಾವ್ಯ ಕೀಳು ಎನ್ನುವ ದೃಷ್ಟಿ ಮಾತ್ರ ತಪ್ಪು. ಇಂದಿನ ಸಾಹಿತ್ಯದ ಕೆಲವು ಧೋರಣೆಗಳು ನಮಗೆ ತೀರಾ ಪರಕೀಯವಾದವು. ಅನಾಥ ಪ್ರಜ್ಞೆ, ತಬ್ಬಲಿತನದ ಸೋಗು, ಒಂಟಿತನದ ಬೇಸರ ಇವೆಲ್ಲ ಪರಕೀಯ ಧೋರಣೆಗಳ ಅನುಕರಣ. ಒಟ್ಟಿನಲ್ಲಿ ಇಂದಿನ ಸಾಹಿತ್ಯದ ಹೊಸ ಪ್ರಯೋಗಗಳು ಕನ್ನಡ ಸಾಹಿತ್ಯ ಪರಂಪರೆಯ ಜೈವಿಕ ಸತ್ವವನ್ನು ಕೂಡಿಸಿಕೊಂಡಂತೆ ಕಾಣುವುದಿಲ್ಲ. ಕಾಲಪುರುಷ ಇವುಗಳ ಬಗೆಗೆ ಏನು ತೀರ್ಪನ್ನು ಕಾದಿರಿಸಿದ್ದಾನೋ ಹೇಳುವುದು ಕಷ್ಟ. ಆದರೆ ಇಂದಿನ ತರುಣ ಪೀಳಿಗೆಯ ಬರಹಗಾರರ ಕೆಲವು ಪ್ರಯತ್ನಗಳು ಸಾಹಿತ್ಯ ಪರಂಪರೆಯ ಕಡಿದು ಹೋದ ಎಳೆಗಳನ್ನು ಕೂಡಿಸಿಕೊಂಡು ಮುಂದುವರಿಯುವ ಚಿಹ್ನೆಗಳೂ ಕಾಣಿಸುತ್ತಿವೆ. ಇಂದಿನ ಸಾಹಿತ್ಯ ಹೊಸ ದಿಕ್ಕಿನಲ್ಲಿ ಹರಿಯುವುದು ಖಂಡಿತ.
1: ರಾಘವ ಎಂವಿ ಸೀತಾರಾಮಯ್ಯ ಅವರ ಧ್ವನಿಯನ್ನು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಸರ್ವೋದಯವಾಗಲಿ ಸರ್ವರಲಿ.
3: ಆಕಾಶವಾಣಿ ಬೆಂಗಳೂರು. ಇನ್ನೀಗ ಕೇಳೋಣ ಒಂದು ದೇಶಭಕ್ತಿಗೀತೆ ವೃಂದಗಾನದಲ್ಲಿ. ಬೆಳಗುತ್ತಿರು ಭಾರತದ ಬಿಡುಗಡೆಯ ಬೆಳಕೇ.

0: ದೇಶಭಕ್ತಿ ಗೀತೆಯನ್ನ ಕೇಳಿದಿರಿ.
1: ಏನಾಗಲಿ ಮುಂದೆ ಸಾಗುನಿ,
2: ಒಡ್ಡಿದ ಬೊಗಸೆಯಲ್ಲಿ ಬೀಳುವುದು ನಮ್ಮ ಪಾಲಿನದ್ದು ಮಾತ್ರ.
3: ನಮ್ಮದಲ್ಲದ್ದು ಒಂದೊಮ್ಮೆ ಬಿದ್ದರೂ ಬೆರಳ ಸಂದಿಯ ನೀರಿನಂತೆ ಸೋರಿ ಹೋಗುವುದು.
2: ಹಾಗಾಗಿ ಬದುಕು ನೀಡಿದ್ದನ್ನು ಸ್ವೀಕರಿಸೋಣ.
3: ಬಯಸಿದ್ದು ಸಿಗದಿದ್ದಾಗ ಬೀಳದೆ ಭವಿಷ್ಯದ ಭರವಸೆಯಿಂದ ಎದ್ದು ನಿಲ್ಲೋಣ.
0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ
2: ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ, ಸಹಯೋಗ ನ್ಯಾಯ ಸಂಸ್ಥೆ.
4: ಇಂದು ನಮ್ಮ ಜೊತೆಗಿದ್ದಾರೆ ವಕೀಲರಾದ ಹಾಗೂ ಸಂವಿಧಾನ ಫೆಲೋ ಆಗಿರುವ ಸಂದರ್ಶಿನಿ ಮೇಡಮ್ ಅವರು. ನಮಸ್ಕಾರ ಮೇಡಮ್.
5: ನಮಸ್ಕಾರ ಸರ್.
4: ಈಗ ಯಾವುದೇ ಒಂದು ಸಂಸ್ಥೆನಲ್ಲಿ ಎಲ್ಲೋ ಒಂದು ಖಾಸಗಿ ಕ್ಷೇತ್ರದಲ್ಲಿ ಆಗಿರಬಹುದು, ಕೆಲಸಕ್ಕೆ ಮಹಿಳಾ ಉದ್ಯೋಗಿಗಳನ್ನ ತಗೊಂಡಿರ್ತಾರೆ ನೋಡೋಣ. ಅಲ್ಲಿ ಕೆಲವು ಬೆನಿಫಿಟ್ಸ್ ಗಳನ್ನ ಕೊಡಬೇಕಾಗತ್ತೆ ಅನ್ನೋ ಕಾರಣಕ್ಕಾಗಿ ಅವರನ್ನ ರಾಜೀನಾಮೆ ನೀಡಿ ಅಂತ ಒತ್ತಾಯ ಮಾಡ್ತಿರ್ತಾರೆ ಕೆಲಸ ಅಂತ ಕೆಲವೊಂದು ಇದಾವೆ. ಈ ಒಂದು ಅಂಶ ಹೇಗೆ ಮೇಡಮ್, ಇದು ಕಾನೂನುಬದ್ಧ ಆಗತ್ತಾ? ಹೇಗೆ?
5: ಖಂಡಿತ ಇಲ್ಲ ಸರ್, ಫೋರ್ಸ್ ಮಾಡಬಾರದು. ಅದು ಕಾನೂನುಬದ್ಧ ಆಗೋದಿಲ್ಲ.

0: ಹೌದು, ಇದನ್ನ ಲೇಬರ್ ಕೋರ್ಟ್ಗೆ ಕೂಡ ಅವರು ಕೇಸನ್ನ ದಾಖಲೆ ಮಾಡಬಹುದು. ಹಾಗೆ ಅವ್ರ ಮಧ್ಯೆ ಏನಾದರೂ ಕಾಂಟ್ರಾಕ್ಟ್ ಇದ್ರೆ ಸಿವಿಲ್ ಕೋರ್ಟಲ್ಲೂ ಕೂಡ ಇವರು ಕೇಸನ್ನ ದಾಖಲೆ ಮಾಡಬಹುದು, ಕಾಂಟ್ರಾಕ್ಚುಯಲ್ ಆಬ್ಲಿಗೇಷನ್ಸ್ ಇದ್ದಾಗ.
1: ಈಗ ಹೆರಿಗೆ ರಜೆ ಆಗಿರಬಹುದು ಮತ್ತು ಇನ್ನಿತರ ಈಗ ಇತ್ತೀಚೆಗೆ ಸೇರ್ಪಡೆ ಆದಂತಹ ರಜೆ, ತಿಂಗಳಿಗೆ ಒಂದು ರಜೆ ಅಂತ ಹೇಳಿ ಏನ್ ಮಾತಾಡ್ತಾ ಇದ್ದೀವಿ ನಾವು, ಈ ಎಲ್ಲ ಕಾರಣಗಳನ್ನ ಇಟ್ಕೊಂಡು ನಂತರ ದಿನಗಳಲ್ಲಿ ನೀವು ಯಾವುದೇ ರೀತಿಯಾದ ನಿರಾಕರಣೆ ಮಾಡೋಂಗಿಲ್ಲ.
0: ಈಗ 180 ಡೇಸ್ ಕಂಪ್ಲೀಟ್ ಆಗಿದ್ರೆ ಪೂರ್ತಿ ಮೆಟರ್ನಿಟಿ ಬೆನಿಫಿಟ್ಸ್ ಎಲ್ಲ ಅವರಿಗೆ ಸೇರ್ಬೇಕು. ಹಾಗೆ
1: ಕಂಪನಿನಲ್ಲಿ ಕೆಲಸ ಮಾಡ್ತಿರ್ಬೇಕಾದ್ರೆ ನಮ್ಮಲ್ಲಿ ಅನೇಕ ಕೌಶಲ್ಯಗಳಲ್ಲಿ ಏನಾದರೂ ಕೊರತೆ ಬಂದಾಗ ನಾವು ಆ ವರ್ಕ್ ಮಾಡ್ಲಿಕ್ಕೆ ಫಿಟ್ ಅಂತ ಇರಲಾರ್ದಾಗ
0: ಟರ್ಮಿನೇಟ್
1: ಅವ್ರು ಮಾಡ್ತಾರೆ. ಅವಾಗ ಅದಕ್ಕೆ ನಾವು ಆ ಉದ್ಯೋಗಕ್ಕೆ ನಾವು ಸೂಕ್ತ ವ್ಯಕ್ತಿ ಅಲ್ಲ ಅಂತೇಳಿ ಅನಿಸುತ್ತೆ, ಅದು ಬೇರೆ. ಆದ್ರೆ ನಮ್ಮಿಂದನೇ ರಾಜೀನಾಮೆ ಸದ್ಯಕ್ಕೆ ಕೆಲಸ ಮಾಡಕ್ ಆಗ್ತಿಲ್ಲ ಅಂತ ಬೇರೆ ಬೇರೆ ಕಾರಣಗಳನ್ನ ಬೇಕಾದ್ರೆ ಕೊಟ್ಬಿಟ್ಟು ನೀವು ಕೊಟ್ಬಿಡಿ ಸುಮ್ನೆ, ನಮ್ಗೆ ಆಗಲ್ಲ ಅಂತೇಳಿ ಅವ್ರ ಕಡೆಯಿಂದ ಕೊಡಿಸೋದಿದೆಯಲ್ಲ, ಅದು ಒಂಥರ ಸಂಚು ಮಾಡ್ದಂಗ ಆಗುತ್ತೆ.
0: ಸಂಚು ಮಾಡ್ದಂಗ ಖಂಡಿತ, ಅದಕ್ಕೆ ಪ್ರೆಷರೈಸ್ ಮಾಡೋ ಹಾಗಿಲ್ಲ ಅಂತ ಹೇಳಿ ಕಾನೂನು
1: ತಪ್ಪು ಒಪ್ಪಿಗೆ ಟೈಪ್ ಮಾಡಿಸ್ಬಿಟ್ಟು ಅವ್ರ ಕಡೆಯಿಂದನೆ ಮಾಡಿ ಅವರಿಗೆ ಗೂಬೆ ಕೂರಿಸೋದು ನೀವು ಹೇಳ್ದಂಗೆ, ಅದೆಲ್ಲ ಆಗ್ಬಾರ್ದು. ಯಾವುದೇ ಕೆಲಸ ಇರಬಹುದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾ ಇದ್ದಾರ ಎಲ್ಲವನ್ನು ಕೂಡ ನೋಡಬೇಕಾಗತ್ತೆ. ಮತ್ತೆ ಸರಿಯಾಗಿ ಕೆಲಸ ಮಾಡ್ತಿದ್ರು ಕೂಡ ಈ ಎಲ್ಲ ಕೆಲವು ಬೆನಿಫಿಟ್ಗಳನ್ನು ಕೊಡಬೇಕಾಗತ್ತೆ, ಕೆಲವು ಸೌಲಭ್ಯಗಳನ್ನು ನೀಡಬೇಕಾಗತ್ತೆ, ತುಂಬಾ ರಜೆಗಳನ್ನ ನೀಡಬೇಕಾಗತ್ತೆ, ಅವರಿಂದ ನಮಗೆ ತುಂಬಾ ನಷ್ಟ ಆಗತ್ತೆ ಅಂತ ಹೇಳಿ ಆ ವಿಚಾರಗಳನ್ನ ಮಾಡೋಂಗಿಲ್ಲ.
0: ಖಂಡಿತ,
1: ತಾವು ಹೇಳಿದಂಗೆ 180 ದಿನ, ಆರು ತಿಂಗಳ ಕೆಲಸದ ನಂತರ ಬೇಕಾದ್ರೆ ಅವರು ಈ ತರ ತಾಯ್ತನಕ್ಕೆ ಅವರು ಅರ್ಹರಾದ್ರೆ
0: ಎಲ್ಲ ಬೆನಿಫಿಟ್ಸ್ ಅವರಿಗೆ ಕೊಡಬೇಕಾಗತ್ತೆ ಅಂತ ಹೇಳಿ.
1: ಈ ಮಾಹಿತಿಯನ್ನ ಮಾಡಿಕೊಟ್ಟಿದ್ದೀರಿ ವಕೀಲರಾದ ಸಂದರ್ಶಿನಿ ಮೇಡಮ್ ಅವರೇ, ನಮ್ಮ ಕೇಳುಗರ ಪರವಾಗಿ ನಿಮಗೆ ಧನ್ಯವಾದ. ನಮಸ್ಕಾರ.
2: ನಮಸ್ಕಾರ ಸರ್. ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ kannada.nyaya.org ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಶ್ರೋತೃಗಳೇ, ಇಂದು ಬೆಳಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಕೇಳುವಿರಿ. ಕೃತಿ ಮತ್ತು ಓದು, ನೂತನ ಎಸ್ ಕದಂ ನಿರ್ಮಾಣ, ನಂದನ್ ಕುಮಾರ್ ಎಲ್ವೊ. ಆಕಾಶವಾಣಿ ಬೆಂಗಳೂರು, ರೈತರಿಗೆ ಸಲಹೆ.
1: ಮಾವಿನಲ್ಲಿ ಅಂತರ್ಬೆಳೆ ಮತ್ತು ಇತರ ಬೇಸಾಯ ಕ್ರಮ ಏನೆಂದರೆ, ಮಾವನ್ನು ಮಾತ್ರ ಏಕ ಬೆಳೆಯಾಗಿ ಬೆಳೆಯುವುದಾದರೆ ಗಿಡಗಳ ಬುಡದ ಸುತ್ತಲೂ ಕಳೆಗಳ ನಿಯಂತ್ರಣಕ್ಕಾಗಿ ವರ್ಷಕ್ಕೆ 3 ಬಾರಿ ಕೆದಕಿ ಕೊಡಬೇಕಾಗುತ್ತೆ. ಇದನ್ನು ಲಘು ಉಳುವೆಯಿಂದ ಪೂರೈಸಬಹುದಾಗಿದೆ. ಈ ಕ್ರಮವನ್ನು ಮಳೆಗಾಲ ಆರಂಭವಾದ ಕೂಡಲೇ ಮಾಡಬೇಕಾಗತ್ತೆ. ಇದರಿಂದ ಮಳೆ ನೀರು ಬೇಗನೆ ಇಂಗುತ್ತೆ. ಕಳೆಗಿಡದ ನಿಯಂತ್ರಣ ಮತ್ತು ಗಟ್ಟಿ ಮಣ್ಣನ್ನು ಸಡಿಲ ಮಾಡುವ ನಿಟ್ಟಿನಲ್ಲಿ 2ನೇ ಬಾರಿ ಮಳೆಗಾಲದ ಅಂತ್ಯದಲ್ಲಿ ಕೆದಕಬೇಕಾಗತ್ತೆ. ಬೂದಿ ರೋಗದ ನಿಯಂತ್ರಣಕ್ಕಾಗಿ 9ನೇ ವಾರದಲ್ಲಿ 3ನೇ ಬಾರಿ ಬುಡದ ಮಣ್ಣನ್ನು ಸುತ್ತಲೂ ಕೆದಕಬೇಕು. ಕಳೆಗಿಡಗಳನ್ನು ನಿಯಮಿತವಾಗಿ ತೆಗೆಯುತ್ತಿರಬೇಕು ಮತ್ತು ಮರದ ಬುಡದ ಸುತ್ತಲಿನ ಮಣ್ಣನ್ನು ಏರು ಹಾಕುವುದು ಅತ್ಯುತ್ತಮ ಪರ್ಯಾಯ ಕ್ರಮವಾಗಿದೆ. ಸಾಮಾನ್ಯವಾಗಿ ಕ್ರಮಗಳಲ್ಲಿ ಮಾವಿನ ಮರಕ್ಕೆ 8-10 ವರ್ಷ ಆಗುವವರೆಗೆ ಮರಗಳ ನಡುವಿನ ಅಂತರ ಖಾಲಿ ಉಳಿದಿರುತ್ತೆ. ಹೀಗಾಗಿ ಅಲ್ಲಿ ಅಂತರ ಬೆಳೆಗಳನ್ನು ನಿರ್ಧರಿಸಬಹುದಾಗಿದೆ. ಅದು ಅಲ್ಲಿನ ನಿರ್ದಿಷ್ಟ ಕೃಷಿಗೆ ಸೂಕ್ಷ್ಮವಾದ ವಾತಾವರಣವಾಗಿದೆ. ಸಮೀಪದ ಮಾರುಕಟ್ಟೆ ವ್ಯವಸ್ಥೆ ಮತ್ತು ರೈತರ ಸಾಮಾಜಿಕ ಮತ್ತು ಆರ್ಥಿಕ ಸಾಮರ್ಥ್ಯಗಳನ್ನು ಅವಲಂಬಿಸಿರುತ್ತೆ. ಆದರೆ ಎತ್ತರಕ್ಕೆ ಬೆಳೆಯುವ ಹಾಗೂ ಹೆಚ್ಚು ವ್ಯಾಪಿಸಿಕೊಳ್ಳುವ ಮೆಕ್ಕೆಜೋಳ, ಸಜ್ಜೆ, ಕಬ್ಬು ಇತ್ಯಾದಿಗಳನ್ನು ಅಂತರ್ಬೆಳೆಯಾಗಿ ಯಾವುದೇ ಕಾರಣಕ್ಕೂ ಬೆಳಿಬಾರದು. ಮಣ್ಣಿನ ಫಲವತ್ತತೆಗೆ ಪೂರಕವಾದ ದ್ವಿದಳ ಧಾನ್ಯಗಳನ್ನು ಬೆಳಿಬಹುದು. ಕೆಲವು ಕುಬ್ಜ ಗಿಡಗಳು ಮತ್ತು ಅಲ್ಪಾವಧಿ ಹಣ್ಣುಗಳಾದ ಪಪ್ಪಾಯಿ, ಸೀಬೆ, ಅನಾನಸನ್ನು ಕೂಡ ಅಂತರ್ಬೆಳೆಯಾಗಿ ಬೆಳ್ಕೊಳ್ಬಹುದು. ಅಂತರ್ಬೆಳೆಗಳಿಗೆ ಅವಶ್ಯಕವಾದ ನೀರು ಮತ್ತು ರಸಗೊಬ್ಬರವನ್ನು ಪ್ರತ್ಯೇಕವಾಗಿ ಶಿಫಾರಸು ಮಾಡಿದ ಪ್ರಮಾಣದಲ್ಲಿ ಒದಗಿಸಬೇಕು.

0: ಇವುಗಳ ಹೊರತಾಗಿ ಮಣ್ಣಿನ ಫಲವತ್ತತೆ ಉಳಿಸುವ ಸೆಣಬು, ಸನ್ಯಾಂಬ್, ಹಸಿರು ಗೊಬ್ಬರ ಗಿಡ, ಡಯಂಚ, ಅಲ್ಸಂದೆ ಇತ್ಯಾದಿಗಳನ್ನು ಸಹ ಅಂತರ್ಬೆಳೆಯಾಗಿ ಬೆಳೆಯಬಹುದಾಗಿದೆ. ಇವುಗಳನ್ನು ಮುಂಗಾರು ಆರಂಭವಾಗುವಾಗ ಬಿತ್ತನೆ ಮಾಡಿ ಹೂ ಬಿಡುವ ಹಂತದಲ್ಲಿ ಕತ್ತರಿಸಿ ಮಣ್ಣಿಗೆ ಸೇರಿಸಬೇಕು. ವಿಶ್ವದ ಮಾವು ಬೆಳೆಯುವ ಇತರೆ ರಾಷ್ಟ್ರಗಳಿಗೆ ಹೋಲಿಸಿದಲ್ಲಿ ಎಕರೆವಾರು ಉತ್ಪಾದಕತೆ ನಮ್ಮ ದೇಶದಲ್ಲಿ ತೀರಾ ಕಡಿಮೆ. ಇದಕ್ಕೆ ಪ್ರಮುಖ ಕಾರಣ ಏನೆಂದರೆ ಸೂಕ್ತವಾದ ತಳಿ ಆಯ್ಕೆ, ಮಳೆ ಆಧಾರಿತ ಕೃಷಿ, ಪೋಷಕಾಂಶಗಳು, ರೋಗ ರುಜಿನಗಳ ನಿರ್ವಹಣೆ ಮತ್ತು ಕೊಯ್ಲು ಪೂರ್ವ ಮತ್ತು ಕೊಯ್ಲೋತ್ತರ ನಿರ್ವಹಣಾ ಕ್ರಮಗಳು ಇತ್ಯಾದಿಗಳಲ್ಲಿ ವೈಜ್ಞಾನಿಕ ಕ್ರಮಗಳಿದ್ದರೂ ಅವುಗಳ ಸಂಪೂರ್ಣ ತಿಳುವಳಿಕೆ ಎಲ್ಲರಲ್ಲೂ ಇರೋದಿಲ್ಲ. ಉತ್ತಮ ಇಳುವರಿ ಪಡೆಯಲು ನೀರು ಮತ್ತು ಪೋಷಕಾಂಶಗಳ ಅವಶ್ಯಕವುಂಟು. ಪೋಷಕಾಂಶಗಳಲ್ಲಿ ಅಗತ್ಯವಾಗಿ ಸಾರಜನಕ, ರಂಜಕ ಮತ್ತು ಪೊಟ್ಯಾಷ್ ಗೊಬ್ಬರಗಳನ್ನು ಮರಗಳ ಬೆಳವಣಿಗೆ, ವಯಸ್ಸು ಮತ್ತು ಮಣ್ಣಿನ ಫಲವತ್ತತೆ ಆಧಾರದ ಮೇಲೆ ಶಿಫಾರಸು ಮಾಡಲಾಗುತ್ತೆ. ಅದೇ ರೀತಿ ಗಿಡಗಳಿಗೆ ಕ್ಯಾಲ್ಸಿಯಂ, ಮ್ಯಾಗ್ನೀಷಿಯಂ ಮತ್ತು ಗಂಧಕಗಳನ್ನು ಕೂಡ ನೀಡಬೇಕಾಗತ್ತೆ. ಕೆಲವೊಮ್ಮೆ ಗಂಧಕವನ್ನು ಕಾಂಪ್ಲೆಕ್ಸ್ ಗೊಬ್ಬರಗಳ ಜೊತೆಗೆ ಸೇರಿಸಲಾಗುತ್ತೆ. ಇನ್ನು ಕ್ಯಾಲ್ಸಿಯಂ ಅಥವಾ ಮ್ಯಾಗ್ನೀಷಿಯಮ್ಮನ್ನು ಸುಣ್ಣ ಅಥವಾ ಡೊಲೊಮೈಟ್ ಮೂಲಕ ಕೊಡಬಹುದು. ಆದರೆ ರೈತರು ಸೂಕ್ಷ್ಮ ಪೋಷಕಾಂಶಗಳನ್ನು ಸಾಮಾನ್ಯವಾಗಿ ಒದಗಿಸಿರೋದಿಲ್ಲ. ಈ ಒಂದು ಪ್ರಮುಖ ಕಾರಣದಿಂದ ಬೆಳೆಯ ಉತ್ಪಾದಕತೆ ಗಣನೀಯವಾಗಿ ಕಡಿಮೆಯಾಗಿರುತ್ತೆ. ಮಾವಿನ ಬೆಳೆಗೆ 6 ಸೂಕ್ಷ್ಮ ಪೋಷಕಾಂಶಗಳು ಅಗತ್ಯವಾಗಿ ಬೇಕು. ಅವು ಯಾವೆಂದರೆ ಸತು, ಜಿಂಕ್, ಕಬ್ಬಿಣ, ಐರನ್, ತಾಮ್ರ, ಕಾಪರ್, ಮ್ಯಾಂಗನೀಸ್, ಮೊಲಿಬ್ಡಿನಿಯಂ ಮತ್ತು ಬೋರಾನ್. ಸಾಮಾನ್ಯವಾಗಿ ಇವು ಮಣ್ಣಿನಲ್ಲಿ ಹೇರಳವಾಗಿ ದೊರೆಯುತ್ತವೆ, ಆದರೆ ಅವು ಬೇರುಗಳಿಗೆ ಲಭ್ಯವಾಗುವ ರೂಪದಲ್ಲಿ ಇರೋದಿಲ್ಲ. ಆದ ಕಾರಣ ಸೂಕ್ಷ್ಮ ಪೋಷಕಾಂಶಗಳನ್ನು ನೇರವಾಗಿ ಎಲೆಗಳ ಮೂಲಕ ಒದಗಿಸಬೇಕಾಗತ್ತೆ. ನಮ್ಮ ದೇಶಾದ್ಯಂತ ಸರ್ವೆಯಿಂದ ತಿಳಿದುಕೊಂಡಿರುವ ಅಂಶ ಏನೆಂದರೆ 40-60% ಮಣ್ಣುಗಳಲ್ಲಿ ಈ ಸೂಕ್ಷ್ಮ ಪೋಷಕಾಂಶಗಳ ಕೊರತೆ ಇದೆ. ಸತು ಸೂಕ್ಷ್ಮಾಣು ಪೋಷಕಾಂಶವಾಗಿದ್ದು ಆರೋಗ್ಯಯುತ ಗಿಡಗಳ ಸರ್ವಾಂಗೀಣ ಬೆಳವಣಿಗೆಗೆ ಸತುವಿನ ಅಂಶ ಅವಶ್ಯವಾಗಿ ಬೇಕಾಗತ್ತೆ. ಇದರ ಕೊರತೆ ಉಂಟಾದಲ್ಲಿ ಬೆಳವಣಿಗೆ ತೀವ್ರವಾಗಿ ಕುಂಠಿತವಾಗಿರುತ್ತೆ. ರೆಂಬೆಗಳ ಬೆಳವಣಿಗೆಯಲ್ಲಿ ಒಂದು ಗೆಣ್ಣಿನಿಂದ ಇನ್ನೊಂದು ಗೆಣ್ಣಿಗೆ ಮತ್ತೊಂದು ಗೆಣ್ಣಿಗೆ ಇರುವ ಅಂತರ ಕಡಿಮೆಯಾಗಿ ಎಲೆಗಳ ಮೇಲೆ ಎಲೆಗಳು ಪೇರಿಸಿದಂತೆ ಕಾಣುತ್ತೆ. ಗುಲಾಬಿ ಹೂವಿನಂತೆ ಎಲೆಗಳು ಕೂಡ ಒಂದರ ಮೇಲೊಂದು ಕೂರುವವು. ಇದನ್ನು ಗುಲಾಬಿ ದಳದ ಲಕ್ಷಣ ಎಂದು ಕರೆಯುತ್ತಾರೆ. ಇಂತಹ ಸನ್ನಿವೇಶದಲ್ಲಿ ಮಾವಿನ ಮರ ಹೂ ಬಿಡುವುದಿಲ್ಲ, ಕಾಯಿ ಕಚ್ಚುವ ಸಾಧ್ಯತೆಯೂ ಇಲ್ಲ. ಎಲೆಗಳ ಬೆಳವಣಿಗೆಯಂತೂ 15-20% ಪ್ರಮಾಣ ಮೀರೋದಿಲ್ಲ. ಒಮ್ಮೊಮ್ಮೆ ಎಲೆಗಳ ಪತ್ರ ಹರಿತ್ತಿನ ನರಗಳು ಮಾತ್ರ ಹಸಿರು ಇದ್ದು ಉಳಿದಂತೆ ಎಲೆಗಳು ಭಾಗವೆಲ್ಲ ಹಳದಿ ಬಣ್ಣಕ್ಕೆ ತಿರುಗಿ ಸತುವಿನ ಕೊರತೆಯನ್ನು ತೋರಿಸುತ್ತದೆ. ಇದರಿಂದ ಇದನ್ನು ನೀಗಿಸಲು ಸತುವಿನ ಸಿಂಪಡಣೆ ಅತಿ ಮುಖ್ಯವಾಗಿದೆ.
1: ರೈತರಿಗೆ ಸಲಹೆ ಕೇಳಿದಿರಿ. ಸಮಯ 6:55 ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಸಂಸ್ಕೃತ ವಾರ್ತೆ ಕೇಳುವಿರಿ.
2: ಇಯಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ ಪ್ರವಾಚಕ ಪುನೀತ ತ್ರಿಪಾಠಿ. ಅಥ ವಾರ್ತಾಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಮ್ಯಾನ್ಮಾರ್ ದೇಶಸ್ಯ ರಾಷ್ಟ್ರಪತಿಃ ಯು ಮಿನ್ ಆಂಗ್ ಲೈಂಗ್ ಇತ್ಯಶಶ್ಚ ಹ್ಯಃ ನವದೆಹಲ್ಯಾಂ ದ್ವಿಪಕ್ಷೀಯೋಪವೇಶನಂ ಕೃತವಂತೌ. ಉಭಯೋಃ ಮಧ್ಯೆ ಐತಿಹಾಸಿಕ ಸಭ್ಯತಾಗತ ಸಂಬಂಧಾನ್ ಇತೋಪಿ ಸುದೃಢೀಕರ್ತುಂ ವಾರ್ತಾ ಅಭವತ್. ಸಂವಾದೆ ಮ್ಯಾನ್ಮಾರ ಭಾರತ ದೇಶಯೋಃ ಮಿಥಃ ಸುರಕ್ಷಾಂ ಸಂಪರ್ಕಂ ಚ ಸಮೇತ್ಯ ದೇಶದ್ವಯೋಃ ಸಂಬಂಧಾನಾಂ ಸಮೇಪಿ ಪಕ್ಷಾಃ ಚರ್ಚಿತಾಃ. ಉಪವೇಶನಸ್ಯಾನಂತರಂ ವಿದೇಶ ಸಚಿವಃ ವಿಕ್ರಮ ಮಿಸರಿ ಅವೋಚತ್ ಯತ್ ದೇಶದ್ವಯೇನ ವಿದೇಶ ವ್ಯವಹಾರ ವಿಕಾಸ ಶಿಕ್ಷಾ ಸ್ವಾಸ್ಥ್ಯಾದಿ ವಿಷಯೇಷು ಕಾರ್ಯಾಚರಣಾಯ ಸಹಮತ್ಯಂ ಪ್ರಕಟಿತಂ.
3: Both sides underscored the
4: दोनों पक्षों ने अपने सुरक्षा हितों के प्रतिकूल गतिविधियों के लिए क्षेत्र के दुरुपयोग को रोकने के महत्व पर बल दिया. कुल मिलाकर राष्ट्रपति की इस यात्रा ने दोनों पक्षों के दीर्घकालिक साझेदारी को और गहरा करने तथा क्षेत्र में पारस्परिक लाभ, विकास और समृद्धि के लिए मिलकर काम करने की साझा प्रतिबद्धता की एक बार फिर पुष्टि की है.
3: ग्रोथ एंड प्रॉस्पेरिटी इन द रीजन.
2: राष्ट्रपतिः द्रौपदी मुर्मुः अवदत् यत् भारतस्य नेबरहुड फर्स्ट एक्ट ईस्ट महासागरादि नीतिषु म्यान्मार देशः महत्वपूर्णः सहभागी अस्ति। ह्यः राष्ट्रपतिभवने म्यान्मार देशस्य राष्ट्रपत्युः यू मिन आंग ह्लाइंग वर्यस्य स्वागतं कुर्वन्ति राष्ट्रपतिः मुर्मुः अवदत् यत् उभयोः देशयोः मध्ये पुरातनाः सम्बन्धाः सन्ति। राष्ट्रपतिः अवदत् यत् म्यान्मार देशः भारतस्य दक्षिण पूर्व एशिया देशस्य प्रवेशद्वारः अस्ति अपि च एकमात्रः आसियान देशः अस्ति यस्य भूसीमा भारतेन सह संलग्नास्ति। भारत ओमान व्यापकार्थिक सहभागिता सन्धिः CEPA इति ह्यः क्रियान्वितः अभवत्। वाणिज्य उद्योग मंत्री पीयूष गोयलः अवोचत् यत् अयं सन्धिः देशद्वयोः आर्थिक रणनीतिक संबंधान् दृढयिष्यति। वार्ताहरान् संबोधयन् श्री गोयलः अवोचत् यत् अयं सन्धिः नूतनापणम् उद्घाटयिष्यति। अनेन निर्याते वृद्धिः भविष्यति, निवेशः अपि वृद्धिं यास्यति। व्यापकार्थिक सहभागिता सन्धेः अन्तर्गतं भारतीय निर्यातकेभ्यः ओमाने उत्पाद समूहेषु विपणौ प्रतिशत 98 मिता शुल्क मुक्त कार्यानुमतिः भविष्यति। श्रीगोयलेन उक्तं यत् अनेन आजीविका संवर्धनाय विद्यार्थिभ्यः, श्रमिकेभ्यः, महिलाभ्यः, कृषकेभ्यः, मत्स्यजीविभ्यः, सूक्ष्म लघु मध्यमोद्यमेभ्यः च महत्वपूर्ण रूपेण लाभो भविष्यति।
5: I am confident that this comprehensive agreement
6: हमें विश्वास है कि व्यापक समझौता ओमान के साथ हमारे संबंधों को नई गति प्रदान करेगा। पहले दिन से ही भारत को ओमान की 98% उत्पाद श्रेणियों में शुल्क मुक्त पहुंच प्राप्त होगी और इससे भारत के ओमान को होने वाले 99% से अधिक निर्यात को लाभ मिलेगा। व्यापक आर्थिक साझेदारी समझौता CEPA हमारे साझा भविष्य की रूपरेखा है।
5: Of our shared future.
2: भारत ऑस्ट्रेलिया देशयोः रक्षा मन्त्रिणोः द्वितीय संवादोपवेशनम् ह्यः नवदिल्ल्याम् अभवत्। रक्षामन्त्री राजनाथ सिंहः अथ च ऑस्ट्रेलिया देशस्य उपप्रधानमन्त्री रक्षामन्त्रिश्च रिचर्ड माल्शः उपवेशनस्य अध्यक्षताम् कृतवन्तौ। श्रीसिंहेन प्रोक्तं यत् उपवेशनावधौ भारत ऑस्ट्रेलिया देशयोर्मध्ये सुरक्षा सम्बन्धः सुदृढः अभवत्। श्री माल्स अवादीत यत् ऑस्ट्रेलिया भारत देशौ रक्षा सहभागितां सुदृढः अकुरुताम्। देशद्वयं सामुद्रिक क्षेत्रे मिलित्वा कार्यं करिष्यतः। वार्तायां द्विपक्षीय रक्षा सहयोग विषये प्रगतिः समीक्षिता, यया सहभागितायाः नूतन मार्गस्य अन्वेषणं भविष्यति। भाजपेति दलस्य राष्ट्रियाध्यक्षः नितिन नवीनः ह्यः नवदिल्ल्यां दलस्य वरिष्ठैः पदाधिकारिभिः कार्यकर्तृभिः च सह उपवेशनं कृतवान्। प्रसारमाध्यमैः सह वार्तालापं कुर्वन् दलस्य सांसदः, प्रवक्ता च डॉक्टर संवित पात्रावर्यः नरेन्द्र मोदी प्रशासनस्य 12 वर्षाणां सेवायाः विषये, संघटनात्मक विस्तारस्य विषये तथा च समाजस्य विभिन्नेषु वर्गेषु दलस्य प्रसारस्य विषये विवरणानि विनिमयीकृतवान् इति वार्ताः।

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಶ್ರೋತೃಗಳೇ, ಇಂದು ಮಧ್ಯಾಹ್ನ 12:05 ವನಿತಾ ವಿಹಾರದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆಯನ್ನು ಆಲಿಸುವಿರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಡಲಿದ್ದಾರೆ ಬಿ ದಿಗ್ವಿಜಯ್. ಹನ್ನೆರಡು ಗಂಟೆ 12:35 ಆರೋಗ್ಯ ಸಂಚಿಕೆಯಲ್ಲಿ ಚಿಕ್ಕ ಮಕ್ಕಳಲ್ಲಿ ಹೃದಯದ ತೊಂದರೆಗಳು, ಈ ಕುರಿತು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ತಜ್ಞರಾಗಿರುವ ಡಾ ಎಂಎಸ್ ರವೀಂದ್ರ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಮಂಜುಳಾ ಪುರಾಣಿಕ್.

0: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಸಮಯ 7:02 ಇನ್ನೀಗ ಕೆಲವು ಪ್ರಕಟಣೆಗಳು. ನಂತರ 7:05 ಧಾರವಾಡ ಕೇಂದ್ರದ ಸಹಪ್ರಸಾರದಲ್ಲಿ ಪ್ರದೇಶ ಸಮಾಚಾರ ಮೂಡಿಬರಲಿದೆ.
1: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೇ ಕೇಳಿ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com.

0: ಕೈದಾಕೆ.
1: ಜೀವತಂತುವೊಂದು ಮೂರ್ತ ರೂಪ ಪಡೆಯಲು ಸ್ತ್ರೀತ್ವದ ಗರ್ಭಾಶ್ರಯ ಬೇಕು.
0: ನಿನಗೆ ಬೇರೆ ಹೆಸರು ಬೇಕೆ.
2: ತಾಯಿ ಸ್ತ್ರೀ ರೂಪದ ಪರಿಪೂರ್ಣ ಪವಿತ್ರ ಮೂರ್ತಿ.
0: ಸ್ತ್ರೀ ಅಂದರೆ ಅಷ್ಟೇ ಸಾಕೆ.
1: ಆಕೆ ಮೊದಲು ಮಗಳಾಗಿ, ಸಹೋದರಿಯಾಗಿ, ಪತ್ನಿಯಾಗಿ, ಸೊಸೆಯಾಗಿ, ಮತ್ತೆ ತಾಯಿಯಾಗಿ ಇಡೀ ಮನುಕುಲವನ್ನು ಬೆಳಗುವುದರ ಮೂಲಕ ಸಮಾಜವನ್ನು ಬೆಳಗುವಂತಹ ಮಾತೆ.
0: ಮನೆ ಮನೆಯಲ್ಲಿ ದೀಪ ಮೂಡಿಸಿ, ಹೊತ್ತು ಹೊತ್ತಿಗೆ ಅನ್ನ ಉಣಿಸಿ,
2: ಸವಾಲುಗಳನ್ನು ಎದುರಿಸುವ ಸಮಬಲ ಹೊಂದಿರುವ ಶಕ್ತಿಯುಕ್ತಿ ಸ್ವರೂಪಿಣಿ ಈ ಮಾನಿನಿ.

0: ಪರಿ ಪರಿ ಪರಿ, ನಿನ್ ಹತ್ರ ಒಂದು ವಿಷಯ ಹೇಳ್ಬೇಕು.
1: ಯಾಕೆ ಚಂದು ಇಷ್ಟೊಂದು ಗಾಬರಿ ಆಗಿದ್ಯಾ?
0: ನನ್ಗೆ ಯಾವ್ದೋ ಪಾರ್ಸೆಲ್ ಬಂದಿದೆ, ಡೆಲಿವರಿ ಬಾಯ್ಗೆ ಅಡ್ರೆಸ್ ಗೊತ್ತಾಗ್ತಾ ಇಲ್ಲ, ಸ್ವಲ್ಪ ಈ ನಂಬರ್ಗೆ ಕಾಲ್ ಮಾಡಿ ಲೊಕೇಶನ್ ಹೇಳಿ ಅಂತ ಯಾವ್ದೋ ನಂಬರ್ ಇಂದ ಕಾಲ್ ಬಂತು. ನಾನು ನಮ್ಮನೆಯವರೇ ಏನೋ ಆರ್ಡರ್ ಮಾಡಿದ್ದಾರೆ ಅಂತ ಕಾಲ್ ಮಾಡಿದೆ. ತಕ್ಷಣ ನನ್ ಫೋನ್ ಹ್ಯಾಕ್ ಆಗೋಯ್ತು, ಏನು ವರ್ಕ್ ಮಾಡ್ತಾ ಇಲ್ಲ, ಬರೀ ಓಟಿಪಿಗಳು ಬರ್ತಾ ಇದೆ, ಯಾರ್ಯಾರೋ ಓಟಿಪಿ ಹೇಳಿ ಅಂತ ಕಾಲ್ ಮಾಡ್ತಾ ಇದಾರೆ. ಭಯ ಆಗ್ತಾ ಇದೆ ಕಣೆ.
1: ಭಯ ಪಡ್ಬೇಡ ಚಂದು, ಸೈಬರ್ ಕ್ರೈಮ್ಗೆ ಈಗಲೇ ದೂರು ಕೊಟ್ಟು ನಿನ್ನ ನಂಬರ್ ನ ಬ್ಲಾಕ್ ಮಾಡಿಸು. ಹಾಗೆ ಬ್ಯಾಂಕ್ ಅಲ್ಲಿ ಕೂಡ ನಿನ್ನ ಎಲ್ಲ ಅಕೌಂಟ್ಸ್ ಬ್ಲಾಕ್ ಮಾಡು, ಯಾವ ಕಾಲು ತಗೋಬೇಡ, ಓಟಿಪಿ ಅಂತ ಮೊದ್ಲು ಹೇಳಕ್ ಹೋಗ್ಬೇಡ ಯಾರ್ಗೂನು.
2: ಸೈಬರ್ ಮೋಸದ ಜಾಲಗಳ ಬಗ್ಗೆ ಎಚ್ಚರದಿಂದಿರಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಶ್ರೀಧರ್ ಹೆಗಡೆ ಭದ್ರನ್. ಮುಖ್ಯಾಂಶಗಳು: ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ, ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ, ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ, ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ವಾರ್ತೆಗಳ ವಿವರ: ರಾಜ್ಯ ನೂತನ ಸಚಿವ ಸಂಪುಟ ರಚನೆ ಕುರಿತು ಹಂಗಾಮಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನವದೆಹಲಿಯಲ್ಲಿ ಪಕ್ಷದ ವರಿಷ್ಠರೊಂದಿಗೆ ಚರ್ಚೆ ನಡೆಸಿದ್ದಾರೆ. ನಾಳೆ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಹಾಗೂ ಸಚಿವ ಸಂಪುಟದ ಸದಸ್ಯರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಇದೇ ವೇಳೆ ರಾಜ್ಯಸಭೆಯ 4 ಹಾಗೂ ವಿಧಾನ ಪರಿಷತ್ನ 7 ಸ್ಥಾನಗಳಿಗೆ ನಡೆಸುವ ದ್ವೈವಾರ್ಷಿಕ ಚುನಾವಣೆಗೆ ಅಭ್ಯರ್ಥಿಗಳ ಪಟ್ಟಿಯನ್ನು ವರಿಷ್ಠರು ಅಂತಿಮಗೊಳಿಸಲಿದ್ದಾರೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆಯಾಗಿದೆ ಎಂದು ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿದ್ದಾರೆ. ಬೀದರ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಕಾಂಗ್ರೆಸ್ ಸರ್ಕಾರ ಹಲವರ ಪ್ರಕರಣಗಳನ್ನು ವಾಪಸ್ ತೆಗೆದುಕೊಂಡಿರುವುದು ನ್ಯಾಯಸಮ್ಮತವಲ್ಲ. ಕಲಬುರಗಿಯ ಆಳಂದದಲ್ಲಿ ನಡೆದಿರುವ ಘಟನೆಗೆ ಸಂಬಂಧಿಸಿದ ಪ್ರಕರಣವನ್ನೂ ಸಹ ಹಿಂತೆಗೆದುಕೊಳ್ಳಲಾಗಿದೆ. ಇದರ ವಿರುದ್ದ ಪಕ್ಷದ ವತಿಯಿಂದ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದರು. ರಾಜ್ಯ ಸರ್ಕಾರ ಅಧಿಕಾರಕ್ಕೆ ಬಂದ ಕಳೆದ 3 ವರ್ಷಗಳಿಂದಲೂ ಭ್ರಷ್ಟಾಚಾರ ಹಾಗೂ ಅಲ್ಪಸಂಖ್ಯಾತರ ಓಲೈಕೆ ರಾಜಕಾರಣದಲ್ಲಿ ತೊಡಗಿಕೊಂಡಿದೆ. ಹಿಂದೂಗಳ ಕಡೆಗಣನೆ ಮಾಡುವ ಕೆಲಸವನ್ನು ನಿರಂತರವಾಗಿ ಮಾಡಿಕೊಂಡು ಬರಲಾಗುತ್ತಿದೆ. ಖಾತ್ರಿ ಯೋಜನೆಗಳ ಜಾರಿಯಿಂದಾಗಿ ಅನುದಾನದ ಕೊರತೆ ಉಂಟಾಗಿ ರಾಜ್ಯದ ಅಭಿವೃದ್ಧಿ ಸಂಪೂರ್ಣ ಕುಂಠಿತಗೊಂಡಿದೆ ಎಂದರು. ರಾಜ್ಯಾದ್ಯಂತ ಸರ್ಕಾರಿ ಶಾಲೆಗಳು ಆರಂಭವಾಗಿದ್ದು ಮೊದಲ ದಿನ ಶಾಲೆಗೆ ಆಗಮಿಸಿದ ಮಕ್ಕಳನ್ನು ಅದ್ದೂರಿಯಾಗಿ ಸ್ವಾಗತಿಸಲಾಯಿತು. ಶಾಲೆಗಳನ್ನು ತಳಿರು ತೋರಣ ರಂಗೋಲಿ ಮೂಲಕ ಶೃಂಗಾರಗೊಳಿಸಿ ಹಬ್ಬದ ವಾತಾವರಣ ನಿರ್ಮಿಸಲಾಗಿತ್ತು. ಪುಷ್ಪಾರ್ಪಣೆ ಮಾಡುವ ಮೂಲಕ ಮಕ್ಕಳನ್ನು ಬರಮಾಡಿಕೊಳ್ಳಲಾಯಿತು. ಇದೇ ಸಂದರ್ಭದಲ್ಲಿ ಅನೇಕ ಕಡೆ ಶಾಲಾ ಮಕ್ಕಳಿಗೆ ಸಮವಸ್ತ್ರ ಮತ್ತು ಪುಸ್ತಕ ವಿತರಿಸಲಾಯಿತು. ರಜೆ ಬಿಡುವಿನಲ್ಲಿದ್ದ ಮಕ್ಕಳು ಉತ್ಸಾಹದಿಂದಲೇ ಶಾಲೆಗೆ ಹಾಜರಾದರು. ಕಳೆದ ಡಿಸೆಂಬರ್ನಲ್ಲಿ ನಡೆದ ಸಂಸತ್ತಿನ ಚಳಿಗಾಲದ ಅಧಿವೇಶನದಲ್ಲಿ ತಾವು ಮಂಡಿಸಿದ್ದ ರಾಷ್ಟೀಯ ಪುಷ್ಪೋದ್ಯಮ ಮಂಡಳಿ ವಿಧೇಯಕ 2024 ಲೋಕಸಭೆಯಲ್ಲಿ ಪರಿಗಣಿಸಲು ಭಾರತದ ರಾಷ್ಟಪತಿಗಳು ಸಂವಿಧಾನದ 117(3) ವಿಧಿಯ ಅಡಿಯಲ್ಲಿ ಶಿಫಾರಸು ಮಾಡಿದ್ದಾರೆ ಎಂದು ಸಂಸದ ಡಾ ಕೆ ಸುಧಾಕರ್ ತಿಳಿಸಿದ್ದಾರೆ. ಪುಷ್ಪ ಕೃಷಿಯಲ್ಲಿ ತೊಡಗಿಸಿಕೊಂಡಿರುವ ನಮ್ಮ ರೈತರಿಗೆ ರಾಷ್ಟಮಟ್ಟದಲ್ಲಿ ಒಂದು ಸಾಂಸ್ಥಿಕ ಬೆಂಬಲ ಒದಗಿಸುವ, ಸಂಶೋಧನೆ ಮತ್ತು ನಾವೀನ್ಯತೆಗೆ ಉತ್ತೇಜನ ನೀಡುವ, ಮೌಲ್ಯವರ್ಧಿತ ಉತ್ಪನ್ನಗಳಿಗೆ ಅವಕಾಶ ಕಲ್ಪಿಸುವ ಹಾಗೂ ಮಾರುಕಟ್ಟೆ ವಿಸ್ತರಿಸಿ ರಫ್ತು ಸಾಮರ್ಥ್ಯವನ್ನು ಹೆಚ್ಚಿಸುವ ಉದ್ದೇಶದಿಂದ ತಾವು ಡಿಸೆಂಬರ್ 2025 ಈ ಖಾಸಗಿ ಸದಸ್ಯರ ಮಸೂದೆಯನ್ನು ಮಂಡಿಸಿದ್ದೆವು ಎಂದು ಸಾಮಾಜಿಕ ಮಾಧ್ಯಮ ಎಕ್ಸ್ ಮೂಲಕ ಹೇಳಿದ್ದಾರೆ. ಮುಂಬರುವ ಸಂಸತ್ತಿನ ಮುಂಗಾರು ಅಧಿವೇಶನದಲ್ಲಿ ಲೋಕಸಭೆ ಈ ವಿಧೇಯಕವನ್ನು ಪರಿಗಣಿಸಿ ಸುದೀರ್ಘವಾಗಿ ಚರ್ಚಿಸಿ ದೇಶದ ಲಕ್ಷಾಂತರ ಹೂವು ಬೆಳೆಗಾರರ ದೃಷ್ಟಿಯಿಂದ ಈ ಮಸೂದೆಯನ್ನು ಅಂಗೀಕರಿಸಲಿದೆ ಎಂಬ ವಿಶ್ವಾಸವಿದೆ ಎಂದು ಅವರು ತಿಳಿಸಿದ್ದಾರೆ. ಮಂಡ್ಯದ ಕೃಷಿ ವಿಜ್ಞಾನಗಳ ವಿಶ್ವವಿದ್ಯಾಲಯದ ಆವರಣದಲ್ಲಿ ಸ್ವಚ್ಛತೆಯಿಂದ ಪರಿಸರ ಸ್ವಾಸ್ಥ್ಯ ಸಾಧ್ಯ ಎಂಬ ಘೋಷವಾಕ್ಯದೊಂದಿಗೆ ಸ್ವಚ್ಛ ಭಾರತ ಹಾಗೂ ಪಾರ್ಥೇನಿಯಂ ಅರಿವು ಅಭಿಯಾನ ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಅಂಗವಾಗಿ ವಿಶ್ವವಿದ್ಯಾಲಯ ಆವರಣದಲ್ಲಿ ಸ್ವಚ್ಛತಾ ಕಾರ್ಯ ನಡೆಸುವುದರೊಂದಿಗೆ ಪಾರ್ಥೇನಿಯಂ ಕಳೆ ನಿರ್ಮೂಲನೆ ಕುರಿತು ಅರಿವು ಮೂಡಿಸಲಾಯಿತು. ಸಹ ಸಂಶೋಧನಾ ನಿರ್ದೇಶಕ ಡಾ ಬಿಎಸ್ ಬಸವರಾಜು ಮಾತನಾಡಿ, ಪ್ಲಾಸ್ಟಿಕ್ ತ್ಯಾಜ್ಯವು ಪರಿಸರಕ್ಕೆ ದೊಡ್ಡ ಸವಾಲಾಗಿದ್ದು, ಪ್ಲಾಸ್ಟಿಕ್ ಬಾಟಲಿಗಳು, ಕವರ್ಗಳು ಹಾಗೂ ಇತರೆ ತ್ಯಾಜ್ಯಗಳನ್ನು ಎಲ್ಲೆಂದರಲ್ಲಿ ಎಸೆಯದೆ ಸೂಕ್ತ ರೀತಿಯಲ್ಲಿ ವಿಲೇವಾರಿ ಮಾಡಬೇಕು ಎಂದು ತಿಳಿಸಿದರು. ಪ್ರತಿಯೊಬ್ಬ ನಾಗರಿಕನ ಸಹಕಾರದಿಂದ ಮಾತ್ರ ಸ್ವಚ್ಛ ಮತ್ತು ಆರೋಗ್ಯಕರ ಪರಿಸರ ನಿರ್ಮಾಣ ಸಾಧ್ಯ ಎಂದರು. ಈಗ ಪ್ರಕಟಣೆ, ಬಳಿಕ ಪ್ರದೇಶ ಸಮಾಚಾರ ಮುಂದುವರಿಯುವುದು.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣಗೊಂಡಿದ್ದು, ಆರ್ಥಿಕವಾಗಿ ಹಿಂದುಳಿದ ಬೀದಿಬದಿ ವ್ಯಾಪಾರಿಗಳ ಜೀವನ ಮಟ್ಟ ಉತ್ತಮಪಡಿಸುವಲ್ಲಿ ಈ ಯೋಜನೆ ನೆರವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಈ ಕುರಿತು ತಮ್ಮ ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಅವರು, ಅಸಂಖ್ಯಾತ ಬೀದಿಬದಿ ವರ್ತಕರಿಗೆ ಅಡಮಾನರಹಿತ ಸಾಲ ಸೌಲಭ್ಯ ಒದಗಿಸುವುದು ಆರ್ಥಿಕ ಒಳಗೊಳ್ಳುವಿಕೆ ಮತ್ತು ಹೊಸ ಅವಕಾಶಗಳನ್ನು ಸೃಷ್ಟಿಸುವಲ್ಲಿ ಯೋಜನೆ ನೆರವಾಗಿದೆ ಎಂದು ಹೇಳಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ವತಿಯಿಂದ ಪಟ್ಟಣ ಪಂಚಾಯಿತಿ ವ್ಯಾಪ್ತಿಯ ಬೀದಿಬದಿ ವ್ಯಾಪಾರಿಗಳಿಗೆ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆ ಬಗ್ಗೆ ಅರಿವು ಮೂಡಿಸುವ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಬಾಶೆಟ್ಟಿಹಳ್ಳಿ ಪಟ್ಟಣ ಪಂಚಾಯಿತಿ ಅಧ್ಯಕ್ಷ ಪ್ರೇಮ್ ಕುಮಾರ್ ಮಾತನಾಡಿ, ಪಿಎಂ ಸ್ವನಿಧಿ ಯೋಜನೆಯು ಕೇಂದ್ರ ಸರ್ಕಾರ ಬೀದಿಬದಿ ವ್ಯಾಪಾರಿಗಳಿಗೆ ಆರಂಭಿಸಿದ ಕಿರುಸಾಲ ಯೋಜನೆಯಾಗಿದ್ದು, ಯಾವುದೇ ಮೇಲಾಧಾರವಿಲ್ಲದೆ ವ್ಯಾಪಾರ ಬಂಡವಾಳಕ್ಕಾಗಿ ಸುಲಭವಾಗಿ ಸಾಲ ಒದಗಿಸುತ್ತದೆ. ಇದರಿಂದ ಹಲವು ಬೀದಿಬದಿ ವ್ಯಾಪಾರಿಗಳು ಸ್ವಾವಲಂಬಿಗಳಾಗಿ ಬದುಕಲು ಸಹಕಾರಿಯಾಗಿದ್ದು, ಅರ್ಹರು ಈ ಯೋಜನೆಯ ಲಾಭ ಪಡೆದುಕೊಳ್ಳಬೇಕು ಎಂದರು. ಕೊಪ್ಪಳ ಜಿಲ್ಲೆಯ ಭಾಗ್ಯನಗರ ಪಟ್ಟಣ ಪಂಚಾಯತ್ ವತಿಯಿಂದ ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಯಡಿ ಬೀದಿಬದಿ ವ್ಯಾಪಾರಿಗಳಿಗೆ ಸಾಲ ಸೌಲಭ್ಯ ಒದಗಿಸಲಾಗುತ್ತಿದ್ದು, ಸದುಪಯೋಗ ಪಡಿಸಿಕೊಳ್ಳುವಂತೆ ಭಾಗ್ಯನಗರ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ತಿಳಿಸಿದ್ದಾರೆ. ಕೇಂದ್ರ ಮತ್ತು ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದ ಪ್ರಧಾನಮಂತ್ರಿ ಬೀದಿಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಯೋಜನೆಯಡಿ ನಗರದ ಬೀದಿಬದಿ ವ್ಯಾಪಾರಿಗಳಿಗೆ ಕಿರುಸಾಲ ಸೌಲಭ್ಯ ಹಾಗೂ

0: ಅಧಿಕ ಭದ್ರತೆಗಳ ಯೋಜನೆಗಳನ್ನು ಕಲ್ಪಿಸುವುದಕ್ಕಾಗಿ ನಗರ ಮಟ್ಟದಲ್ಲಿ ಬ್ಯಾಂಕ್ಗಳ ಸಹಯೋಗದೊಂದಿಗೆ ಲೋಕ ಕಲ್ಯಾಣ ಮೇಳಗಳನ್ನು ನಿನ್ನೆಯಿಂದ ಇದೇ 30ರವರೆಗೆ ಒಂದು ತಿಂಗಳ ಕಾಲ ಆಯೋಜಿಸಲಾಗಿದೆ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದ್ದು ಗ್ರಾಹಕರು ಯಾವುದೇ ವದಂತಿಗಳಿಗೆ ಕಿವಿಗೊಡಬಾರದು ಎಂದು ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯ ತಿಳಿಸಿದೆ. ದೆಹಲಿಯಲ್ಲಿ ಅಂತರ ಸಚಿವಾಲಯ ಸುದ್ದಿಗೋಷ್ಠಿಯಲ್ಲಿ ಪೆಟ್ರೋಲಿಯಂ ಮತ್ತು ನೈಸರ್ಗಿಕ ಇಂಧನ ಸಚಿವಾಲಯದ ಜಂಟಿ ಕಾರ್ಯದರ್ಶಿ ಸುಜಾತ ಶರ್ಮಾ ಇಂಧನ ಅಕ್ರಮ ದಾಸ್ತಾನು ವಿರುದ್ದ ಕಠಿಣ ಕ್ರಮ ಜರುಗಿಸಲಾಗುತ್ತಿದೆ ಎಂದರು. ಕಳೆದ 3 ದಿನಗಳಲ್ಲಿ 460 ಎಲ್ಪಿಜಿ ವಿತರಣಾ ಏಜೆನ್ಸಿಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 10 ಎಫ್ಐಆರ್ ದಾಖಲಿಸಲಾಗಿದೆ. 22 ಎಲ್ಪಿಜಿ ವಿತರಣಾ ಸಂಸ್ಥೆಗಳಿಗೆ ದಂಡ ವಿಧಿಸಲಾಗಿದ್ದು 3 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಕಳೆದ 3 ದಿನಗಳಲ್ಲಿ ಪೆಟ್ರೋಲ್ ಮತ್ತು ಡೀಸೆಲ್ ವಿತರಿಸುವ 1,300 ಬಂಕ್ಗಳ ಮೇಲೆ ದಿಢೀರ್ ತಪಾಸಣೆ ನಡೆಸಲಾಗಿದ್ದು 960 ಲೀಟರ್ ಪೆಟ್ರೋಲ್ ಮತ್ತು 2,194 ಲೀಟರ್ ಡೀಸೆಲ್ ಜಪ್ತಿ ಮಾಡಲಾಗಿದೆ. 18 ಪ್ರಕರಣ ದಾಖಲಿಸಲಾಗಿದ್ದು 7 ಆರೋಪಿಗಳನ್ನು ಬಂಧಿಸಲಾಗಿದೆ ಎಂದು ಹೇಳಿದರು. ಗದಗ ಜಿಲ್ಲೆ ಲಕ್ಕುಂಡಿ ಗ್ರಾಮದಲ್ಲಿ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ವತಿಯಿಂದ ಹಂಗಾಮಿ ಜಿಲ್ಲಾ ಉಸ್ತುವಾರಿ ಸಚಿವ ಎಚ್ಕೆ ಪಾಟೀಲ್ ಅವರ ಮಾರ್ಗದರ್ಶನದಲ್ಲಿ ಉತ್ಖನನ ಕಾರ್ಯ ಪ್ರಗತಿಯಲ್ಲಿದೆ. ಇತ್ತೀಚೆಗೆ 12ನೇ ಶತಮಾನದ ಚಾಳುಕ್ಯ ಚಕ್ರವರ್ತಿ 2ನೇ ಜಗದೇಕ ಮಲ್ಲನ ಆಳ್ವಿಕೆ ಸೂಚಿಸುವ ಕನ್ನಡ ಲಿಪಿ ಶಾಸನ ಪತ್ತೆಯಾಗಿದೆ. ಮಣ್ಣಿನಡಿ ಹುದುಗಿರುವ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆಗಾಗಿ ಸ್ಯಾಟಲೈಟ್ ಇಮೇಜಿಂಗ್ ತಂತ್ರಜ್ಞಾನ ಬಳಸುವಂತೆ ಸಚಿವರು ಸೂಚಿಸಿದ್ದಾರೆ. ಲಕ್ಕುಂಡಿಯ ಐತಿಹಾಸಿಕ ಪಳೆಯುಳಿಕೆಗಳ ಪತ್ತೆ ಕಾರ್ಯದ ಬಗ್ಗೆ ಪ್ರಗತಿ ಕುರಿತು ಪ್ರದೇಶ ಸಮಾಚಾರಕ್ಕಾಗಿ ಹೆಚ್ಚಿನ ಮಾಹಿತಿ ನೀಡಿದ್ದಾರೆ ಲಕ್ಕುಂಡಿ ಅಭಿವೃದ್ಧಿ ಪ್ರಾಧಿಕಾರದ ಆಯುಕ್ತ ಶರಣು ಗೋಗೇರಿ.
1: ಕಳೆದ 15 ದಿನಗಳಲ್ಲಿ 120ಕ್ಕಿಂತ ಹೆಚ್ಚು ದೇವಾಲಯ ಮತ್ತು ಸ್ಮಾರಕಗಳನ್ನು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡಲಾಗಿದೆ. ಅದರ ಜೊತೆಗೆ ಇತಿಹಾಸದಲ್ಲಿ ಹೂತು ಹೋಗಿರುವಂತ 101 ದೇವಾಲಯಗಳ ಅನಾವರಣಕ್ಕೆ ನಿಯಾಸ್ ಅನ್ನುವಂತ ಒಂದು ಸಂಸ್ಥೆಯ ಮೂಲಕ ಸ್ಯಾಟಲೈಟ್ ಇಮೇಜಿಂಗ್ ಟೆಕ್ನಾಲಜಿಯನ್ನು ಬಳಕೆ ಮಾಡಿಕೊಂಡು ಆ ದೇವಾಲಯಗಳನ್ನು ಮತ್ತು ಬಾವಿಗಳನ್ನು ಹೊರತರುವಂತಹ ಒಂದು ವಿನೂತನ ಒಂದು ಪ್ರಯತ್ನವನ್ನು ಸಹಿತವಾಗಿ ಮಾಡಲಾಗುತ್ತದೆ.
0: ಕರ್ನಾಟಕ ಸರ್ಕಾರ ಇತ್ತೀಚೆಗೆ ಘೋಷಿಸಿರುವ ಕನಿಷ್ಠ ವೇತನ ಹೆಚ್ಚಳದ ತಿದ್ದುಪಡಿ ಆದೇಶವನ್ನು ವಿರೋಧಿಸಿ ಬೆಳಗಾವಿಯ ವಿವಿಧ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಟನೆಗಳು ಪ್ರತಿಭಟನೆ ನಡೆಸಿ ಆದೇಶ ರದ್ದುಗೊಳಿಸಲು ಆಗ್ರಹಿಸಿವೆ. ಚೇಂಬರ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರೀಸ್ ಹಾಗೂ ವ್ಯಾಪಾರ ಮತ್ತು ಕೈಗಾರಿಕಾ ಸಂಘಗಳ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಜಂಟಿಯಾಗಿ ಬೆಳಗಾವಿ ಜಿಲ್ಲಾಧಿಕಾರಿಯವರಿಗೆ ಮನವಿ ಸಲ್ಲಿಸಿದರು. ಕನಿಷ್ಠ ವೇತನ ಹೆಚ್ಚಳದಿಂದ ವ್ಯಾಪಾರ ಕೈಗಾರಿಕೆ ಹಾಗೂ ಸಣ್ಣ ಮತ್ತು ಮಧ್ಯಮ ಉದ್ಯಮಗಳ ಮೇಲೆ ಹೆಚ್ಚುವರಿ ಆರ್ಥಿಕ ಹೊರೆ ಬೀಳಲಿದ್ದು ಈ ನಿರ್ಧಾರವನ್ನು ಮರುಪರಿಶೀಲಿಸುವಂತೆ ಸರ್ಕಾರವನ್ನು ಒತ್ತಾಯಿಸಲಾಗುವುದು ಎಂದಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ನೂತನ ಸಚಿವ ಸಂಪುಟ ರಚನೆ, ಕಾಂಗ್ರೆಸ್ ಪಕ್ಷದ ವರಿಷ್ಠರೊಂದಿಗೆ ರಾಜ್ಯ ನಾಯಕರ ಚರ್ಚೆ. ರಾಜ್ಯ ಕಾಂಗ್ರೆಸ್ ಸರ್ಕಾರದ ಆಡಳಿತಾವಧಿಯಲ್ಲಿ ಅಭಿವೃದ್ಧಿ ಸಂಪೂರ್ಣ ಮರೀಚಿಕೆ, ಬಿಜೆಪಿ ಟೀಕೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ಪೂರ್ಣ, ಬೀದಿಬದಿ ವ್ಯಾಪಾರಿಗಳ ಸಬಲೀಕರಣ. ದೇಶದಲ್ಲಿ ತೈಲ ಮತ್ತು ಇಂಧನ ಪೂರೈಕೆ ಸಮರ್ಪಕವಾಗಿದೆ, ಗ್ರಾಹಕರು ವದಂತಿಗಳಿಗೆ ಕಿವಿಗೊಡಬಾರದು, ಇಂಧನ ಸಚಿವಾಲಯ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 7:35 ಕ್ಕೆ.

ಆಕಾಶವಾಣಿ ಬೆಂಗಳೂರು. ಬಿಜಿ ವಿನುತಾ ಅವರು ಹಾಡಿರುವ ಭಾವಗೀತೆಗಳನ್ನು ಈಗ ಕೇಳೋಣ. ಮೊದಲಿಗೆ ಕುವೆಂಪು ಅವರ ರಚನೆ ನಾ ನಿನಗೆ ನೀ ನೆನಗೆ ಜೇನಾಗುವ ರಸದೇವ ಗಂಗೆಯಲ್ಲಿ ಮೀನಾಗುವ.

0: ಇದುವರೆಗೆ ಬಿಜಿ ವಿನುತಾ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳಿದಿರಿ. ಸಮಯ 7:30:40. ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ. ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು, ಅಂದರೆ 612 ಕಿಲೋಹರ್ಟ್ಸ್, ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-233.
4: ಕುಂತಲ್ಲು ನೀನೇನೆ, ನಿಂತಲ್ಲು ನೀನೇನೆ, ಎಲ್ಲೆಲ್ಲೂ ನೀನೇ ಕಾಡುವೆ.
5: ಶ್ರೇಯಾ, ಶ್ರೇಯಾ, ಏ ಶ್ರೇಯಾ, ಕೇಳಿಸ್ತಿಲ್ವೇನೆ ನಿಂಗೆ?

0: ಏನಮ್ಮ ನೀನು, ನಂಗೂ ಕೇಳಿಸ್ತು, ಎಷ್ಟ್ ಸಲ ಕರಿತೀಯಾ? ಬರ್ತೀನಿ ಇರೋ, ನಾನು ಆನ್ಲೈನ್ ಕ್ಲಾಸ್ ಅಲ್ಲಿ ಇದ್ದೀನಿ.
1: ನೀನು ನಿನ್ನ ಆನ್ಲೈನ್ ಕ್ಲಾಸ್ ಎಲ್ಲ ಗೊತ್ತು ನಂಗೆ. ನೀನು ಬರೀ ಫೇಸ್ಬುಕ್, ಇನ್ಸ್ಟಾಗ್ರಾಮು, ವಾಟ್ಸಪ್ಪು ಅಂತ ಮುಳುಗಿರೋದು ನನಗೆ ಕೇಳಿಸ್ತಾ ಇದೆ. ನಾನೇನಷ್ಟು ಪೆದ್ದಿ ಅನ್ಕೊಂಡಿದ್ಯಾ ನೀನು? ಸಾಕು, ನಿಲ್ಸು.
2: ಅಮ್ಮ ಹೌದು, ಇವಳು ರೀಲ್ಸ್ ನೋಡ್ತಾ ಕೂತಿದ್ದಾಳೆ.
1: ಆಹಾ, ನಮ್ ದೇವ್ರ ಸತ್ಯ ನನಗ್ ಗೊತ್ತಿಲ್ವಾ? ಕನ್ನಡಕ ಇಲ್ದೇ ಇದ್ರೆ ಈ ವಯಸ್ಸಿಗೆ ಏನೂ ಕಾಣಲ್ಲ. ಪರೀಕ್ಷೆ ಬರ್ಲಿ, ರಿಸಲ್ಟ್ ಬರ್ಲಿ, ಮೊಬೈಲ್ ಮಾತ್ರ ಕೈಯಲ್ಲಿ. ಮೊಬೈಲ್ಗೆ ಅಡಿಕ್ಟ್ ಆಗ್ಬಿಟ್ಟಿದ್ಯಾ ನೀನು?
3: ಬಿಡು ಬಿಡು ಬಿಡು, ಕದ್ದು ಕದ್ದು ನೋಡೋದನ್ನ.
4: ಅತಿಯಾದ ಅವಲಂಬನೆ ಎಂದೆಂದಿಗೂ ಒಳ್ಳೆಯದಲ್ಲ. ಮೊಬೈಲ್ ಬಳಕೆಯ ಬಗ್ಗೆ ಎಚ್ಚರವಿರಲಿ, ಅವಶ್ಯಕತೆಯ ಪರಿಮಿತಿಯ ಬಗ್ಗೆ ಅರಿವಿರಲಿ.
0: ಅಮ್ಮ ಏನ್ ಮಾಡಿದ್ಯಾ ತಿಂಡಿಗೆ ಇವತ್ತು? ಬಾಕ್ಸ್ಗೆ ಏನ್ ಹಾಕ್ತೀಯಾ?
2: ಅಮ್ಮ ನನ್ಗಂತೂ ನಿನ್ ಇಡ್ಲಿ, ದೋಸೆ, ಅವಲಕ್ಕಿ, ಉಪ್ಪಿಟ್ಟು ಮಾತ್ರ ಬೇಡ. ನಂಗೆ ಸ್ಪೈಸಿ ಸ್ಪೈಸಿ ಹೊಸ ಹೊಸ ರುಚಿ ಬೇಕು. ಬೇರೆ ಏನಾದ್ರೂ ಬಾಕ್ಸ್ಗೆ ಹಾಕಿದ್ರೆ ನಾನ್ ತಿನ್ನಲ್ಲ ನೋಡು, ನಾನೇ ಆರ್ಡರ್ ಮಾಡ್ಕೊಂಡು ತರ್ಸ್ಕೊಂಡು ತಿಂತೀನಿ. ನೀನ್ ಮಾಡಿದ್ದು ನೀನೇ ತಿನ್ನು.
5: ಈ ಮನೇಲಿ ನಿನಗೊಂದು ಅವಳಿಗೊಂದು ಅಡಿಗೆ ಮಾಡಕ್ಕಾಗಲ್ಲ. ನಾನ್ ಮಾಡೋ ಅಡಿಗೆಲಿ ನಿಮ್ಮ ಆರೋಗ್ಯ ಕಾಪಾಡೋ ಕಾಳಜಿ ಇರುತ್ತೆ. ನೀವೇನಾದ್ರೂ ತಿಂದೆ ಊಟದ ಡಬ್ಬಿ ವಾಪಸ್ ತಂದ್ರೆ ಸುಮ್ನೆ ಇರಲ್ಲ ನೋಡಿ. ಅನ್ನ ಪರಬ್ರಹ್ಮ ಅಂತಾರೆ. ನಾನು ಬೇಳೆಕಾಳು, ತರಕಾರಿ, ಸೊಪ್ಪು, ಸಿರಿಧಾನ್ಯ ಇವೆಲ್ಲಾ ಸೇರಿಸಿ ವಿಧ ವಿಧವಾಗಿ ರುಚಿ ರುಚಿಯಾಗಿ ಮಾಡಿಕೊಟ್ರೆ ತಿನ್ನಲ್ಲ ಅಂತೀರಾ? ನಾವು ಬದುಕಿ ಬಾಳಬೇಕು ಅಂತಂದ್ರೆ ಒಳ್ಳೆ ಆಹಾರ ತಿನ್ಬೇಕು. ತಿನ್ನೋ ಅನ್ನಕ್ಕೆ ಅವಮಾನ ಮಾಡಬೇಡಿ.
6: ಪೌಷ್ಟಿಕವಾದ ಆಹಾರ ಆರೋಗ್ಯಕ್ಕೆ ಹಿತಕರ.
7: ಕತ್ತಲಾಗದು ಕಗ್ಗಲ್ಲೆಂದು ಎದುಗುಂದಿದ್ದರೆ ಶಿಲ್ಪಿ.
8: ಪ್ರತಿಯೊಬ್ಬ ವ್ಯಕ್ತಿಯಲ್ಲಿಯೂ ಒಂದು ಶಕ್ತಿ ಅಡಗಿರುತ್ತದೆ. ಆ ಶಕ್ತಿಯೇ ಆ ವ್ಯಕ್ತಿಯ ವ್ಯಕ್ತಿತ್ವ. ಇದನ್ನು ನಾವು ನಮ್ಮಲ್ಲೇ ಗುರುತಿಸಿಕೊಂಡು ಸ್ವಪ್ರಯತ್ನದಿಂದ ಬೆಳೆಸಿಕೊಳ್ಳಬೇಕು. ಅವಕಾಶಗಳನ್ನು ಹುಡುಕುತ್ತಾ ಇರಬೇಕು. ಸಿಕ್ಕ ಅವಕಾಶಗಳನ್ನು ಸಮರ್ಥವಾಗಿ ಬಳಸಿಕೊಂಡರೆ ಬದುಕು ಹಸನಾಗುವುದರಲ್ಲಿ ಸಂದೇಹವಿಲ್ಲ.

ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ ಸಮಯ 7:35 ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಗಿರೀಶ್ ಮೇರ್ವೆ. ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಸಭೆ. ಇದೇ 4 2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ವಾರ್ತೆಗಳ ವಿವರ. ಭಾರತಕ್ಕೆ ಅಧಿಕೃತ ಭೇಟಿ ನೀಡಿರುವ ಮ್ಯಾನ್ಮಾರ್ ಅಧ್ಯಕ್ಷ ಯು ಮಿನ್ ಆಂಗ್ ಲೇಂಗ್ ಹಾಗೂ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರ ನಡುವೆ ನಿನ್ನೆ ನವದೆಹಲಿಯಲ್ಲಿ ಉನ್ನತ ಮಟ್ಟದ ದ್ವಿಪಕ್ಷೀಯ ಮಾತುಕತೆ ನಡೆಯಿತು. ವ್ಯಾಪಾರ ರಕ್ಷಣೆ, ಗಡಿ ನಿರ್ವಹಣೆ ಹಾಗೂ ಸಂಸ್ಕೃತಿ ಸೇರಿದಂತೆ ಉಭಯ ದೇಶಗಳ ಪರಸ್ಪರ ಹಿತಾಸಕ್ತಿಯ ಎಲ್ಲ ಪ್ರಮುಖ ವಿಷಯಗಳ ಕುರಿತು ಉಭಯ ನಾಯಕರು ಸುದೀರ್ಘ ಚರ್ಚೆ ನಡೆಸಿದರು. ಸಭೆಯ ಬಳಿಕ ಮಾಧ್ಯಮಗಳಿಗೆ ಮಾಹಿತಿ ನೀಡಿದ ವಿದೇಶಾಂಗ ಕಾರ್ಯದರ್ಶಿ ವಿಕ್ರಮ್ ಮಿಸ್ರಿ, ಭಾರತ ಮತ್ತು ಮ್ಯಾನ್ಮಾರ್ ದೇಶಗಳು ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಅಭಿವೃದ್ಧಿ ಸಹಕಾರ, ಆರೋಗ್ಯ, ಶಿಕ್ಷಣ ಹಾಗೂ ಇಂಧನ ವಲಯದಲ್ಲಿ ಮತ್ತಷ್ಟು ನಿಕಟವಾಗಿ ಕಾರ್ಯನಿರ್ವಹಿಸಲು ಒಲವು ತೋರಿವೆ ಎಂದು ತಿಳಿಸಿದರು. ಇದೇ ವೇಳೆ ಉಭಯ ದೇಶಗಳ ಭದ್ರತಾ ಹಿತಾಸಕ್ತಿಗಳಿಗೆ ಧಕ್ಕೆ ತರುವಂತಹ ಯಾವುದೇ ಚಟುವಟಿಕೆಗಳಿಗೆ ಪರಸ್ಪರ ಭೂಪ್ರದೇಶವನ್ನು ದುರುಪಯೋಗಪಡಿಸಿಕೊಳ್ಳಲು ಬಿಡುವುದಿಲ್ಲ ಎಂಬ ಅಂಶವನ್ನು ಇಬ್ಬರೂ ನಾಯಕರು ದೃಢವಾಗಿ ಒತ್ತಿ ಹೇಳಿದ್ದಾರೆ ಎಂದು ವಿದೇಶಾಂಗ ಕಾರ್ಯದರ್ಶಿಗಳು ವಿವರಿಸಿದರು. ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬಿನ್ ಅವರು ನವದೆಹಲಿಯಲ್ಲಿ ನಿನ್ನೆ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಮಹತ್ವದ ಸಭೆ ನಡೆಸಿದರು. ಈ ಕುರಿತು ಮಾಧ್ಯಮಗಳೊಂದಿಗೆ ಮಾಹಿತಿ ಹಂಚಿಕೊಂಡ ಸಂಸದ ಹಾಗೂ ಪಕ್ಷದ ವಕ್ತಾರ ಡಾಕ್ಟರ್ ಸಂಬಿತ್ ಪಾತ್ರ, ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರದ 12 ವರ್ಷಗಳ ಸೇವೆ, ಪಕ್ಷದ ಸಾಂಸ್ಥಿಕ ವಿಸ್ತರಣೆ ಮತ್ತು ಸಮಾಜದ ವಿವಿಧ ವರ್ಗಗಳಿಗೆ ಪಕ್ಷದ ವ್ಯಾಪ್ತಿಯನ್ನು ತಲುಪಿಸುವ ಭವಿಷ್ಯದ ಕಾರ್ಯಕ್ರಮಗಳ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚಿಸಲಾಗಿದೆ ಎಂದು ತಿಳಿಸಿದರು. ಕೇಂದ್ರ ಸರ್ಕಾರ ಯಶಸ್ವಿಯಾಗಿ 12 ವರ್ಷಗಳ ಆಡಳಿತವನ್ನು ಪೂರ್ಣಗೊಳಿಸುತ್ತಿದ್ದು, ಪ್ರಧಾನಿ ನರೇಂದ್ರ ಮೋದಿ ಅವರ ಸಮರ್ಥ ನೇತೃತ್ವದಲ್ಲಿ ಭಾರತ ಎಲ್ಲ ಕ್ಷೇತ್ರಗಳಲ್ಲೂ ಹೇಗೆ ಅಭಿವೃದ್ಧಿ ಹೊಂದಿ ಪ್ರಗತಿಯ ಪಥದಲ್ಲಿ ಸಾಗುತ್ತಿದೆ ಎಂಬುದಕ್ಕೆ ದೇಶವೇ ಸಾಕ್ಷಿಯಾಗಿದೆ ಎಂದು ಅವರು ಹೇಳಿದರು. ಇದೇ ವೇಳೆ ಪ್ರಸ್ತುತ ಭಾರತೀಯ ಜನತಾ ಪಾರ್ಟಿ ಮತ್ತು ಎನ್ಡಿಎ ಮೈತ್ರಿಕೂಟ ದೇಶದ 22 ರಾಜ್ಯಗಳಲ್ಲಿ ಅಧಿಕಾರದಲ್ಲಿದ್ದು ಜನಸೇವೆ ಮಾಡುವ ಸುವರ್ಣ ಅವಕಾಶವನ್ನು ಪಡೆದುಕೊಂಡಿದೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಇದೇ 4 ಮತ್ತು 5 2 ಬ್ರಿಂಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ ವಹಿಸಲಿದೆ ಎಂದು ಕೇಂದ್ರ ಸಂಸ್ಕೃತಿ ಸಚಿವಾಲಯದ ಕಾರ್ಯದರ್ಶಿ ವಿವೇಕ್ ಅಗರ್ವಾಲ್ ತಿಳಿಸಿದ್ದಾರೆ. ನವದೆಹಲಿಯಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಈ ಕುರಿತು ಮಾಹಿತಿ ನೀಡಿದ ಅವರು, ಭಾರತದ ಬ್ರಿಕ್ಸ್ 2026 ಘೋಷವಾಕ್ಯವಾದ ಸ್ಥಿತಿಸ್ಥಾಪಕತ್ವ, ನಾವೀನ್ಯತೆ, ಸಹಕಾರ ಮತ್ತು ಸುಸ್ಥಿರತೆಗಾಗಿ ನಿರ್ಮಾಣ ಎಂಬ ವಿಷಯಕ್ಕೆ ಅನುಗುಣವಾಗಿ ಈ 2 ದಿನಗಳ ಸಭೆಯು ಸಾಂಸ್ಕೃತಿಕ ಸಹಕಾರದ ಕುರಿತು ಬಹುಪಕ್ಷೀಯ ಚರ್ಚೆಗಳಿಗೆ ವೇದಿಕೆ ಕಲ್ಪಿಸಲಿದೆ ಎಂದರು. ಈ ಬಾರಿಯ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಯು ಮುಖ್ಯವಾಗಿ 3 ಪ್ರಮುಖ ಆದ್ಯತೆಯ ವಿಷಯಗಳ ಸುತ್ತ ನಡೆಯಲಿದ್ದು, ಅದರಲ್ಲಿ ಸೃಜನಾತ್ಮಕ ಆರ್ಥಿಕತೆ ಮತ್ತು ಕೃತಕ ಬುದ್ಧಿಮತ್ತೆ, ಪರಂಪರೆಯ ಸಂರಕ್ಷಣೆ ಹಾಗೂ ಸಂಸ್ಕೃತಿ ಮತ್ತು ಸುಸ್ಥಿರ ಅಭಿವೃದ್ಧಿ ಒಳಗೊಂಡಿವೆ ಎಂದು ಅವರು ವಿವರಿಸಿದರು. ಈ ಸಭೆಯು ಬ್ರಿಕ್ಸ್ ರಾಷ್ಟ್ರಗಳ ನಡುವಿನ ಸಾಂಸ್ಕೃತಿಕ ಸಂಬಂಧವನ್ನು ಮತ್ತಷ್ಟು ಗಟ್ಟಿಗೊಳಿಸಲಿದೆ ಎಂದು ಅವರು ಆಶಯ ವ್ಯಕ್ತಪಡಿಸಿದರು. ಕೇಂದ್ರ ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯಮಶೀಲತಾ ಸಚಿವಾಲಯ ವಿಶ್ವ ಆರ್ಥಿಕ ವೇದಿಕೆಯ ಸಹಯೋಗದೊಂದಿಗೆ ನವದೆಹಲಿಯಲ್ಲಿ ನಿನ್ನೆ ಇಂಡಿಯಾ ಸ್ಕಿಲ್ಸ್ ಎಕ್ಸಲರೇಟರ್ ಉನ್ನತ ಮಟ್ಟದ ದುಂಡುಮೇಜಿನ ಸಭೆಯನ್ನು ಆಯೋಜಿಸಿತ್ತು. ಒಳನೋಟದಿಂದ ಕ್ರಮದವರೆಗೆ ಪ್ರಗತಿಗಾಗಿ ಕೌಶಲ್ಯದ ಕೊರತೆ ನೀಗಿಸುವುದು ಎಂಬ ಘೋಷವಾಕ್ಯದಡಿಯಲ್ಲಿ ಈ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು. ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಕೇಂದ್ರ ಕೌಶಲ್ಯಾಭಿವೃದ್ಧಿ ಖಾತೆ ರಾಜ್ಯ ಸಚಿವ ಜಯಂತ್ ಚೌಧರಿ, ಉದ್ಯಮದ ಇಂದಿನ ಬೇಡಿಕೆಗಳಿಗೆ ತಕ್ಕಂತೆ ಯುವಜನರ ಕೌಶಲ್ಯಗಳನ್ನು ರೂಪಿಸಿದರೆ ಭಾರತದ ಜನಸಂಖ್ಯಾ ಬಲ ಜಾಗತಿಕ ಪ್ರಗತಿಯ ಪ್ರೇರಕ ಶಕ್ತಿಯಾಗಲಿದೆ ಎಂದರು. ಭವಿಷ್ಯದ ಸವಾಲುಗಳನ್ನು ಎದುರಿಸಬಲ್ಲ ಕಾರ್ಯಪಡೆಯ ನಿರ್ಮಾಣಕ್ಕೆ ಸರ್ಕಾರ, ಉದ್ಯಮ ವಲಯ ಮತ್ತು ಶೈಕ್ಷಣಿಕ ವಲಯಗಳ ಜಂಟಿ ಸಹಕಾರ ಅಗತ್ಯ ಎಂದು ಅವರು ತಿಳಿಸಿದರು. ಹಮೀರಪುರ ಜಿಲ್ಲೆಯ ಬೆತ್ವಾ ನದಿಗೆ ಅಡ್ಡಲಾಗಿ ನಿರ್ಮಾಣ ಹಂತದಲ್ಲಿದ್ದ ಸೇತುವೆ ಕುಸಿದು 6 ಜನರು ಮೃತಪಟ್ಟ ದುರಂತದ ತನಿಖೆಗಾಗಿ ಉತ್ತರ ಪ್ರದೇಶ ಸರ್ಕಾರವು 2 ಪ್ರತ್ಯೇಕ ಉನ್ನತ ಮಟ್ಟದ ತನಿಖಾ ಸಮಿತಿಗಳನ್ನು ರಚಿಸಿದೆ. ಜಿಲ್ಲಾಡಳಿತ ಹಾಗೂ ಉತ್ತರ ಪ್ರದೇಶ ಸೇತುವೆ ನಿಗಮದ ಅಡಿಯಲ್ಲಿ ರಚನೆಯಾಗಿರುವ ಈ ಸಮಿತಿಗಳು ಈಗಾಗಲೇ ಘಟನೆಯ ಕುರಿತು ಸಮಗ್ರ ತನಿಖೆಯನ್ನು ಆರಂಭಿಸಿವೆ. ಈ ಕುರಿತು ಮಾಹಿತಿ ನೀಡಿರುವ ಅಮೀರಪುರ ಜಿಲ್ಲಾಧಿಕಾರಿ ಅಭಿಷೇಕ್ ಗೋಯಲ್ ಅವರು, ಜಿಲ್ಲಾಡಳಿತವು ಅಪರ ಜಿಲ್ಲಾಧಿಕಾರಿ ಅವರ ನೇತೃತ್ವದಲ್ಲಿ 3 ಸದಸ್ಯರ ತನಿಖಾ ಸಮಿತಿಯನ್ನು ರಚಿಸಿದ್ದು, ಈ ಸಮಿತಿಯು ದುರಂತಕ್ಕೆ ಸಂಬಂಧಿಸಿದ ಎಲ್ಲ ಆಡಳಿತಾತ್ಮಕ, ತಾಂತ್ರಿಕ ಹಾಗೂ ಕಾರ್ಯವಿಧಾನವಾದ ಅಂಶಗಳ ಬಗ್ಗೆ ವಿವರವಾದ ಪರಿಶೀಲನೆ ನಡೆಸುತ್ತಿದೆ ಎಂದು ತಿಳಿಸಿದ್ದಾರೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
0: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದಾರೆ. ಕಾನೂನು ಸಚಿವಾಲಯದ ಅಧಿಸೂಚನೆಯ ಪ್ರಕಾರ ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇವರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರನ್ನು ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿ ನೇಮಕ ಮಾಡಲಾಗಿದೆ. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೇತನ್ಯಾಹು ಅವರೊಂದಿಗೆ ತಾವು ನಡೆಸಿದ ಸುದೀರ್ಘ ಮಾತುಕತೆ ಮತ್ತು ಮಧ್ಯಸ್ಥಗಾರರ

0: ಮುಖಾಂತರ ಹೆಜ್ಬುಲ್ಲಾ ಸಂಘಟನೆಯೊಂದಿಗೆ ನಡೆಸಿದ ಸಂವಹನದ ಬಳಿಕ ಉಭಯ ಬಣಗಳು ಸಂಘರ್ಷವನ್ನು ತಗ್ಗಿಸಲು ಒಪ್ಪಿಕೊಂಡಿವೆ ಎಂದು ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ತಿಳಿಸಿದ್ದಾರೆ. ಇನ್ನು ಮುಂದೆ ಉಭಯ ಕಡೆಯಿಂದಲೂ ಯಾವುದೇ ದಾಳಿಗಳು ನಡೆಯುವುದಿಲ್ಲ ಮತ್ತು ಬೈರುತ್ಗೆ ಹೊರಟಿದ್ದ ಸೇನೆಯನ್ನು ವಾಪಸ್ ಕರೆಸಿಕೊಳ್ಳಲಾಗಿದೆ ಎಂದು ಅಧ್ಯಕ್ಷ ಟ್ರಂಪ್ ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ಲೆಬನಾನ್ ಗಡಿಯಲ್ಲಿ ಇಸ್ರೇಲ್ನ ಭೂಸೇನೆ ನುಗ್ಗಿದ ಮರುದಿನವೇ ಮತ್ತು ಇಸ್ರೇಲ್ ನಗರಗಳ ಮೇಲೆ ಹೆಜ್ಬುಲ್ಲಾ ನಡೆಸಿದ ಕ್ಷಿಪಣಿ ದಾಳಿಯ ಬೆನ್ನಲ್ಲೇ ಬೈರುತ್ನ ದಕ್ಷಿಣ ಉಪನಗರಗಳ ಮೇಲೆ ದಾಳಿ ನಡೆಸಲು ಇಸ್ರೇಲ್ ಸರ್ಕಾರ ಆದೇಶಿಸಿತ್ತು. ಹೆಜ್ಬುಲ್ಲಾ ಕದನ ವಿರಾಮನ್ನು ಉಲ್ಲಂಘಿಸುತ್ತಿರುವುದೇ ಈ ದಾಳಿಗೆ ಕಾರಣ ಎಂದು ಇಸ್ರೇಲ್ ಪ್ರಧಾನಿ ನೇತನ್ಯಾಹು ಮತ್ತು ರಕ್ಷಣಾ ಸಚಿವರು ಜಂಟಿ ಹೇಳಿಕೆಯಲ್ಲಿ ತಿಳಿಸಿದ್ದರು. ಬ್ಯಾಂಕ್ ವಂಚನೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ರಿಲಯನ್ಸ್ ಕಮ್ಯುನಿಕೇಷನ್ಸ್ ಗುಂಪಿನ ಉನ್ನತ ಅಧಿಕಾರಿ ಅಮಿತಾಬ್ ಜುನ್ಜುನ್ವಾಲಾ ಅವರನ್ನು ಕೇಂದ್ರೀಯ ತನಿಖಾ ದಳ ಸಿಬಿಐ ಬಂಧಿಸಿದೆ. ಅವರು ಆರ್ಕಾಮ್ ಗುಂಪಿನ ವ್ಯವಸ್ಥಾಪಕ ನಿರ್ದೇಶಕರಾಗಿ ಕಾರ್ಯನಿರ್ವಹಿಸುತ್ತಿದ್ದ ವೇಳೆ ಕಾರ್ಪೊರೇಟ್ ಹಣಕಾಸು, ಬ್ಯಾಂಕಿಂಗ್ ಮತ್ತು ನಿಧಿ ಬಳಕೆಯಂತಹ ಪ್ರಮುಖ ವಿಭಾಗಗಳನ್ನು ನಿಯಂತ್ರಿಸುತ್ತಿದ್ದರು ಎಂದು ಸಂಸ್ಥೆ ತಿಳಿಸಿದೆ. ಬ್ಯಾಂಕ್ಗಳಿಂದ ಪಡೆದ ಸಾಲದ ಹಣವನ್ನು ದುರುಪಯೋಗಪಡಿಸಿಕೊಂಡು ಬ್ಯಾಂಕ್ಗಳಿಗೆ ಭಾರೀ ಪ್ರಮಾಣದ ನಷ್ಟ ಉಂಟು ಮಾಡಿದ ಆರೋಪ ಇವರ ಮೇಲಿದೆ. ಜಪಾನ್ನ ಕಾಕಾ ಮಿಗಹಾರದಲ್ಲಿ ನಿನ್ನೆ ನಡೆದ ಪುರುಷರ 18 ವರ್ಷದೊಳಗಿನವರ ಏಷ್ಯಾ ಕಪ್ನಲ್ಲಿ ಭಾರತದ ಹಾಕಿ ತಂಡವು 3ನೇ ಎ ಗುಂಪಿನ ಪಂದ್ಯದಲ್ಲಿ ಕೊರಿಯಾ ವಿರುದ್ಧ 4-1 ಅಂತರದ ಜಯ ಸಾಧಿಸಿತು. ನಾಯಕ ಕೇತನ್ ಕುಶ್ವಾಹ 3ನೇ ಮತ್ತು 36ನೇ ನಿಮಿಷಗಳಲ್ಲಿ 2 ಗೋಲು ಗಳಿಸುವ ಮೂಲಕ ಮುನ್ನಡೆ ಸಾಧಿಸಿದರು. 5ನೇ ನಿಮಿಷದಲ್ಲಿ ವರಿಂದರ್ ಸಿಂಗ್ ಮತ್ತೊಂದು ಗೋಲು ಗಳಿಸಿದರೆ ಶಾರುಖ್ ಅಲಿ 54ನೇ ನಿಮಿಷದಲ್ಲಿ ಮತ್ತೊಂದು ಗೋಲು ಗಳಿಸುವ ಮೂಲಕ ಜಯ ಸಾಧಿಸಿದರು. ಈ ಗೆಲುವಿನೊಂದಿಗೆ ಭಾರತವು ಎ ಗುಂಪಿನಲ್ಲಿ ಕೊರಿಯಾ ಮತ್ತು ಜಪಾನ್ ಜೊತೆ 6 ಅಂಕಗಳನ್ನು ಗಳಿಸಿ ಸಮಬಲ ಸಾಧಿಸಿದೆ. ಪ್ರತಿ ಗುಂಪಿನಿಂದ ಅಗ್ರ 2 ತಂಡಗಳು ಸೆಮಿಫೈನಲ್ಗೆ ಮುನ್ನಡೆಯುತ್ತವೆ. ಭಾರತವು ನಾಳೆ ತನ್ನ ಕೊನೆಯ ಗುಂಪಿನ ಪಂದ್ಯದಲ್ಲಿ ಚೈನೀಸ್ನ ತೈಪೇಯನ್ನು ಎದುರಿಸಲಿದೆ. 2026ರ ಏಷ್ಯನ್ ಕ್ರೀಡಾಕೂಟಕ್ಕೆ ಮುಂಚಿತವಾಗಿ ಟಾರ್ಗೆಟ್ ಒಲಿಂಪಿಕ್ ಫೋಡಿಯಂ ಸ್ಕೀಮ್ ಟಿಒಪಿಎಸ್ ಅಭಿವೃದ್ಧಿ ಗುಂಪಿಗೆ 22 ರೋವರ್ಗಳನ್ನು ಸೇರಿಸಿಕೊಳ್ಳಲಾಗಿದೆ. 6 ದೋಣಿಗಳಲ್ಲಿ ಒಟ್ಟು 22 ರೋವರ್ಗಳು ಟಿಒಪಿಎಸ್ ಅಭಿವೃದ್ಧಿ ಗುಂಪಿನ ಭಾಗವಾಗಿದ್ದಾರೆ. ಈ ರೋವರ್ಗಳ ಸೇರ್ಪಡೆಯು ಹಲವಾರು ದೋಣಿ ವಿಭಾಗಗಳಲ್ಲಿ ಸುಸ್ಥಿರ ಸಾಮರ್ಥ್ಯ ನಿರ್ಮಿಸುವ ಮತ್ತೊಂದು ಪ್ರಯತ್ನವಾಗಿದೆ ಎಂದು ಯುವ ವ್ಯವಹಾರಗಳು ಮತ್ತು ಕ್ರೀಡಾ ಸಚಿವಾಲಯ ತಿಳಿಸಿದೆ. ಏಷ್ಯನ್ ಕ್ರೀಡಾಕೂಟ ಮತ್ತು ವಿಶ್ವಕಪ್ ಸೇರಿದಂತೆ ರೋಯಿಂಗ್ ಒಳಗೊಂಡ ಪ್ರಮುಖ ಅಂತಾರಾಷ್ಟ್ರೀಯ ಸ್ಪರ್ಧೆಗಳಿಗೆ ಇವರು ತಯಾರಿ ನಡೆಸಲಿದ್ದಾರೆ. ಸೇರ್ಪಡೆಗೊಂಡ ಹೆಚ್ಚಿನ ಕ್ರೀಡಾಪಟುಗಳನ್ನು ಏಷ್ಯನ್ ಕ್ರೀಡಾಕೂಟ 2026ರ ಪಂದ್ಯಾವಳಿಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಸಿದ್ಧತೆ ಪಡಿಸಲಾಗುತ್ತಿದ್ದರೂ ಕೆಲವು ಸಿಬ್ಬಂದಿ ದೇಶದಲ್ಲಿ ಆಯೋಜಿಸಲಿರುವ ಕಾಮನ್ವೆಲ್ತ್ ಕ್ರೀಡಾಕೂಟ 2030ರ ನಂತರದ ಭವಿಷ್ಯದ ಸ್ಪರ್ಧೆಗಳನ್ನು ಗುರಿಯಾಗಿಟ್ಟುಕೊಂಡು ಭಾರತದ ವಿಶಾಲ ಅಂತಾರಾಷ್ಟ್ರೀಯ ಅಭಿವೃದ್ಧಿ ಮಾರ್ಗದ ಭಾಗವಾಗಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮ್ಯಾನ್ಮಾರ್ ಅಧ್ಯಕ್ಷರೊಂದಿಗೆ ಪ್ರಧಾನಿ ನರೇಂದ್ರ ಮೋದಿ ದ್ವಿಪಕ್ಷೀಯ ಮಾತುಕತೆ. ಗಡಿ ರಕ್ಷಣೆ ಮತ್ತು ಬಹುಮುಖಿ ಸಹಕಾರಕ್ಕೆ ಒತ್ತು. ನವದೆಹಲಿಯಲ್ಲಿ ಪಕ್ಷದ ಹಿರಿಯ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರೊಂದಿಗೆ ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನವೀನ್ ಸಭೆ. ಇದೇ 4-2 ದಿನ ಉತ್ತರ ಪ್ರದೇಶದ ವಾರಣಾಸಿಯಲ್ಲಿ ಬ್ರಿಕ್ಸ್ ಸಂಸ್ಕೃತಿ ಕಾರ್ಯಕಾರಿ ಗುಂಪಿನ ಸಭೆಗೆ ಭಾರತ ಆತಿಥ್ಯ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಇಂದು ಪ್ರಮಾಣವಚನ ಸ್ವೀಕಾರ. ಹಾಗೂ ಪುರುಷರ 18 ವರ್ಷದೊಳಗಿನವರ ಏಷ್ಯಾಕಪ್ ಹಾಕಿ ಗುಂಪು ಪಂದ್ಯದಲ್ಲಿ ಕೊರಿಯಾ ವಿರುದ್ಧ ಭಾರತಕ್ಕೆ ಜಯ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ಈ ಮಧ್ಯಾಹ್ನ 12 ಗಂಟೆಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು ಚಿತ್ರಗೀತೆಗಳು.

ಮತ್ತೆ ಹಾಡಿತು ಕೋಗಿಲೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ ಗುರುರಾಜ್ ಹಾಡಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಜಿ ಉದಯಶಂಕರ್, ಸಂಗೀತ ರಾಜನ್ನಾಗೇಂದ್ರ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಜಾನಕಿರವರ ಧ್ವನಿಗಳಲ್ಲಿ ಕೇಳೋಣ ಆಟೋ ರಾಜ ಚಿತ್ರದ ಈ ಯುಗಳಗೀತೆಯನ್ನ. ಸಾಹಿತ್ಯ ಚಿ ಉದಯಶಂಕರ್, ಸಂಗೀತ ರಾಜನ್ನಾಗೇಂದ್ರ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಸತ್ಯಂ ಅವರು ರಾಗ ಸಂಯೋಜನೆ ಮಾಡಿರುವ ಮುಳ್ಳಿನ ಗುಲಾಬಿ ಚಿತ್ರಕ್ಕಾಗಿ ಜಿ ಉದಯಶಂಕರ್ ಅವರು ಬರೆದ ಗೀತೆಯನ್ನು ಈಗ ಕೇಳೋಣ. ಹಾಡಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

0: ಆಕಾಶವಾಣಿ ಬೆಂಗಳೂರು, ಸಮಯ 8:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ.
1: ಆಕಾಶವಾಣಿ ತೊಂಬತ್ತರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ.
2: ನಿನ್ನೆ ವಿವಿಧ ಭಾರತಿ ಕೇಂದ್ರದ ಕುರಿತು ನಾವು ಮಾಹಿತಿಯನ್ನು ಪಡಿತಾ ಇದ್ವಲ್ಲ, ಚಂದಾ ಸಮಿತಿ ಆಕಾಶವಾಣಿಯು ತನ್ನ ಸಂಪನ್ಮೂಲಗಳನ್ನು ಉತ್ತಮ ಪಡಿಸಿಕೊಳ್ಳಲು ವಾಣಿಜ್ಯ ಪ್ರಸಾರವನ್ನು ಆರಂಭಿಸಬೇಕು ಎಂಬ ಸಲಹೆಯನ್ನು ನೀಡಿದ್ದರಿಂದ ಹಲವು ವಿವಿಧ ಭಾರತಿ ಕೇಂದ್ರಗಳು ಜಾಹೀರಾತು ಪ್ರಸಾರವನ್ನು ಆರಂಭಿಸಿದವು. ಈ ಕೇಂದ್ರಗಳ ಶ್ರೋತೃಗಳ ಸಂಖ್ಯೆ ಅತಿ ಹೆಚ್ಚಿದ್ದರಿಂದ ಇದನ್ನು ಲಾಭದಾಯಕವಾಗಿ ಪರಿಗಣಿಸಿ 1967 ನವೆಂಬರ್ನಲ್ಲೇ ಈ ವಾಹಿನಿಯಲ್ಲಿ ಜಾಹೀರಾತುಗಳನ್ನು ಪ್ರಸಾರ ಮಾಡಲಾಯಿತು. ಆಗಿನ ಬಾಂಬೆ, ನಾಗಪುರ, ಪೂನಾ ಮುಂತಾದ ವಿವಿಧ ಭಾರತಿ ಕೇಂದ್ರಗಳಲ್ಲಿ ಪ್ರಾಯೋಗಿಕವಾಗಿ ಇದು ಮೊದಲು ಪ್ರಾರಂಭವಾದರೂ ಕ್ರಮೇಣ 1968 ಕಲ್ಕತ್ತಾಕ್ಕೆ, 1969 ದೆಹಲಿ ಹಾಗೂ ಮದ್ರಾಸ್ ತಿರುಚಿರಾಪಳ್ಳಿಗೆ, 1970 ಚಂಡೀಗಢ, ಜಲಂಧರ್, ಬೆಂಗಳೂರು, ಧಾರವಾಡ, ಅಹಮದಾಬಾದ್, ರಾಜ್ಕೋಟ್, ಕಾನ್ಪುರ್, ಲಕ್ನೋ, ಅಲಹಾಬಾದ್ಗಳಲ್ಲಿ, 1971 ಹೈದರಾಬಾದ್, ವಿಜಯವಾಡದಲ್ಲಿ ಹಾಗೂ 1975 ಭೋಪಾಲ್, ಇಂದೋರ್, ಕಟಕ್, ಜೈಪುರ್, ಪಟ್ನಾ, ರಾಂಚಿ ಹಾಗೂ ತಿರುವನಂತಪುರಗಳ ಕೇಂದ್ರಗಳಿಗೆ ವಿಸ್ತರಣೆಯಾಯಿತು. ನಂತರದಲ್ಲಿ ವಿವಿಧ ಭಾರತಿಯು ವಾಣಿಜ್ಯ ಪ್ರಸಾರ ಕೇಂದ್ರದ ಸೆಂಟ್ರಲ್ ಸೇಲ್ಸ್ ಘಟಕದ ಭಾಗವಾಗಿ ಸೇರಿತು. ಆ ನಂತರದಲ್ಲಿ ಆ ಕೇಂದ್ರಗಳು ಸಹ ಕಾರ್ಯಕ್ರಮ ನಿರ್ಮಾಣವನ್ನು ಆರಂಭಿಸಿದವು. ಆಕಾಶವಾಣಿಯ ಪ್ರಮುಖ ವಾಹಿನಿಗಳು ವಿವಿಧ ಭಾರತಿ

0: ಟಿ ಹಾಗೂ ಎಫ್ಎಂ ವಾಹಿನಿಗಳಲ್ಲಿ ಬಿತ್ತರಗೊಳ್ಳುವ ಜಾಹೀರಾತುಗಳನ್ನು ಮೂರು ವಿಭಾಗಗಳು ಮಾರಾಟ ಮಾಡುತ್ತವೆ. ಈ ಹಿಂದೆ ತಿಳಿಸಿದಂತೆ ಮಾರುಕಟ್ಟೆ ವಿಭಾಗ ಮುಂಬೈನಲ್ಲಿರುವ ಸೆಂಟ್ರಲ್ ಸೇಲ್ಸ್ ಯೂನಿಟ್ ಹಾಗೂ ಸ್ಥಳೀಯ ಆಕಾಶವಾಣಿ ಕೇಂದ್ರಗಳು. 1957 ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ 5 ಗಂಟೆ, ಭಾನುವಾರ ಹಾಗೂ ಹಬ್ಬದ ದಿನಗಳಂದು 7.5 ತಾಸಿನ ಕಾರ್ಯಕ್ರಮಗಳು ವಿವಿಧ ಭಾರತಿಯಲ್ಲಿ ಮೂಡಿಬರುತ್ತಿದ್ದವು. 1963 ಹೊತ್ತಿಗೆ ಈ ಅವಧಿ ಸೋಮವಾರದಿಂದ ಶುಕ್ರವಾರದವರೆಗೆ 11 ತಾಸು ಹಾಗೂ ಶನಿವಾರ ಮತ್ತು ಭಾನುವಾರಗಳಂದು 12 ತಾಸುಗಳಿಗೆ ಏರಿತು. ಈಗ ವಿವಿಧ ಭಾರತಿ ಹಾಗೂ ವಾಣಿಜ್ಯ ಪ್ರಸಾರ ಕೇಂದ್ರಗಳು ಒಟ್ಟಾಗಿ 40 ಕೇಂದ್ರಗಳಿದ್ದು ಪ್ರತಿದಿನ 15 ತಾಸುಗಳ ಕಾರ್ಯಕ್ರಮಗಳು ಪ್ರಸಾರವಾಗುತ್ತಿವೆ. ಮುಂಬೈ ಹಾಗೂ ಇತರ ವಿವಿಧ ಭಾರತಿ ಕೇಂದ್ರಗಳಲ್ಲಿ ನಿರ್ಮಾಣವಾದ ಕಾರ್ಯಕ್ರಮಗಳ ಪ್ರಸಾರದ ಜೊತೆಗೆ ಪ್ರಾದೇಶಿಕ ಕೇಂದ್ರಗಳು ನಿರ್ದಿಷ್ಟ ಅವಧಿಯಲ್ಲಿ ತಮ್ಮದೇ ಕಾರ್ಯಕ್ರಮಗಳನ್ನು ನಿರ್ಮಿಸಿ ಪ್ರಸಾರ ಮಾಡುತ್ತಿವೆ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ pexcobLR@gmail.com pexbLR@gmail.com ಇಮೇಲ್ ವಿಳಾಸಕ್ಕೂ ಅಥವಾ ನಿಲಯ ನಿರ್ದೇಶಕರು ಆಕಾಶವಾಣಿ ರಾಜಭವನ ರಸ್ತೆ ಬೆಂಗಳೂರು ಇಲ್ಲಿಗೆ ಪತ್ರಗಳನ್ನು ಬರೆಯುವ ಮೂಲಕವೂ ನಮ್ಮೊಂದಿಗೆ ಹಂಚಿಕೊಳ್ಳಿ. ಹಾಗೆಯೇ ನಿಮ್ಮಲ್ಲಿ ಆಕಾಶವಾಣಿಯ ಕುರಿತಾದ ಮಾಹಿತಿ ಇದ್ದರೆ ಅದನ್ನು ಹಂಚಿಕೊಳ್ಳುವ ಮೂಲಕ ನೀವು ಈ ಕಾರ್ಯಕ್ರಮದ ಭಾಗವಾಗಲು ಈ ಮೂಲಕ ಸವಿನಯವಾದ ಕೋರಿಕೆ.
1: ಇದುವರೆಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ ಪ್ರಸಾರವಾಯಿತು. ಕೃತಿ ಹಾಗೂ ಓದು ನೂತನ ಎಸ್ ಕದಂ. ನಿರ್ಮಾಣ ನಂದನ್ ಕುಮಾರ್ ಎಲ್ಒ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕೊಡುಗೆ.

0: ಮುಂದಿನ ಕಾರ್ಯಕ್ರಮ ಇದೀಗ
1: ಆಕಾಶವಾಣಿ
0: ಡಾಕ್ಟರ್ ವಸಂತ ಕವಲಿ ಅವರಿಂದ ಚೆಲುವ ಅಮೀರ್ ಖುಸ್ರು ಎಂದು ಕರೆಸಿಕೊಂಡವರು.
2: ನಾನು ನೋಡೋದಕ್ಕೊಂದು ಸ್ವಲ್ಪ ಸುಪ್ರಸಿದ್ಧ ಗಾಯಕರಾದ ಯೇಸುದಾಸ್ ತರ ಕಾಣ್ತಾ ಇದ್ದೆ. ಸುಮಾರು ಜನ ಅದನ್ನ ತಪ್ಪಾಗಿ ತಿಳ್ಕೊಂಡು ನಿರ್ದೇಶಕರು ನೋಡೋದಕ್ಕೆ ಯಾರೋ ಬಂದಿದ್ದಾರೆ ಯೇಸುದಾಸ್ ಇರಬೇಕು ಅಂತ ಅನ್ಬಿಟ್ಟು ಅಲ್ಲಿ ತಂಡವಾಗಿ ಬಂದು ಹೋಗಿದ್ರು.
3: ಮಾಯಾನಗರಿಯ ಮಹಾಶಿಲ್ಪಿ ಬೆಂಗಳೂರು ಕೆಂಪೇಗೌಡ.
0: ನಾವು ಕಾಣದ ಬೆಂಗಳೂರಿನಲ್ಲಿ ನಮ್ಮನ್ನು ಓಡಾಡಿಸಿದರು ಮಹಾನಗರಿಯ ಮಹಾಶಿಲ್ಪಿಯನ್ನು ನಮ್ಮ ಮನಸ್ಸಿನಲ್ಲಿ ಕಳೆದು ನಿಲ್ಲಿಸಿದರು.
3: ನಿರ್ಮಾಣ ಹಾಗೂ ಪ್ರಸ್ತುತಿ ಎಆರ್ ಗೋಪಾಲನಾಯಕ್.
0: ಎಆರ್ ಗೋಪಾಲನಾಯಕ್ 1988 ಆಕಾಶವಾಣಿ ಮಾಧ್ಯಮ ತನ್ನ ಅಸ್ತಿತ್ವ ತೋರಿಸಲು ಬದಲಾಗಬೇಕಾಗಿದ್ದ ಪರ್ವಕಾಲ.
4: ಚಿರಸ್ಮರಣೆ.
5: ಆಕಾಶವಾಣಿಯಲ್ಲಿ ಕಾರ್ಯಕ್ರಮ ಕೇಳಿ ಗೊತ್ತಿತ್ತೆ ಹೊರತು ಹೇಗೆ ಕಾರ್ಯಕ್ರಮ ಮಾಡೋದು ಅನ್ನೋದು ಗೊತ್ತಿರಲಿಲ್ಲ. ನಾನು ಆಯ್ಕೆ ಆಗಿದ್ದು ಈ ಸ್ಪೋಕನ್ ವರ್ಡ್ ಅಂಡ್ ಫೀಚರ್ಸ್ ಅಂತ ಅದಕ್ಕೆ. ಆದರೆ ನಂಗೆ ಅದನ್ನು ಬಿಟ್ಟು ಬೇರೆ ಎಲ್ಲ ಸೆಕ್ಷನ್ ಕೊಟ್ಟರು. ಆಮೇಲೆ ಒಂದೇನಾಗೋಯ್ತು ಅಂದರೆ ಡ್ರಾಮಾ ಮತ್ತು ಫೀಚರ್ಸ್ ಇದಕ್ಕೆ ನಾನು ಸ್ಟಿಕ್ ಆಗೋ ಹಂಗಾಗೋಯ್ತು.
0: ಮಂಜು ಮಲ್ಲಿಯ ಮಾತಿನ ಮಲ್ಲಿ.
6: ಹೌದಾ?
7: ರೇಡಿಯೋ
6: ಅಲ್ಲ ಕಡ್ಲೆ ದೊಡ್ಡದಾನ ತಕ್ಕಂಬಂದಿದ್ರೆ ನಾವು ಎಲ್ಲ ಕೇಳ್ಬೋದಾಯ್ತು ಮನೆ ಮಂದಿ.
7: ಯಾಕ್ಲೆ ನಾವೇನ್ ಕೇಳದ್ ಬೇಡ್ವಾ? ನೀನೊಬ್ನೇ ಕೇಳ್ಬೇಕಾ ಮುದೇವಿ?
0: ಮುಂದೇನು ಗೊತ್ತಿಲ್ಲ, ಆದರೆ ಹಿಂದಿನಂತೆ ಅಲ್ಲ. ಈ ಸಂದರ್ಭದಲ್ಲಿ ಆಕಾಶವಾಣಿಗೆ ಅಡಿಯಿಟ್ಟು ಬಂದರು ಎಚ್ಎಸ್ ಸರಸ್ವತಿ.
3: ನಿರ್ಮಾಣ ಎಚ್ಎಸ್ ಸರಸ್ವತಿ.
4: ಚಿರಸ್ಮರಣೆ.
5: ಅವಾಗ ನಮ್ಮ ಬ್ರಾಡ್ಕಾಸ್ಟ್ ಪರಿಸ್ಥಿತಿ ಹೇಗಿತ್ತು ಅಂತಂದ್ರೆ ಆಕಾಶವಾಣಿಯ ಗ್ಲೋರಿಯಸ್ ಇಯರ್ಸ್ ಕಮ್ಮಿ ಆಗೋಗಿತ್ತು. ಆಗ ಏನಾಗ್ತಿತ್ತು ಅಂದ್ರೆ ಕಾಂಪಿಟಿಷನ್ ಬಂದಿತ್ತು, ಅದು ಎಸ್ಪೆಷಲಿ ಪ್ರೈವೇಟ್ ಚಾನೆಲ್ಸ್.
0: ಎಆರ್ ಗೋಪಾಲನಾಯಕ್ ಹಾಗೂ ಎಚ್ಎಸ್ ಸರಸ್ವತಿ. ಗೋಪಾಲನಾಯಕ್,
2: ನಾನು ಶುರು ಮಾಡಿದ್ದು ಮಕ್ಕಳ ವಿಶೇಷ ಕಾರ್ಯಕ್ರಮವಾದರೂ ಆಮೇಲೆ ಮಹಿಳಾ ಮತ್ತು ಮಕ್ಕಳ ಕಾರ್ಯಕ್ರಮಕ್ಕೆ ಹೋದೆ. ಕಾರ್ಮಿಕರಿಗಾಗಿ ಕಾರ್ಯಕ್ರಮಗಳು ವರ್ಷಾನುಗಟ್ಟಲೆ ಮಾಡಿದೆ. ಆನಂತರ ಪ್ರತಿ ವಾರದ ಪಕ್ಷಿ ನೋಟವನ್ನು ಮಾಡುವ ಅವಕಾಶ. ಆನಂತರ ಕೃಷಿ ರಂಗದಲ್ಲಿ ಸ್ವಲ್ಪ ದಿನ ಕೆಲಸ. ಹೀಗೆ ಹಲವಾರು ಕಾರ್ಯಕ್ರಮಗಳ ಜೊತೆಗೆ ನಾಟಕ ನನಗೆ ತುಂಬಾ ಇಷ್ಟವಾದಂತಹ ಸಬ್ಜೆಕ್ಟ್ ಅದು. ಸಾಹಿತ್ಯ ಕಾರ್ಯಕ್ರಮಗಳು.
0: ಅಂದಿನ ಪ್ರಧಾನಿ ಇಂದಿರಾ ಗಾಂಧಿ ಅವರ ಕಾರ್ಯಕ್ರಮ ರೆಕಾರ್ಡ್ ಮಾಡಿದ್ದೇನೆ, ಇಂದಿನ ಪ್ರಧಾನಿ ಮೋದಿ ಅವರ ಕಾರ್ಯಕ್ರಮಗಳನ್ನೂ ರೆಕಾರ್ಡ್ ಮಾಡಿದ್ದೇನೆ ಎನ್ನುತ್ತಾರೆ ಗೋಪಾಲನಾಯಕ್.
2: ಸಾರ್ಕ್ ಸಮ್ಮಿಟ್ ಅಂತ ಅನ್ಬಿಟ್ಟು 1986 ರಾಜೀವ್ ಗಾಂಧಿ ಪ್ರೈಮ್ ಮಿನಿಸ್ಟರ್ ಆಗಿದ್ದಾಗ ನಮ್ಮ ಸ್ಟೇಷನ್ ಇಂದ ಒಂದು 3-4 ಜನಕ್ಕೆ ಇಂಡಿಯಾದಿಂದ 12 ಜನರನ್ನ ಕರೆಸಿ ಅದರಲ್ಲಿ ನಮ್ಮನ್ನ ಲೈಸನಿಂಗ್ ಆಫೀಸರ್ಸ್ ಗಳು 7 ದೇಶಗಳ ಪ್ರೆಸಿಡೆಂಟ್ಸ್ ಮತ್ತು ಪ್ರೈಮ್ ಮಿನಿಸ್ಟರ್ಸ್ ಏನು ಭಾಗವಹಿಸಿದ್ರು ಅವರುಗಳಿಗೆ ನಾವು ಲೈಸನಿಂಗ್ ಕೆಲಸ ಮಾಡ್ತಾ ಇದ್ವಿ. ನಾನು ಶ್ರೀಲಂಕಾ ಜಯವರ್ಧನೆ ಬಂದಿದ್ರು, ಅದು ಅವ್ರಿಗೆ ಲೈಸನಿಂಗ್ ಮಾಡ್ತಾ ಇದ್ದೆ. ಇಂಥ ಒಂದು ಸದಾವಕಾಶ ಎಲ್ಲಿ ಸಿಗತ್ತೆ?
8: ಕದಂಬ ಮಾಲೆ.
9: ಮಾತೃ ಪ್ರೇಮದ ಝಂಝಾವಾತಕ್ಕೆ ಸಿಕ್ಕಿದ ಕರ್ಣ ಹಸಾದವೆಂದನು ಬಂದನರ ಮನೆಗೆ.
8: ನಿರ್ವಹಣೆ ಮತ್ತು ನಿರ್ದೇಶನ ಎಆರ್ ಗೋಪಾಲನಾಯಕ್.
2: ಜಿ ಕೆ ವೆಂಕಟೇಶ್ ಇರ್ಬೋದು, ಡಾಕ್ಟರ್ ರಾಜ್ಕುಮಾರ್ ಇರ್ಬೋದು, ವಿಷ್ಣುವರ್ಧನ್ ಇರ್ಬೋದು, ಅಥವಾ ಜಿ ವಿ ಅಯ್ಯರ್ ಇರ್ಬೋದು. ಹೀಗೆ ಒಂದು ದೊಡ್ಡ ಒಂದು ಪಟ್ಟಿನೇ ತಯಾರಾಗತ್ತೆ. ಎಲ್ಲಿವರೆಗೂ ಅಂದರೆ ದರ್ಶನ್ ಅವರದು ಕೂಡ ನಾನು ಮೊದಲು ಅವರು ಬಂದು ಒಂದು 4 ಚಿತ್ರಗಳನ್ನು ಮಾಡಿದಾಗ ದರ್ಶನ್ ಅವರ ಇಂಟರ್ವ್ಯೂ ಕೂಡ ನಾನು ಮಾಡಿದ್ದು ಒಂದು ಸಂತೋಷ ಕೊಡುವಂತಹ ಸಂದರ್ಭಗಳು.
0: ಕೆಲಸ ಆರಂಭಿಸಿದ್ದು ಡಾಕ್ಟರ್ ವಸಂತ ಕವಲಿ ಅವರ ಸಹಾಯಕನಾಗಿ, ನಂತರ ಅವರ ಪರಮ ಶಿಷ್ಯರಾದರು.
2: ಕವಲಿಯವರ ಜೊತೆ ಕೆಲಸ ಮಾಡೋದು ಅಂದ್ರೆ ಅದೊಂಥರ ಹಿಮಾಲಯವನ್ನು ಏರಿದ ಹಾಗೆ, ಸಾಗರವನ್ನು ಈಜಿದ ಹಾಗೆ, ಬಹಳ ಕಷ್ಟ ಸಾಧ್ಯ ಅದು. ಅವರ ಜೊತೆ 10 ನಿಮಿಷ ಕಾಲ ಕಳೆದ್ರೆ ಬಹುಶಃ 20 ಜೋಕಗಳು ಹೊರಬರ್ತಿದ್ವು.
0: ನಾಟಕಗಳನ್ನು ಕಾರ್ಯಕ್ರಮಗಳನ್ನು ಅದಮ್ಯವಾಗಿ ಪ್ರೀತಿಸಿದರು. ಎಆರ್ ಗೋಪಾಲನಾಯಕ್ ಅವರ ಊರು ಯಾವುದು ಅಂದ್ರೆ ಅವರು ಹೇಳ್ತಾರೆ,
2: ರಾಜರಾಳಿದ ಬೆಟ್ಟದಡಿಯಲ್ಲಿ ಪೂರ್ವ ಘಟ್ಟದ ಬಟ್ಟ ಬಯಲಲ್ಲಿ ಸುತ್ತ ಹರಿವ ದಟ್ಟ ಹಳ್ಳದ ಪುಟ್ಟ ಹಳ್ಳಿ ನನ್ನದು ಅಂತ.
10: ನಾವು ನಂಬಿಕೊಂಡು ಬಂದ ಸತ್ಯ, ನಿಷ್ಠೆ, ಧರ್ಮ, ಆರಾಧಿಸಿದ ಇಷ್ಟ ದೈವ ಕುಲದೈವಗಳು ನಮ್ಮನ್ನು ಸುರಕ್ಷಿತವಾಗಿ ರಾಜ್ಯಕ್ಕೆ ಹಿಂದಿರುಗುವಂತೆ ಮಾಡಿವೆ. ಚಕ್ರವರ್ತಿಗಳು ತುಂಬು ಆದರಾಭಿಮಾನದಿಂದ ನಮ್ಮನ್ನು ಬೀಳ್ಕೊಟ್ಟು ಕಳುಹಿಸಿದ್ದಾರೆ.
2: ನೀವು ಕಾಣದ ಬೆಂಗಳೂರು, ಬೆಂಗಳೂರಿನ ಬಗ್ಗೆ 13 ಕಂತುಗಳಲ್ಲಿ ಮಾಡಿದ್ದೆ ನಾನಾಗಲೇ. ಅಕ್ಕ ಕೇಳವ ಅಂತ ಹೇಳಿ ಸತತ 2.5 ವರ್ಷಗಳು ನಡೀತು. ಆ ನಂತರ ಕುಸುಮಾಲೆ ಅಂತ ಬಿಳಿಗಿರಿರಂಗನ ಬೆಟ್ಟದ ಸೋಲಿಗರು ಹಾಗೂ ಬಯಲು ಸೀಮೆಯ ಜನರ ತುಲನಾತ್ಮಕ ಜೀವನವನ್ನ ಕುರಿತ ವಿಶೇಷ ಧಾರಾವಾಹಿ
1: ಕುಸುಮಾಲೆ. ನಿರ್ಮಾಣ ಎ.ಆರ್. ಗೋಪಾಲ ನಾಯಕ್.
0: ಹುಟ್ಟಿದ್ದು 1958 ಜುಲೈ 1ನೇ ತಾರೀಖು. ವಿದ್ಯಾಭ್ಯಾಸ MSW, ಓದಿದ್ದು ಮೈಸೂರು ಬೆಂಗಳೂರು. ತಂದೆ ರಾಜು ನಾಯಕ್ ಕೃಷಿಕರಾದರೂ ಕಲೆ ಸಾಹಿತ್ಯದಲ್ಲಿ ಆಸಕ್ತಿ. ಆಶುಕವಿಗಳು. ತಾಯಿ ಮುನಿಬಾಯಿ.
2: ಅಭಿವೃದ್ಧಿಯೇ ಆಡಳಿತ ಮಂತ್ರ ಅಂತ ಹೇಳಿ ರಾಜ್ಯ ಸರ್ಕಾರದ ಅಭಿವೃದ್ಧಿ ಕಾರ್ಯಕ್ರಮಗಳ ಕುರಿತಂತೆ ವರ್ಷಗಟ್ಟಲೆ ಆಯ್ತದು. ಬಾಲ್ಯ ವಿವಾಹ ನಿಷೇಧ ಕುರಿತಂತಹ ಒಂದು ವಿಶೇಷ ಸರಣಿ ಅದು. ಜೀವನ ಮಲ್ಲಿಗೆ ಅರಳಲಿ ಮೆಲ್ಲಗೆ, ಇದು ಸುಮಾರು 5 ವರ್ಷಗಳ ಕಾಲ ಪ್ರಸಾರವಾಯಿತು. ಅಮ್ಮ ನನಗೆ ಮದುವೆ ಬೇಡ ಅಂತ ಮತ್ತೆ 2 ವರ್ಷ ಕಂಟಿನ್ಯೂ ಆಯ್ತು.
0: ಹಾಸನದಲ್ಲಿ ವೀಕ್ಷಣಾಯಾನ ಪ್ರವಾಸಿ ತಾಣ ಪರಿಚಯ. ವರ್ಷಕ್ಕೊಮ್ಮೆ ನಡೆಯುವ ಹಾಸನಾಂಬೆ ದರ್ಶನದ ನೇರ ಪ್ರಸಾರ ಮಾಡಿದವರು.
2: ಹಾಸನ ಆಕಾಶವಾಣಿಯಲ್ಲಂತೂ ಸುಮಾರು ಕಾರ್ಯಕ್ರಮಗಳು ಮಾಡಿ ಅಲ್ಲಿ 2-3 ರಾಷ್ಟ್ರ ಮಟ್ಟದಲ್ಲಿ ಪ್ರಶಸ್ತಿಗಳು ಕೂಡ ಬರೋ ಹಾಗೆ ಅವಕಾಶ ಆಯಿತು. ಕ್ಷಿತಿ ಸಂಪೂಜ್ಯ ಅಂತ ಹೇಳಿ ಒಂದು, ಅದಮ್ಯ ಅಂತ ಹೇಳಿ ಏಕಲವ್ಯನ ಕುರಿತಂತಹದ್ದೊಂದು.
0: ಧ್ವನಿ ಪರಿಣಾಮಗಳನ್ನು ಹಿಡಿದಿಡಲು ಮಾಡಿದ ಸಾಹಸಗಳು ಹಲವಾರು. ವಾರಾಹಿ ನದಿಯ ಸುತ್ತಮುತ್ತಲಿನ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ. ಕೊಡಚಾದ್ರಿ ಸಮೀಪ ಚಕ್ರಾ ನದಿ ಉಗಮ ಸ್ಥಾನಕ್ಕೆ ಭೇಟಿ.
2: ಅಲ್ಲಿ ಒಂದು ಕಡೆ ಒಂದು ಮೆಟಾಲಿಕ್ ಸೌಂಡ್ ಬರ್ತಾ ಇತ್ತು. ನಾನು ಕೌಲಿಯವರಿದ್ರು ಕೇಳಿದೆ, ಸರ್ ನಾನು ಕೆಳಗಡೆ ಹೋಗಿ ಇದು ರೆಕಾರ್ಡ್ ಮಾಡ್ಕೊಳ್ತೀನಿ ಸರ್, ಅಪರೂಪದ್ದು ಸಿಗೋದಿಲ್ಲ, ಎಲ್ಲಾದರೂ ಬಳಸಬಹುದು ನಾವು ನಾಟಕಗಳಲ್ಲಿ ಸನ್ನಿವೇಶಕ್ಕೆ ಅಂತ. ಹೌದಲ್ಲ, ತಗೊಳ್ರಿ ನೋಡೋಣ, ಕಷ್ಟ ಆಗತ್ತಲ್ರಿ ಒಳಗೆ ಹೋಗೋದು ಅಂದ್ರು. ನಾನು ಹೇಗೋ ಮಾಡ್ತೀನಿ ಅಂತ ಬಾಯಲ್ಲಿ ಟೇಪ್ ರೆಕಾರ್ಡರ್ ಕಚ್ಕೊಂಡು ಆನ್ ಮಾಡಿಕೊಂಡು ಆ ಬಳ್ಳಿಯನ್ನು ಹಿಡ್ಕೊಂಡು ಅದನ್ನು ಹಗ್ಗದ ರೀತಿಯಲ್ಲಿ ಹಿಡ್ಕೊಂಡು ಕೆಳಗಿಳಿದೆ. ನೀರು ಜಿನುಗ್ತಾ ಇತ್ತು ಒಳಗಡೆ, ಲಟ ಲಟ ಲಟ ಲಟ ಅಂತ ಬುಳು ಬುಳು ಬುಳು ಬುಳು ಅನ್ನೋ ಶಬ್ದರ ಜೊತೆಗೆ. ನಾನು ರೆಕಾರ್ಡ್ ಮಾಡ್ತಾ ಇದ್ದೆ, ಖುಷಿಯಾಯಿತು. ಆ ಕಡೆ ಈ ಕಡೆ ಕಲ್ಲುಗಳಿತ್ತು, ಕಾಲಿಟ್ಕೊಂಡಿದೆ. ಇದಕ್ಕಿದ್ದ ಹಾಗೆ ಒಂದು ಕಾಲು ಆ ಕಡೆ ಈ ಕಡೆ ಜಾರಕ್ಕೆ ಶುರು ಆಯಿತು. ಹಾಗೆ ನೋಡ್ತೀನಿ ಕಾಲು ಮೂವ್ ಆಗ್ತಾ ಇದೆ. ಸ್ವಲ್ಪ ಹೊತ್ತು ಕತ್ಲೆಗೆ ಕಣ್ಣು ಅಡ್ಜಸ್ಟ್ ಆದ್ಮೇಲೆ ದೃಷ್ಟಿ ಹಾಕ್ತೀನಿ. ನಾನು ನಿಂತಿರೋದು ಒಂದು ದೊಡ್ಡ ಏಡಿ, ಅದು ನೋಡಿದ್ರೆ ಕಪ್ಪು ಕಲ್ಲಿನ ಹಾಗಿದೆ. ಅದರ ಒಂದೊಂದು ಕೊಕ್ಕುಗಳಿದೆಯಲ್ಲ, ಅದರ ಕೊಕ್ಕಿಗೆ ಏನಾದರೂ ನನ್ನ ಕಾಲು ಸಿಕ್ಕಿದ್ರೆ ಕತ್ರಿ ಮಧ್ಯೆ ಸಿಕ್ಕಿದ ಅಡಕೆ ಖಟಕ್ ಅಂತ ಕತ್ತರಿಸ್ಬಿಡ್ತಾ ಇತ್ತು, ಏನೋ ಗೊತ್ತಿಲ್ಲ.
0: ಗುಬ್ಬಿ ಕಲಾವಿದರ ಸಂದರ್ಶನಗಳು, ಆಕಾಶವಾಣಿ ಪರಿಸರ ಸಂಸ್ಕೃತಿ ಸಿಂಚನ, ಕವಿ ಕಲಾವಿದರ ಒಡನಾಟ, ಬಹುಜನ್ಮದ ಪುಣ್ಯ ಅಂತಾರೆ ಗೋಪಾಲ ನಾಯಕ್.
2: ಆಕಾಶವಾಣಿಯಲ್ಲಿ ಕೆಲಸ ಮಾಡಿದ್ದಕ್ಕೆ ತುಂಬಾ ಸಂತೋಷ ಆಗುತ್ತೆ. ಬಹುಶಃ ಅದೃಷ್ಟವಂತರಿಗೆ ಮಾತ್ರ ಇಂಥ ಒಂದು ಸಂಸ್ಥೆಗಳಲ್ಲಿ ಕೆಲಸ ಮಾಡುವಂತಹ ಒಂದು ಸದಾವಕಾಶ ಭಗವಂತ ಕೊಡ್ತಾನೆ ಅಂತ ನಾನು ಅನ್ಕೊಳ್ತೀನಿ.
0: ಭದ್ರಾವತಿ, ವಿವಿಧ ಭಾರತಿ, ಹಾಸನ, ಬೆಂಗಳೂರು ಮುಖ್ಯವಾಹಿನಿಯಲ್ಲಿ ಸೇವೆ ಸಲ್ಲಿಸಿದ ಗೋಪಾಲ ನಾಯಕ್ ನಿವೃತ್ತಿಯ ನಂತರ ಬೆಂಗಳೂರಿನಲ್ಲಿ ನೆಲೆಸಿದ್ದಾರೆ. ಧ್ವನಿಗಾಹಿ ಶಬ್ದ ಪರಿಪಾಲಕ ಗೋಪಾಲ ನಾಯಕ.
4: ಬನ್ನಿ, ನೆನಪಿನ ಉಗಿ ಬಂಡಿ ಹೊರಟು ನಿಂತಿದೆ. ಹಾ, ಈ ಬಂಡಿಯಲ್ಲಿ ನೀವು ಟಿಕೆಟ್ ಕೊಳ್ಳಬೇಕಾಗಿಲ್ಲ. ಹಾಗೆ ಮೆಲ್ಲನೆ ಹತ್ತಿ. ಹಾ, ಕುಳಿತುಕೊಳ್ಳಿ.
0: ಆರಂಭದ ದಿನಗಳಲ್ಲಿ ವಿಧ ವಿಧ ವಿನೂತನ ಪ್ರಯೋಗಗಳಿಗೆ ಒಡ್ಡಿಕೊಂಡರು HS ಸರಸ್ವತಿ.
5: ಈ ಒಂದು ಧ್ವನಿ ಮಾಧ್ಯಮವನ್ನು ಎಷ್ಟು ಉತ್ತಮವಾಗಿ ಉಪಯೋಗಿಸ್ಕೋಬೋದು, ಎಷ್ಟು ಇಮ್ಯಾಜಿನೇಟಿವ್ ಆಗಿ ಅದನ್ನು ಮಾಡ್ಬೋದು ಅನ್ನೋದು ಜಾಸ್ತಿ ಆಯ್ತು. ಅದ್ರ ಬಗ್ಗೆ ಯೋಚನೆ ಮಾಡೋದು ಎಲ್ಲ
0: ನಿರೂಪಕರಿಗೆ ಕಿವಿ ಮಾತು ಹೇಳಿದರು.
5: FM ಸಾಮಾನ್ಯ ಬರ್ತಿದ್ದ ಪ್ರಾಬ್ಲಮ್ ಏನೋ, ವಿಪರೀತ ಮಾತಾಡೋರು, ಅವನು ಕಂಟ್ರೋಲ್ ಮಾಡೋದೇ ಇದಾಗ ತುಂಬ ಮಾತಾಡಬಾರ್ದು. ಆಮೇಲೆ ನಿಮ್ಮ ಮಾತು ನಿಮ್ಮ ಆಳವನ್ನು ಸೂಚಿಸುತ್ತೆ, ನಿಮ್ಮದು ಡೆಪ್ತ್ ಏನಿದೆ, ನಿಮ್ಮ ಗ್ರಹಿಕೆ ಏನಿದೆ ಅನ್ನೋದನ್ನ ತೋರಿಸುತ್ತೆ. ಅದನ್ನೇ ನಾನು ನಮ್ಮ ರೇಡಿಯೋ ಜಾಕೀಸ್ ಯಾರಿರ್ತಾರೆ ಹೇಳ್ತಾ ಇದ್ದೆ, ದ ಐಡಿಯಾ ಶುಡ್ ಬಿ ಪ್ರೊಫೌಂಡ್ ಬಟ್ ಹೌ ಯು ಪ್ರೆಸೆಂಟ್ ಇಟ್ ಶುಡ್ ಬಿ ಸಿಂಪಲ್.
0: ಚಿತ್ರದುರ್ಗ ಹಾಸನ ಕೇಂದ್ರಗಳಲ್ಲಿ ಸ್ಥಳೀಯ ವಿಷಯಗಳಿಗೆ ಒತ್ತು ಕೊಟ್ಟರು.
5: ಯಾತಕ್ಕೆ FM ಜನಕ್ಕೆ ಅಪೀಲ್ ಆಯಿತು ಅಂದರೆ ಈ ನ್ಯಾರೋ ಕ್ಯಾಸ್ಟಿಂಗ್. ಇವತ್ತು ಕಡಲೆಕಾಯಿ ಪರಿಷೆ ಇರ್ಬೋದು ನಮ್ದು ಇದರಲ್ಲಿ, ಅಥವಾ ಒಂದು ಬೆಂಗಳೂರು ಕರ್ಗ ಇರ್ಬೋದು, ಅಥವಾ ಇನ್ಯಾವುದೋ ಒಂದು ಲೋಕಲ್ ಹಲಸೂರಿನಲ್ಲಿ ಆಗೋ ಒಂದು ಸೋಮೇಶ್ವರ ಒಂದು ಉತ್ಸವ ಇರ್ಬೋದು, ಅದು ರೆಲೆವೆಂಟ್ ಆಗಕ್ಕೆ ಶುರು, ಅದ್ರ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ವಿ. ಆಮೇಲೆ ಈ ಸಣ್ಣ ಊರುಗಳಲ್ಲಿ, ಚಿತ್ರದುರ್ಗ ಇರ್ಬೋದು ಅಥವಾ ಹಾಸನದಂಥ ಊರುಗಳಲ್ಲಿ, ಅಲ್ಲಿ ಒಂದು ವರ್ಷಕ್ಕೆ ಒಂದು ಸತಿ ಭೇಟಿ ಉತ್ಸವ ಅಂತ ಆಗುತ್ತೆ. ಅಲ್ಲಿ ಎರಡು ದೇವ ಒಂದು 5 ಜನ ಅಕ್ಕ ತಂಗಿರಂತೆ ದೇವಿಗಳು, ಅದರಲ್ಲಿ ಇಬ್ರು ಬರ್ಗೇರಮ್ಮ ತಿಪ್ಪಲ್ಗಟ್ಟಮ್ಮ ಅಂತ. ಬರ್ಗೇರಮ್ಮ ಅಂದ್ರೆ ಯಾರು ಅಂದ್ರೆ ಬನಶಂಕರಿ ಅಂತೆ, ತಿಪ್ಪಲ್ಗಟ್ಟಮ್ಮ ಯಾರು ಅಂದ್ರೆ ತ್ರಿಪುರ ಸುಂದರಿ ಅಂತ. ಅವರಿಬ್ಬರದ್ದು ಭೇಟಿ ಪ್ರತಿ ಚೈತ್ರ ಮಾಸದಲ್ಲಿ ಅಲ್ಲಾಗತ್ತೆ. ಆ ಭೆಟ್ಟಿ ಉತ್ಸವಕ್ಕೆ ಬೇಕಾದಷ್ಟು ಸುತ್ತಮುತ್ತಲಿನ ಹಳ್ಳಿಯವರು ಎಲ್ಲ ಬರ್ತಾರೆ. ಆ ಭೆಟ್ಟಿ ಉತ್ಸವನ ಆಕಾಶವಾಣಿ ಚಿತ್ರದುರ್ಗ ಕವರ್ ಮಾಡಿತ್ತು. ಏನಂದರೆ ಅವ್ರು ಏನೇನಾಗ ಅದೊಂದು ರೇಡಿಯೋ ಕಾಮೆಂಟ್ರಿ ಥರ, ಆಮೇಲೆ ಅಲ್ಲಲ್ಲಿ ಏನೇನು ನಡೆಯುತ್ತೆ ಆ ಬೆಟ್ಟಿನಲ್ಲಿ, ಯಾವ್ಯಾವ ಜನ ಬಂದಿದ್ದಾರೆ ಅವ್ರನ್ನೆಲ್ಲ ಮಾತಾಡಿಸಿ, ಆಮೇಲೆ ಅಲ್ಲಿ ಸಾಮಾನ್ಯವಾಗಿ 10 ಗಂಟೆ ಆದರೂ ಭೆಟ್ಟಿ ಆಗದೆ ಇದ್ದಿದ್ದು ಆಕಾಶವಾಣಿಲಿ ಕಾಮೆಂಟ್ರಿ 9 ಗಂಟೆ ಮುಗಿಯುತ್ತೆ ಅಂದರೆ ಭೆಟ್ಟಿ ಅವತ್ತು ಆ ವರ್ಷ ಭೆಟ್ಟಿ ಉತ್ಸವ ಇಬ್ಬರು ದೇವತೆಗಳು ಭೇಟಿ 9 ಗಂಟೆ ಒಳಗೆ ಆಗೋಯ್ತು. ಅಲ್ಲಿ ದನಗಳ ಜಾತ್ರೆ, ಆ ದನಗಳ ಜಾತ್ರೆನ ಲೈವ್ ಕವರೇಜ್ ಅಲ್ಲಿ ಹೋಗಿ ಆ ದನಗಳದ್ದು ಯಾವ ಥರ ಈ ದನಗಳು ಬಂದಿವೆ, ಅದರ ರೇಟ್ ಎಷ್ಟು ಈ ಥರ, ಆಮೇಲೆ ಎತ್ತುಗಳ ಗಾಡಿಗಳದ್ದು ರೇಸು, ಅದಕ್ಕೆ ಕಾಮೆಂಟ್ರಿ ಕೊಟ್ಟು ಎತ್ತಿನ ಗಾಡಿ ಹೇಗೆ ಆಗಿ, ಎತ್ತಿನ ಗಾಡಿ ಶೃಂಗಾರ ಆಗಿದೆ, ಎತ್ತುಗಳನ್ನ ಯಾವ ಥರ ಶೃಂಗಾರ ಮಾಡಿದ್ದಾರೆ, ಆ ಎತ್ತುಗಳು ಎಷ್ಟು ಎತ್ತರ ಇದೆ, ಅದನ್ನೆಲ್ಲ ಕವರ್ ಮಾಡಿ ಅದೆಲ್ಲನೂ ನಾವು ಇದು ಮಾಡಿದ್ವಿ. ಸೊ ಅದ್ರ ಜೊತೆಗೆ ಅದೇ ಸಮಯದಲ್ಲಿ ಏನಾಗಿತ್ತು ಅಂದರೆ ನಮಗೆ ಕಮರ್ಷಿಯಲೈಸೇಷನ್ ಆಗೋಕೆ ಶುರು ಆಗೋಗಿತ್ತು. ಆಕಾಶವಾಣಿ ಕೇಳಿಸ್ಕೊಳ್ಬೇಕು ಅನ್ನೋದ್ರ ಜೊತೆಗೆ ಈ ಒಂದು ಹಣನೂ ಗಳಿಸ್ಬೇಕು ಅನ್ನೋದಾಯಿತು. 9:30 ನಮ್ಗೆ ಯಾವಾಗಲೂ ನಾಟಕ ಮತ್ತು ರೂಪಕ ಪ್ರಸಾರ ಆಗುವಂಥ ಟೈಮು. ಆ ಟೈಮ್ನಲ್ಲೇ ಒಳ್ಳೊಳ್ಳೆ ಧಾರಾವಾಹಿಗಳು ಬರೋಕ್ಕೆ ಶುರು ಆಗ್ತಿತ್ತು. ಬುನಿಯಾದ್ ಇರ್ಬೋದು ಅಥವಾ ಹಮ್ಲೋಗ್ ಇರ್ಬೋದು. ಆವಾಗ ಏನಾಗ್ತಿತ್ತು ಅಂದ್ರೆ ಅದ್ರ ಜೊತೆ ನಾವು ಕಾಂಪೀಟ್ ಮಾಡಬೇಕು. ಸೊ ಅವಾಗ ಉತ್ತಮವಾಗಿ ಕಾಂಪೀಟ್ ಮಾಡಬೇಕು, ತುಂಬ ಒಳ್ಳೆಯ ಕಾರ್ಯಕ್ರಮ ಕೊಡಬೇಕು ಅನ್ನೋ ಇದು ಇರ್ತಿತ್ತು. ಆಮೇಲೆ ಇನ್ನೊಂದೇನು ಅಂದರೆ ಆಕಾಶವಾಣಿಲಿ ಯಾರು ನಮ್ಮ ಕಾರ್ಯಕ್ರಮಗಳನ್ನ ಮಾಡಕ್ಕೆ ಹೇಳ್ಕೊಡ್ತಾ ಇರಲಿಲ್ಲ, ನಾವೆಲ್ಲ ಬೇರೆಯವ್ರು ಮಾಡಿದ್ದನ್ನು ಕೇಳೇ ಕಲ್ತ್ಕೋಬೇಕಾಗಿರ್ತಿ.
11: ಕಾಲವದು ಕಡಲಿನುಲು ಕೊನೆ ಮೊದಲುಂಟೆ ಅದಕ್ಕೆ, ಉರುಳುವುದು ತೆರೆ ತೆರೆಗಳಲ್ಲಿ ಮರಳುವುದು ಮತ್ತೆ ಮತ್ತೆ.
5: ರೇಡಿಯೋ ಮರುಹುಟ್ಟು ಬಂದಿದ್ದೇನೆ FM ಬಂದಾಗ, ಅದು 2001. ಆವಾಗ FM ಕಾಂಪಿಟೇಟಿವ್ ಮಾಡಬೇಕಾಗಿತ್ತು, ಯಾಕೆಂದರೆ ನಾವು ಕೇಳಿಸ್ಕೋಬೇಕು, ಹೊಸ ಹೊಸ ರೀತಿಯಲ್ಲಿ ಮಾಡಬೇಕಾಗಿತ್ತು. ಆವಾಗಲೇ ನೋಡಿ ಈ ಚಾಟ್ ಶೋ ಅನ್ನೋದು ನೇರವಾಗಿ ಶ್ರೋತೃ ಸ್ಟುಡಿಯೋಲಿ ಇರ್ತಾರೆ, 1 ಗಂಟೆ ಕಾಲದ ಕಾರ್ಯಕ್ರಮ ಅದು. ಚಿತ್ರಗೀತೆಗಳನ್ನ ಆಮೇಲೆ ಭಾವಗೀತೆಗಳನ್ನ, ಚಿತ್ರಗೀತೆ ಕನ್ನಡದ್ದು ಇರ್ಬೋದು ಹಿಂದಿದ್ದು ಇರೋದು, ಇದೆಲ್ಲ ಮಿಕ್ಸ್ ಮಾಡಿ ಆ ಕಾರ್ಯಕ್ರಮಕ್ಕೆ ಎಷ್ಟು ಮಟ್ಟಕ್ಕೆ ಹೊಂದತ್ತೆ ಅದನ್ನು ನೋಡ್ಕೊಂಡು ನಾವು ಪ್ರಸಾರ ಮಾಡೋಕೆ ಶುರು ಮಾಡಿದ್ವಿ.
0: HS ಸರಸ್ವತಿ ಹುಟ್ಟಿದ್ದು July 8, 1958. ಆಕಾಶವಾಣಿ ಸೇರಿದ್ದು 1988. ತಂದೆ

0: ಅದ್ಯಾವ ಪರಿ ಹಚ್ಚಿಕೊಂಡಿದ್ರು ಅಂದ್ರೆ ಈಗಲೂ ಅದು ಅವರಿಗೆ ಕನಸಾಗಿ ಕೇಳಿಸುತ್ತೆ.
1: ಸಾಕ್ಷಾತ್ಕಾರ ದತ್ತಕ್ಕೆ ಭಾರತೀ ತೀರ್ಥ ಸ್ವಾಮಿಗಳನ್ನು ಮಾಡಬೇಕು ಅಂತ ಇದ್ದೆ. ಅದಕ್ಕೆ ನಾನು ಪತ್ರನೂ ಬರೆದಿದ್ದೆ ಶೃಂಗೇರಿಗೆ, ನಾ ಬಂದು ಅಲ್ಲೇ ಮಾಡ್ತೀನಿ ಅಂತ. ಅವ್ರು ಆಗ್ಲಿಂದಿದ್ರು, ಆಮೇಲಿಂದ ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಅಲ್ಲೇ ನೀವು ಮಾಡ್ಕೊಳ್ಳಿ ಅಂದರು. ಆದರೆ ಮಾಡೋಕ್ಕಾಗಲಿಲ್ಲ, ಅದು ಕಾರಣಾಂತರದಿಂದ ಮಾಡೋಕ್ಕಾಗಲಿಲ್ಲ. ಇವಾಗಲೂ ನನಗೆ ರಾತ್ರಿ ಎಷ್ಟೋ ಸತಿ ಕನ್ಸಲ್ಲಿ ಅವ್ರು ಬರ್ತಾರೆ, ನನಗೆ ಯಾಕೆ ಬರ್ತಾರೆ ಗೊತ್ತಿಲ್ಲ. ನನಗನ್ಸೋದು ಬಹುಶಃ ನಾನು ಆ ಕಾರ್ಯಕ್ರಮ ಮಾಡಲಿಲ್ಲ, ಅದಕ್ಕೋಸ್ಕರ ಬಹುಶಃ ನನ್ನ ಮನಸ್ಸಿನ ಆಳದ ಸಬ್ ಕಾನ್ಷಿಯಸಲ್ಲಿ ಅದು ಇದೆಯೇನೋ ಅದಕ್ಕೆ ಬರಬಹುದು ಅಂತ ಅನ್ಕೋತೀನಿ. ಆಕಾಶವಾಣಿ ಪ್ರೋಗ್ರಾಮ್ ಹೆಡ್ ಆದಾಗ ನಾವು ಹೇಗೆ ಅದಕ್ಕೆ ದಿಕ್ಸೂಚಕರಾಗಿರಬೇಕು, ನಮ್ಮ ಚಾನಲ್ ಹೆಂಗೆ ಹೋಗ್ತಾ ಇದೆ, ಅಲ್ಲಿ ಏನು ಕಾರ್ಯಕ್ರಮ ಬರಬೇಕು, ನಾವೇ ಎಲ್ಲ ಮಾಡೋಕ್ಕಾಗಲ್ಲ, ಅವಾಗ ಬೇರೆಯವ್ರ ಕೈಯಲ್ಲಿ ಮಾಡಿಸ್ಬೇಕಾಗುತ್ತೆ. ನಾವು ಕೇಳದೇ ಇದ್ದರೆ ಅವ್ರು ಏನು ಮಾಡ್ತಿದ್ದಾರೆ ಅನ್ನೋದು ಗೊತ್ತಾಗಲ್ಲ. ತುಂಬ ನನಗೆ ಸಂತೋಷ ಕೊಟ್ಟಿದೆ. ನಾನು ಯಾವತ್ತೂ ಬಹುಶಃ ಬೇರೆ ಬೇರೆ ನಾನು ಕೆಲಸ ಮಾಡಿದ್ದ ಚಿತ್ರದುರ್ಗ ಆಕಾಶವಾಣಿ ಇರ್ಬೋದು, ಹಾಸನ ಆಕಾಶವಾಣಿ ಇರ್ಬೋದು, ಮೈಸೂರು ಆಕಾಶವಾಣಿ, ಬೆಂಗಳೂರು ಆಕಾಶವಾಣಿ ಜಾಸ್ತಿ, ತುಂಬ ಸಂತೋಷವನ್ನು ಕೊಟ್ಟಿರುವಂಥ ಸಾಹಿತ್ಯ, ಸಂಗೀತ, ವಿಜ್ಞಾನ ಎಲ್ಲನೂ ಇದ್ಮಾಡುವಂಥರ ನಮ್ಮನ್ನು ಸಾಣೆ ಹಿಡಿದು ಬಿಡ್ತು, ಸಂಸ್ಕಾರ ಅನ್ಕೊಡ್ತು. ಆ ಒಂದು ಶಕ್ತಿ ಬಹುಶಃ ಬೇರೆ ಯಾವ ವೃತ್ತಿಗೂ ಇಲ್ಲದೆ ಇರೋದು ಆಕಾಶವಾಣಿಗಿತ್ತು. ಆದರೆ ಇವಾಗ ಆಕಾಶವಾಣಿನೂ ಬೇರೆ ಥರ ರೂಪಗಳನ್ನು ಪಡ್ಕೋತಾ ಇದೆ. ಅದು ನಮ್ಮ ಕಣ್ಣು ಮುಂದೆ ಕೆಲವು ಸತಿ ಬದಲಾವಣೆ ಅನಿವಾರ್ಯ ಅಲ್ವಾ, ಆಗತ್ತೆ, ನೋಡೋಣ ಏನು ಹೊಸದು ಬರುತ್ತೆ ಅನ್ನೋದು. ಹೊಸದಕ್ಕೆ ಯಾವತ್ತೂ ಸ್ವಾಗತ.
0: ಸಂತೋಷ, ಸಂಸ್ಕಾರ, ಸಾಮರಸ್ಯ, ಸಾಫಲ್ಯ, ಸಾಕ್ಷಾತ್ಕಾರದತ್ತ ಸರಣಿಯ ಸತತ ಸಾಥಿ HS ಸರಸ್ವತಿ.
2: ಕಾರ್ಯಕ್ರಮ ಪರಿಕಲ್ಪನೆ, ನಿರೂಪಣಾ ಸಾಹಿತ್ಯ, ನಿರ್ಮಾಣ BK ಸುಮತಿ, ನಿರ್ವಹಣೆ ಡಾಕ್ಟರ್ AS ಶಂಕರನಾರಾಯಣ,
0: ಧ್ವನಿ ಮುದ್ರಣ ಭಂಡಾರ ನೆರವು DV ಶ್ರೀದೇವಿ, ಪುಣ್ಯವತಿ SB,
2: ಸಮಗ್ರ ನಿರ್ವಹಣೆ ಡಾಕ್ಟರ್ ನಿರ್ಮಲಾ ಸಿ.

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಉದರ ಸಿಖಿ ಒಂದು ಕಡೆ, ಹೃದಯ ಸಿಖಿ ಒಂದು ಕಡೆ, ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಉದರ ಸಿಖಿ ಒಂದು ಕಡೆ, ಹೃದಯ ಸಿಖಿ ಒಂದು ಕಡೆ, ಕುದಿಸದಿರೆ ಜೀವಶಿಲೆ ಮೃದು ಒಪ್ಪುದೆಂತು. ಬದುಕಿ ನುರಿಯಲಿ ಕರಗಿ ತಿಳಿಯಾಗ ದಿಹ ಜೀವ ಪುದಿಯದಾತ್ಮಾರ್ಣವದಿ ಮಂಕುತಿಮ್ಮ. ಬದುಕಿ ನುರಿಯಲಿ ಕರಗಿ ತಿಳಿಯಾಗ ದಿಹ ಜೀವ ಪುದಿಯದಾತ್ಮಾರ್ಣವದಿ ಮಂಕುತಿಮ್ಮ.

ಉದರ ಶಿಕ್ಕಿ ಒಂದು ಕಡೆಗಿದೆ, ಹೃದಯದ ಶಿಕ್ಕಿ ಇನ್ನೊಂದು ಕಡೆಗಿದೆ ಅನ್ನೋ ಮಾತಿನ ಮೂಲಕ ಮನುಷ್ಯರು ಈ ಬದುಕಿನಲ್ಲಿ ಎರಡು ಬಗೆಯ ಅಗ್ನಿಗಳಿಗೆ ಗುರಿಯಾಗ್ತಾ ಇದ್ದಾನೆ. ಒಂದು ಉದರಾಗ್ನಿ, ಹಸಿವು ಅನ್ನೋದು, ಇನ್ನೊಂದು ಹೃದಯದ ಶಿಕ್ಕಿ ಅಂತಂದರೆ ಭಾವನೆಗಳಿಗೆ, ಜ್ಞಾನಕ್ಕೆ ಹಾತೊರೆಯುವಂಥ ಒಂದು ಅಗ್ನಿ. ಇದು ಎರಡು ಅಗ್ನಿಗಳಿಗೂ ಮನುಷ್ಯ ಇಲ್ಲಿ ತನ್ನನ್ನು ತಾನು ಗುರಿ ಮಾಡ್ಕೋಬೇಕಾಗಿದೆ ಮನುಷ್ಯನಾಗಿ ಹುಟ್ಟಿದ ಮೇಲೆ ಅನ್ನೋದು ಇಲ್ಲಿ ಡಿ ವಿ ಜಿಯವರು ಹೇಳ್ತಿರುವಂಥ ಒಂದು ಮಾತು. ಸೊ ಉದರ ಶಿಕ್ಕಿ ಒಂದು ಕಡೆಗೆ, ಹೃದಯ ಶಿಕ್ಕಿ ಇನ್ನೊಂದು ಕಡೆಗೆ, ಇವೆರಡೂ ಕುದಿಸದರೆ ಜೀವಶೀಲೆ ಮೃದು ಒಪ್ಪುವುದೆಂತು, ಅಂದರೆ ಇವೆರಡೂ ಸೇರಿ ಮನುಷ್ಯನನ್ನು ಕುದಿಸದೇ ಇದ್ದರೆ, ಪಾಕ ಮಾಡದೇ ಇದ್ದರೆ ಮನುಷ್ಯರ ಜೀವ ಹೇಗೆ ಮೃದುವಾಗ್ತದೆ ಅಂತ. ಮೃದುವಾಗೋದು ಅಂತಂದರೆ ಇಲ್ಲಿ ಅರ್ಥ ಹೆಚ್ಚು ಪಕ್ವವಾಗೋದು ಅಂತಲೂ ಹೌದು, ಮತ್ತು ಅರಿಯುವುದು ಅಂತಲೂ ಹೌದು ಇಲ್ಲಿ. ಸೊ ಬದುಕಿನ ಈ ಉರಿಯಲ್ಲಿ ಹೀಗೆ ಪಕ್ವವಾದಾಗ ಅದು ತನ್ನ ಮಾಂಧವ್ಯವನ್ನು ಕಳೆದುಕೊಂಡು ಕರಗಿ ತಿಳಿಯಾಗ್ತದೆ ಅನ್ನೋದು ಕೂಡ ಈ ಪದ್ಯದ ಒಂದು ಭಾವ. ತಿಳಿಯಾಗೋದು ಅಂತಂದರೆ ಪಾರದರ್ಶಕವಾಗುವುದು, ತನ್ನ ತಾನು ಎಲ್ಲರೂ ಬಲ್ಲವರಂತೆ ಮಾಡುವುದು. ಹೀಗಾಗೋದ್ರ ಮೂಲಕ ವ್ಯಕ್ತಿತ್ವ ತನ್ನ ಆತ್ಮದ ಆರ್ಣವವನ್ನು, ಆರ್ಣವ ಅಂತಂದರೆ ಸಮುದ್ರವನ್ನು, ಅದು ತುಂಬಿದಂತೆ ಮಾಡ್ತದೆ ಅನ್ನೋದು ಇಲ್ಲಿಯ ಪದ್ಯದ ಅರ್ಥ.

ಉದರ ಶಿಖಿ ಅಂತಂದ್ರೆ ಉದರದ ಬೆಂಕಿ ಅಂತ ಅರ್ಥ. ಶಿಖಿ ಅನ್ನೋದಕ್ಕೆ ನವಿಲು ಅನ್ನೋ ಅರ್ಥವೂ ಇದೆ, ಆದರೆ ಈ ಪದ್ಯದಲ್ಲಿ ಶಿಖಿ ಅನ್ನೋದಕ್ಕೆ ಬೆಂಕಿ ಅನ್ನೋ ಅರ್ಥವನ್ನೇ ತೆಗೆದುಕೊಳ್ಳೋದು ಹೆಚ್ಚು ಸೂಕ್ತ ಅಂತ ನಾನು ಅಂದ್ಕೊಂಡಿದ್ದೇನೆ.

ಕಾಸಿನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ. ತ್ರಾಸಿನಲಿ ಕಪ್ಪೆಗಳ ಸರಿಕೂಡಿಸುವ ಚತುರಿ, ಸಂಸ್ಕೃತಿ ದ್ವಂದ್ವಗಳ ಸಮತೂಗಲರಿವಂ. ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ. ಬೀಸು ಕತ್ತಿಗಳ ಮಧ್ಯದಿ ನೂಲ ಮೇಲ್ನಡೆವ ಸಾಸವಿ ಗೃಹಧರ್ಮ ಮಂಕುತಿಮ್ಮ.

ಈ ಪದ್ಯದಲ್ಲಿ ಸಂಸಾರದ ಒಂದು ಸಂಕಷ್ಟವನ್ನು, ಕೋಟಲೆಯನ್ನು ಡಿವಿಜಿಯವರು ವಿವರಿಸ್ತಾ ಇದ್ದಾರೆ. ಈಗ ಕಪ್ಪೆಯನ್ನು ತಕ್ಕಡಿಯಲ್ಲಿ ಕೂಡಿಸೋದು ಎಷ್ಟು ಕಷ್ಟ ಅನ್ನೋದು ನಮಗೆಲ್ಲ ಗೊತ್ತಿದೆ. ಅವು ಹಾರ್ತಾನೆ ಇರ್ತವೆ, ಒಂದಕ್ಕೊಂದು ಒಂದು ಕಡೆ ಜಿಗಿತಾನೆ ಇರ್ತವೆ, ಮತ್ತೆ ಹೊರಗಡೆ ಒಳಗಡೆ ಹಾಕಿದಾಗ ಮತ್ತೆ ಇನ್ನೊಂದು ಕಡೆ ಜಂಪ್ ಮಾಡ್ತಾ ಇರ್ತವೆ. ಆ ರೀತಿಯಲ್ಲಿ ಸಂಸ್ಕೃತಿ ದ್ವಂದ್ವ ಅಂತಂದರೆ ಈ ಸಂಸಾರದ ಉಭಯ ಸಂಕಟ ಅಂತ ಅರ್ಥ. ಇಲ್ಲಿ ಸಂಸಾರದ ಉಭಯ ಸಂಕಟ, ಮೇಲ್ಗಡೆ ಪದ್ಯದಲ್ಲಿ ಎರಡು ರೀತಿಯ ಸಂಕಟಗಳನ್ನ ಹೇಳ್ತಾ ಇದ್ದಾರೆ ಡಿ ವಿ ಸಿ ಅವರು. ಒಂದು ಬಡತನದ ಸಂಕಟ, ಹಸಿವಿನ ಸಂಕಟ ಮತ್ತು ಜ್ಞಾನದ ಸಂಕಟ, ಇವೆರಡೂ ಇದ್ದಾವೆ. ಇದು ಒಂದು ರೀತಿಯ ದ್ವಂದ್ವ. ಅದೇ ರೀತಿಯಲ್ಲಿ ಇಂತಹ ದ್ವಂದ್ವವನ್ನು, ಸಂಸಾರದಲ್ಲಿ ಇರುವಂತಹ ಇಂತಹ ದ್ವಂದ್ವಗಳನ್ನು ಗೆಲ್ಲುವುದು ಹೇಗೆ, ಇದು ಪ್ರಶ್ನೆ ಈ ಪದ್ಯದಲ್ಲಿ. ಎಷ್ಟು ಕಷ್ಟದ್ದು ಅಂತಂದರೆ ಅದು ಕಪ್ಪೆಯನ್ನು ತಕ್ಕಡಿಲಿ ಹಾಕಿದಾಗೆ, ಅಂದರೆ ಅದನ್ನು ಬಹಳ ಕಷ್ಟದ ಕೆಲಸ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಡಿ ವಿ ಜಿ ಅವರು. ಆದರೆ ಹೇಗಿದೆ ಅಂತ ಹೇಳುವಾಗ ಇನ್ನೊಂದು ಉಪಮೆ ಕೂಡ ತರ್ತಾರೆ ಇಲ್ಲಿ. ಬೀಸು ಕತ್ತಿಗಳ ಮಧ್ಯದಲ್ಲಿ ನೂಲ್ ಮೇಲೆ ನಡೆಯುವ ಸಾಹಸ ಇದು. ಬೀಸು ಕತ್ತಿಗಳ ಮಧ್ಯ ಕತ್ತಿ ಬೀಸ್ತಾ ಇದ್ದಾರೆ, ಆದರೆ ದಾರದ ಮೇಲೆ ನಡಿಬೇಕಾಗಿದೆ ಇವನು. ದಾರದ ಮೇಲೆ ನಡೆಯೋದೇ ಕಷ್ಟ, ಹಗ್ಗದ ಮೇಲೆ ನಡೆಯೋದೇ ಕಷ್ಟ, ಆದರೆ ಹಾಗೆ ನಡೀತಾರ ಸಂದರ್ಭದಲ್ಲಿ ಕತ್ತಿಯನ್ನು ಕೂಡ ಬೀಸ್ತಾ ಇದ್ದಾರೆ ಬೇರೆಯವರು. ಹೀಗಾಗಿ ಈ ಎರಡೂ ಸಂಕಷ್ಟಗಳೇನಿದ್ದಾವೆ, ಕತ್ತಿಯನ್ನು ಬೀಸೋ ತಪ್ಪಿಸ್ಕೋಬೇಕಾಗಿದೆ, ಆ ದಾರದ ಮೇಲೆ ನಡಿಬೇಕಾಗಿದೆ, ಬ್ಯಾಲೆನ್ಸು ತಪ್ಪದ ಹಾಗೆ ನಡಿಬೇಕಾಗಿದೆ. ಇಂತಹ ಸಂಸಾರದ ದ್ವಂದ್ವವನ್ನು, ದಂದುಗವನ್ನು ದಾಟೋದೇ

0: ಏನಿದೆ ಅದನ್ನು ಎದುರಿಸೋದೇನಿದೆ ಅದೇ ಗ್ರಹ ಧರ್ಮ ಅನ್ನೋ ಮಾತನ್ನು ಹೇಳ್ತಿದ್ದಾರೆ. ಇದನ್ನು ಬಿಟ್ಟೋಗೋದಲ್ಲ, ಸಂಸಾರ ಧರ್ಮವನ್ನು ಬಿಟ್ಟೋಗೋದಲ್ಲ, ಈ ದ್ವಂದ್ವವನ್ನು ಸಂಕಷ್ಟಗಳನ್ನು ಎದುರಿಸೋದೇ ಅದು ಧರ್ಮವೆನ್ನುವ ಭಾವ ಇಲ್ಲಿ ಡಿ ವಿ ಜಿ ಅವರ ಈ ಪದ್ಯದಲ್ಲಿ ವ್ಯಕ್ತವಾಗ್ತಾ ಇದೆ.
1: ಕಗ್ಗದ ಸಿರಿ, ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎನ್ ತಿಲಕಾವತಿ, ವ್ಯಾಖ್ಯಾನ ಡಾಕ್ಟರ್ ಬಸವರಾಜ ಕಲ್ಗುಡಿ, ಸಂಯೋಜನೆ ಟಿ ವಿ ವಿದ್ಯಾಶಂಕರ್, ಎವಿ ವಿನೋದ್ ಕುಮಾರ್ ಹಾಗೂ ಎಂ ಜಿ ಶ್ರೀಹರ್ಷನ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ವಂದೇ ಮಾತರಂ 150ರ ಸಂಭ್ರಮ, ಆಕಾಶವಾಣಿಗೆ 90ರ ಸಂಭ್ರಮ. ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.
1: ಪ್ರತಿ ಶುಕ್ರವಾರ ಬೆಳಿಗ್ಗೆ 9:05 9:30 ಆಕಾಶವಾಣಿ ಮುಖ್ಯವಾಹಿನಿಯಲ್ಲಿ,
0: ಆಕಾಶವಾಣಿ ಎಫ್ಎಂ ರೈನ್ಬೋದಲ್ಲಿ 1:30, ವಿವಿಧ ಭಾರತಿಯಲ್ಲಿ 6:02 ಕೇಳಿ ವೀರಯೋಧರು ರಕ್ಷಣಾ ಸೇವೆಯ ತಾರೆಗಳು.

ಇದು ಆಕಾಶವಾಣಿ ಬೆಂಗಳೂರು ಕೇಂದ್ರ ಮುಖ್ಯವಾಹಿನಿ ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರುಗಳು ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್. ಸಮಯ 9:30.

0: ರೀ, ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿಯೂ ಹೌದು.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಸಾವಯವ ಪರಿಕರಗಳಾದ ಜೀವಾಮೃತ, ಬೀಜಾಮೃತ, ಗೋಮೂತ್ರ, ಜೀವಜಲ, ಪಂಚಗವ್ಯ ಹೀಗೆಂದರೆ ಏನು? ಇವುಗಳ ತಯಾರಿಕೆ ಬಳಕೆಯ ಬಗ್ಗೆ ಮಾಹಿತಿ ಬೇಕೇ? ಹಾಗಿದ್ದರೆ ತಪ್ಪದೇ ವೀಕ್ಷಿಸಿ ನಿಮ್ಮ ದೂರದರ್ಶನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋ.

0: ಭಕ್ತಿ ಭಾವಗಳಿಂದ ಮುಂಜಾವಿನ ಸಮಯದಲ್ಲಿ ಮನಸ್ಸಿಗೆ ಮುದ ನೀಡುವ ಗೀತೆಗಳ ಸ್ವರಮಾಲೆ
1: ಶುಭೋದಯ ಕರ್ನಾಟಕ.
2: ತೊರೆದು ಜೀವಿಸಬಹುದೇ
0: ದಾಸರ ಪದಗಳು,
2: ಹರಿ ನಿನ್ನ ಚರಣಗಳ
1: ವಚನಗಳು,
3: ಉಳ್ಳವರು ಶಿವಾಲಯವ ಮಾಡುವರು
0: ಸಾಂಪ್ರದಾಯಿಕ ಗೀತೆಗಳು.
1: ಶುಭೋದಯ ಕರ್ನಾಟಕದಲ್ಲಿ ಪ್ರತಿದಿನ ಬೆಳಿಗ್ಗೆ 6:10
0: ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಮಾತಿನೊಂದಿಗೆ ಮುದನೀಡುವ ಗೀತೆಗಳ ಸಮ್ಮಿಲನ ಗಾನಗಂಗೆ.
1: ಎಂಥ ಮಾತು ನೀನು ಕೇಳಿದೆ,
0: ಮಾತು ಮಾಹಿತಿ ಮಂಥನದೊಂದಿಗೆ ಮನಸ್ಸಿಗೆ ಉಲ್ಲಾಸ ನೀಡುವ ಹಾಡುಗಳ ರಸಗಂಗೆ ಗಾನಗಂಗೆ.
2: ಪ್ರತಿದಿನ ಬೆಳಿಗ್ಗೆ 9:30 10:30 ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಕೇಳಿ ಗಾನಗಂಗೆ.

ಆಕಾಶವಾಣಿ ಬೆಂಗಳೂರು ಗೀತಪಲ್ಲವ. ಇಂದಿನ ಗೀತಪಲ್ಲವದಲ್ಲಿ ಕೆಲವು ಹೊಸ ಚಿತ್ರಗೀತೆಗಳನ್ನು ಕೇಳೋಣ. ಮೊದಲಿಗೆ ಕೇಳಿ, ಲವ್ ಮಾಕ್ಟೈಲ್ 3 ಚಿತ್ರದ ಗೀತೆಯನ್ನು ಹಾಡಿದ್ದಾರೆ ನಕುಲ್ ಅಭ್ಯಂಕರ್. ಸಾಹಿತ್ಯ ರಾಘವೇಂದ್ರ ಅವರದು, ಸಂಗೀತ ನಿರ್ದೇಶನ ಕೂಡ ನಕುಲ್ ಅಭ್ಯಂಕರ್ ಅವರದ್ದು.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
3: ಕಲ್ಟ್ ಚಿತ್ರಕ್ಕಾಗಿ ದರ್ಶನ್ ಮೇಳವಂಕಿ ಹಾಗೂ ಲಹರಿ ಮಹೇಶ್ ಹಾಡಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಅನಿಲ್ ಕುಮಾರ್, ಸಂಗೀತ ಅರ್ಜುನ್ ಜನ್ಯಾ.

ಚೇತನ್ ನಾಯಕ್ ಹಾಗೂ ಅನುರಾಧ ಭಟ್ ಅವರ ಧ್ವನಿಗಳಲ್ಲಿ ಮೆಜೆಸ್ಟಿಕ್ 2 ಚಿತ್ರದ ಗೀತೆಯನ್ನ ಕೇಳಿದಿರಿ. ದಿಲೀಪ್ ಶರ್ಮಾ ಅವರ ಸಾಹಿತ್ಯ, ವಿನು ಮನಸ್ಸು ಅವರ ಸಂಗೀತ ಈ ಗೀತೆಗಿತ್ತು.

ತೀರ್ಥರೂಪ ತಂದೆಯವರಿಗೆ. ಚಿತ್ರಕ್ಕಾಗಿ ರಾಜೇಶ್ ಕೃಷ್ಣನ್ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಸಾಹಿತ್ಯ ರಾಮೇನಹಳ್ಳಿ ಜಗನ್ನಾಥ, ಸಂಗೀತ ಜೋ ಕೋಸ್ಟಾ.

ಗೀತ ಪಲ್ಲವ ಪ್ರಸಾರವಾಯಿತು. ಈಗ ವೇಳೆ 9:30. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಗಾನಗಂಗೆ ಚಿತ್ರಗೀತೆಗಳನ್ನಾಧರಿಸಿದ ಕಾರ್ಯಕ್ರಮ.

ಆತ್ಮೀಯ ಶ್ರೋತೃ ಬಾಂಧವರಿಗೆಲ್ಲ ಗಾನಗಂಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ಗಾನಗಂಗೆ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಾಡುಗಳ ಜೊತೆಗೆ ಒಂದಿಷ್ಟು ಮಾತು ಹಾಗೂ ವಿಚಾರಗಳನ್ನು ತಿಳಿದುಕೊಳ್ಳೋಣ. ನಾವು ಸಾಮಾನ್ಯವಾಗಿ ಬಹಳಷ್ಟು ಜನ ನಮಗೆ ಸಲಹೆಗಳನ್ನು ಕೊಡೋದನ್ನು ನೋಡಿರ್ತೀವಿ, ಕೇಳಿರ್ತೀವಿ. ನಮಗೆ ಇಷ್ಟ ಇರಲಿ ಬಿಡಲಿ, ಕೆಲವರು ಸಲಹೆಗಳನ್ನು ಕೊಡ್ತಾನೆ ಇರ್ತಾರೆ. ಆಯಿತು, ಮನೆ ಒಳಗಡೆ ಇದ್ದಾಗಲಂತೂ ಹೀಗಿರುತ್ತೆ, ಒಂದು ಸ್ವಲ್ಪ ಹೊತ್ತು ಹೊರಗೆ ಹೋಗೋಣ ಅಂತ ನೋಡಿದ್ರೆ, ಹೊರಗಡೆ ಹೋಗ್ತಾ ಇದ್ದರೆ ನಮಗೆ ಬೇರೆ ಬೇರೆ ರೀತಿಯಲ್ಲಿ ಸಲಹೆಗಳು ಕಾಣಿಸ್ತವೆ. ಹೇಗೆ ಅಂತ ಹೇಳ್ತೀರಾ? ಆಟೋದ ಹಿಂಭಾಗದಲ್ಲಿ, ಲಾರಿಯ ಹಿಂಭಾಗದಲ್ಲಿ ಒಂದಷ್ಟು ಸಲಹೆಗಳನ್ನು ಕೊಡುವಂತಹ ವಿಚಾರ ಇರಬಹುದು, ಬುದ್ಧಿಮಾತುಗಳಿರಬಹುದು, ಅಥವಾ ಏನಾದರೂ ಒಂದಷ್ಟು ಬರಹಗಳು ಇರ್ತವೆ. ಅಂತಹ ಬರಹಗಳ ಬಗ್ಗೆ ಇವತ್ತು ನಾವು ಗಾನಗಂಗೆ ಕಾರ್ಯಕ್ರಮದಲ್ಲಿ ಮಾತನಾಡೋಣ. ಒಂದು ಆಟೋದ ಹಿಂಭಾಗದಲ್ಲಿ ಹೀಗೆ ಬರೆದಿತ್ತು: ರೈತರ ಬೆಳೆಗೆ ಬೆಲೆ ಇಲ್ಲ, ಯೋಧರ ಸಾವಿಗೆ ಕೊನೆ ಇಲ್ಲ ಅಂತ. ಮತ್ತೊಬ್ರು ಬರೆದಿದ್ರು: ದಾನ ಮಾಡು ಕಾಣದ ಹಾಗೆ, ಸಾಧನೆ ಮಾಡು ಅಪ್ಪು ಹಾಗೆ ಅಂತ. ಹೌದು, ಇತ್ತೀಚೆಗೆ ನಾವು ಎಷ್ಟೊಂದು ಆಟೋಗಳಲ್ಲಿ ಕಾಣಬಹುದು ಅಪ್ಪು ಅವರ ಚಿತ್ರವನ್ನು, ಅವರು ಮಾಡಿದ ಸಾಧನೆಗಳ ಬಗ್ಗೆ ಸಣ್ಣ ಸಣ್ಣದಾಗಿ ಒಂದೊಂದು ಸಾಲನ್ನು ಬರೆದಿರ್ತಾರೆ. ಮೊದಲೆಲ್ಲ ತುಂಬ ಆಟೋಗಳ ಮೇಲೆ ನಾವು ಶಂಕರ್ನಾಗ್ ಅವರ ಫೋಟೋಗಳನ್ನು ನೋಡ್ತಾ ಇದ್ವಿ, ವಿಷ್ಣುವರ್ಧನ್ ಅವರ ಫೋಟೋಗಳನ್ನು ನೋಡ್ತಿದ್ವಿ, ಅಂಬರೀಷ್ ಅವರ ಫೋಟೋಗಳನ್ನು ನೋಡ್ತಿದ್ವಿ. ಈ ಸಾಲಿಗೆ ಸೇರ್ಪಡೆಯಾಗಿದ್ದು ಅಪ್ಪು ಅವರ ಫೋಟೋ ಅಂತ ನಾವು ಹೇಳಬಹುದು. ಇನ್ನೊಂದು ಬರಹ ಹೀಗಿದೆ: ಈ ದಿನ ನಿನ್ನದು, ಈ ಕ್ಷಣ ನಿನ್ನದು, ನಗುತ್ತಿರು, ನಗಿಸುತ್ತಾ ಇರು, ಸತ್ತ ಮೇಲೆ ಹೋಗೋದು ಮಣ್ಣಿಗೆ, ನೀನಿದ್ದ ಮನೆಗಲ್ಲ ಅಂತ. ಹೀಗೆ ಇನ್ನಷ್ಟು ಆಟೋ ಹಿಂದಿನ ಬರಹಗಳು.

0: ಪೊಲೀಸ್?
1: ಮಿಸ್ ಸೀಮಾ?
0: ಹೌದು.
1: ಈಗಲೇ ಪೊಲೀಸ್ ಸ್ಟೇಷನ್ಗೆ ಬನ್ನಿ. ಒಂದ್ ನಿಮಿಷ, ಇಲ್ಲಾಂದ್ರೆ ಮನೆಗ್ ಬರ್ತೀವಿ.
0: ಯಾಕೆ ಆದ್ರೆ ನಾನು
1: ಒಬ್ರೇ ಬೇರೆ ಕೋಣೆಗೆ ಹೋಗಿ. ನಿಮ್ ಮಗ ನಮ್ಮ ಕಸ್ಟಡಿಯಲ್ಲಿ ಇದ್ದಾನೆ ಮತ್ತು ನೀವು ಡಿಜಿಟಲ್ ಅರೆಸ್ಟ್ ಆಗಿದ್ದೀರಿ.
0: ಡಿಜಿಟಲ್ ಅರೆಸ್ಟ್?
1: 100,000 ಕೊಡಿ.

0: ಬಚಾವ್ ಆಗ್ತೀರಾ?
1: ಅಷ್ಟೊಂದ್ ಹಣ?
0: ಸರಿ, ಒಂದು ಲಿಂಕ್ ಕಳಿಸ್ತೀನಿ, ಈಗ ಪ್ರೊಸೆಸಿಂಗ್ಗೆ 30,000 ಕಳಿಸಿ, ಇಲ್ಲಾಂದ್ರೆ ಮಗ ಜೈಲಿಗೆ ಹೋಗ್ತಾನೆ.
1: ಜೈಲಿಗೆ ನೀನ್ ಹೋಗ್ತೀಯ. ನಿನ್ ಮುಖ ರೆಕಾರ್ಡ್ ಮಾಡಿದ್ದೀನಿ. ಡಿಜಿಟಲ್ ಅರೆಸ್ಟ್ ಅಂತ ಇರೋದೇ ಇಲ್ಲ, ಇದೆಲ್ಲ ಫ್ರಾಡ್. ಅದಕ್ಕೆ ಗಾಬರಿ ಆಗ್ಬೇಡಿ. ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ.
2: ಹಲೋ ಮಮ್ಮ.
1: ಹಾಯ್.
3: RBI ಹೇಳುತ್ತೆ,
4: ಜಾಣರಾಗಿರಿ, ಜಾಗರೂಕರಾಗಿರಿ.
5: ಊರ್ವಶಿ ಚಿತ್ರಕ್ಕಾಗಿ SP ಬಾಲಸುಬ್ರಹ್ಮಣ್ಯಂ ಹಾಡಿದ ಗೀತೆಯನ್ನ ಕೇಳೋಣ. ಸಾಹಿತ್ಯ KA ರಾಮಯ್ಯ, ಸಂಗೀತ V Manohar ಅವರದ್ದು.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

ಆಟೋದ ಹಿಂದೆ ಬರೆದಂತಹ ಬರಹಗಳ ಬಗ್ಗೆ ಮಾತಾಡ್ತಾ, ನಾವು ಸರ್ವೇ ಸಾಮಾನ್ಯವಾಗಿ ನೋಡುವಂತಹ ಕೆಲವು ಸಾಲುಗಳಿರುತ್ತೆ. ತಂದೆ ತಾಯಿಯ ಆಶೀರ್ವಾದ, ದೇವರ ಆಶೀರ್ವಾದ, ಅಕ್ಕ ಭಾವಂದಿರ ಆಶೀರ್ವಾದ, ಅಣ್ಣನ ಆಶೀರ್ವಾದ, ಹೀಗೆ. ಅದಲ್ಲದೇ ಇನ್ನೊಂದಷ್ಟು ಬರಹಗಳನ್ನು ನೋಡೋಣ. ಸಲಹೆ ಕೊಡೋರೆಲ್ಲ ಸಹಾಯ ಮಾಡಲ್ಲ, ಕರುಣೆ ತೋರಿಸೋರೆಲ್ಲ ಕಷ್ಟಕ್ಕಾಗಲ್ಲ ಅಂತ ಒಬ್ರು ಬರೀತಾರೆ. ಇನ್ನೊಬ್ರು ಹೇಳ್ತಾರೆ, ಮಾತನಾಡಿಸಿ ಮರೆಯಬೇಡ, ಮನಸ್ಸು ಕೊಟ್ಟು ನೋಯಿಸಬೇಡ ಅಂತ. ಪ್ರೀತಿ ಎಂಬ ಸಾಲ ಪಡೆದ ಮೇಲೆ ಕಣ್ಣೀರೆಂಬ ಬಡ್ಡಿ ಕಟ್ಟಲೇಬೇಕು ಅಂತ ಇನ್ನೊಬ್ರು ಬರೆದಿದ್ದಾರೆ. ಪಾಪ ಪುಣ್ಯ ಪಂಡರಾಪುರದಲ್ಲಿ, ಧರ್ಮ ಕರ್ಮ ಪುಸ್ತಕದಲ್ಲಿ, ದುಡ್ಡಿದ್ರೆ ದುನಿಯಾ ಬೆಂಗಳೂರಲ್ಲಿ ಅಂತ ಮತ್ತೊಬ್ರು ಬರೆದಿದ್ದಾರೆ. ಮುಳ್ಳಿಲ್ಲದ ಗುಲಾಬಿ ಬೆಳೆದವರ್ಯಾರು, ನೋವಿಲ್ಲದ ಪ್ರೀತಿಯನ್ನ ಪಡೆದವರ್ಯಾರು ಅಂತ ಮತ್ತೊಬ್ರು ಬರೆದಿದ್ದಾರೆ. ಹೀಗೆ ಇನ್ನಷ್ಟು ಬರಹಗಳನ್ನು, ಹಾಡುಗಳನ್ನು ಕೇಳ್ತಾ ಕೇಳ್ತಾ ನಾನು ಹೇಳ್ತೀನಿ. ಈಗ ರಾಜನ್ ನಾಗೇಂದ್ರ ಅವರು ಸಂಗೀತ ನಿರ್ದೇಶನ ಮಾಡಿರುವ ಯಮಕಿಂಕರ ಚಿತ್ರದ ಗೀತೆಯನ್ನು ಕೇಳೋಣ. ಈ ಯುಗಳ ಗೀತೆಗೆ ದನಿಯಾಗಿದ್ದಾರೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಮಂಜುಳಾ.

ಆಟೋ ಹಿಂದೆ ಹೋದ್ರೆ ಧೂಳು, ಹುಡುಗಿ ಹಿಂದೆ ಹೋದ್ರೆ ಗೋಳು ಅಂತ ಒಂದು ಆಟೋ ಮೇಲಿತ್ತು. ಮಚ್ಚಲಿ ಬಿದ್ದರೆ ಒಂದೇ ಏಟು, ಲವ್ವಲ್ಲಿ ಬಿದ್ದರೆ ಬದುಕೋದೇ ಡೌಟು ಅಂತ ಇನ್ನೊಬ್ರು ಬರೆದಿದ್ರು. ತುಳಿದು ಬೆಳೆಯುವುದು ಗೆಲುವಲ್ಲ, ಬೆಳೆದು ಬೆಳೆಸೋದು ಗೆಲುವು ಅಂತ ಒಂದು ಆಟೋದಲ್ಲಿತ್ತು. ಪ್ರೀತಿ ಪಾಸಾದರೆ ರೋಮ್ಯಾನ್ಸ್, ಪ್ರೀತಿ ಫೇಲ್ ಆದರೆ ನಿಮ್ಯಾನ್ಸ್ ಅನ್ನೋ ಮಾತು ಕೂಡ ಅದ್ರ ಮೇಲಿತ್ತು. ಐ ಹೇಟ್ ಲವ್, ಈ ಕಾಲದಲ್ಲಿ ಮೈ ಪೂರ್ತಿ ಬಟ್ಟೆ ಹಾಕೋರೆ ಸಿಗಲ್ಲ, ಇನ್ನು ಮನಸ್ಫೂರ್ತಿಯಾಗಿ ಪ್ರೀತಿ ಮಾಡೋರು ಸಿಗ್ತಾರಾ ಅಂತ ಯಾರೋ ಒಬ್ಬ ಆಟೋ ಡ್ರೈವರ್ ಕೇಳಿದ್ರು, ಅದನ್ನೇ ಆಟೋ ಮೇಲೆ ಬರೆದಿದ್ರು.

ತುಂಬಿದ ಮನೆ ಚಿತ್ರಕ್ಕಾಗಿ ಎಸ್ಪಿ ಬಾಲಸುಬ್ರಹ್ಮಣ್ಯಂ ಅವರು ಸಂಗೀತ ಕಟ್ಟಿಯವರೊಂದಿಗೆ ಹಾಡಿದ ಗೀತೆಯನ್ನ ಕೇಳೋಣ. ಈ ಹಾಡನ್ನ ಬರೆದವರು ಎಂಡಿ ಹಾಶಂ, ರಾಗ ಸಂಯೋಜನೆ ಮಾಡಿದವರು ಉಪೇಂದ್ರ ಕುಮಾರ್.

ಇದೀಗ ನೀವು ಕೇಳಿದ್ದು ತಾಳಿಯ ಸೌಭಾಗ್ಯ ಚಿತ್ರದ ಗೀತೆಯನ್ನ ರಾಜೇಶ್ ಕೃಷ್ಣನ್ ಹಾಗೂ ಸ್ವರ್ಣಲತಾ ಅವರ ಧ್ವನಿಗಳಲ್ಲಿ. ಈ ಗೀತೆಯನ್ನು ಬರೆದವರು ಆರ್ ಎನ್ ಜೈಗೋಪಾಲ್, ರಾಗ ಸಂಯೋಜನೆ ಮಾಡಿದವರು ರಾಜ್.

0: ನಿದ್ದೆ ಇಲ್ಲದೆ ದುಡ್ಡು ಮಾಡು, ಕೊನೆಗೆ ದುಡ್ಡಿನ ಮೇಲೆ ನಿದ್ದೆ ಮಾಡು ಅನ್ನೋದು ಒಂದು ಆಟೋದ ಮೇಲಿದ್ದ ಬರಹ. ದಡ್ಡನಂತಿರಬೇಕು ದಡ ಮುಟ್ಟುವ ತನಕ, ತಂದೆ ತಾಯಿಗಿಂತ ದೇವರು ದೊಡ್ಡವರ, ದೇವರಿಗಿಂತ ತಂದೆ ತಾಯಿ ದೊಡ್ಡವರ, ನೀವೇ ಹೇಳಿ ಅಂತ ಕೇಳಿದ್ರು ಮತ್ತೊಂದು ಆಟೋದ ಮೇಲಿನ ಬರಹದವರು. ಬರಹ ಬರೆದವರು: ಮತ್ತೊಬ್ಬ ರಸಿಕ ಬರೀತಾರೆ, ಏನೆಂದು ಬರೆಯಲಿ ಬಿಳಿಯ ಹಾಳೆಯ ಮೇಲೆ ಸಿಗದಂತಹ ಗೆಳತಿಗೆ ಅಂತ. ಇದರಲ್ಲಿ ಏನೆಂದು ಅದರ ಮೊದಲನೇ ಅಕ್ಷರ ಇಂಗ್ಲಿಷ್ ಕ್ಯಾಪಿಟಲ್ ಲೆಟರ್ ಎ, ಬಿಳಿಯ ಹಾಳೆ ಅದರಲ್ಲಿ ಬಿ, ಸಿಗದಂತಹ ಕ್ಯಾಪಿಟಲ್ ಲೆಟರ್ ಸಿ. ಇದು ಒಂದು ಕ್ರಿಯಾತ್ಮಕವಾದ ಬರಹ ಅಲ್ವಾ? ಒಂದಿಷ್ಟು ಪ್ರಕಟಣೆಗಳ ನಂತರ ಗಾನಗಂಗೆ ಕಾರ್ಯಕ್ರಮ ಮುಂದುವರಿಯುತ್ತೆ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು.
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-223.
4: ಪಾದದಲ್ಲಿ ನವಿರಾದ ಕಾವ್ಯ, ಮನದಾಳವನ್ನು ತಟ್ಟುವ ಸಂಗೀತ, ಮತ್ತೆ ಮತ್ತೆ ಕೇಳಬೇಕೆನ್ನುವ ಹಿಂದಿ ಚಿತ್ರಗೀತೆಗಳ ಪ್ರಸಾರ ಸುನಹರಿ ಪಲ್ನಲ್ಲಿ. ಹೃದಯಗಳು ಮಿಡಿಯುವ ಹಿಂದಿ ಚಿತ್ರಗೀತೆಗಳು ತಪ್ಪದೇ ಕೇಳಿ ಸುನ್ಹೆರೆ ಪಲ್, ಪ್ರತಿದಿನ ಬೆಳಿಗ್ಗೆ 10:30 ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ನಿಮ್ಮ ಭಾವನೆಗಳಿಗೆ ಸ್ಪಂದಿಸುವ ಹಳೆಯ ನೆನಪುಗಳನ್ನು ಮೆಲುಕು ಹಾಕುವಂತೆ ಮಾಡುವ ಮಧುರ ಗೀತೆಗಳ ಗುಚ್ಛ ಸವಿನೆನಪು.
1: ಅರ್ಥಪೂರ್ಣ ಸಾಹಿತ್ಯ, ಸುಮಧುರ ರಾಗ ಸಂಯೋಜನೆ, ಜನಪ್ರಿಯ ಗಾಯಕರ ಗಾನ ಸುದಿಯಲ್ಲಿ ಮೂಡಿ ಬರುವ ಗೀತೆಗಳ ಸಂಗಮ ಸವಿನೆನಪು.
2: ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ 11 ಗಂಟೆಗೆ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ದಿನನಿತ್ಯ ಮನರಂಜಿಸುವ ಚಿತ್ರಗೀತೆಗಳ ರಸದೌತಣ. ಬೆಳಗ್ಗೆ 9:05 ನವನವೀನ ಗೀತೆಗಳ ಧಾರೆ ಗೀತ ಪಲ್ಲವ.
1: ಗೊತ್ತಿಲ್ಲ ಶಿವನೇ ಭಕ್ತಿದಾರಿಯೋ.
0: 9:30 ಮಾಹಿತಿಯೊಂದಿಗೆ ಗಾನ ಸುಧೆ ಹರಿಸುವ ಗಾನಗಂಗೆ.
2: ಗಂಗೆ ಬಾರಿ ತುಂಗೆ ಬಾರಿ ಬಾರಿ ನೀರೆ.
0: 10:30 ಮಧುರವಾದ ಹಳೆಯ ಹಿಂದಿ ಚಿತ್ರಗೀತೆಗಳ ಮೆಲುಕು ಸುನಹರಿ ಪಲ್.
3: ಮೇರಿ ಭೀಗಿ ಭೀಗಿ ಸೀ ಪಲಕೋ ಪೆ ರಹ ಗಯೆ ಜೈಸೆ ಮೇರೆ ಸಪನೆ ಬಿಖರ ಕೆ.
0: 11:00 ಮತ್ತೆ ಮತ್ತೆ ಕೇಳಬೇಕೆನಿಸುವ ಹಳೆಯ ಕನ್ನಡ ಚಿತ್ರಗೀತೆಗಳ ಸವಿ ಸವಿಯಾದ ನೆನಪು ಸವಿ ನೆನಪು.
4: ಮೌನವೇ ಆಭರಣ ಮುಗುಳ್ನಗೆ ಶಶಿಕಿರಣ.
0: 5:30 ಗಿರ್ಮಿಟ್ ಕಾರ್ಯಕ್ರಮದಲ್ಲಿ ಹೊಸ ಕನ್ನಡ ಚಿತ್ರಗೀತೆಗಳ ರಸದೌತಣ. ರಾತ್ರಿ 7:45 ಮಾಹಿತಿಯೊಂದಿಗೆ ಮನಸ್ಸಿಗೆ ಮುದ ನೀಡುವ ಹಾಡುಗಳ ಸಮ್ಮಿಲನ ಸಿರಿಗಂಧ.

0: ಈ ಎಲ್ಲ ಚಿತ್ರಗೀತೆಗಳ ಕಾರ್ಯಕ್ರಮ ನಿಮ್ಮ ಮೆಚ್ಚಿನ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿ 490.1 ಮೀಟರ್ ಅಂದರೆ 612 ಕಿಲೋಹರ್ಟ್ಸ್ ಹಾಗೂ ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ.
1: ಸಂಗೀತ ನಿರ್ದೇಶಕರು,
2: ಹಿನ್ನೆಲೆ ಗಾಯಕರು,
1: ಚಿತ್ರ ಸಾಹಿತಿಗಳು,
2: ವಾದ್ಯ ಸಂಗೀತಗಾರರು,
1: ಹೀಗೆ ಹತ್ತು ಹಲವು ಮಹಾನ್ ಸಾಧಕರ ಕಾರ್ಯಕ್ರಮಗಳನ್ನು
2: ಹೊತ್ತು ಪ್ರಪಂಚದಾದ್ಯಂತ ಬಿತ್ತರಿಸುವ
1: ನಮ್ಮ ವಾಣಿ ಆಕಾಶವಾಣಿ.

ಗಾನಗಂಗೆ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ಅನ್ಯ ಭಾಷಿಗರಿಗೆ ಕನ್ನಡದವರು ಒಂದು ಮಾತನ್ನು ಹೇಳಬೇಕು ಅಂತ ಇಷ್ಟಪಟ್ಟರು. ಅದನ್ನು ಅವರು ತಮ್ಮ ಗಾಡಿಯ ಮೇಲೆ ಬರೆಸ್ಕೊಂಡಿದ್ರು. ಇಲ್ಲಿಯ ಅನ್ನ ತಿನ್ನುವ ಮುನ್ನ ಕಲಿ ಕನ್ನಡವನ್ನು ಅಂತ. ಎಷ್ಟು ಚೆನ್ನಾಗಿದೆ ಅಲ್ವಾ? ಇನ್ನೊಬ್ಬರು ಬರ್ತಾರೆ, ರಾತ್ರಿ ಮಲಗುವ ಮುನ್ನ ಬೆಳಗ್ಗೆ ಎದ್ದೇಳ್ತೀವಿ ಅನ್ನೋ ಗ್ಯಾರಂಟಿನೇ ಇರಲ್ಲ, ಆದರೂ ಅಕ್ಕಿ ಉದ್ದು ನೆನೆಸಿರ್ತೀವಿ, ಎದ್ರೆ ಇಡ್ಲಿ ಇಲ್ದಿದ್ರೆ ವಡೆ. ಮತ್ತೊಬ್ರು ಬರೀತಾರೆ, ಹುಡುಗಿಯರು ಸಿಗ್ತಾರೆ ಎನಿ ಟೈಮ್, ಇಷ್ಟ ಆಗ್ತಾರೆ ಸಮ್ ಟೈಮ್, ಮೆಸೇಜ್ ಮಾಡ್ತಾರೆ ಡೇ ಟೈಮ್, ಕನಸಲ್ಲಿ ಬರ್ತಾರೆ ನೈಟ್ ಟೈಮ್, ದೇವದಾಸ್ ಮಾಡ್ತಾರೆ ಲೈಫ್ ಟೈಮ್ ಅಂತ. ಅಯ್ಯೋ ಪಾಪ, ನಾನು ಅಂದರೆ ಎಲ್ಲರಿಗೂ ಇಷ್ಟಾನೆ, ಅವರಿಗೆ ಅವಶ್ಯಕತೆ ಇದ್ದಾಗ ಮಾತ್ರ. ಕಿಕ್ ಕೊಡೋ ಎಣ್ಣೆನ ನಂಬಿದ್ರು ಲುಕ್ ಕೊಡೋ ಹೆಣ್ಣನ್ನ ನಂಬಾರ್ದು ಅಂತ ಮತ್ತೊಂದು ಆಟೋದವರು ಬರೆದಿದ್ರು. ಹೀಗೆ ತಮಾಷೆಯಾಗಿರುವಂತಹ ಅಥವಾ ಒಂದಷ್ಟು ಸಂದೇಶಗಳಿರುವಂತಹ ಮತ್ತೊಂದಷ್ಟು ಬರಹಗಳನ್ನು ನೋಡೋಣ ಹಾಡುಗಳ ನಂತರ. ಸ್ಟೇಟ್ ರೌಡಿ ಚಿತ್ರಕ್ಕಾಗಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು ಈಗ ಕೇಳಿಬರೋಣ. ಸಾಹಿತ್ಯ ವಿ ಮನೋಹರ್, ಸಂಗೀತ ರಾಜನ್ ನಾಗೇಂದ್ರ.

ಸವ್ಯಸಾಚಿ ಚಿತ್ರಕ್ಕಾಗಿ ಎಸ್ ವಿ ಬಾಲಸುಬ್ರಹ್ಮಣ್ಯಂ ಹಾಗೂ ಚಿತ್ರ ಹಾಡಿರುವ ಗೀತೆಯನ್ನು ಕೇಳೋಣ. ಸಾಹಿತ್ಯ ಶ್ರೀರಂಗ, ಸಂಗೀತ ಸಾಧು ಕೋಕಿಲ.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
3: ಆಟೋದ ಹಿಂಭಾಗದಲ್ಲಿ ಬರೆದಂತಹ ಇನ್ನೊಂದು ಬರಹ. ತಂದೆ ಕೇಳ್ತಾರೆ ಎಷ್ಟು ಸಂಪಾದನೆ ಮಾಡ್ತೀಯಾ ಅಂತ, ಹೆಂಡತಿ ಕೇಳ್ತಾಳೆ ಎಷ್ಟು ಉಳಿಸ್ತೀಯಾ ಅಂತ, ಆದರೆ ಅಮ್ಮ ಕೇಳ್ತಾಳೆ ಏನಾದರೂ ತಿಂತೀಯಾ ಅಂತ. ಅಮ್ಮ ನಿನಗೆ ಯಾರು ಸಾಟಿ? ನಿಜವಾದ ಮಾತಲ್ವಾ ಇದು? ಕರೋನಾಕ್ಕೆ ನೀನೊಂದು ಜೀವ ಮಾತ್ರ, ಸರ್ಕಾರಕ್ಕೆ ನೀನೊಂದು ಸಂಖ್ಯೆ ಮಾತ್ರ, ಆದರೆ ನಿನ್ನ ಕುಟುಂಬಕ್ಕೆ ನೀನೊಂದು ಅಮೂಲ್ಯ ರತ್ನ, ಹಾಗಾಗಿ ನಿನ್ನ ಆರೋಗ್ಯ ನಿನ್ನ ಜವಾಬ್ದಾರಿ ಅಂತ ಇನ್ನೊಂದು ಆಟೋ ಮೇಲೆ ಬರೆದಿತ್ತು. ಕುಂತ್ರೆ ಕುರುಬ, ನಿಂತ್ರೆ ಕಿರುಬ, ಇದು ಒಂದು ಬರಹ. ಅಣ್ಣ ಗುದ್ದಬೇಡಣ್ಣ, ನಮ್ಮ ಓನರ್ ತುಂಬ ಬಡವ ಅಂತ ಮತ್ತೊಂದು ಆಟೋ ಮೇಲೆ ಬರೆದಿತ್ತು. ಇನ್ನೊಬ್ಬರು ಟ್ಯಾಕ್ಸಿ ಮೇಲೆ, ಪ್ಲೀಸ್ ಡೋಂಟ್ ಹಾಂಕ್, ಈವನ್ ಐ ಲೈಕ್ ಕೀಪ್ ಮೂವಿಂಗ್ ಅಂತ ಬರೆದ್ರು. ಇದು ಬಹಳಷ್ಟು ಸಲ ನಿಜ ಅನಿಸುತ್ತೆ. ಯಾರಿಗೂ ರಸ್ತೆ ಮೇಲೆ ನಿಲ್ಲಬೇಕು ಅನ್ನುವಂತಹ ಆಸೆ ಇರಲ್ಲ. ಅವರು ನಿಂತಿದ್ದಾರೆ, ಗಾಡಿನ ಮೂವ್ ಮಾಡ್ತಾ ಇಲ್ಲ ಅಂದರೆ ಮುಂದೆ ಏನೋ ಒಂದು ಸಮಸ್ಯೆ ಆಗಿರುತ್ತೆ. ಆದರೆ ಅವರ ಹಿಂದೆ ಇರೋರು ಅದನ್ನು ಯೋಚನೆ ಮಾಡೋದಿಲ್ಲ, ನಾವು ಬೇಗ ಹೋಗಬೇಕು ಅನ್ನೋ ಕಾರಣಕ್ಕೆ ಹಾರ್ನ್ ಹೊಡಿತಾನೆ ಇರ್ತಾರೆ. ಅಂಥವರಿಗಾಗಿ ಇವರು ಸರಿಯಾಗಿ ಬರೆದಿದ್ದಾರೆ. ರಿಕ್ಷಾ ಓಡಿಸಿದ್ರೂ ರಿಚ್ಚಾಗಿ ಸಾಕ್ತೀನಿ ಕಣೆ ಅಂತ ಮತ್ತೊಬ್ರು ಬರೆದಿದ್ದಾರೆ. ದೂರ ತಳ್ಳುವ ಜಾಗಕ್ಕೆ ಹತ್ತಿರವಾಗಲು ಹೋಗಬೇಡಿ, ಆಗ ನೀವು ಮತ್ತಷ್ಟು ಕೆಳಗೆ ಹೋಗುತ್ತೀರಿ ಅಂತ ಇನ್ನೊಂದು ಆಟೋ ಮೇಲೆ ಬರೆದಿತ್ತು. ಹೀಗೆ ಮತ್ತಷ್ಟು ಸಂದೇಶಗಳನ್ನು ನೋಡೋಣ. ಅದಕ್ಕಿಂತ ಮೊದಲು ನಿಶ್ಚಿತಾರ್ಥ ಚಿತ್ರದ ಹಾಡನ್ನು ಕೇಳೋಣ. ಹಾಡಿದ್ದಾರೆ ಚಿತ್ರ. ಕೌಸ್ತುಭ ಅವರ ಸಾಹಿತ್ಯಕ್ಕೆ ಸಾಧು ಕೋಕಿಲ ಅವರ ಸಂಗೀತವಿದೆ.

ಇದು ಯಾರ ಅನುಭವನೋ ಗೊತ್ತಿಲ್ಲ, ಒಂದು ಆಟೋ ಮೇಲಂತೂ ಬರೆದಿತ್ತು, ಸೊಸೆಗೆ ಗೃಹ ಪ್ರವೇಶ, ಅತ್ತೆಗೆ ವೈಕುಂಠ ಪ್ರವೇಶ ಅಂತ. ಇದು ಎಲ್ಲ ಮನೆಗಳಲ್ಲೂ ನಿಜ ಅನ್ನುವಂತಹ ಮಾತಲ್ಲ, ಆದರೆ ಕೆಲವರು ಪಾಪ ಅಷ್ಟೊಂದು ಕಷ್ಟಪಟ್ಟಿರ್ತಾರೆ. ಇದು ಅವರ ಅನುಭವ. ಇದ್ದಾಗ ಕಡೆಗಣಿಸಿ ಸತ್ತಾಗ ಅತ್ತರೆ ಮತ್ತೆ ಸಿಗುವರೆ ಹೆತ್ತವರು ಅಂತ ಇನ್ನೊಂದು ಆಟೋ ಮೇಲೆ ಬರೆದಿತ್ತು. ಕೆಸರಿನಾಗ ಬಿದ್ದ

ಎಮ್ಮೆ ಶಾಪಿಂಗ್ ಮಾಲ್ ಒಳಗಡೆ ಹೋದ ಹುಡುಗಿ ಎರಡೂ ಬೇಗ ಬಂದರೆ ಜಗತ್ತಿನ 8ನೇ ಅದ್ಭುತ ಅಂತ ಮತ್ತೊಬ್ರು ಬರೆದಿದ್ರು. ನೀವು ಅರಸಿ ಹೋಗುವ ಹೃದಯಕ್ಕೆ ಗುಲಾಮನಾಗೋ ಬದಲು ನಿಮ್ಮನ್ನು ಅರಸಿ ಬರೋ ಹೃದಯಕ್ಕೆ ಅರಸನಾಗು ಅನ್ನೋದು ಇನ್ನೊಂದು ಆಟೋ ಮೇಲೆ ಬರೆದಂತಹ ಬರಹ. ಇನ್ನೊಬ್ರು, ಇದು ಬುದ್ಧಿ ಮಾತು ಅಂತ ಕೂಡ ನಾವು ತಗೊಳ್ಬಹುದು, ತಲೆಬಾಗು ತಿಳಿದವರಿಗೆ ತಲೆ ಹಿಡುಕರಿಗಲ್ಲ ಅಂತ ಬರೆದಿದ್ರು. ಈಗ ಒಂದು ಗೀತೆಯನ್ನ ಕೇಳಿ ಬರೋಣ. ಕಿಡ್ನ್ಯಾಪ್ ಚಿತ್ರದ ಗೀತೆ, ಹಾಡಿದ್ದಾರೆ ಮಂಜುಳಾ ಗುರುರಾಜ್. ಎಂ ಎನ್ ವ್ಯಾಸರಾವ್ ಅವರ ರಚನೆಯನ್ನ ರಾಗಕ್ಕೆ ಅಳವಡಿಸಿದ್ದಾರೆ ರಾಜ್ ಕೋಟಿ.

ಇನ್ನು ಕೆಲವೇ ಕೆಲವು ಬರಹಗಳನ್ನು ಹೇಳಿ ನಾನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತೀನಿ. ಗಾಂಧೀಜಿ ಹೋರಾಡಿದ್ದು ಸ್ವಾತಂತ್ರ್ಯಕ್ಕಾಗಿ, ಆದರೆ ನಾವು ಹೋರಾಡ್ತಿರೋದು ಗಾಂಧೀಜಿ ಇರುವ ನೋಟಿಗಾಗಿ ಅಂತ ಒಂದು ಕಡೆ ಬರೆದಿತ್ತು. ಮಾಡ್ರನ್ ಹುಡುಗಿಯರ ಮೋಡಿಯ ಲುಕ್ಕು ಬದಲಾಯಿಸಬಹುದು ಹುಡುಗರ ಬಾಳಿನ ದಿಕ್ಕು ಅಂತ ಇನ್ನೊಂದು ಕಡೆ ಬರೆದಿತ್ತು. ಹುಟ್ಟಿದ ಊರಿಗೂ ಕೂಡ ಅತಿಥಿಯಾಗಿ ಮಾಡಿದ್ದು ಇದೇ ಬೆಂಗಳೂರು ಅನ್ನೋದು ಒಬ್ಬ ಆಟೋ ಡ್ರೈವರ್ ಅನುಭವ. ನಗುವ ಹೃದಯಕ್ಕಿಂತ ನಗಿಸುವ ಹೃದಯ ಮುಖ್ಯ, ದುಃಖ ಪಡೋ ಮನಸ್ಸಿಗಿಂತ ದುಃಖ ಮರೆಸುವ ಮನಸ್ಸು ಮುಖ್ಯ ಅಂತ ಮತ್ತೊಂದು ಆಟೋ ಮೇಲೆ ಬರೆದಿತ್ತು. ಟೀನೇಜ್ ಕನ್ನೆ, ಕೆಂಪಾದ ಕೆನ್ನೆ, ನಿಮ್ಮನ್ನೇ ನೋಡ್ತಿದ್ರೆ ಆಟೋ ಕಲೆಕ್ಷನ್ ಸೊನ್ನೆ ಅಂತ ಬರೆದಿತ್ತು. ದೇವರ ಕಣ್ಣು ಬಿದ್ದರೆ ಆನಂದ, ಜನರ ಕಣ್ಣು ಬಿದ್ದರೆ ಗೋವಿಂದ. ಬಕೆಟ್ ಹಿಡಿದು ಸ್ನಾನ ಮಾಡಬೇಕು, ಜೀವನ ಮಾಡಬಾರ್ದು ಅಂತ ಒಬ್ರು ಬರೆದಿದ್ರು. ಕೊನೆಯ ಬರಹ, ಕಾಣದ ಹತ್ತು ದೇವರಿಗೆ ಕೈ ಮುಗಿಯೋ ಮೊದಲು ಕಾಣುವ ತಂದೆ ತಾಯಿಯರಿಗೆ ನಮಿಸು ಅಂತ. ನಿಜ ಅಲ್ವಾ ಈ ಮಾತು? ಹೀಗೆ ಇನ್ನೂ ಹುಡುಕ್ತಾ ಹೋದರೆ ಸಾಕಷ್ಟು ಆಟೋಗಳ ಮೇಲೆ, ಲಾರಿಗಳ ಮೇಲೆ ಬೇರೆ ಬೇರೆ ಬರಹಗಳನ್ನು ನಾವು ನೋಡಬಹುದು. ನೀವು ಎಲ್ಲಾದರೂ ಇದ್ರೆ ನೋಡಿ, ಅದರಿಂದ ತಿಳ್ಕೊಳ್ಳೋಂಥ ವಿಷಯ ಇದ್ರೆ ತಿಳ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಗಾನಗಂಗೆ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಆಕಾಶವಾಣಿ ಬೆಂಗಳೂರು, ಸಮಯ 10:30:30. ನಮ್ಮ ಮುಂದಿನ ಕಾರ್ಯಕ್ರಮ ಸುನಹರೆ ಪಲ್, ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸುನಹರೆ ಪಲ್ನಲ್ಲಿ ನಾವು ಸುಮನ್ ಕಲ್ಯಾಣ್ಪುರ್ ಅವರು ಹಾಡಿರುವಂತಹ ಗೀತೆಗಳನ್ನು ಕೇಳೋಣ. ಮೊದಲಿಗೆ ಬಿದಾಯಿ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಆನಂದ ಭಕ್ಷಿ, ಸಂಗೀತ ಲಕ್ಷ್ಮೀಕಾಂತ ಪ್ಯಾರಲಾಲ್.

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಾ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಜನಕ್ಕೆ
1: ಸಾಹಿತ್ಯ ಸಂಗೀತ
2: ಸಿನಿಮಾ ನಾಟಕ
3: ಆಹಾರ ಆರೋಗ್ಯ
2: ಭಾಷೆ ಸಂಸ್ಕೃತಿ
3: ಪುರಾಣ ಇತಿಹಾಸ
2: ದೇಶ ಪ್ರೇಮ ಸಹಬಾಳ್ವೆ
0: ವಿಶ್ವ ವಿನೂತನ ವಿದ್ಯಾ ಚೇತನ ಸರ್ವಹೃದಯ ಸಂಸ್ಕಾರಿ ಜಯ ಭಾರತಿ
2: ಮನೆ ಮನಗಳ ಸಂಗಾತಿ
1: ತಲೆಮಾರುಗಳ ಕೊಂಡಿ
2: ನಿಮ್ಮ ಪ್ರೀತಿಯ ಆಕಾಶವಾಣಿಗೆ ಈಗ 90ರ ಹರಿಯ
3: ದಶಕಗಳ ಪಯಣ ಇನ್ನೇನು ಶತಕ ತಲುಪಲಿದೆ.
2: ನಿಮ್ಮ ಒಲವು ನಿರಂತರವಿರಲಿ,
1: ಈ ಪಯಣ ಮುಗಿಯದಿರಲಿ.
0: ಪಲ್ಲವಗಳ ಪಲ್ಲವಿಯಲಿ ಗರಿಗೆ ಗರಿದ ಗೀತ ತಮ್ಮೆಲ್ಲರಲ್ಲಿ ಹಬ್ಬುತ್ತಿದ ಕೋಗಿಲ ಸಂಗೀತ.
2: ಬಹುಜನ ಹಿತಾಯ ಬಹುಜನ ಸುಖಾಯ ಘೋಷವಾಕ್ಯದೊಂದಿಗೆ
1: ನಿಮ್ಮೊಂದಿಗೆ ಆಕಾಶವಾಣಿ.

ತುಮ್ ಹಸಿ ಮೇ ಜವಾನ್ ಚಿತ್ರದ ಗೀತೆಯನ್ನು ಕೇಳಿದ್ರಿ. ಸಾಹಿತ್ಯ ಹಸರತ್ ಜೈಪುರಿ, ಸಂಗೀತ ಶಂಕರ್ ಜೈಕಿಶನ್. ಇನ್ನೀಗ ತಾಜ್ಮಹಲ್ ಚಿತ್ರದ ಗೀತೆಯನ್ನು ಕೇಳೋಣ. ಸಾಹಿತ್ಯ ಸಾಹಿರ್ ಲುಧಿಯಾನ್ವಿ, ಸಂಗೀತ ರೋಷನ್.

ಹಾಗೂ ಮೀನು ಪುರುಷೋತ್ತಮ್ ಅವರೊಂದಿಗೆ ಸುಮನ್ ಕಲ್ಯಾಣ್ಪುರ್ ಹಾಡಿರುವ ಗೀತೆಗಳನ್ನು ಇದುವರೆಗೆ ಕೇಳಿದಿರಿ. ಇದಾಗಿತ್ತು ಇವತ್ತಿನ ಸವಿ ನೆನಪು. ಇದುವರೆಗೆ ಸುನ್ಹೆರೆ ಪಲ್ ಹಳೆಯ ಹಿಂದಿ ಚಿತ್ರಗೀತೆಗಳ ಕಾರ್ಯಕ್ರಮವನ್ನು ಆಲಿಸಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದಿಂದ ಮೂಡಿಬಂತು.

ಸವಿ ನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ. ಇಂದಿನ ಸವಿ ನೆನಪು ಕಾರ್ಯಕ್ರಮದ ಮೊದಲಿಗೆ ಕೇಳೋಣ ಎಸ್ ಜಾನಕಿಯವರ ಧ್ವನಿಯಲ್ಲಿ ಮೂಡಿಬರುತ್ತಿರುವ ಮರೆಯದ ಹಾಡು ಚಿತ್ರದ ಗೀತೆ. ರಚನೆ ಮುತ್ತಯ್ಯ ಭಾಗವತರ್, ಸಂಗೀತ ಜಿ ಕೆ ವೆಂಕಟೇಶ್.

ಎಸ್ಪಿ ಬಾಲಸುಬ್ರಹ್ಮಣ್ಯಂ, ವಾಣಿ ಜಯರಾಮ್ ಹಾಗೂ ಸಂಗಡಿಗರು ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಶ್ವೇತ ಗುಲಾಬಿ ಚಿತ್ರದ ಈ ಗೀತೆಗೆ ದೊಡ್ಡರಂಗೇಗೌಡ ಅವರ

0: ಸಾಹಿತ್ಯ ಕಲ್ಯಾಣ್ ವೆಂಕಟೇಶ್ ಅವರ ಸಂಗೀತ ನಿರ್ದೇಶನವಿದೆ.
1: My name is Lakshmipati. She's my Shrimati. What can I do for you? Yen beg namge, ha?
2: Dudu? Dudu? That's all?

0: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಜೆ ಉದಯಶಂಕರ್ ಅವರ ಸಾಹಿತ್ಯಕ್ಕೆ ರಾಜನ್ ನಾಗೇಂದ್ರ ಸಂಗೀತ ನೀಡಿದ್ದಾರೆ. ಜೀವಕ್ಕೆ ಜೀವ ಚಿತ್ರದ ಗೀತೆ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಹಾಗೂ ಎಸ್ ಪಿ ಶೈಲಜಾ ಅವರ ಧ್ವನಿಯಲ್ಲಿ ಈಗ ಕೇಳೋಣ.

ನಾನಿನ ಬಿಡಲಾರೆ ಚಿತ್ರಕ್ಕಾಗಿ ಜೆ ಉದಯಶಂಕರ್ ಅವರು ಬರೆದಿರುವ ಗೀತೆಯನ್ನು ಈಗ ಕೇಳೋಣ. ಈ ಗೀತೆಗೆ ರಾಗ ಸಂಯೋಜನೆ ಮಾಡಿದ್ದಾರೆ ರಾಜನ್ ನಾಗೇಂದ್ರ, ದನಿಯಾಗಿದ್ದಾರೆ ಎಸ್ ಜಾನಕಿ ಹಾಗೂ ಎಸ್ ಪಿ ಬಾಲಸುಬ್ರಹ್ಮಣ್ಯಂ.

ಶಂಕರ್ ಗುರು ಚಿತ್ರಕ್ಕಾಗಿ ಡಾಕ್ಟರ್ ರಾಜ್ಕುಮಾರ್ ಹಾಡಿರುವ ಗೀತೆಯನ್ನು ಈಗ ಕೇಳೋಣ. ಚಿ ಉದಯಶಂಕರ್ ಅವರ ಸಾಹಿತ್ಯ, ಉಪೇಂದ್ರ ಕುಮಾರ್ ಅವರ ಸಂಗೀತ ಈ ಗೀತೆಗಿದೆ.

ಕವಿಯಾದ ಜೇನೆ ನಮ್ಮೂರು.

ಈ ಗೀತೆಯೊಂದಿಗೆ ಇಂದಿನ ಸವಿನೆನಪು ಹಳೆಯ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಸಂಪನ್ನವಾಯಿತು. ಆಕಾಶವಾಣಿ ಸಮಯ 11:30 ಇನ್ನೀಗ NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್.

ಕಲೆ, ಕಾವ್ಯ, ಸಂಗೀತ ಇವು ಜೀವನದ ಅರಿವು ಸಾಫಲ್ಯವನ್ನ ಹೆಚ್ಚಿಸುತ್ತವೆ ಹೀಗೆಂದು ಹೇಳಿದ್ದಾರೆ ಹೋಮಿ ಬಾಬಾ.

0: ಶಿಕ್ಷಣ ಎಂದರೆ ಕೇವಲ ಮಾಹಿತಿಗಳನ್ನು ತಲೆಗೆ ತುಂಬುವುದಲ್ಲ, ಜೀವನದಲ್ಲಿ ಸಾಮರಸ್ಯವನ್ನು ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 12 ಗಂಟೆ ಆಗ್ತಾ ಇದೆ. ಇನ್ನೀಗ ಧಾರವಾಡ ಕೇಂದ್ರದ ಸಹ ಪ್ರಸಾರದಲ್ಲಿ ಪ್ರದೇಶ ಸಮಾಚಾರ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಸಣ್ಣ ಹಾಗೂ ಬೀದಿ ಬದಿ ವ್ಯಾಪಾರಿಗಳ ಸಹಾಯಕ್ಕಾಗಿ ಪ್ರಾರಂಭಿಸಿದ ಪಿಎಂ ಸ್ವನಿಧಿ ಯೋಜನೆಗೆ 6 ವರ್ಷಗಳು ಪೂರ್ಣಗೊಂಡಿವೆ. 2020ರಲ್ಲಿ ಆರಂಭಗೊಂಡ ಪಿಎಂ ಸ್ವನಿಧಿ ಯೋಜನೆಯಡಿ ಇದುವರೆಗೆ 75 ಲಕ್ಷಕ್ಕೂ ಅಧಿಕ ಬೀದಿ ಬದಿ ವ್ಯಾಪಾರಿಗಳು ಪ್ರಯೋಜನ ಪಡೆದಿದ್ದಾರೆ ಎಂದು ಹಾವೇರಿ ಸಂಸದ ಬಸವರಾಜ ಬೊಮ್ಮಾಯಿ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಸಂಸದರು ಸುಮಾರು 17,800 ಕೋಟಿ ರೂಪಾಯಿಗೂ ಅಧಿಕ ಆರ್ಥಿಕ ನೆರವು ಫಲಾನುಭವಿಗಳಿಗೆ ದೊರೆತಿದೆ ಎಂದು ತಿಳಿಸಿದ್ದಾರೆ. ಚಿಕ್ಕಬಳ್ಳಾಪುರ ನಗರದ ಪಿಎಂ ಸ್ವನಿಧಿ ಯೋಜನೆ ಫಲಾನುಭವಿ ಬೀದಿ ಬದಿ ವ್ಯಾಪಾರಸ್ಥ ಅಸ್ಲಂ ಪಾಷ ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಅನಿಸಿಕೆ ಹಂಚಿಕೊಂಡಿದ್ದಾರೆ.
1: ನಮಸ್ಕಾರ, ನನ್ನ ಹೆಸರು ಅಸ್ಲಂ ಪಾಷ ಅಂತ. ಬೀದಿ ಬದಿ ವ್ಯಾಪಾರಸ್ಥನು ಚಿಕ್ಕಬಳ್ಳಾಪುರನಲ್ಲಿ ಹಳೆ ಸಿವಿಲ್ ಬಸ್ ಸ್ಟ್ಯಾಂಡ್ನಲ್ಲಿ ನಾನು ಚಪ್ಪಲಿ ವ್ಯಾಪಾರ ಮಾಡ್ತೀನಿ. ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನಿಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನಿಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ಬಡ್ಡಿಗೆ ತಗೊಂಡು ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದೇನೆಂದ್ರೆ 1,00,000 ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡಿದಂಗೆ ಆಗ್ತದೆ ಸರ್.
0: ಪಿಎಂ ಸ್ವನಿಧಿ ಯೋಜನೆಯಡಿ 46% ಮಹಿಳಾ ಫಲಾನುಭವಿಗಳಿದ್ದಾರೆ. 841 ಕೋಟಿ ರೂಪಾಯಿಗಿಂತಲೂ ಅಧಿಕ ಡಿಜಿಟಲ್ ವಹಿವಾಟಿನ ಮೂಲಕ ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಕ್ರಾಂತಿಯ ಮುಂಚೂಣಿಯಲ್ಲಿದ್ದಾರೆ ಎಂದು ರಾಜ್ಯಸಭಾ ಸಂಸದ ಈರಣ್ಣ ಕಡಾಡಿ ಸಾಮಾಜಿಕ ಜಾಲತಾಣದ ಮೂಲಕ ಶ್ಲಾಘಿಸಿದ್ದಾರೆ. ವಿಕಸಿತ ಭಾರತ ಜಿರಾಮ್ಜಿ ಕಾಯ್ದೆ 1 ಜುಲೈ ಅನುಷ್ಠಾನಗೊಳಿಸಲಾಗುವುದು ಎಂದು ಕೇಂದ್ರ ಸರ್ಕಾರ ತಿಳಿಸಿದೆ. ಈ ನಿಟ್ಟಿನಲ್ಲಿ ಯೋಜನೆ ಜಾರಿಗಾಗಿ ಗ್ರಾಮೀಣಾಭಿವೃದ್ಧಿ ಇಲಾಖೆ ಸಿದ್ದತೆ ನಡೆಸಿದೆ. ಕಾಂಗ್ರೆಸ್ ಶಾಸಕಾಂಗ ಪಕ್ಷದ ನಾಯಕರಾಗಿ ಆಯ್ಕೆಯಾಗಿರುವ ಡಿಕೆ ಶಿವಕುಮಾರ್ ನಾಳೆ ಬುಧವಾರ ಸಂಜೆ 4:05 ಬೆಂಗಳೂರಿನ ಲೋಕಭವನದಲ್ಲಿ ರಾಜ್ಯದ 18ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ ಹೊಸದಿಲ್ಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತು ಚರ್ಚೆಗಳು ನಡೆಯುತ್ತಿವೆ. ಜಂಟಿ ಪ್ರವೇಶ ಪರೀಕ್ಷೆ ಜೆಇಇ ಅಡ್ವಾನ್ಸ್ ಫಲಿತಾಂಶ ಪ್ರಕಟಗೊಂಡಿದೆ. ಬೆಂಗಳೂರಿನ ಆರ್ಯನ್ ರಘುಪತಿ ರಾಜ್ಯಕ್ಕೆ ಪ್ರಥಮ ಸ್ಥಾನ ಗಳಿಸಿದ್ದಾರೆ. ಅಖಿಲ ಭಾರತ ಮಟ್ಟದಲ್ಲಿ ಅವರು 12ನೇ ಸ್ಥಾನಕ್ಕೆ ಭಾಜನರಾಗಿದ್ದಾರೆ. ಬಳ್ಳಾರಿ ಜಿಲ್ಲೆ ತೆಕ್ಕಲಕೋಟೆ, ನಿಟ್ಟೂರು, ಉಡೇಗೋಲ ಸೇರಿದಂತೆ ಸಮೀಪವರ್ತಿ ಪ್ರದೇಶಗಳಲ್ಲಿ ಪತ್ತೆಯಾದ ಪುರಾತನ ಶಾಸನಗಳ ಡಿಜಿಟಲೀಕರಣ ಪ್ರಕ್ರಿಯೆಯನ್ನು ಭಾರತಶ್ರೀ ಯೋಜನೆಯಡಿ ಕೈಗೊಳ್ಳಲಾಗುವುದು ಎಂದು ಮೈಸೂರು ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸಹಾಯಕ ಅಧೀಕ್ಷಕ ಆರ್ವಿ ಅನಿಲ್ ಕುಮಾರ್ ತಿಳಿಸಿದ್ದಾರೆ. ಕರ್ನಾಟಕ ರಾಜ್ಯಾದ್ಯಂತ ಮುಂದಿನ 7 ದಿನಗಳ ಕಾಲ ಒಣಹವೆ ಹಾಗೂ ಬಿಸಿಲಿನ ವಾತಾವರಣ ಮುಂದುವರಿಯಲಿದೆ. ನಾಳೆಯಿಂದ 5ನೇ ತಾರೀಖಿನವರೆಗೆ ಒಳನಾಡು ಮತ್ತು ಮಲೆನಾಡು ಜಿಲ್ಲೆಗಳಲ್ಲಿ ಅಲ್ಲಲ್ಲಿ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಆಲಿಕಲ್ಲು ಮಳೆ ಹಾಗೂ ಬಿರುಗಾಳಿಗೆ ನಷ್ಟವಾಗಿರುವ ಬೆಳೆಗಳ ಸಮೀಕ್ಷೆ ಮಾಡಿ ಪ್ರತಿ ಎಕರೆಗೆ 2 ಲಕ್ಷ ರೂಪಾಯಿ, ಕೋಳಿ ಫಾರಂ, ಪಾಲಿಹೌಸ್ ಮತ್ತು ನೆಟ್ ಹೌಸ್ಗೆ 25 ಲಕ್ಷ ರೂಪಾಯಿ ಪರಿಹಾರ ವಿತರಣೆ ಮಾಡಬೇಕು ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷ ಕೆ ನಾರಾಯಣಗೌಡ ಒತ್ತಾಯಿಸಿದ್ದಾರೆ. ಸರ್ಕಾರ ತಕ್ಷಣ ಸೂಕ್ತ ಪರಿಹಾರ ನೀಡಿ ರೈತರ ರಕ್ಷಣೆಗೆ ನಿಲ್ಲಬೇಕಿದೆ ಎಂದು ಮನವಿ ಮಾಡಿದ್ದಾರೆ. ಮೈಸೂರು, ಹುಣಸೂರು ಹಾಗೂ ಪಿರಿಯಾಪಟ್ಟಣ ತಾಲೂಕು ಒಳಗೊಂಡಂತೆ ಹಲವು ಪ್ರಮುಖ ರಸ್ತೆ ಅಭಿವೃದ್ಧಿ ಹಾಗೂ ಸುಧಾರಣಾ ಕಾಮಗಾರಿಗಾಗಿ ಕೇಂದ್ರ ರಸ್ತೆ ನಿಧಿ ಮೂಲಕ 50 ಕೋಟಿ ರೂಪಾಯಿ ಮಂಜೂರಾಗಿದೆ ಎಂದು ಮೈಸೂರು ಕೊಡಗು ಸಂಸದ ಯದುವೀರ್ ಒಡೆಯರ್ ತಿಳಿಸಿದ್ದಾರೆ. ತಮ್ಮ ಎಕ್ಸ್ ಖಾತೆ ಮೂಲಕ ಮಾಹಿತಿ ಹಂಚಿಕೊಂಡಿರುವ ಅವರು ಗ್ರಾಮೀಣ ಸಂಪರ್ಕ ಸೇರಿದಂತೆ ಸಮಗ್ರ ಪ್ರಾದೇಶಿಕ ಅಭಿವೃದ್ಧಿ ಅಗತ್ಯವಾಗಿದೆ, ಮತ್ತಷ್ಟು ಅಭಿವೃದ್ಧಿ ಯೋಜನೆಗಳನ್ನು ತರಲು ತಾವು ಬದ್ಧರಾಗಿರುವುದಾಗಿ ತಿಳಿಸಿದ್ದಾರೆ. ಕೇಂದ್ರ ರೈಲ್ವೆ ಖಾತೆ ಸಚಿವ

ಅಶ್ವಿನಿ ವೈಷ್ಣವ್ ಅವರನ್ನು ಇಂದು ಹೊಸದಿಲ್ಲಿಯಲ್ಲಿ ಭೇಟಿ ಮಾಡಿರುವ ಸಂಸದ ಯದುವೀರ್ ಒಡೆಯರ್, ಚೆನ್ನೈನಿಂದ ಮೈಸೂರಿಗೆ ಹೈಸ್ಪೀಡ್ ರೈಲು ಸಂಪರ್ಕ ವಿಸ್ತರಣೆಗೆ ಅಗತ್ಯ ಕ್ರಮ ಕೈಗೊಳ್ಳುವಂತೆ ಮನವಿ ಸಲ್ಲಿಸಿದ್ದಾರೆ. ಹುಬ್ಬಳ್ಳಿ ಎಸ್ಎಸ್ಎಸ್ ರೈಲು ನಿಲ್ದಾಣ ಹಾಗೂ ಡಾ ಎಂಜಿಆರ್ ಚೆನ್ನೈ ಸೆಂಟ್ರಲ್ ಮಧ್ಯೆ ದ್ವೈ ಸಾಪ್ತಾಹಿಕ ಎಕ್ಸ್ಪ್ರೆಸ್ ರೈಲು ಈ ತಿಂಗಳ 19ರಂದು ಶುಕ್ರವಾರ ಗುಂಟ್ಕಲ್ ಧರ್ಮಾವರಂ ಕಟ್ಪಾಡಿ ಮೂಲಕ ಸಾಗಲಿದೆ ಎಂದು ನೈಋತ್ಯ ರೈಲ್ವೆ ಪ್ರಕಟಣೆ ತಿಳಿಸಿದೆ. ಬೆಳಗಾವಿ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಚುನಾವಣಾ ಆಯೋಗದ ನಿರ್ದೇಶನದಂತೆ 40 ಮೇಲ್ವಿಚಾರಕರ ಮೂಲಕ ಮತದಾರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಎಸ್ಐಆರ್ ಕಾರ್ಯ ಪ್ರಗತಿಯಲ್ಲಿದೆ. ಈಗಾಗಲೇ 90%ರಷ್ಟು ಗುರಿ ತಲುಪಲಾಗಿದೆ ಎಂದು ಆಯುಕ್ತ ಕಾರ್ತಿಕ್ ಎಂ ತಿಳಿಸಿದ್ದಾರೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ 1:10 ಗಂಟೆ.

0: ಆಕಾಶವಾಣಿ. ಕಾರ್ಯಕ್ರಮ ವನಿತಾ ವಿಹಾರ.
1: ಕೇಳುಗರಿಗೆಲ್ಲ ನಮಸ್ಕಾರ. ಇವತ್ತಿನ ವನಿತಾ ವಿಹಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ನಡೆಸಿಕೊಡುತ್ತಾರೆ ದಿಗ್ವಿಜಯ್ ಬಿ.
2: ಕೇಳಿ ನಮಸ್ಕಾರ. ಇಂದಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇಂದಿನ ಈ ಕಾರ್ಯಕ್ರಮದಲ್ಲಿ ನನ್ನ ಜೊತೆ ಭಾಗವಹಿಸ್ತಾ ಇದ್ದಾರೆ ಲೇಖಕಿ, ಅನುವಾದಕಿ, ನಿವೃತ್ತ ಇಂಗ್ಲಿಷ್ ಪ್ರೊಫೆಸರ್ ಆದಂತಹ ಸುಕನ್ಯಾ ಕನ್ನರಳ್ಳಿ ಅವರು. ಅವರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ ಕೋರ್ತಾ ಕಾರ್ಯಕ್ರಮ ಆರಂಭ ಮಾಡ್ತೀನಿ. ಮೇಡಮ್ ನಮಸ್ಕಾರ, ಕಾರ್ಯಕ್ರಮ ಸ್ವಾಗತ.
3: ನಮಸ್ಕಾರ,
2: ಬಹಳ ಸಂತೋಷ. ಸುಕನ್ಯಾ ಮೇಡಮ್ ಅವರು ಆಕಾಶವಾಣಿ ಹಳೆಯ ರಿಸೋರ್ಸ್ ಪರ್ಸನ್ ಅಂದ್ರೆ ತಪ್ಪಾಗ್ಲಿಕ್ಕಿಲ್ಲ, ಅಂದ್ರೆ ಆಕಾಶವಾಣಿ ತಮಗೆ ನಂಟು ಮುಂಚೆಯಿಂದನೂ ಕೂಡ ಇದೆ, ಪರಿಚಯ ಇದೆ. ಓಕೆ ಮೇಡಮ್, ಸುಕನ್ಯಾ ಕನ್ನರಳ್ಳಿ ಇದು ಊರ ಹೆಸರ ಅಥವಾ ಮನೆತನದ ಹೆಸರ?
3: ನನ್ನ ತಂದೆ ಹುಟ್ಟಿ ಬೆಳೆದಂತ ಊರು ಸರ್ ಅದು, ಕನ್ನರಳ್ಳಿ ಅಂತ ಕುಗ್ರಾಮ ಅದೊಂದು. ಅಲ್ಲಿ ನಾನು ಬೆಳಿಲಿಲ್ಲ, ಆದ್ರೆ ಕುತೂಹಲಕ್ಕೆ ಹೋಗಿ ನೋಡಿದ್ದೀನಿ ಅಷ್ಟೇ. ಎಲ್ಲಿದ್ದೆ ನಾನು, ಎಲ್ಲಿ ಹುಟ್ಟಿದೆ, ನಮ್ಮ ತಂದೆ ಎಲ್ಲಿದ್ರು, ಆ ಮನೆ ಏನು ಅಂತ ಕುತೂಹಲಕ್ಕೆ ಹೋಗಿ ನೋಡಿದ್ದೇನೆ ಹೊರತು ಇಲ್ಲದೆ ಇದ್ರೆ ನಾನು ಬೆಳೆದಿದ್ದೆಲ್ಲ ಕೊಡಗಲ್ಲಿ ಬೇರೆ ಊರುಗಳಲ್ಲಿ.
2: ಈಗ ಮೇಡಮ್ ನಾವು ಆ ಊರಿನ ಇತಿಹಾಸ ತಿಳ್ಕೊಳ್ಳಿಕ್ಕಂತೂ ಕರೆದಿಲ್ಲ, ಅವ್ರನ್ನ ಕರೆದಿರೋ ಉದ್ದೇಶನೇ ಆಕ್ಚುಲಿ ಬಹಳಷ್ಟು ಟ್ರಾನ್ಸ್ಲೇಟ್ ವರ್ಕ್ ಮಾಡಿದ್ದೀರಿ, ಒಂದು ಬಹಳಷ್ಟು ರಿಸರ್ಚ್ ವರ್ಕ್ ಮಾಡಿದಿರಿ, ಹಾಗೆ ಕೂಡ ವಿದೇಶಗಳಲ್ಲಿ ಕೆಲಸ ಮಾಡಿದಿರಿ, ಹಾಗೆ ವಿದೇಶಿ ವಿದ್ಯಾರ್ಥಿಗಳಿಗೆ ಕನ್ನಡವನ್ನು ಸ್ವಲ್ಪ ಟೀಚ್ ಮಾಡಿದಿರಿ ಅಂತ ಕಾಣಿಸುತ್ತೆ. ಹೌದಾ?
3: ಎಸ್.
2: ಅದು ಬಹಳ ಒಂದು ಪ್ರೆಸ್ಟೀಜಿಯಸ್ ಮೂಮೆಂಟ್ ಅಂತ ಹೇಳ್ಬೋದು ಅಲ್ವಾ, ಯಾಕೆ ನಮ್ಮ ಭಾಷೆಯನ್ನ ಬೇರೆ ದೇಶದವರಿಗೆ ಕಲಿಸುವಂಥದ್ದು. ಓಕೆ, ಈಗ ಅದ್ರ ಬಗ್ಗೆ ಎಲ್ಲ ಮಾತಾಡ್ತಾ ಹೋಗೋಣ. ಮೇಡಮ್, ತಮಗೆ ಸಾಹಿತ್ಯದ ಆಸಕ್ತಿ ಯಾಕಾಗಿ ಬಂತು? ಅಂದರೆ ನೀವು ಓದಿದ್ದೆಲ್ಲ ಆಲ್ಮೋಸ್ಟ್ ಈ ಒಂದು ಹಾಗೆ ಹೇಳಿದ ಕೊಡಗಿನ ಒಂದು ಸುತ್ತಮುತ್ತ ಓದಿದ್ರಿ, ತದನಂತರ ಮೋಸ್ಟ್ಲಿ ಮೈಸೂರು ಬಂದ್ರೆ ಅಂತ ಕಾಣುತ್ತೆ, ಅದ್ರ ಬಗ್ಗೆ ಹೇಳಿ.
3: ನಾನು ಚಿಕ್ಕನಲ್ಲಿ ಬೆಳೆದಿದ್ದು ಕೊಡ್ಲಿಪೇಟೆನಲ್ಲಿ, ಅಲ್ಲಿ ನಾನು ಕನ್ನಡ ಮೀಡಿಯಂ ಅಲ್ಲೇ ಇದ್ದಿದ್ದು ಸರ್, ಸೆವೆಂತ್ ಸ್ಟ್ಯಾಂಡರ್ಡ್ ತನಕ ನಾನು ಕನ್ನಡ ಮೀಡಿಯಂ. ಒಂದು ಪಬ್ಲಿಕ್ ಲೈಬ್ರರಿ ಇತ್ತು ಪುಟಾಣಿದು
2: ಕೊಡ್ಲಿಪೇಟೆಯಲ್ಲಿ,
3: ಕೊಡ್ಲಿಪೇಟೆನಲ್ಲಿ. ಅಲ್ಲಿ ನಾನು ಹೋಗಿ ಪುಸ್ತಕಗಳು ತಗೋತಾ ಇದ್ದೆ, ನನಗೆ ಕೊಡ್ತಾ ಇರ್ಲಿಲ್ಲ, ನಿನಗೆ ಕೊಡೋ ಹಾಗಿಲ್ಲ ಅಂತ ತುಂಬಾ ರೆಸ್ಟ್ರಿಕ್ಟ್ ಮಾಡ್ತಾ ಇದ್ರು. ನನಗೆ ಒಬ್ರು ಅತ್ತಿಗೆ ಇದ್ರು, ನನ್ನ ಹಿರಿಯಣ್ಣನ ಹೆಂಡತಿ, ಅವ್ರ ನೆಪ ಹೇಳಿ ತ್ರಿವೇಣಿ, ಆರ್ಯಾಂಬ ಪಟ್ಟ, ಬಿ ಎಂ ಕೆ ಇಂದಿರ, ನಾನು ನಾಲ್ಕನೇ ಕ್ಲಾಸಿಗೆ ಬರುವಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನು ಮುಗಿಸಿದ್ದೆ.
2: ಅದೇನು
3: ಓದೋದು
2: ನನಗೆ ಮನೆಯಲ್ಲಿ ವಾತಾವರಣ ಇತ್ತು
3: ಇಲ್ಲ, ಇಲ್ಲವೇ ಇಲ್ಲ, ಯಾರೂ ಓದ್ತಾ ಇರ್ಲಿಲ್ಲ, ನನ್ನ ಅಣ್ಣ ಅಕ್ಕ ತಂಗಿಯರೆಲ್ಲ ಯಾರಿಗೂ ಆಸಕ್ತಿ.
2: ಇನ್ನೊಂದು ಹೇಳಬೇಕು ಅಂತಂದ್ರೆ, ಕೊಡಗಿನ ಕೊಡ್ಲಿಪೇಟೆ ಶನಿವಾರ ಸಂತೆ ಅನ್ನುವಂಥದ್ದು ಇತ್ತೀಚೆಗೆ ಸ್ವಲ್ಪ ಡೆವಲಪ್ ಆಗಿದೆ ಅಂತ ಹೇಳ್ಬೋದು. ಆಗಿನ ಸಮಯದಲ್ಲಿ ಕುಗ್ರಾಮನೇ ಅಂತ ಹೇಳ್ಬೋದು. ಆ ಸಂದರ್ಭದಲ್ಲೂ ಕೂಡ ನೀವು ಈ ಲೈಬ್ರರಿನ ಹುಡ್ಕೊಂಡು ಹೋಗಿ ಪುಸ್ತಕವನ್ನು ಓದುವಂತ.
3: ಆದ್ರೆ ಏನಂದ್ರೆ ಸರ್, ಅದೇನು ನನ್ಗೆ ಎಲ್ಲಿಂದ ಬಂತು ಅಂತ ಗೊತ್ತಿಲ್ಲ. ಸ್ಕೂಲಿಗೆ ಕಳಿಸ್ಬೇಕು ಅಂತ ತುಂಬಾ ಹಠ ಮಾಡ್ತಾ ಇದ್ದೆ ಚಿಕ್ಕನಲ್ಲಿ. ನಾನು ಸುಮ್ಮನೆ ನ್ಯೂಸ್ ಪೇಪರ್ ಹಿಡ್ಕೊಂಡು ಗುಳೋ ಅಂತ ಅಳ್ತಾ ಇದ್ದೆ, ನಂಗೆ ಓದಕ್ಕಾಗಲ್ಲ ಅಂತ. ದೊಡ್ಡವರೆಲ್ಲ ಸ್ಕೂಲ್ಗೆ ಹೋಗ್ಬೇಕಾದ್ರೆ ಅಳ್ತಾ ಇದ್ದೆ, ನನ್ನನ್ನು ಯಾವಾಗ ಕಳಿಸ್ತೀಯಾ ಸ್ಕೂಲ್ಗೆ ಅಂತ. ನಮ್ಮ ಮನೇಲಿ ಯಾರೂ ಹಂಗೆ ಹಠ ಮಾಡಿದ್ದಿಲ್ಲ. ನಮ್ಮ ಅಮ್ಮಂಗೆ ಅದೇ ಆಶ್ಚರ್ಯ, ಎಲ್ಲಿಂದ ಬಂತು ಇದೆಲ್ಲ ಅಂತ. ನನಗೆ ಇನ್ನೂ ನೆನಪಿದೆ, ನಮ್ಮ ತಂದೆ ನನ್ನ ಕಿರಿಬೆರಳು ಹಿಡ್ಕೊಂಡು ಸ್ಕೂಲಿಗೆ ಕರ್ಕೊಂಡು ಹೋಗಿದ್ದು. ತಕ್ಷಣನೇ ಅಡ್ಮಿಷನ್ ಮಾಡಿಸಿಲ್ಲ, ಯಾಕೆಂದ್ರೆ ಡೇಟ್ ಆಫ್ ಬರ್ತ್ ಅವಾಗ 6 ತುಂಬಬೇಕಿತ್ತು. ನನಗೆ 4

0: ತುಂಬೋವಾಗ್ಲೇ ತಗೊಂಡೋಗಿ ಸೇರಿಸ್ಬಿಟ್ಟು ನನ್ನ ಕಾಟ ತಡಿಯೋಕ್ಕಾಗಲಿಲ್ಲ. ಹಾಗಾಗಿ ಅದೇನೋ ಅಕ್ಷರ ಅನ್ನೋದು ನನ್ನನ್ನು ತುಂಬ ಹಿಡಿದಿಟ್ಕೋತಾ ಇದ್ದೆ, ಯಾವಾಗಲೂ ಆಯಿ ತಿದ್ದುತ್ತಾ ಕೂತ್ಕೋತಾ ಇದ್ದೆ. ಗೊತ್ತಿಲ್ಲ ನನಗೆ ಅದೇನು ಒಳ್ಳೆ ಮೋಹನೋ ಕೆಟ್ಟ ಮೋಹನೋ ಅಂತೂ ಬಂತು ಅಕ್ಷರ.
1: ಒಳ್ಳೆ ಮೋಹನ, ಯಾಕೆಂದ್ರೆ ಇಷ್ಟು ಟ್ರಾನ್ಸ್ಲೇಷನ್ ವರ್ಕ್ ಆಗಿರ್ಬೋದು, ರಿಸರ್ಚ್ ವರ್ಕ್ ಮಾಡ್ಲಿಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ, ನಿಮ್ಗೆ ಆಗ್ಲೇ ಕೂಡ ಅಭ್ಯಾಸ ಶುರು ಆಗಿಲ್ಲ ಅಂತ ಅಂದಿದ್ರೆ ಅಲ್ವಾ. ನಾಲ್ಕನೇ ತರಗತಿಗೆ ನೀವು ಕಾದಂಬರಿಗಳನ್ನ ಓದ್ತಾ ಇದ್ರಿ ಅಂತ ಹೇಳಿದಾಗ
0: ಕಾದಂಬರಿ ಆ ಲೈಬ್ರರಿನಲ್ಲಿ ಇದ್ದ ಬಂದಿದ್ದೆಲ್ಲ ಓದ್ ಮುಗಿಸಿದ್ ಅರ್ಥ ಆಗ್ತಿರ್ಲಿಲ್ಲ, ಅಂದ್ರೆ ಎಲ್ಲವೂ ಅರ್ಥ ಆಗ್ತಿರ್ಲಿಲ್ಲ.
1: ಅಂದ್ರೆ ಓದುವ ಅಭ್ಯಾಸ ಹವ್ಯಾಸ
0: ಗೀಳಾಗ್ಬಿಟ್ಟಿತ್ತು ನನ್ಗೆ. ಯಾವಾಗ್ಲೂ ಆಟ ಆಡ್ತಿರ್ಲಿಲ್ಲ, ಯಾವಾಗ್ಲೂ ಮೂಲೆಯಲ್ಲಿ ಕುತ್ಕೊಂಡು ಒಂದು ಪುಸ್ತಕ ಇಟ್ಕೊಂಡು ಕುತ್ಕೋತಾ ಇದೆ, ಇಲ್ಲದೆ ಇದ್ರೆ ಅಕ್ಷರ ತಿದ್ದುತ್ತಾ ಇದೆ, ಇಲ್ಲದೆ ಇದ್ರೆ ಯಾರಿಗೋ ಅಕ್ಕಪಕ್ಕದ ಮನೆಯವರಿಗೆ ಹೇಳ್ಕೊಡ್ತಾ ಇದ್ದೆ. ಆದ್ರೆ ಅದೇನು ಅಕ್ಷರ, ಐದನೇ ಕ್ಲಾಸಿಗೆ ನಮ್ಗೆ ಇಂಗ್ಲಿಷ್ ಹೇಳ್ಕೊಟ್ಟಿದ್ದು ಎ ಬಿ ಸಿ ಡಿ. ಆವಾಗ ನನ್ಗೆ ಅದೊಂದು ಇಂಗ್ಲಿಷ್ ಮೋಹ ಅದಕ್ಕೆ ಮುಂಚೆನೆ ಇತ್ತು. ಸ್ಲೇಟ್ ಅಲ್ಲಿ ಏನೋ ಸುಮ್ಮನೆ ಹಿಂಗೆ ಬರ್ತಾ ನಮ್ಮ ಅಮ್ಮಂಗೆ ನೋಡು ಇಂಗ್ಲಿಷ್ ಬರ್ತಿದ್ದೀನಿ ಅಂತ ತೋರಿಸ್ತಾ ಇದ್ದೆ. ನೀನೇನು ಈಗಲೇ ಇಂಗ್ಲಿಷ್ ಅಂತ ಇದೆಯಾ, ಕನ್ನಡ ಮರ್ತು ಬಿಡ್ತೀಯೋ ಏನೋ ಅಂತ. ಅದಾಗ್ಲಿಲ್ಲ, ನನಗೆ ಅನುವಾದ ಇಲ್ಲಿಂದ ಬಂತು ಅಂತ ನಾನು ಅನ್ಕೋತೇನೆ. ಕನ್ನಡ ಇಂಗ್ಲಿಷು ಆಮೇಲೆ ಯಾ ಏನ್ ಕಂಡ್ರು ಸಹ ಅದನ್ನ ಓದಿ ಮುಂದಕ್ಕೆ ಹೋಗೋದು. ಆಮೇಲೆ ಇಂಗ್ಲಿಷ್ ಹೇಳ್ಕೊಡ್ಬೇಕಾದ್ರೆ ಐದನೇ ಕ್ಲಾಸಲ್ಲಿ ನಮ್ಗೆ ಎ ಬಿ ಸಿ ಡಿ ಕ್ಯಾಟ್ ಬ್ಯಾಟ್ ರ್ಯಾಟ್ ಆಮೇಲೆ ಇನ್ನೊಂದು ಸಣ್ಣ ಸಣ್ಣದ್ಯೋ, ನನ್ಗೆ ಯಾವ್ದನ್ನ ಕನ್ನಡದಲ್ಲಿ ಓದಿದ್ರು ಇದನ್ನ ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಒಂದು ಕುತೂಹಲ ನನಗನ್ಸುತ್ತೆ. ಅನುವಾದ ಅನ್ನೋದು ಬಂದಿದ್ದ ಅಲ್ಲಿಂದ ನಾನು.
1: ಈಗ ಕೊಡಗಿನ ಒಂದು ಸಣ್ಣ ಕುಗ್ರಾಮದಲ್ಲಿ ಬೆಳೆದಂತಹ ಒಂದು ಹುಡುಗಿ ಫಾರಿನ್ ಅಲ್ಲೆಲ್ಲ ಹೋಗಿ ಟೀಚ್ ಮಾಡಿ ಪ್ರೊಫೆಸರ್ ಆಗಿ ಬಂದು ರಿಸರ್ಚ್ ವರ್ಕ್ ಮಾಡಿ ಪಿ ಎಚ್ ಡಿ ಮುಗಿಸಿ ಹಾಗೆ ಕೂಡ ಒಂದು ಅನುವಾದಕಿಯಾಗಿ ದೊಡ್ಡ ದೊಡ್ಡ ಪ್ರಾಜೆಕ್ಟ್ಗಳನ್ನ ಮಾಡುವಂತ ಸಾಧ್ಯ ಆಗ್ತಿರ್ಲಿಲ್ಲ ಅಲ್ವಾ. ಅಂದ್ರೆ ನಿಮಗೆ ಪುಸ್ತಕ ಪ್ರೀತಿ ಅನ್ಬೋದು, ಭಾಷಾ ಪ್ರೀತಿ ಅನ್ಬೋದು?
0: ಭಾಷಾ ಪ್ರೀತಿ, ನಂದು ಕನ್ನಡ ಪ್ರಜ್ಞೆ. ನಾನು ಇದೇ ಹೇಳ್ತೀನಿ ಎಲ್ಲರಿಗೂ, ನಾನು ಆಮೇಲೆ ಇಂಗ್ಲಿಷ್ ಕಲ್ತಿರ್ಬೋದು ಆದ್ರೆ ಇನಿಷಿಯಲಿ ನನಗೆ ಟ್ರಾನ್ಸ್ಲೇಷನ್ ಆಗ್ತಾ ಇತ್ತು ತಲೆನಲ್ಲಿ, ಕನ್ನಡ ಇದು ಇಂಗ್ಲಿಷ್ ಅಲ್ಲಿ ಹೇಗೆ ಹೇಳ್ತಾರೆ, ಇದನ್ನ ಕನ್ನಡದಲ್ಲಿ ಹೇಗೆ ಹೇಳ್ತಾರೆ. ಆಮೇಲೆ ಇಂಗ್ಲಿಷ್ ಇದಕ್ಕೆ ಹೊರಟೋದೆ ನಾನು, ಯಾಕಂದ್ರೆ ಕನ್ನಡ ನಾನೇ ಓದ್ಕೊಂಡಿದ್ದೆ. ನಾನು ಹೇಳಿದ್ನಲ್ಲ ನಾಲ್ಕನೇ ಕ್ಲಾಸ್ ಅಷ್ಟೊತ್ತಿಗೆ ಎಲ್ಲ ಕಾದಂಬರಿಗಳನ್ನ ಓದ್ ಮುಗಿಸಿದ್ದೆ. ನಾನು ಇಂಗ್ಲಿಷ್ ಓದ್ಕೋಬೇಕು, ಅದು ನನಗೆ ಕಾಲೇಜಲ್ಲೇ ಸಿಗೋದು, ಇಲ್ಲಿ ಸಿಗಲ್ಲ, ಕುಗ್ರಾಮದಲ್ಲಿ ಸಿಗಲ್ಲ, ಲೈಬ್ರರಿ ಇರಲ್ಲ. ಹಾಗಾಗಿ ನನಗೆ ಆಕ್ಚುಲಿ ನಾನು ಮಾಡಿದ್ದು ಬಿ ಎಸ್ ಸಿ ಫಿಸಿಕ್ಸ್ ಕೆಮಿಸ್ಟ್ರಿ ಮ್ಯಾಥಮೆಟಿಕ್ಸ್, ನಾನು ನ್ಯೂಕ್ಲಿಯರ್ ಸೈಂಟಿಸ್ಟ್ ಆಗ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಎಂ ಎಸ್ ಸಿ ಮಾಡೋದಕ್ಕೆ ಅಷ್ಟು ಮಾರ್ಕ್ಸ್ ಬರಲಿಲ್ಲ. ಆವಾಗ ಕನ್ನಡ ಮತ್ತೆ ಇಂಗ್ಲಿಷಿಗೆ ಅಪ್ಲೈ ಮಾಡಿದೆ, ಕನ್ನಡದಲ್ಲಿ ತಕ್ಷಣ ಸಿಕ್ತು ನಂಗೆ ಎಂ ಎಗೆ ಫಸ್ಟ್ ಲಿಸ್ಟ್ ಅಲ್ಲೇ. ಬಟ್ ನನ್ಗೆ ಇಂಗ್ಲಿಷ್ ಎಂ ಎ ಮಾಡಿಟ್ಟು, ಆಲ್ಸೋ ಬಿಕಾಸ್ ಆಫ್ ಜಾಬ್ ಆಪರ್ಚುನಿಟಿ, ಇಂಗ್ಲಿಷ್ ಎಂ ಎ ಮಾಡಿದ್ರೆ ಕೆಲಸ ಸಿಗುತ್ತೆ.
1: ಅಂದ್ರೆ ನಿಮಗೆ ಆಸಕ್ತಿಯ ಕ್ಷೇತ್ರ ಬೇರೆ ಇತ್ತು, ಬಂದಿದ್ದು ಆಕ್ಸಿಡೆಂಟ್ ಆಗಿ ಅಂತಾನೆ ಹೇಳ್ಬೋದು.
0: ಒಂದ್ ತರದಲ್ಲಿ ಇಂಗ್ಲಿಷ್ ಮಾಡ್ತೀನಿ ಅಂತ ಅನ್ಕೊಂಡಿರ್ಲಿಲ್ಲ, ಎಂ ಎಸ್ ಸಿ ಫಿಸಿಕ್ಸ್ ಮಾಡ್ತೀನಿ ಅಂತ ಅನ್ಕೊಂಡಿದ್ದೆ. ಬಟ್ ಬಿಟ್ವೀನ್ ಕನ್ನಡ ಆ್ಯಂಡ್ ಇಂಗ್ಲಿಷ್, ಯಾಕಂದ್ರೆ ಕನ್ನಡ ನಾನೇ ಓದ್ಕೋತೀನಿ, ಓದ್ಕೊಂಡಿದ್ದೆ ನಾನು ಅಷ್ಟು ಸಾಹಿತ್ಯದ ಆಸಕ್ತಿಯಿಂದ. ಅಂದರೆ ಹಳಗನ್ನಡ ಅಷ್ಟು ಓದಿರಲಿಲ್ಲ, ಬಟ್ ಆಧುನಿಕ ಕನ್ನಡ ಸಾಹಿತ್ಯ ನಾನು ಓದ್ಕೊಂಡಿದ್ದೆ ಕಾಲೇಜಲ್ಲಿ. ತುಂಬ ಬಿ ಎಂ ಶ್ರೀ ಇಂಗ್ಲಿಷ್ ಗೀತೆಗಳು ಅಂತೂ ನನಗೆ ಪ್ರತಿಯೊಂದು ಪದ್ಯನೂ ನನ್ನ ಬಾಯಲ್ಲಿದೆ ಈವಾಗ್ಲೂ. ಹಾಗಾಗಿ ಇಂಗ್ಲಿಷ್ ಓದೋಣ, ನನಗೆ ಇದು ಒಂದು ಲೈಬ್ರರಿ ಸಿಕ್ಕುತ್ತೆ, ಒಂದು ಲೆಕ್ಚರರ್ಸು, ಒಂದು ಕಮ್ಯುನಿಟಿ ಸಿಕ್ಕುತ್ತೆ, ಸಪೋರ್ಟ್ ಕಮ್ಯುನಿಟಿ ಅಂತ ಹಂಗೆ ಹೋದೆ. ಕೆಲಸನೂ ಸಿಕ್ತು, ಮುಗಿದ ತಕ್ಷಣ ಕೆಲಸ ಸಿಕ್ತು ಇಂಗ್ಲಿಷ್ ಎಂ ಎ ಮಾಡಿದ್ದಕ್ಕೆ. ಆಮೇಲೆ ಕೆಲ್ಸಕ್ಕೆ ಸೇರಿದ ಮೇಲೆ ನಾನು ನನ್ನ ಎಂ ಫಿಲ್ ಮಾಡೋಕೆ ಹೋದೆ ಹೈದರಾಬಾದ್ಗೆ. ಅಲ್ಲಿ ನಾನು ಮಾಡಿದ್ದು ಟ್ರಾನ್ಸ್ಲೇಷನ್ ಸ್ಟಡೀಸ್ ಮೇಲೆ. ಅಲ್ಲಿ ನನ್ನ ಸೂಪರ್ವೈಸರ್ ಪ್ರೊಫೆಸರ್ ಸೂಜಿ ತಾರು ಅಂತ, ನಾನು ವೈದೇಹಿನ ಹೇಗೆ ಟ್ರಾನ್ಸ್ಲೇಟ್ ಮಾಡಬೇಕು ಅನ್ನೋದ್ರ ಮೇಲೆ ಥೀಸಿಸ್ ಬರ್ತೆ. ಆಮೇಲೆ ವೈದೇಹಿನ ಟ್ರಾನ್ಸ್ಲೇಟ್ ಮಾಡಿದೆ, ಸಾಹಿತ್ಯ ಅಕಾಡೆಮಿ ಡೆಲ್ಲಿ ಪಬ್ಲಿಷ್ ಮಾಡಿದೆ ಅದನ್ನ, 18 ಕತೆಗಳನ್ನ ಟ್ರಾನ್ಸ್ಲೇಟ್ ಮಾಡಿ ಒಂದು ಲಾಂಗ್ ಇಂಟ್ರೊಡಕ್ಷನ್ ಸಹ ಬರದೆ ವೈದೇಹಿನ ಹೇಗೆ ಓದಬೇಕು ಅಂತ. ನನಗೆ ಏನು ಅಂದರೆ ಬರೀ ಟ್ರಾನ್ಸ್ಲೇಷನ್ ನನ್ನ ಗುರಿ ಅಲ್ಲ, ಅದನ್ನೇನು ಈಗ ಗೂಗಲ್ ಟ್ರಾನ್ಸ್ಲೇಟು ಮಾಡುತ್ತೆ, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬೇರೆ ಬಂದಿದೆ. ಆದರೆ ನನಗೆ ಅದಕ್ಕೊಂದು ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರೀಬೇಕು, ಹೇಗೆ ಓದಬೇಕು ವೈದೇಹಿನ, ಹೇಗೆ ಓದಬೇಕು ಅಕ್ಕಮಹಾದೇವಿನ, ಹೇಗೆ ಓದಬೇಕು ಅಥವಾ ಬೇರೆ ನಾನು ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡಿರುವಂಥ ಅಮೆರಿಕನ್ ರೈಟರ್ಸು ಅವರನ್ನೆಲ್ಲ ಹೇಗೆ ಓದ್ಕೋಬೇಕು. ಸೊ ಪ್ರತಿಯೊಂದಕ್ಕೂ ನನ್ನ ಒಂದು ಹೆಡ್ ನೋಟ್ ಇರುತ್ತೆ, ಒಂದು ಲಾಂಗ್ ಇಂಟ್ರೊಡಕ್ಷನ್ ಇರುತ್ತೆ, ನಾನು ಬರೀ ಟ್ರಾನ್ಸ್ಲೇಟ್ ಮಾಡಿ ಬಿಡಲ್ಲ.
1: ಅಂದ್ರೆ ಈಗ ವೈದೇಹಿ ಆಗಿರ್ಬೋದು, ನೀವು ಹೇಳಿದ್ರಿ ಕೆಲವೊಂದು ಹೆಸರುಗಳನ್ನ, ಅವ್ರನ್ನ ಟ್ರಾನ್ಸ್ಲೇಟ್ ಮಾಡಬೇಕು ಅಂತಂದಾಗ ಅವ್ರ ಬಗ್ಗೆ ಅರಿತಿರ್ಬೇಕಾಗಿತ್ತು. ನೀವು ಫುಟ್ ನೋಟ್ ಬರೀಬೇಕು, ಅವ್ರ ಬಗ್ಗೆ ಅರಿತಿರ್ಬೇಕು, ಅವ್ರ ಬಗ್ಗೆ ರಿಸರ್ಚ್ ಮಾಡಿರ್ಬೇಕು ಅಲ್ವಾ. ಬಹಳಷ್ಟು ದೊಡ್ಡ ಕೆಲಸ ಇದೆ. ಆ ನಿಟ್ಟಿನಲ್ಲಿ ನೀವು ಯಾವ್ದಾದ್ರು ಒಂದು ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂತ ಅನ್ಕೊಂಡಾಗ, ಇಲ್ಲ ಯಾವ್ದೋ ಒಂದು ಕಾದಂಬರಿನೋ ವಾಟ್ ಎವರ್ ಇಟ್ ಮೇ ಬಿ, ಕಥೆನೋ ಇಲ್ಲ ವಚನನೋ ಏನೋ ಒಂದು ಟ್ರಾನ್ಸ್ಲೇಟ್ ಮಾಡಬೇಕು ಅಂತ ಅನ್ಕೊಂಡಾಗ ಏನೇನು ನೋಡ್ತೀರಿ? ಈಗ ಅರ್ಥಗರ್ಭಿತವಾಗಿ ಟ್ರಾನ್ಸ್ಲೇಟ್ ಮಾಡೋದು, ಅರ್ಥ ಆಗುವಂತ ಟ್ರಾನ್ಸ್ಲೇಟ್ ಮಾಡೋದು ಬಹಳ ಮುಖ್ಯ ಆಗುತ್ತೆ. ಈಗ ಟ್ರಾನ್ಸ್ಲೇಟರ್ ಎಲ್ಲರೂ ಕೂಡ ಇದ್ದಾರೆ ಅಲ್ವಾ?
0: ತುಂಬಾ ಜನ ಮಾಡ್ತಾರೆ,
1: ಗುರುತಿಸ್ಕೊಂಡ್ರು ತುಂಬಾ ಕಡಿಮೆ.

0: ಅಲ್ವಾ? ಓಕೆ, ಆ ನಿಟ್ಟಿನಲ್ಲಿ
1: ಈಗ ನಾನು ವೈದೇಹಿನ ಟ್ರಾನ್ಸ್ಲೇಟ್ ಮಾಡಬೇಕು ಅಂದ್ರೆ 3 ವರ್ಷ ನನ್ನ ಎಂಫಿಲ್ ಥೀಸಿಸ್ ರಿಸರ್ಚ್ ವಿಮೆನ್ ಸ್ಟಡೀಸ್ ವಿಮೆನ್ ರೈಟರ್ಸ್ ಕನ್ನಡದಲ್ಲಿ, ಜೊತೆಗೆ ನಾನು ಒಂದನ್ನ ಟ್ರಾನ್ಸ್ಲೇಟ್ ಮಾಡ್ತೀನಿ ಅಂದ್ರೆ ಅದೊಂದನ್ನೇ ನಾನು ಓದಲ್ಲ, ಅದ್ರ ಸುತ್ತಮುತ್ತ ಏನೇನಿದೆ. ವೈದೇಹಿನ ನಾನು ಅರ್ಥ ಮಾಡ್ಕೊಳ್ಳೋದಕ್ಕೆ ತಿರುಮಲಾಂಬ ಇಂದ ಶುರು ಮಾಡ್ತೀನಿ. ಸೊ ವೈದೇಹಿನ ಒಂದು ಲಾರ್ಜರ್ ಕಲ್ಚರಲ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಬಿಟ್ಟು ನೋಡಿದಾಗ ವೈದೇಹಿ ಕಾಳಜಿಗಳು ಏನೇನಿದಾವೆ, ಯಾಕೆ ನನಗೆ ಮುಖ್ಯ ಆಗ್ತವೆ. ಈಗ ನಾನು ವೈದೇಹಿ ಅಕ್ಕುನ ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅಕ್ಕು ಒಬ್ಬ ಹುಚ್ಚಿ, ಬರೀ ವೈದೇಹಿ ಅಕ್ಕು ನನಗೆ ಮುಖ್ಯ ಆಗಲ್ಲ. ಆಮೇಲೆ ವೈದೇಹಿ ಕಾಳಜಿ, ನೀವು ವೈದೇಹಿನ ಸ್ವಲ್ಪ ಓದ್ಕೊಂಡಾಗ ತಕ್ಷಣ ಗೊತ್ತಾಗೋದೇನು ಅಂದ್ರೆ ಹೆಣ್ಣಿನ ಲೈಂಗಿಕತೆ ಬಗ್ಗೆ ತುಂಬಾ ತಲೆ ಕೆಡಿಸ್ಕೊಂಡಿರೋ ರೈಟರು ವೈದೇಹಿ. ಹಾಗಾಗಿ ವೈದೇಹಿ ಅಕ್ಕುನ ನಾನು ಟ್ರಾನ್ಸ್ಲೇಟ್ ಮಾಡ್ಬೇಕಾದ್ರೆ ಅನಂತಮೂರ್ತಿ ಸೃಷ್ಟಿ ಮಾಡಿರೋ ಒಬ್ಬ ಲಕ್ಷ್ಮೀ ದೇವಮ್ಮ ಅನ್ನೋ ಹುಚ್ಚಿನ ನಾನು ಓದ್ಕೋತೀನಿ. ತ್ರಿವೇಣಿ ಸೃಷ್ಟಿ ಮಾಡಿರೋ ಒಬ್ಳು ಹುಚ್ಚಿ ಬೆಕ್ಕಿನ ಕಣ್ಣಲ್ಲಿ ಬರುತ್ತೆ, ಅವಳನ್ನ ಅರ್ಥ ಮಾಡ್ಕೋತೀನಿ. ಅಂದ್ರೆ ಇಡೀ ಕನ್ನಡ ಸಾಹಿತ್ಯ ಹುಚ್ಚಿಯರನ್ನ ಹೇಗೆ ಸೃಷ್ಟಿಸಿದೆ, ಹೇಗೆ ಅರ್ಥ ಮಾಡ್ಕೊಂಡಿದೆ. ಒಬ್ಬ ಗಂಡ್ಸು ಅರ್ಥ ಮಾಡ್ಕೊಳ್ಳೋದಕ್ಕೂ ಒಬ್ಬ ಹೆಂಗ್ಸ್ ಅರ್ಥ ಮಾಡ್ಕೊಳ್ಳೋದಕ್ಕೂ ಏನ್ ವ್ಯತ್ಯಾಸ ಇದೆ. ಇದೀಗ ಎಲ್ಲವನ್ನು ನಾನು ಒಂದು ಲಾರ್ಜರ್ ಕಾಂಟೆಕ್ಸ್ಟ್ ಅಲ್ಲಿ ಇಟ್ಟು ನೋಡಿದಾಗ ನನಗೆ ಹೊಳಹುಗಳು ಅಂತಾರಲ್ಲ, ಇನ್ಸೈಟ್ಸ್ ಸಿಗ್ತವೆ. ಆವಾಗ ನನಗೆ ಈಗ ವೈದೇಹಿ ಕಾಳಜಿಗಳ ಅರ್ಥ ಆದಾಗ ಆ ವೈದೇಹಿ ಪರ್ಸನಲ್ ಇಡಿಯಂನ ಇಂಗ್ಲಿಷ್ ಅಲ್ಲಿ ತರೋದಕ್ಕೆ ನನಗೆ ಏನೇನು ಸಲಕರಣೆ ಬೇಕು. ಅಲ್ಲಿ ಇಂಗ್ಲಿಷ್ ಅಲ್ಲೂ ನಾನು ಓದ್ಕೋತೀನಿ ಯಾವ ತರ ಹುಚ್ಚಿಯರು ಅಲ್ಲಿ ಸೃಷ್ಟಿ ಆಗಿದ್ದಾರೆ, ಅವ್ರು ಯಾವ ಭಾಷೆ ಮಾತಾಡ್ತಾ ಇದ್ದಾರೆ. ಈ ವೈದೇಹಿ ಹಕ್ಕುನ ನಾನು ಇಂಗ್ಲಿಷ್ ಇಡೀ ಒಂದು ಬೇರೆ ಲೋಕಕ್ಕೆ ಪರಿಚಯಿಸಬೇಕಾದ್ರೆ ಯಾವ ತರದ ಭಾಷೆನ ಬಳಸಬೇಕು, ಅದು ಇಂಗ್ಲಿಷ್ ಇಡಿಯಂಗೆ ಮಾತ್ರ ಸೂಟ್ ಆಗೋದಲ್ಲ, ವೈದೇಹಿ ಇಡಿಯಂ ಅಲ್ಲಿ ರಿಫ್ಲೆಕ್ಟ್ ಆಗ್ಬೇಕು. ಸೊ ಟ್ರಾನ್ಸ್ಲೇಷನ್ ಅನ್ನೋದು ಆಕ್ಚುಲಿ ಇಟ್ಸ್ ಅ ರೊಮ್ಯಾನ್ಸ್ ವಿತ್ ಲ್ಯಾಂಗ್ವೇಜ್. ಪ್ಯಾಷನೇಟ್ ಆಗಿ ಅದನ್ನ ಅರ್ಥ ಮಾಡ್ಕೊಳ್ತಾ ಇದ್ರೆ ಒಂದೊಂದು ಪದನು, ಯಾಕಂದ್ರೆ ನೀವು ಬಳಸೋ ಯಾವ ಪದನೂ ಮುಗ್ಧ ಅಲ್ಲ. ಯಾಕೆ ಈ ಪದ, ಯಾಕೆ ಆ ಪದ ಅಲ್ಲ ಅಂತ ಅಂದಾಗ ನಿಮ್ಮದು ಏನೋ ತೋರ್ಸ್ಕೊತಾ ಇರ್ತೀರಾ. ಅಂದ್ರೆ ಎವ್ರಿ ಟ್ರಾನ್ಸ್ಲೇಟರ್ ಇಸ್ ಅ ರೈಟರ್, ಶಿ ಇಸ್ ರೀ ರೈಟಿಂಗ್ ದ ಹೋಲ್ ಥಿಂಗ್. ಆಮೇಲೆ ಇಂಗ್ಲಿಷ್ ಆಡಿಯನ್ಸ್ ಗೆ ನಾನು ಪ್ರೆಸೆಂಟ್ ಮಾಡ್ಬೇಕಾದ್ರೆ ಇದ್ದಿದ್ದಾಗೆ ನಾನು ಮಾಡೋಕ್ಕಾಗಲ್ಲ, ಅವ್ರಿಗೆ ಇಡೀ ಒಂದು ಲಾರ್ಜರ್ ಕಾಂಟೆಕ್ಸ್ಟ್. ಈಗ ನಾನು ನನ್ನ ಅಕ್ಕು ಕಥೆನ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ನಾನು ಓದ್ತಾ ಇರ್ಬೇಕಾದ್ರೆ ನಾನು ಪ್ರೆಸೆಂಟ್ ಮಾಡಿದ್ದೆ, ಎಲ್ಲರಿಗೂ ಕೊಟ್ಟಿದ್ದೆ. ಅವರಿಗೆ ಓದಿಸ್ದಾಗ ಇಂಟ್ರೊಡಕ್ಷನ್, ಕ್ರಿಟಿಕಲ್ ಇಂಟ್ರೊಡಕ್ಷನ್, ಮತ್ತೆ ಟೆಕ್ಸ್ಟ್, ಮತ್ತೆ ವೈದೇಹಿದು ಬೇರೆ ಬೇರೆ ಕಥೆಗಳೆಲ್ಲ ತಂದಾಗ ಸುಮಾರು 3 ಗಂಟೆ ನಾನು ಅದನ್ನ ಮಾಡಿದ್ದೀನಿ. ಅವ್ರಿಗೆ ಇಟ್ಟು ಇಷ್ಟ ಆಯ್ತಂದ್ರೆ ಅದು, ಅಂದ್ರೆ ಅಮೆರಿಕನ್ ಯೂನಿವರ್ಸಿಟಿನಲ್ಲಿ ಒಬ್ಬ ಕನ್ನಡದ ಲೇಖಕಿ ದಕ್ ಬಿಡ್ತಾಳಲ್ಲ, ಅದು ಟ್ರಾನ್ಸ್ಲೇಷನ್ ಇಂದ ಆಗೋದು. ಹಾಗಾಗಿ ನನಗೆ ಅದು ಅದೊಂದು ಟ್ರಾನ್ಸ್ಲೇಷನ್ ಆಕ್ಟಿವಿಸಮ್. ಐ ಆಮ್ ಇಂಟ್ರೊಡ್ಯೂಸಿಂಗ್ ಕನ್ನಡ ರೈಟರ್ ಟು ಅಮೆರಿಕನ್ ಆಡಿಯನ್ಸ್. ಅಂದ್ರೆ ಈಗ ಇಂಡಿಯಾದಲ್ಲೇನೆ ಇಷ್ಟು ಭಾಷೆಗಳಿರ್ಬೇಕಾದ್ರೆ ನಮ್ಗೊಂದು ಬೇಕು ಟ್ರಾನ್ಸ್ಲೇಷನ್. ಇದರಿಂದ ಅದಕ್ಕೆ ಅದು ಬರೀ ಅಮೆರಿಕನ್ ಆಡಿಯನ್ಸ್ಗೆ ಅಂತಲ್ಲ, ಇಂಡಿಯನ್ ಆಡಿಯನ್ಸ್ಗೆ ಬೇಕು. ಈಗ ಬಸವ ಪುರಾಣನಾದ್ರೂ ಬಂದಿದೆ, ಅಕ್ಕಮಹಾದೇವಿ ಲಾರ್ಜರ್ ಇಂಡಿಯನ್ ಆಡಿಯನ್ಸ್ ಗೆ ಗೊತ್ತಿಲ್ಲ. ಸೊ ಅವಳನ್ನ ಹೇಗೆ ನಾನು ಪರಿಚಯಿಸೋದು? ನಾನು ಇಂಗ್ಲಿಷ್ ಅಲ್ಲಿ ಟ್ರಾನ್ಸ್ಲೇಟ್ ಮಾಡಿದ್ರೂ ಸಹ ನನ್ನ ಆಡಿಯನ್ಸ್ ಒಬ್ಬ ಬೆಂಗಾಲಿ, ಒಬ್ಬ ತಮಿಳ್, ಒಬ್ಬ ರಾಜಸ್ಥಾನಿ ಎಲ್ಲರೂ ಇರ್ತಾರೆ. ಫಸ್ಟ್ ನನಗೆ ಕನ್ಸರ್ನ್ ಇರೋದು ನ್ಯಾಷನಲ್ ಆಡಿಯನ್ಸ್, ಆಮೇಲೆ ಇಂಟರ್ನ್ಯಾಷನಲ್ ಆಡಿಯನ್ಸ್. ಬಟ್ ಐ ವುಡ್ ಲೈಕ್ ಟು ಕೇಟರ್ ಟು ದ ನ್ಯಾಷನಲ್ ಆಡಿಯನ್ಸ್ ನನಗೆ. ಯಾಕೆಂದ್ರೆ ಒರಿಸ್ಸಾದಲ್ಲಿ ಯಾವುದೋ ಒಬ್ಬಳು ಇರೋಳು ಅಥವಾ ರಾಜಸ್ಥಾನಿ, ಮೀರಾನ ಓದ್ಕೊಳ್ಳುವಾಗ ಅಕ್ಕಮಹಾದೇವಿನ ಓದ್ಕೋಬೇಕು ನೀವು. ಬರೀ ಮೀರಾನ ಓದ್ಕೊಳ್ಳೋಕ್ಕಾಗಲಿ, ಅದು ಒಂದು ದೊಡ್ಡ ಮೂವ್ಮೆಂಟ್. ತಮಿಳ್ನಾಡು ಆಂಡಾಳ್ ಇರ್ಬೋದು ಅಥವಾ ರಾಜಸ್ಥಾನ್ ಮೀರಾ ಇರ್ಬೋದು, ಕಾಶ್ಮೀರ್ ಲಲ್ಲೇಶ್ವರಿ ಇರ್ಬೋದು, ನೀವೆಲ್ಲಾನು ಒಂದು ಇದರಲ್ಲಿ ಇಟ್ಟು ನೋಡಿದಾಗ ಯಾಕೆ ಹೆಂಗಸರಿಗೆ ಭಕ್ತಿ ಅನ್ನೋದಷ್ಟು ಮುಖ್ಯ ಆಯ್ತು, ಏನನ್ನ ಹೇಳಕ್ ಪ್ರಯತ್ನ ಪಡ್ತಾರೆ ಅಂದ್ರೆ ಅದನ್ನ ನೀವು ಕನೆಕ್ಟ್ ಮಾಡಿದನೆ ಬರೀ ಅಕ್ಕ ಮಹಾದೇವಿನ ಓದಕ್ಕೆ ಆಗೋದೇ ಇಲ್ಲ. ಅದು ಯಾವಾಗ ಇಂಗ್ಲಿಷಿಗೆ ಬಂದಾಗ, ಇಂಗ್ಲಿಷ್ಗೆ ಬಂದಾಗ ಅದೊಂದು ನನ್ನ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಅಲ್ಲಿ ಇದನ್ನ ಇಟ್ಬಿಟ್ಟು ಒಂದು ಭಕ್ತಿ ಮೂವ್ಮೆಂಟ್ ಅಲ್ಲಿ ವಿಮೆನ್ ಭಕ್ತಿ ಪೋಯೆಟ್ಸ್ ಹೆಂಗಿದ್ದಾರೆ, ಏನೇನು ಹೇಳ್ತಾ ಇದ್ದಾರೆ, ಅವರ ಬ್ಯಾಕ್ಗ್ರೌಂಡ್ ಏನು, ಅದು ಒಂದು ಇಂಡಿಯನ್ ಸೊಸೈಟಿ ಹೆಂಗೆ ಅವರನ್ನ ಅರ್ಥ ಮಾಡ್ತು, ಇದೆಲ್ಲ ಪ್ರಶ್ನೆಗಳು ನನಗೆ ಮುಖ್ಯ ಆಗ್ತವೆ. ಬರೀ ವಚನ ಮಾತ್ರ ಮುಖ್ಯ ಆಗಲ್ಲ.
0: ಅಂದ್ರೆ ಒಂದು ಭಾಷೆ, ಆ ಭಾಷೆಯ ಸೊಗಡು, ಆ ಭಾಷೆಯ ಮೂಲ ಬೇರೇನಿದೆಯಲ್ಲ, ಅದನ್ನ ಬೇರೆ ಕಡೆಗೆ ನಾವು ಅಂದ್ರೆ ಈಗ ನಮ್ಮ ಒಂದು ಸಂಸ್ಕೃತಿಯನ್ನ, ನಮ್ಮ ಒಂದು ಕಲೆಯನ್ನ ಬೇರೆ ಹೊರದೇಶಕ್ಕೆ ತಲುಪಿಸಬೇಕು ಅಂತಂದಾಗ ಭಾಷೆ ಬಹಳ ಮುಖ್ಯ. ಅದು ಇಂಗ್ಲಿಷ್ ಅಲ್ವಾ, ಬಹಳ ಮುಖ್ಯ ಅದು. ಯಾಕಂದ್ರೆ ನಮ್ಮಲ್ಲಿ ಆ ಅಗಾಧತೆ ಇದೆ, ಆ ನೋವಿದೆ, ಆ ನಲಿವಿದೆ,
1: ಪರಂಪರೆ,
0: ಆ ಸುಖ ಇದೆ, ಆ ಹೆಣ್ಣು ಮಕ್ಕಳ ನೋವಿನ ಅಂತ ಪಡಿಸ್ಬೇಕು ಅಂತಂದಾಗ ಓದ್ಕೊಳ್ಳೋದು ಬಹಳ ಮುಖ್ಯ ಆಗುತ್ತೆ. ಅಂದ್ರೆ ಬರೀ ನಾನು ಮೀರನ್ ಮಾತ್ರ ಓದೋದಲ್ಲ, ಅಕ್ಕ ಮಹಾದೇವಿ ಮಾತ್ರ ಓದೋದಲ್ಲ, ಬಹಳಷ್ಟು ಜನ ಓದ್ಕೊಳ್ಳೇಬೇಕು. ಯಾಕೆಂದ್ರೆ ಬಹಳ ಆಯಾಮಗಳನ್ನ ನೋಡಿದಾಗ ಒಂದು ಒಳ್ಳೆಯ ಪ್ರಾಡಕ್ಟನ್ನ ನಾವು ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಹೌದಾ?
1: ಕರೆಕ್ಟ್.
0: ಆ ನಿಟ್ಟಿನಲ್ಲೇ ಕೂಡ ನಾವು ಕೆಲಸ ಮಾಡಬೇಕು ಅಂದ್ರೆ ಈ ರಿಸರ್ಚ್ ಬಹಳ ಮುಖ್ಯ. ನಾವು ಯಾಕೆ ಈ ವಿಚಾರ ಮಾತಾಡ್ತಾ ಇದೀವಿ ಅಂತ ಹೇಳಿದಾಗ, ಒಂದು ಟ್ರಾನ್ಸ್ಲೇಷನ್ ವರ್ಕ್ ಮಾಡ್ತೀವಿ ಅಂತ ಹೇಳಿದಾಗ ಸುಮ್ಮನೆ ಸಾಮಾನ್ಯವಾಗಿ ಮಾಡ್ಲಿಕ್ಕಾಗಲ್ಲ. ಈಗ ಬುಕ್ ಟು ಬುಕ್ ಟ್ರಾನ್ಸ್ಲೇಟ್ ಮಾಡ್ತೀವಿ, ಮಾಡ್ಬೋದು.

0: ಸಾಮಾನ್ಯವಾಗಿ ಅದನ್ನ ಮಾಡಬಹುದು, ಯಾರು ಬೇಕಾದ್ರೂ ಮಾಡಬಹುದು. ಗೂಗಲ್ ಟ್ರಾನ್ಸ್ಲೇಟ್ ಇದೆ, ನಮ್ಗೆ ಕೂಡ ಡಿಕ್ಷನರಿ ಸಿಗುತ್ತೆ, ಏನಾದ್ರು ಸಿಗುತ್ತೆ, ಮಾಡಬಹುದು. ಅದನ್ನ ಅರ್ಥಕೊಂಡು ಮಾಡಬೇಕು ಅಂದಾಗ ರಿಸರ್ಚ್ ಎಷ್ಟು ಮುಖ್ಯ ಆಗುತ್ತೆ, ಅದು ನಿಮ್ಮ ಮಾತುಗಳಲ್ಲಿ ವ್ಯಕ್ತ ಆಗ್ತಾ ಇದೆ. ಯಾಕಂದ್ರೆ ನೀವು 12 ಅನುವಾದಗಳನ್ನ ಮಾಡಿದ್ರಿ, ಯಾವ್ಯಾವ್ದು ಮಾಡಿದ್ರಿ ಅದನ್ನು ಹೇಳಬಹುದಾ?
1: ಓಕೆ, ನಾನು ಮೊದಲು ಟ್ರಾನ್ಸ್ಲೇಟ್ ಮಾಡಿದ್ದು ವಿಮೆನ್ ರೈಟಿಂಗ್ ಇನ್ ಇಂಡಿಯಾ ಅಂತ 2 ವಾಲ್ಯೂಮ್ ಅಲ್ಲಿ ಬಂದಿದೆ ಸರ್.
0: ಓಕೆ,
1: ಅದು ನನ್ನ ಎಂಫಿಲ್ ರಿಸರ್ಚ್ ಸೂಪರ್ವೈಸರ್ ಅದನ್ನು ಎಡಿಟ್ ಮಾಡಿದ್ದೆ, ಪ್ರೊಫೆಸರ್ ಸುಜಿ ಥಾರು ಅಂತ. ಅದರಲ್ಲಿ 20th ಸೆಂಚುರಿ ರೈಟಿಂಗ್ನ ಸ್ವಲ್ಪ ಇಂಟ್ರೊಡಕ್ಷನ್, ಅದು ನನ್ನ ಮೊದಲನೇ ಪುಸ್ತಕ. ಆಮೇಲೆ ಹೇಳುತ್ತೇನೆ ಕೇಳು ಅಂತ, ಮಹಿಳೆಯರ ಆತ್ಮಕಥನಗಳು ಅಂತ. ಇಂಡಿಯಾದಿಂದನೂ ಇದ್ರು, ಅಮೆರಿಕದಿಂದ ಇದ್ರು, ಯುರೋಪ್ನಿಂದ ಇದ್ರು, ಆಫ್ರಿಕಾದಿಂದ ಇದ್ರು, ಅಂದರೆ ನನಗೆ ಏನನ್ನು ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ ಅಂದರೆ, ಹೆಣ್ಣಿನ ನೋವಿದೆ ಅಲ್ಲ, ಅದೊಂದು ಪುರುಷ ಪ್ರಾಧಾನ್ಯ ಸಮಾಜ ಇದೆಯಲ್ಲ, ಅದು ಬೇರೆ ಬೇರೆ ಅವತಾರನ ಎಲ್ಲ ಕಡೆ ತಳೆದಿದೆ, ಆದರೆ ಅನುಭವಿಸ್ತಾ ಇರೋ ನೋವು ಒಂದೇ ಥರ ಇರುತ್ತೆ
0: ಖಂಡಿತ
1: ಅಂತ ಹೇಳೋದನ್ನ ನನ್ನ ಇದಾಗಿತ್ತು. ಅದಕ್ಕೆ ಹೇಳುತ್ತೇನೆ ಕೇಳು ಅಂದ್ರೆ ಹೆಂಗಸು ಬಡ್ಕೋತಾ ಇರ್ತಾಳೆ, ಹೇಳ್ತಾ ಇದ್ದೀನಿ ಕೇಳು, ಇಲ್ಲದಿದ್ರೆ ಕೇಳಿಸ್ಕೊಳ್ಳೋದೇ ಇಲ್ಲ. ಅವರವರ ಆಟೋಬಯೋಗ್ರಫಿಯಿಂದ ಒಂದೊಂದು ಪಾರ್ಟ್ನ ತೆಗೆದು ನಾನು ಅದನ್ನೆಲ್ಲ ಹೆಣದ್ ಬಿಟ್ಟು ಹೆಡ್ ನೋಟ್ಗಳನ್ನ ಬರೆದು ಅವ್ರ ಬಗ್ಗೆ ಅದನ್ನ ಒಂದು ಮಾಡಿದೆ. ಅದಾದ್ಮೇಲೆ ಕತೆ ಹೇಳುವೆ ಅಂತ ಡಿಫ್ರೆಂಟ್ ವಿಮೆನ್ ರೈಟರ್ಸ್, ಅದರಲ್ಲೂ ನಾನು ಪ್ರತಿಯೊಂದರಲ್ಲೂ ನನ್ನ ಇಂಟ್ರೊಡಕ್ಷನ್ ಕೊಟ್ಟೆ ಕೊಡ್ತೇನೆ. ಯಾಕೆಂದ್ರೆ ನೀವು ಓದ್ಬೇಕಾದ್ರೆ ಬರೀ ಒಂದು ಕಥೆನ ಓದ್ತಾ ಇರಲ್ಲ, ಆ ಬ್ಯಾಕ್ಗ್ರೌಂಡ್ ಇಂದ ಓದಿ ಇದನ್ನೆಲ್ಲ ಹೇಳೋದು ನಂಗೆ ಮುಖ್ಯ ಆಗಿತ್ತು. ಅಂದ್ರೆ ಬರೀ ಗೋಳಿತ್ತು ಅಂತ ಅಲ್ಲ, ಅದರಲ್ಲಿ ಸಂತೋಷನೂ ಇತ್ತು. ಯಾಕಂದ್ರೆ ಹೆಂಗಸರು ತಮ್ಮ ಸಂತೋಷನ ತಾವೇ ಕಟ್ಕೊಳ್ಳೋ ಅಂತ ಶಕ್ತಿನೂ ಇರುತ್ತೆ, ಅವ್ರು ತಾಯಿಯರಲ್ವಾ. ಹಾಗಾಗಿ ಅದನ್ನೆಲ್ಲ ಬೇರೆ ಬೇರೆ ಆಯಾಮಗಳನ್ನ ತರೋದನ್ನ ಡಿಫ್ರೆಂಟ್ ವಿಮೆನ್ ರೈಟರ್ಸ್ನ ಇದು ಮಾಡ್ಕೊಂಡು ಕತೆ ಹೇಳುವೆ ಅಂತ ಹೇಳ್ಬಿಟ್ಟು ಒಂದು 16 ರೈಟರ್ಸ್ ಏನು ಅವ್ರ ಬಗ್ಗೆ ಒಂದು ಕತೆನ ಆರಿಸ್. ಮಹಾಶ್ವೇತಾ ದೇವಿ ಜ್ಞಾನಪೀಠ ಪ್ರಶಸ್ತಿ, ಮಹಾಶ್ವೇತಾ ದೇವಿ ಕಥೆಗಳಂತೂ ಸರ್ ಅದು ಹೆಣ್ಣು ದನಿಗಳನ್ನ ಕೇಳಿಸ್ಕೋಬೇಕು, ಏನು ಅವ್ರ ನೋವುಗಳು. ಯಾಕಂದ್ರೆ ಅವಳು ಯಾವಾಗ ವ್ಯಕ್ತಪಡಿಸೋಕೆ ಶುರು ಮಾಡಲ್ಲೋ, ಈಗ ಅಕ್ಕಮಹಾದೇವಿ 12ನೇ ಶತಮಾನದಲ್ಲಿ ಕಾವ್ಯದಿಂದ ಹೇಳೋದು, ವಚನ ಮಾತಾಡೋದು ಅಂತ ಇತ್ತು, ಆದ್ರೆ ಈಗ ಅದನ್ನ ಕಾವ್ಯ ಅಂತ ಓದ್ತೀವಿ ನಾವು. ಆದರೆ ಈಗ ಸಣ್ಣ ಕಥೆಗಳಲ್ಲಿ ಅಥವಾ ಆತ್ಮವೃತ್ತಾಂತಗಳಲ್ಲಿ ಎಲ್ಲ ಹೇಳ್ಕೊತಾ ಇದಾರಲ್ಲ, ಇದನ್ನ ಕೇಳಿಸ್ಕೊಳ್ಳಿ. ಯಾಕಂದ್ರೆ ಇದು ಮುಖ್ಯ, ತುಂಬ ದಮನ ಒಳಗಾದಂಥ ಹೆಂಗಸರು ಸ್ವಲ್ಪ ಮಟ್ಟಿಗಾದ್ರೂ ಒಂದು ಅಕ್ಷರ ಸೌಲಭ್ಯ ಸಿಕ್ಕದವರು ಹೇಳ್ತಾ ಇದ್ದಾರೆ, ಕೇಳಿಸ್ಕೊಳ್ಳಿ, ಇಟ್ಸ್ ವೆರಿ ಇಂಪಾರ್ಟೆಂಟ್.
0: ನೀವು ಮಾತಾಡ್ತಾನೆ ಕೂಡ ನಾನು ಇಂಟ್ರಪ್ಟ್ ಮಾಡ್ತೀನಿ, ಏನಂತಂದ್ರೆ ನಿಮ್ಮ ಮಾತುಗಳನ್ನು ಕೇಳ್ತಾ ಇದ್ರೆ, ನಿಮ್ಮ ಬರವಣಿಗೆಗಳನ್ನ ನೋಡ್ತಾ ಇದ್ರೆ, ಟ್ರಾನ್ಸ್ಲೇಷನ್ ವರ್ಕ್ ನೋಡ್ತಿದ್ರೆ, ಹೆಣ್ಣು ಮಕ್ಕಳ ನೋವು, ಹೆಣ್ಣು ಮಕ್ಕಳ ನಲಿವು, ಹಾಗೆ ಹೆಣ್ಣು ಮಕ್ಕಳು ಕಷ್ಟದಿಂದ ಬಂದಂತಹ ರೀತಿ, ಇನ್ನು ಕಷ್ಟದಲ್ಲೇ ಇದ್ದಾಳೆ ಅಂತ ಅನ್ಕೋಣ. ಯಾಕೆ ಹೆಣ್ಣು ಮಕ್ಕಳ ಸಂಬಂಧಪಟ್ಟಂತದ್ದು ತಮಗೆ ಧ್ವನಿ ಎತ್ತಬೇಕು ಬರವಣಿಗೆ ಮೂಲಕ ಅಂತ ಅನ್ಸಿದ್ದೆ?
1: ಯಾಕಂದ್ರೆ ನಾನು ಕಷ್ಟಪಡ್ತಾ ಇದ್ದೆ, ವಿದ್ಯಾಭ್ಯಾಸನೂ ಏನು ಸುಲಭವಾಗಿ ಬರಲಿಲ್ಲ, ಪ್ರತಿಯೊಂದು ಹಂತದಲ್ಲೂ ನಾನು ಹೋರಾಡೇನೆ ಅದನ್ನ ತಗೊಂಡಿದ್ದೀನಿ. ನನ್ನ ಗ್ರಾಜ್ಯುಯೇಷನ್ ಆಗಲಿ, ಪೋಸ್ಟ್ ಗ್ರಾಜ್ಯುಯೇಷನ್ ಆಗಲಿ, ಅಥವಾ ನನ್ನ ಕೆಲಸ ಆಗಲಿ, ನನ್ನ ಅಸ್ಮಿತೆ ಏನಿದೆ ಅದನ್ನ ಹುಡುಕೊಳ್ಳೋಕೆ ನಾನು ತುಂಬಾ ಅಂದ್ರೆ ಕಷ್ಟಪಟ್ಟಿದ್ದೀನಿ. ಅಂದ್ರೆ ಬರೀ ಕಷ್ಟನೇ ಗೋಳು ಅಂತಲ್ಲ, ಅದರಲ್ಲಿ ಸ್ವಲ್ಪ ನಮ್ಮಮ್ಮ ದೊಡ್ಡ ಶಕ್ತಿ, ಅವರು ಸಪೋರ್ಟ್ ಮಾಡ್ತಾ ಇದ್ರು. ಅದೇನು ಅವ್ರು ಓದ್ಲಿಲ್ಲ, ಇವಳು ಏನು ಇಷ್ಟೊಂದು ತಲೆ ಕೆಡಿಸ್ಕೋತಾಳಲ್ಲ, ಗ್ರಾಜ್ಯುಯೇಷನ್ಗೆ ಬಿ ಎಸ್ ಸಿಗೆ ಹೋಗೋದಕ್ಕೆ ನಾನು ಒಂದು ತಿಂಗಳು ಬರೀ ಒಂದೇ ಹೊತ್ತು ಒಂಚೂರು ಒಂದ್ ಇಡ್ಲಿ ತಿನ್ನೋದು ಇದನ್ನು ಓದಕ್
0: ಕಳಿಸಿ.
1: ಅಯ್ಯೋ, ಮದುವೆ ಮಾಡೋದಕ್ಕೆ ಆಸಕ್ತಿ ಇತ್ತು, ಕೊನೆಗೆ ಅಲ್ಲಿ ಹೋಗಿ ಬಾವಿ ಇದೆ ಬೀಳ್ತೀನಿ ಅಂತಾನು ಧಮಕಿ. ಅಂದ್ರೆ ಇದೆಲ್ಲ ನನ್ನ ವಿದ್ಯಾಭ್ಯಾಸ ಹಂಗೆ ಹಕ್ಕಿಂತರ ಬರಲ್ಲ ನನಗೆ. ಅಕಸ್ಮಾತ್ ಏನಾದ್ರು ಬೈಕಂದ್ರೆ ಇದಕ್ಕೆ ನಾನು ನಿನ್ನ ಓದಿಸಿದ್ದು ಅಂತ ನನ್ನ ಮಮ್ಮ ಎಬ್ಬಯ್ಯೋರು. ನಾನು ಹೇಳ್ತಾ ಇದ್ದೆ ಅದೇನು ಓದಿಸಿದ್ದು ಓದಿಸಿದ್ದು ಅಂತ ಹೇಳ್ತೀರ, ನಿಮ್ಮ ಮಗನಿಗೂ ಓದಿಸಿದ್ರಲ್ಲ, ಅವನ್ದು ಹಕ್ಕು, ನಂದಾದ್ರೆ ಭಿಕ್ಷೆ. ಅಂದ್ರೆ ಈ ಆಟಿಟ್ಯೂಡ್ ಇನ್ನೂ ಹೋಗಿಲ್ಲ. ಹಾಗಾಗಿ ಅದರಲ್ಲಿ ನನಗೆ ಆಸಕ್ತಿ ಬಂತು. ಆಮೇಲೆ ನನ್ನ ಅಮ್ಮ ಅಜ್ಜಿಯರು ಅವರು ಅನುಭವಿಸಿದ ಬದುಕಿದೆ ಅಲ್ಲ, ಅದು ಎಂಥ ಧಾರಣ ಶಕ್ತಿ ಇದಿದೆ ಅಲ್ಲ, ಒಂದು ನೀನು 10 ಮಕ್ಕಳನ್ನ ನಿಭಾಯಿಸೋದು ನನಗೆ ತುಂಬಾ ಫ್ಯಾಸಿನೇಟ್ ಆಗ್ತಾ ಇತ್ತು. ಇದು ಎಂಥದ್ದು, ಯಾಕಂದ್ರೆ ಏನೂ ಸವಲತ್ತುಗಳೇ ಇಲ್ದನೆ ಇರಬೇಕಾದ್ರೆ ಮಕ್ಕಳನ್ನು ಬೆಳೆಸ್ತಾರೆ, ಇದನ್ನೂ ನಿಭಾಯಿಸ್ತಾರೆ, ಅದನ್ನೂ ನಿಭಾಯಿಸ್ತಾರೆ, ಅದು ಎಂಥ ಅದ್ಭುತವಾದ ಅಪೂರ್ವವಾದ ಶಕ್ತಿ ಅಂತ ನಂಗೆ ಅನ್ನಿಸ್ತಾ ಇದೆ.
0: ಓಕೆ, ಈಗ ಮೇಡಮ್ ಈಗ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ವಿ, ಕನ್ನಡ ಟು ಇಂಗ್ಲಿಷ್, ಇಂಗ್ಲಿಷ್ ಟು ಕನ್ನಡ, ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ ಅಲ್ವಾ? ಓದೋದು ಬೇರೆ, ಬರೆಯೋದು ಬೇರೆ, ಟ್ರಾನ್ಸ್ಲೇಟ್ ಮಾಡೋದೇ ಬೇರೆ,
1: ಇನ್ನೂ ಬೇರೆ
0: ಅಲ್ವಾ? ಬಹಳಷ್ಟು ಚಾಲೆಂಜಿಂಗ್ ಅದು ಅಲ್ವಾ? ಯಾವ ಭಾಷೆಯಿಂದ ಯಾವ ಭಾಷೆ ಆದರೂ ಕೂಡ ಲೇಖಕರ ಮೊದಲ ಮಾತಾಗಿರುತ್ತೆ, ನಾನು ಬರೆದಂತದ್ದನ್ನ ಯಾವುದಕ್ಕೂ ಧಕ್ಕೆ ಆಗಬಾರ್ದು. ಅದಕ್ಕೆ ಭಾಷೆ ಹಿಡಿತ ಬಹಳ ಮುಖ್ಯ ಆಗುತ್ತೆ. ಮತ್ತೆ ಈಗ ಯಾರು ಯಂಗ್ಸ್ಟರ್ಸ್ ಟ್ರಾನ್ಸ್ಲೇಟ್ ಮಾಡ್ಲಿಕ್ಕೆ ಆಸಕ್ತಿ ಇರುತ್ತೆ ಅಂತವ್ರು ಬಹಳ ಮುಖ್ಯ ಆಗುತ್ತೆ, ಏನ್ ಹೇಳ್ತೀರಿ?
1: ಆದ್ರೆ ನನ್ಗೆ ಅನುವಾದ ಮಾಡೋದು ಅನ್ನೋದಿದೆಯಲ್ಲ, ಅದು ಒಂದು ರೀತಿಯ ಧ್ಯಾನ ಅಂತ ಅನ್ಸುತ್ತೆ. ಅಂದ್ರೆ ಭಾಷೆ ಒಳಗೆ ಹೋಗ್ಬೇಕು, ತುಂಬಾ ಬ್ರಾಡ್ ಆಗಿ ನೋಡಿದಾಗ ಅಂದ್ರೆ ಅದು ಒಂದು ಟೋಟಲಿ ಡಿಫ್ರೆಂಟ್ ಏರಿಯಾ ಆಲ್ ಟುಗೆದರ್. ಆದ್ರೆ ನಮ್ಗೆ ತುಂಬಾ ಸಲ ನಾವು ಭಾಷೆನ ಬಳಸ್ತಾ ಇದೀವಿ ಅಂತ ಅನ್ಸುತ್ತೆ, ಆದ್ರೆ ಭಾಷೆ ನಮ್ಮನ್ನ ಬಳಸ್ತಾ ಇರತ್ತೆ. ಇದನ್ನ ಅರ್ಥ ಮಾಡ್ಕೊಳ್ಳೋದು ಸ್ವಲ್ಪ ಕಷ್ಟ ಅಂತ ಅನ್ಸುತ್ತೆ. ಒಂದು

0: ಹಿಡಿತಾ ಬೇಕಾಗತ್ತೆ. ಇನ್ನೊಂದು, ನಾನು ಅಕಾಡೆಮಿಕ್ ವರ್ಲ್ಡ್ ಅಲ್ಲಿ ಇದ್ದಿದ್ರಿಂದ ಅಕಾಡೆಮಿಕ್ ಲ್ಯಾಂಗ್ವೇಜ್ ನಂಗೆ ತುಂಬಾ ಈ ಕ್ರಿಯೇಟಿವ್ ಸಾಹಿತ್ಯದಲ್ಲಿ ಇದನ್ನ ಮಾಡ್ಬೇಕಾದ್ರೆ, ನಾನು ಈಗ ಒಂದು ಪೋಯಂನ ಕನ್ನಡದಿಂದ ಇಂಗ್ಲಿಷ್ಗೆ ಟ್ರಾನ್ಸ್ಲೇಟ್ ಮಾಡುತ್ತೀನಿ ಅಂದ್ರೆ ಇಂಗ್ಲಿಷ್ ಅಲ್ಲಿ ಒಂದು 200-300 ಪೋಯಮ್ಸ್ ಆದ್ರೂ ಓದಿರ್ತಿದ್ದೆ, ನಂಗೆ ಪೋಯೆಟಿಕ್ ಈಡಿಯಂ ಸಿಗೋದಕ್ಕೆ. ಬೇಂದ್ರೆ ನಾ ಟ್ರಾನ್ಸ್ಲೇಟ್ ಮಾಡೋದಕ್ಕೆ 100 ಪ್ರಯತ್ನಿಸಿದ್ದೀನಿ, ಆಗಿಲ್ಲ ನನ್ಗೆ, ಇಲ್ಲಿ ತನಕನೂ ಆಗಿಲ್ಲ. ಅಂದ್ರೆ ಒಳಗಡೆ ಅದಕ್ಕೆ ಮಾಗ್ಬೇಕು, ಒಂದು ಕಾವ್ಯದೊಳಗಡೆ ಹೋಗೋದು ನೀವು ತುಂಬಾ ಮಾಗ್ಬೇಕು. ರೂಮಿನ ಈಗ ನಾನು ಮಾಡೋದಕ್ಕೆ ಸಾಧ್ಯ ಆಯ್ತು, ಒಂದು 20 ಹಿಂದೆ ಮಾಡಕ್ ನಾನು ಪ್ರಯತ್ನ ಪಟ್ಟಿದ್ರು ನಂಗೆ ಆಗ್ತಾ ಇರ್ಲಿಲ್ಲ ಅನ್ಸುತ್ತೆ. ಆಮೇಲೆ ನೀವು ಮಾಡೋ ಅನುವಾದ ನಿಮ್ಮನ್ನ ಬದಲಾಯಿಸ್ತಾ ಇದ್ರೆ ಒಳಗಡೆ, ಅದು ಮಾಡ್ದೇನೆ ಇರೋದೇ ಒಳ್ಳೇದು.
1: ಆತ್ಮತೃಪ್ತಿ ಬೇಕು.
0: ಎಸ್ ಎಸ್, ಅನುವಾದ ಅನ್ನೋದು ಅದು ಸುಮ್ಮನೆ ಮೆಕ್ಯಾನಿಕಲ್ ಆಗಿ ಮಾಡೋವಂಥದ್ದು ಅಲ್ವೇ ಅಲ್ಲ, ಅದರಲ್ಲಿ ನಿಮ್ಮ ಪ್ರಿನ್ಸಿಪಲ್ಸ್, ನಿಮ್ಮ ನಿಲುವುಗಳು, ಕಾಳಜಿಗಳು, ಆಮೇಲೆ ಕೊನೆಗೆ ಅದು ಮಾಡಿ ಮುಗಿಸೋಷ್ಟೊತ್ತಿಗೆ ನೀವು ಬದಲಾಗಿರ್ಬೇಕು. ಒಳಗೆ ತುಂಬಾ ಕಾಡ್ಬೇಕು ಅದನ್ನ. ನಂಗೆ ಇವತ್ತಿಗೂ ಈಗ ಅಕ್ಕ ಮಹಾದೇವಿ, ನಾನು 6 ಬದುಕ್ತಾ ಇದ್ದೀನಿ ಅವಳನ್ನ, ಒಂದೊಂದು ಪದನೂ ನಾನು ಕಾಡ್ತಾ ಇದ್ದೀನಿ. ಇದು ಏನಕ್ಕೆ ಇದನ್ನ ಉಪಯೋಗಿಸಲು, ಇದು ಏನಕ್ಕೆ ಹೀಗೆ ಹೇಳಲು, ಏನಕ್ಕೆ ಇಷ್ಟು ಕಾಡ್ದೇ ಇದ್ರೆ ಬರೀ ವಚನಗಳನ್ನ ಟ್ರಾನ್ಸ್ಲೇಟ್ ಮಾಡಿ ನಾನು, ಅದು ನಾನು ಅಕ್ಕ ಮಹಾದೇವಿಗೆ ಮಾಡೋ ಅನ್ಯಾಯ. ಅಥವಾ ರೂಮಿಗೆ ಮಾಡೋ ಅಂತ, ಈಗ ರೂಮಿನ ಟ್ರಾನ್ಸ್ಲೇಟ್ ಮಾಡಿದಾಗ ಒಂದು ಲಾಂಗ್ ಕ್ರಿಟಿಕಲ್ ಇಂಟ್ರೊಡಕ್ಷನ್ ಬರದೆ, ಯಾಕೆಂದ್ರೆ ನೀವು ಒಬ್ಬ ಸೂಫಿ ಪೋಯಿಟ್ ನ ಅರ್ಥ ಮಾಡ್ಕೊಳ್ಬೇಕಾದ್ರೆ ಪ್ರೀತಿ, ಅವನ್ ಬರೀ ಪ್ರೀತಿ, ಪ್ರೀತಿ ಕವಿ, ಪ್ರೇಮದ ಕವಿ ಅವನು. ಅದನ್ನ ನೀವು ಸುಮ್ಮನೆ ಪ್ರೇಮ ಪ್ರೀತಿ, ನಾವು ಇಷ್ಕ್ ಮೊಹಬ್ಬತ್ ಅಂತೀವಲ್ಲ, ಹಂಗ್ ಮಾಡಕ್ಕಾಗಲ್ಲ. ಅವನ ಜೀವನದಲ್ಲಿ ಏನೇನ್ ನಡೀತು ಘಟನೆಗಳು ಅಂದ್ರೆ, ಅವನ ಜೀವನದಲ್ಲಿ ನಡೆದಿದ್ದೇ ಬಂತು ಅಂತಲ್ಲ, ಆದ್ರೆ ಅವನು ಅದನ್ನ ಹೇಳ್ಕೊತಾ ಇದ್ದ, ಅದು ಕಾವ್ಯವಾಗಿ ಹರಿಯಿತು. ಸೊ
1: ಈಗ ನೀವು ಅನುವಾದಕಿಯಾಗಿ, ಇಂಗ್ಲಿಷ್ ಪ್ರೊಫೆಸರ್ ಆಗಿ, ನಮ್ಮ ದೇಶದಲ್ಲದೆ ಕೂಡ ವಿದೇಶದಲ್ಲೂ ಕೂಡ ಕೆಲಸ ಮಾಡಿದ್ರಿ, ನ್ಯೂಜಿಲೆಂಡ್ ಅಲ್ಲಿ ಮಾಡಿದ್ರಿ, ಅಮೆರಿಕದಲ್ಲೂ ಮಾಡಿದ್ರಿ, ಯಾಕೆ ಹೋಗ್ಬೇಕು ಅಂತ ಅನ್ನಿಸ್ತು?
0: ಒಂದು, ನನಗೆ ಈಗ ಅಮೆರಿಕದಲ್ಲಿದ್ದಾಗ ನನಗೆ ಬ್ಲ್ಯಾಕ್ ಕಮ್ಯುನಿಟಿ ಅನುಭವಿಸ್ತಾ ಇದ್ದಂತ ಅವರ ನೋವುಗಳು ಇದೆಯಲ್ಲ, ಬ್ಲ್ಯಾಕ್ ಲಿಟ್ರೇಚರ್ನ ತುಂಬಾ ಓದ್ಕೊಂಡೆ ನಾನು ಅಲ್ಲಿದ್ದಾಗ. ಆ ಎಕ್ಸ್ಪೋಜರ್ ಕೊಡುತ್ತೆ. ಆವಾಗಲೇ ನಾನು ಒಂದು ಒಳಗಿನ ಶ್ರೀಮಂತಿಕೆ ಅಂತೀವಲ್ಲ, ನಮ್ಮ ಮನಸ್ಸಿನ ಶ್ರೀಮಂತಿಕೆ ಅಥವಾ ಒಂದು ಕಲ್ಚರಲ್ ರಿಚ್ನೆಸ್ ಬರುತ್ತೆ ಅಂತ, ನನಗೆ ಆ ಥರದ ಎಕ್ಸ್ಪೋಜರ್ ಬೇಕಾಗಿತ್ತು. ಸ್ಕೂಲ್ಗೆ ಹೋಗೋಕ್ಕೆ ನನಗೆ ಎಷ್ಟು ಆಸಕ್ತಿ ಇತ್ತು, ಇನ್ನೊಂದು ಯೂನಿವರ್ಸಿಟಿಗೂ ಹೋಗೋಕ್ಕೂ ನಂಗೆ ಆಸಕ್ತಿ ಇತ್ತು. ನನಗೆ ಗೊತ್ತಿತ್ತು ಹೆಣ್ಣಾಗಿ ನನಗೆ ಅವಕಾಶ, ನನ್ನ ಹುಡ್ಕೊಂಡು ಬರಲ್ಲ, ನಾನು ಹುಡ್ಕೊಂಡು ಹೋಗ್ಬೇಕು ಅಂತ. ಹಂಗಾಗಿ ನನಗೆ ನ್ಯೂಜಿಲೆಂಡ್ ಅಲ್ಲಿ ನಾನು ರೆಫ್ಯೂಜೀಸಿಗೆ ಇಂಗ್ಲಿಷ್ ಕಲಿಸ್ತಾ ಇದ್ದೆ. ಏನಕ್ಕೆ ಇವರು ರೆಫ್ಯೂಜೀಸ್ ಆಗಿ ಬರ್ತಾರೆ ಬೇರೆ ಬೇರೆ ದೇಶಗಳಿಗೆ, ಇಂಗ್ಲಿಷೇ ಬರಲ್ಲ ಅವರಿಗೆ, ABCDನೂ ಬರಲ್ಲ ಅಲ್ಲಿಂದ. ಆದ್ರೆ ಇಲ್ಲಿ ಇಂಗ್ಲಿಷೇ ಬರದೇ ಇರೋರಿಗೆ ನಾನು ಕಲಿಸ್ತೀನಲ್ಲ, ಅದು ತುಂಬಾ ನನ್ನ ಪರೀಕ್ಷೆಗೆ ಒಳಪಡಿಸ್ತಾ ಇತ್ತು. ಸೊ ಐ ವಾಸ್ ಅ ಕೈಂಡ್ ಆಫ್ ಅಂಬಾಸಡರ್. ಹಿಂದೆನೆ ಬರೆಯೋಕೆ ಶುರು ಮಾಡಿದೆ, ಬಟ್ ಐ ನ್ಯೂ ದಟ್ ಐ ಹ್ಯಾಡ್ ಟು ರೀ ಇನ್ವೆಂಟ್ ಮೈ ಸೆಲ್ಫ್, ಯು ನೋ, ಅಟ್ ಸಮ್ ಪಾಯಿಂಟ್ ಆಫ್ ಟೈಮ್. ಬರೀ ಪಾಠ ಮಾಡ್ಕೊಂಡು ಆಮೇಲೆ ನಮ್ಮ ಪಾಠದ ಬಗ್ಗೆ ನಮ್ಗೆ ಒಂದು ಬೋರ್ ಹೊಡಿಯೋಕೆ ಶುರು ಆಗುತ್ತೆ, ನಮ್ಮ ಧ್ವನಿಗೆ ನಮ್ಗೆ ಆಕಳಿಕೆ ಬರುತ್ತೆ. ಇದೆಲ್ಲಾನು ಆಗ್ತಾ ಇರ್ಬೇಕಾದ್ರೆ ಬರವಣಿಗೆ ಒಂದು, ಅದು ಒಂದು ಇನ್ನೊಂದು ರೀತಿಯ ಧ್ಯಾನ. ಮೂಲೆನಲ್ಲಿ ಕೂತ್ಕೊಂಡು ನನ್ನ ಪಾಡಿಗೆ ನಾನು ಬರೋದು, ಆಡಿಯನ್ಸ್ ಇಲ್ಲ. ಬಿಕಾಸ್ ರೈಟಿಂಗ್ ಇಸ್ ಅ ಬ್ರೂಟಲ್ ಮೀಡಿಯಂ. ನಾನು ಪಾಠ ಮಾಡ್ತಾ ಇರ್ಬೇಕಾದ್ರೆ ಅದೊಂದು ಸಂವಾದ ಇರುತ್ತೆ, ಆಮೇಲೆ ನನ್ನ ಒಂದು ಎಕ್ಸ್ಪ್ರೆಷನ್ನು, ಮತ್ತೆ ನನ್ನ ವಿದ್ಯಾರ್ಥಿಗಳ ಬಗ್ಗೆ ಪ್ರೀತಿ. ಆದ್ರೆ ನಾನು ಬರೆದಿರೋ ಪುಸ್ತಕ ನಾನು ಇಲ್ದೇ ಇರುವಾಗ ಯಾರೋ ಜಡ್ಜ್ ಮಾಡ್ತಾರಲ್ಲ, ಅದು ಬ್ರೂಟಲ್ ಆಗಿರುತ್ತೆ. ಸೊ ಐ ನೀಡ್ ಟು ಮೆಜರ್ ಅಪ್ ಟು ದೇರ್ ಎಕ್ಸ್ಪೆಕ್ಟೇಷನ್ಸ್ ಅಂತೆಲ್ಲ ಬರ್ತಾ ಇತ್ತು. ಹಂಗಾಗಿ
1: ಈಗ ಕೊಡಗಿನ ಒಂದು ಕುಗ್ರಾಮದಿಂದ ಬಂದಂತಹ ಒಂದು ಹುಡುಗಿ, ಕಷ್ಟಪಟ್ಟು ಇಷ್ಟಪಟ್ಟು ಹೋರಾಟದಿಂದ ಇಷ್ಟೆಲ್ಲ ಒಂದು ಏನು ಪುರುಷ ಪ್ರಧಾನ ಸೊಸೈಟಿಲಿ ಎದ್ದು ನಿಂತು, ಕಷ್ಟ ಅಂದರೆ ನಾವು ಯೋಚನೆ ಮಾಡಿದಷ್ಟು ಮಾತಾಡಿದಷ್ಟು ಸುಲಭ ಅಂತ ಖಂಡಿತ ಇಲ್ಲ. ನೀವೀಗ ಎಷ್ಟೋ ಕಷ್ಟವನ್ನು ಬಿಟ್ಟಿರಿ, ಅರ್ಧ ಗಂಟೆಲಿ ಖಂಡಿತ ಹೇಳಲಿಕ್ಕಾಗಲ್ಲ, ನಿಮ್ಮ ವರ್ಕ್ ಅನ್ನು ಅರ್ಧ ಗಂಟೆಲಿ ಖಂಡಿತ ಹೇಳಕ್ಕಾಗಲ್ಲ.
0: ಇನ್ನೂ ಒಂದು ಸರ್, ನನಗೆ ಹೆಣ್ಣು ಮಕ್ಕಳಿಂದ, ತಾಯಿಯರಿಂದ, ಅಕ್ಕ ತಂಗಿಯರಿಂದ ಅಥವಾ ನನ್ನ ಸ್ನೇಹಿತರಿಂದ ಎಷ್ಟು ಅಷ್ಟು ಸಪೋರ್ಟ್ ಸಿಕ್ತೋ ಅಷ್ಟೇ ಸಪೋರ್ಟ್ ಗಂಡಸರಿಂದನೂ ಸಿಕ್ಕಿದೆ. ಅಂದ್ರೆ ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಫೆಮಿನಿಸಮ್ ಅನ್ನೋದು ಒಂದು ಪ್ರಿನ್ಸಿಪಲ್, ಕೆಲವೊಂದ್ಸಲ ಗಂಡಸರಿಗೆ ಜಾಸ್ತಿ ಅರ್ಥ ಆಗಿರುತ್ತೆ. ಹಾಗಾಗಿ ಐ ವಿಶ್ ಟು ಅಕ್ನಾಲೇಜ್ ದೇರ್ ಸಪೋರ್ಟ್ ಆಸ್ ವೆಲ್, ಯಾಕಂದ್ರೆ ಫೆಮಿನಿಸಮ್ ಅಂದ್ರೆ ಬರೀ ಹೆಂಗಸರಿಗಲ್ಲ, ಅದು ಗಂಡಸರಿಗೆ ಇನ್ನೂ ಜಾಸ್ತಿ ಅಗತ್ಯ ಇರೋದು. ಹಾಗಾಗಿ ಐ ಹವ್ ಎಂಜಾಯ್ಡ್ ಅ ವೆರಿ ಈವೆಂಟ್ಫುಲ್, ಮೀನಿಂಗ್ ಫುಲ್ ಲೈಫ್ ಬಿಕಾಸ್ ಆಫ್ ಬೋತ್ ಮೆನ್ ಅಂಡ್ ವಿಮೆನ್ ಇನ್ ಮೈ ಲೈಫ್.
1: ಬಹಳ ಸಂತೋಷ ಮೇಡಮ್, ಇಷ್ಟೊತ್ತು ಆಕಾಶವಾಣಿ ಜೊತೆ ಬಂದು ಅರ್ಧ ಗಂಟೆ ಸಮಯದಲ್ಲಿ ನಾವು ಎಷ್ಟು ಕವರ್ ಮಾಡಬೇಕು ಅಂತ ಅಂದ್ಕೊಂಡು ಸಾಧ್ಯ ಅಂತೂ ಆಗಲಿಲ್ಲ. ನಿಮ್ಮ ರಿಸರ್ಚ್ ವರ್ಕ್ಗಳಿರ್ಬೋದು, ಆದರೆ ಆ ಕೊಡಗಿನ ಒಂದು ಸಣ್ಣ ಗ್ರಾಮದಿಂದ ಬಂದು ಅಮೇರಿಕಕ್ಕೆ ತನಕ ಹೋಗಿ ಅಲ್ಲಿ ಕೆಲಸ ಮಾಡಿ, ಅಲ್ಲಿ ಟೀಚ್ ಮಾಡಿ, ಅಲ್ಲಿ ರಿಸರ್ಚ್ ಮಾಡಿ ಬಹಳಷ್ಟು ಪುಸ್ತಕಗಳನ್ನು ಬರೆದು, ಒಂದು ಮಾದರಿ, ಒಂದು ಹೆಣ್ಣು ಮಕ್ಕಳಿಗೆ, ಒಂದು ಹೆಣ್ಣು ಮಕ್ಕಳು ಹೇಗಿರಬೇಕು, ಹೇಗೆ ಚಾಲೆಂಜಸ್ನ ಫೇಸ್ ಮಾಡಬೇಕು ಅನ್ನುವಂಥದ್ದಕ್ಕೆ ನಮ್ಮ ಸುಕನ್ಯಾ ಕನ್ನರಳ್ಳಿ ಅವರು ಅವರು ಒಂದು ಉದಾಹರಣೆ ಅಂತ ಹೇಳ್ತಾ ಇಷ್ಟೊತ್ತು ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಿ ಧನ್ಯವಾದಗಳು. ಮ್ಯಾಮ್, ಥ್ಯಾಂಕ್ ಯು.
0: ಧನ್ಯವಾದಗಳು ಸರ್, ಥ್ಯಾಂಕ್ ಯು ವೆರಿ ಮಚ್.

0: ಇದುವರೆಗೂ ಲೇಖಕಿ, ಅನುವಾದಕಿ ಹಾಗೂ ನಿವೃತ್ತ ಇಂಗ್ಲಿಷ್ ಪ್ರಾಧ್ಯಾಪಕರಾದ ಡಾಕ್ಟರ್ ಸುಕನ್ಯಾ ಕನಾರಳ್ಳಿ ಅವರೊಂದಿಗೆ ಮಾತುಕತೆ ಕೇಳಿದಿರಿ. ನಡೆಸಿಕೊಟ್ಟವರು ದಿಗ್ವಿಜಯ್ ಬಿ. ರಾಜ್ಯವ್ಯಾಪಿ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.
1: ವನಿತಾ ವಿಹಾರ ಕಾರ್ಯಕ್ರಮ ಇದುವರೆಗೂ ಪ್ರಸಾರವಾಯಿತು. ಇದು ಆಕಾಶವಾಣಿ ಬೆಂಗಳೂರು. 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಉಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಾ.
2: ಹಲೋ
3: ರಾಜೇಶ್ ಅವರೇ, ಪೊಲೀಸ್ ಸ್ಟೇಷನ್ ಇಂದ ಮಾತಾಡ್ತಿದ್ದೀನಿ.
2: ಮತ್ತೆ
3: ನಿಮ್ಮನ್ನು ಡಿಜಿಟಲ್ ಅರೆಸ್ಟ್ ಮಾಡಲಾಗಿದೆ. ಬೇರೆ ಕೋಣೆಗೆ ಹೋಗಿ ಒಬ್ರೇ. ನಿಮ್ಮ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆ, ಸಿಕ್ಕಾಕೊಂಡಿದ್ದೀರಿ.
2: 10 ಲಕ್ಷ ಕೊಡಿ, ಬಚಾವ್ ಆಗ್ತೀರಾ.
4: ಸರ್, ಅಷ್ಟೊಂದ್ ಎಲ್ಲಿಂದ ಕೊಡ್ಲಿ?
3: ಒಂದು ಲಿಂಕ್ ಕಳಿಸಿದೀನಿ, ಈಗ್ಲೇ ಪ್ರೊಸೆಸಿಂಗ್ 2 ಲಕ್ಷ ಕಳಿಸಿ, ಉಳಿದದ್ದು ಆಮೇಲೆ.
2: ಸರ್, 2 ಲಕ್ಷ
5: ಏನಾಯ್ತಪ್ಪ?
4: ಮಗಳೆ, ಇವರು ಹೇಳ್ತಿದ್ದಾರೆ ನನ್ನ ಪಾರ್ಸಲ್ ನಲ್ಲಿ ಡ್ರಗ್ ಸಿಕ್ಕಿದೆಯಂತೆ.
3: ಅರೆ,
4: ಕಟ್ ಮಾಡಿದ್ರು.
5: ಪ್ಯಾನಿಕ್ ಆಗ್ಬೇಡಿ ಅಪ್ಪ, ಡಿಜಿಟಲ್ ಅರೆಸ್ಟ್ ಅಂತ ಇರುವುದೇ ಇಲ್ಲ, ಇದೆಲ್ಲ ಫ್ರಾಡ್.
4: ಫ್ರಾಡ್?
5: ಪೊಲೀಸ್, ಬ್ಯಾಂಕ್, RBI ಇತ್ಯಾದಿ ಹೆಸರಿನಲ್ಲಿ ಬರುವ ಸೈಬರ್ ಅಪರಾಧಿಗಳಿಂದ ಫೋನ್ ಅಥವಾ ವಿಡಿಯೋ ಕರೆಗಳ ಬಗ್ಗೆ ಎಚ್ಚರದಿಂದಿರಿ. ಅವರಿಗೆ ಹಣ ಕಳುಹಿಸಬೇಡಿ ಮತ್ತು ತಕ್ಷಣ ಪೊಲೀಸರಿಗೆ ರಿಪೋರ್ಟ್ ಮಾಡಿ. ನೀವು ಜಾಗರೂಕರಾಗಿರದಿದ್ದರೆ
2: ಹಣ ಕಳ್ಕೊಳ್ತೀರಾ.
3: RBI ಹೇಳುತ್ತೆ,
5: ಜಾಣರಾಗಿರಿ, ಜಾಗರೂಕರಾಗಿರಿ.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಬ್ರಿಟಿಷರ ಆಳ್ವಿಕೆಯಲ್ಲಿ ನಲುಗಿದ್ದ ಭಾರತಕ್ಕೆ ಮೈ ಕೊಡವಿ ಸಿಡಿದೇಳಲು ಶಕ್ತಿಯನ್ನು ನೀಡಿದಂತಹ ಮಂತ್ರ ವಂದೇ ಮಾತರಂ. ಕವಿ ಬಂಕಿಮಚಂದ್ರರ ಈ ಗೀತೆಗೆ ಇದೀಗ 150 ವರ್ಷ. 1896 ಕೋಲ್ಕತ್ತಾ ಕಾಂಗ್ರೆಸ್ ಅಧಿವೇಶನದಲ್ಲಿ ನಮ್ಮ ರಾಷ್ಟ್ರಗೀತೆಯ ಕವಿ ರವೀಂದ್ರನಾಥ ಠಾಗೂರರು ಮೊಟ್ಟ ಮೊದಲ ಬಾರಿಗೆ ಹಾಡಿದ ಗೀತೆ ವಂದೇ ಮಾತರಂ. ಹೇರಳವಾದ ಪ್ರಾಕೃತಿಕ ಸಂಪತ್ತಿನ ಖನಿಯಷ್ಟೇ ಅಲ್ಲದೆ ನಮ್ಮ ಭರತಮಾತೆ ದಶಭುಜೆ ದುರ್ಗೆಯೂ ಹೌದು, ಕಮಲವಾಸಿನಿ ಲಕ್ಷ್ಮಿಯೂ ಹೌದು, ವೀಣಾಪಾಣಿ ಸರಸ್ವತಿ.

0: ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಮಣ್ಣಿನಡಿಯಲ್ಲಿ ಅಡಗಿರುವ ವಿಸ್ಮಯ ಜೀವಿಗಳನ್ನು ಪರಿಚಯಿಸುವ, ಅರಣ್ಯ ಸಂಪತ್ತನ್ನು ಬಿಂಬಿಸುವ, ಹಸಿರು ಹೊನ್ನನ್ನು ನಿಮಗೆ ಉಣಬಡಿಸಲು ಬರುತ್ತಿದ್ದಾರೆ ರೈತರತ್ನ. ಸುಧಾರಿತ ಬೇಸಾಯದ ಕುತೂಹಲ ತಂತ್ರಜ್ಞಾನದ ಒಳಸುಳಿಗಳ ಪರಿಚಯ ನಿಮ್ಮ ನೆಚ್ಚಿನ ಚಂದನ ವಾಹಿನಿಯಲ್ಲಿ ನಿರೀಕ್ಷಿಸಿ. ಸರಣಿ ಕಾರ್ಯಕ್ರಮ ರೈತರತ್ನ, ಹೀರೋಸ್ ಆಫ್ ದ ನೇಷನ್.
1: ಪರಂಪರೆಯನ್ನು ಪಸರಿಸುವ
2: ಐತಿಹಾಸಿಕ ಸ್ಥಳಗಳ ಪರಿಚಯ
1: ಜೊತೆ ಜೊತೆಗೆ ವಿಶೇಷ ದಿನಗಳ ಆಚರಣೆಯ ಮಹತ್ವ ಕುರಿತ ಕಾರ್ಯಕ್ರಮಗಳ ಸುದ್ದಿ ಸಮುಚ್ಚಯ,
2: ಕೇಂದ್ರ ಸರ್ಕಾರದ ಯೋಜನೆಗಳ ಪರಿಚಯ.

0: ಮಾನ್ಯ ಪ್ರಧಾನಮಂತ್ರಿಗಳ ಮನ್ ಕಿ ಬಾತ್.
1: ಅಷ್ಟೇ ಅಲ್ಲದೆ ಮುಂದಿನ ಪೀಳಿಗೆಗೆ ಸುಸ್ಥಿರ ಅಭಿವೃದ್ಧಿಯ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸುವ ಕಾರ್ಯಕ್ರಮಗಳ ನಿಘಂಟು ಈ ನಮ್ಮ ಆಕಾಶವಾಣಿ.

0: ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಕಾರ್ಯಕ್ರಮ ಆರೋಗ್ಯ ಸಂಚಿಕೆ. ಕೇಳುಗರೆ ನಮಸ್ಕಾರ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮಕ್ಕೆ ತಮಗೆಲ್ಲಾ ಪ್ರೀತಿಯ ಸ್ವಾಗತ. ಇಂದಿನ ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಸಂದರ್ಶನ ಕೇಳುತ್ತೀರಿ. ಭಾಗವಹಿಸಿದ ತಜ್ಞರು ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾ ಎಂಎಸ್ ರವೀಂದ್ರ ಅವರು. ಇವರನ್ನು ಸಂದರ್ಶಿಸುತ್ತಾರೆ ಮಂಜುಳಾ ಪುರಾಣಿಕ್.
2: ಆತ್ಮೀಯ ಕೇಳುಗರಿಗೆಲ್ಲ ನಮಸ್ಕಾರ. ಕೇಳುಗರೆ, ಹೃದಯ ಅನ್ನೋದು ನಮ್ಮ ದೇಹದಲ್ಲಿ ಎಷ್ಟು ಮುಖ್ಯ! ಈ ಹೃದಯಕ್ಕೆ ಬಂದು ಒದಗುವಂತ ತೊಂದರೆಗಳು ಸಮಸ್ಯೆಗಳು ನೂರಾರವ. ಆದ್ರೆ ನಾವು ಹೃದಯಾಘಾತನೇ ಒಂದೇನೋ ಅನ್ನುವ ಮಟ್ಟಿಗೆ ನಮ್ಮ ಜ್ಞಾನವನ್ನ ಸೀಮಿತಗೊಳಿಸ್ಕೊಂಡಿವಿ. ಆದ್ರೆ ಹೃದಯಕ್ಕೆ ಕಾಡುವಂತ ತೊಂದರೆಗಳು ಅನೇಕ ಇವೆ, ಮಕ್ಕಳಿಂದ ಹಿಡಿದು ವಯೋವೃದ್ಧರವರೆಗೆ. ಮಕ್ಕಳಲ್ಲಿ ಜನ್ಮಜಾತ ಹೃದಯದ ತೊಂದರೆಗಳು ಏನ್ ಕಂಡು ಬರಬಹುದು, ಮತ್ತೆ ಈ ತರಹದ ತೊಂದರೆಗಳು ಕಂಡು ಬಂದಾಗ ನಾವು ಏನ್ ಮಾಡಬೇಕು ತಕ್ಷಣದಲ್ಲಿ, ಈ ವಿಷಯದ ಬಗ್ಗೆ ಮಾಹಿತಿಯನ್ನ ಮಾಡಿಕೊಡುವುದಕ್ಕೆ ನಮ್ಮ ಜೊತೆಗೆ ಧಾರವಾಡದ ಎಸ್ಡಿಎಂ ನಾರಾಯಣ ಹೃದಯಾಲಯದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ ಎಂಎಸ್ ರವೀಂದ್ರ ಅವರಿದ್ದಾರೆ. ನಿಮ್ಮೆಲ್ಲರ ಪರವಾಗಿ ಡಾಕ್ಟರ್ ಎಂಎಸ್ ರವೀಂದ್ರ ಅವರನ್ನ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಮಸ್ಕಾರ ಡಾಕ್ಟರ್ ರವೀಂದ್ರ ಅವರು.
3: ನಮಸ್ಕಾರಗಳು, ಧನ್ಯವಾದ.
2: ನಾವು ಹೃದಯದ ಸಮಸ್ಯೆಗಳು, ಹೃದಯದ ತೊಂದರೆ ಅಂದ್ರ ದೊಡ್ಡವರೊಳಗ ಕಂಡು ಬರ್ತದ. ಒಂದು ಮನುಷ್ಯನಿಗೆ ವಯಸ್ಸಾತು ಅಂದ್ರ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆಗಳೆಲ್ಲ ಕಾಣಿಸ್ತಾವ ಅನ್ನೋದು ಒಂದು ಜನಸಾಮಾನ್ಯರ ನಂಬಿಕೆ. ಇದು ಮಕ್ಕಳಲ್ಲೂ ಕಂಡು ಬರ್ತದ ಅನ್ನೋದಕ್ಕೆ ತಾವೇನ್ ಹೇಳ್ತೀರಿ?
3: ವಯಸ್ಕರಲ್ಲಿ ಬಂದಂತಹ ಹೃದಯ ರೋಗಗಳನ್ನ ನಾವು ಲೈಫ್ ಸ್ಟೈಲ್ ರಿಲೇಟೆಡ್ ಡಿಸೀಸಸ್ ಅಂತ ಹೇಳ್ತೀವಿ. ಅಂದ್ರೆ ಅವರ ಜೀವನ ಕ್ರಮ ಅನುವಾಗಿ, ಅವರ ಜೀವನ ಶೈಲಿಯಲ್ಲಿ ಹೇಗಿದ್ದಾರೆ ಅನ್ನೋದ್ರ ಹೊಂದಿಕೆಯಾಗಿ ಈ ರೀತಿಯಾದಂತಹ ಕಾಯಿಲೆಗಳನ್ನು ಕ್ರಮೇಣ ಕಂಡು ಬಂದಿರ್ತದೆ. ಇಂಥ ಸಮಯದಲ್ಲಿ ಅನುವಂಶಿಕವಾದಂತಹ ಕಾರಣಗಳು ಸಹ ಇರ್ತದೆ. ಯಾಕೆಂದ್ರೆ ತಂದೆ ತಾಯಿಗಳಿಗೂ ಹೈಪರ್ ಟೆನ್ಷನ್ ಇತ್ತು, ಡಯಾಬಿಟೀಸ್ ಇತ್ತು, ಇಂಥ ಎಲ್ಲಾ ಇತರೆ ಯಾವುದು ಕಾಯಿಲೆಗಳು ಇರ್ತವೆ ಅವು ಸಹ ಹೃದಯ ರೋಗವನ್ನು ಹೆಚ್ಚಿಗೆ ಮಾಡಲು ಕಾರಣವಾಗಿರ್ತದೆ. ಆದ್ರೆ ಮಕ್ಕಳ ಸಂದರ್ಭ ಬಂದಾಗ, ಮಕ್ಕಳ ಬಗ್ಗೆ ವಿಷಯ ಬಂದಾಗ, ಮಕ್ಕಳ ಹೃದಯಗಳು ಇಂತಹ ಯಾವುದೇ ಜೀವನ ಶೈಲಿಯಿಂದ ಬಂದಿರುತ್ತೆ ಅನ್ನುವುದಕ್ಕಿಂತ ಇವುಗಳು ತಾಯಿಯ ಗರ್ಭದಲ್ಲೇನೆ ಬೆಳವಣಿಗೆ ಆಗುವಂತಹ ಕಾಲಘಟ್ಟದಲ್ಲಿ ಆ ಬೆಳವಣಿಗೆಯ ನ್ಯೂನ್ಯತೆಗಳಿಂದ ಹೃದಯ ರೋಗ ಸಂಭವಿಸುವಂತಹ ಸಂಭಾವನೆಗಳು ಇರುತ್ತದೆ. ಈ ಮಟ್ಟದಲ್ಲಿ ನಾವು ಯೋಚನೆ ಮಾಡಿದಾಗ ಹೃದಯ ರೋಗದ ನಿರ್ಮಾಣ ಅಂದ್ರೆ ಸ್ಟ್ರಕ್ಚರ್ ಆಫ್ ದ ಹಾರ್ಟ್, ನಾವು ದೊಡ್ಡವರಲ್ಲಿ ಹೇಗೆ ಕೊರೋನರಿ ಹಾರ್ಟ್ರಿ ಡಿಸೀಸ್ ಅಂತೀವಿ, ಹೈಪರ್ ಟೆನ್ಸಿವ್ ಹಾರ್ಟ್ ಡಿಸೀಸ್ ಅಂತೀವಿ, ವ್ಯಾಲ್ವುಲಾರ್ ಹಾರ್ಟ್ ಡಿಸೀಸ್ ಅಂತೀವಿ, ಅದೇ ರೀತಿ ಮಕ್ಕಳಲ್ಲಿ ನ್ಯೂನತೆಗಳು ಹೃದಯ ರೋಗದ ಬೆಳವಣಿಗೆಯಲ್ಲಿ ಆಗುವುದರಿಂದ ಅದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇಂಥ ಸಂದರ್ಭದಲ್ಲಿ ಸಾಮಾನ್ಯವಾಗಿ ಜನಸಾಮಾನ್ಯರಲ್ಲಿ ಇರುವಂತಹ ಒಂದು ಅಭಿಪ್ರಾಯ ಏನಂದ್ರೆ ಮಕ್ಕಳಲ್ಲಿ ಹೃದಯದಲ್ಲಿ ರಂಧ್ರ ಇರುವುದು, ಅಂದ್ರೆ ಹೋಲ್ ಇನ್ ದ ಹಾರ್ಟ್. ಇದಲ್ಲದೆ ಹೃದಯ ರೋಗದ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್ ಇರ್ಬೋದು, ಮಸಲ್ಸ್ ಇರ್ಬೋದು, ಮತ್ತೆ ಹಾರ್ಟ್ರೀಸ್ ಇರ್ಬೋದು, ವೈನ್ಸ್ ಇರ್ಬೋದು, ಅದರಲ್ಲೂ ಬೆಳವಣಿಗೆಯಲ್ಲಿ ನ್ಯೂನತೆಗಳು ಕಂಡು ಬಂದಾಗ ಅವೆಲ್ಲ ಇದೇ ಒಂದು ಸ್ಟ್ರಕ್ಚರಲ್ ಹಾರ್ಟ್ ಡಿಸೀಸ್ ಎಂಬುವ ಕ್ಲಾಸಿಫಿಕೇಶನ್ ಅಥವಾ ಆ ಒಂದು ವಿಭಾಗಕ್ಕೆ ಸೇರಿಸಲಾಗುತ್ತದೆ. ಅದೊಂದು ನಾವು ಪೂರ್ಣ ಪ್ರಮಾಣದಲ್ಲಿ ನೋಡಬಹುದು. ಮಕ್ಕಳ ವೈದ್ಯರು ಮಗುವಿನ ಹೃದಯವನ್ನು ತಮ್ಮ ಸ್ಟೆತೋಸ್ಕೋಪ್ ಇಂದ ಪರೀಕ್ಷೆ ಮಾಡುವಾಗ ಹಾರ್ಟ್ ಸೌಂಡ್ಸ್ ಅಂದ್ರೆ ಹೃದಯದ ಬಡಿತದ ಸದ್ದುಗಳಲ್ಲಿ ಒಂದು ಬದಲಾವಣೆ ಕಂಡು ಬರುತ್ತದೆ, ಅಥವಾ ಒಂದು ಎಕ್ಸ್ಟ್ರಾ ಸೌಂಡ್ ಮರ್ಮರ್ ಅಂತ ಹೇಳ್ತೀವಿ, ಅದನ್ನ ಕಂಡು ಬಂದಾಗ ಅವರು ದಟ್ ವಿಲ್ ಬಿ ದ ಫಸ್ಟ್ ಸಂಕೇತ ಅಥವಾ ಫಸ್ಟ್ ಹಿಂಟ್ ಟು ಸಸ್ಪೆಕ್ಟ್ ಅಂದ್ರೆ ಮಗುವಿಗೆ ಒಂದು ಹೃದಯದಲ್ಲಿ ನ್ಯೂನತೆ ಇರಬಹುದು ಅಂತ ಶುರು ಆಗುತ್ತೆ.
2: ಈಗ ವೈದ್ಯಕೀಯ ಕ್ಷೇತ್ರ ಸಾಕಷ್ಟು ಅಭಿವೃದ್ಧಿ ಹೊಂದಿದೆ. ಅಂದ್ರೆ ಒಬ್ಬ ಮಹಿಳೆ ಗರ್ಭವತಿ ಆದಾಗ ಅವಳು ಡೆಲಿವರಿ ಆಗುವವರೆಗೂ ಗರ್ಭಾವಸ್ಥೆಯ ಸಂಪೂರ್ಣ ಅವಧಿಯಲ್ಲಿ ಸಾಕಷ್ಟು ಸಲ ಅವಳಿಗೆ ಅಲ್ಟ್ರಾಸೌಂಡ್ ಸ್ಕ್ಯಾನಿಂಗ್ ಮಾಡಿರ್ತೀರಿ. ಪ್ರತಿ ಸತಿನೂ ಆರೋಗ್ಯವಂತ ಮಗುವಿನ ಲಕ್ಷಣಗಳ ಬಗ್ಗೆ ಆಗಲಿ ಅಥವಾ ಏನಾದ್ರೂ ತೊಂದರೆ ಇದೆಯಾ ಅದ್ರ ಬಗ್ಗೆ ವೈದ್ಯರು ಸಮಾಲೋಚಿಸಿ ಇದ್ದೇ ಇರ್ತಾರೆ. ಆ ಸಂದರ್ಭದಲ್ಲಿ ಮಗುವಿಗೆ ಏನೋ ಹೃದಯಕ್ಕೆ ಸಂಬಂಧಪಟ್ಟಂತ ತೊಂದರೆ ಇದೆ ಅನ್ನೋ ಸೂಚನೆ ಗೊತ್ತಾಗಲ್ವಾ?
3: ಬಹಳ ಮುಖ್ಯವಾದಂತಹ ಪ್ರಮುಖವಾದಂತಹ ಪ್ರಶ್ನೆ ಕೇಳಿದಾರೆ ಮೇಡಮ್. ಈಗ ಶುರುವಾದಾಗ ಅಲ್ಟ್ರಾಸೌಂಡ್ ಸ್ಕ್ಯಾನ್ ಅಂತ ಮುಖ್ಯವಾಗಿ ಮಕ್ಕಳಲ್ಲಿ ಆಗುವಂತಹ ದೊಡ್ಡ ಬೆಳವಣಿಗೆಗೆ ಸಂಬಂಧಪಟ್ಟ ತೊಂದರೆಗಳಾದಂತಹ ಹೈಡ್ರೋಕೆಫಲಸ್, ಮತ್ತೆ ಲಿಂಬ್ ಅನಾಮಲೀಸ್, ಕಿಡ್ನಿ ಅನಾಮಲೀಸ್, ಇದ್ರ ಬಗ್ಗೆ

0: ಇದುವರೆಗೂ ಹೆಚ್ಚಿಗೆ ಮಾಹಿತಿ ಮತ್ತೆ ಗಮನ ಕೊಡ್ತಾ ಇದ್ವಿ. ಆದ್ರೆ ಯಾವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎನ್ನುವಂತಹ ಒಂದು ಹೊಸ ವಿಭಾಗ ಬೆಳವಣಿಗೆ ಆಗಿದೆ, ಸೋನೋಗ್ರಫಿಯಲ್ಲಿ ಇದು ಅಡ್ವಾನ್ಸ್ ಟ್ರೈನಿಂಗ್ ಅಲ್ಲಿ ನೀವು ಅನುಭವನ ಪಡೆಯಬಹುದು, ಇದು ಫೀಟಲ್ ಮೆಡಿಸನ್ ವಿಭಾಗ ಯಾವಾಗ ಅಡ್ವಾನ್ಸ್ಮೆಂಟ್ ಬಂತು, ನಮ್ಮ ಫೀಟಲ್ ಅಂದ್ರೆ ಮಕ್ಕಳ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿಸ್ಟ್ ಗಳು ಯಾವಾಗ ಹೆಚ್ಚು ಹೆಚ್ಚು ಇದ್ರ ಬಗ್ಗೆ ತರಬೇತಿ ಪಡೆದು ಕ್ಲಿನಿಕಲ್ ವರ್ಕ್ ಗೆ ಬಂದ್ರು, ಅವಾಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುವಂತಹ ಹೊಸ ಸೋನೋಗ್ರಫಿಕಲ್ ಇವ್ಯಾಲ್ಯೂಯೇಷನ್ ಅಂತ ಇರುತ್ತೆ ಮೇಡಮ್. ಇದನ್ನ 18 ವಾರದಿಂದ 20 ವಾರದ ಅವಧಿಯಲ್ಲಿ ಆ ಗರ್ಭಾವಸ್ಥೆಯಲ್ಲಿರುವಾಗ ಮಹಿಳೆಯರು ತಮ್ಮ ಮಗುವಿನ ಹೃದಯ ರೋಗದ ಸ್ಕ್ಯಾನ್ ಅನ್ನ ಸಪರೇಟ್ ಆಗಿ ಅಂದ್ರೆ ಪರ್ಟಿಕ್ಯುಲರ್ ಆಗಿ ಸ್ಪೆಸಿಫಿಕ್ ಆಗಿ ಮಾಡಿಸ್ಕೋಬೇಕಾಗುತ್ತೆ. ಯೂಶಲಿ ಸೋನೋಗ್ರಫಿ ಅವ್ರು ಮಾಡಿದಾಗ ಅವರು ಜನರಲ್ ಸ್ಕ್ರೀನಿಂಗ್ ಅಂತ ಮಾಡಿರ್ತಾರೆ, ಅವರ್ ಸ್ಕ್ರೀನಿಂಗ್ ಅಲ್ಲೂ ಅವರು ಕೆಲವು ಸಲ ಮೆನ್ಷನ್ ಮಾಡಿರ್ತಾರೆ ಲೆಫ್ಟ್ ವೆಂಟ್ರಿಕಲ್ ಅಲ್ಲಿ ಇಕೋಜೆನಿಕ್ ಫೋಕೈ ಅಂತ ಇದೆ ಅನ್ನೋದು ಕಾಮನೆಸ್ಟ್ ರಿಪೋರ್ಟ್ ಇರುತ್ತೆ ಮೋಸ್ಟ್ ಆಫ್ ದ ಟೈಮ್. ಅವಾಗ ಅಲ್ಲಿಂದ ಶುರುವಾಗುತ್ತೆ, ನೀವು ಸ್ಪೆಸಿಫಿಕ್ ಆಗಿ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಮಾಡಿಸ್ಕೊಳ್ಳಿ. ಈಗ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಅಂದ್ರೆ ಅದು ಸ್ಪೆಸಿಫಿಕ್ ಆಗಿ ನಾವು ಭ್ರೂಣದಲ್ಲಿ ಹೃದಯವನ್ನೇ ಪರ್ಟಿಕ್ಯುಲರ್ ಆಗಿ ಎಕ್ಸಾಮಿನ್ ಮಾಡ್ತೀವಿ. ಇದರಲ್ಲಿ ಸ್ವಲ್ಪ ತೊಂದರೆ ಏನಂದ್ರೆ ಮಗುವಿನ ಪೊಸಿಷನ್, ತಾಯಿಯ ಗರ್ಭದಲ್ಲಿ ಮಗು ಒಂದು ಅಪ್ರಾಪ್ರಿಯೇಟ್ ಪೊಸಿಷನ್ ಬರಬೇಕು, ಅದು ಅಲೈನ್ಮೆಂಟ್ ಬಂದಾಗ ನಮ್ಮ ಸ್ಕೋಪ್ ಗೆ ಕರೆಕ್ಟ್ ಆಗಿ ಅದು ಲೈನ್ ಅಲ್ಲಿ ಇರುತ್ತೆ, ಅವಾಗ ನಾವು ಹೃದಯದ ಸಮರ್ಪಕವಾದಂತಹ ತಪಾಸಣೆಯನ್ನು ಮಾಡಿ ಅವರಿಗೆ ಭ್ರೂಣಾವಸ್ಥೆಲೇನೆ ಮಗುವಿಗೆ ಯಾವುದಾದ್ರೂ ದೊಡ್ಡದಾದಂತಹ ನ್ಯೂನತೆ ಆಗಿ ಹೋಗಿದೆಯಾ ಅಂದ್ರೆ ಒಂದು ಪ್ರಶ್ನೆ ಬರಬಹುದು, ಇಷ್ಟು ನ್ಯೂನತೆ ಇದ್ರೂ ಹೇಗೆ ಮಗು ಬೆಳವಣಿಗೆ ಚೆನ್ನಾಗಿದೆ ಅಂತ. ಯೂಶಲಿ ಮಗು ಭ್ರೂಣದಲ್ಲಿರುವಾಗ ಎಲ್ಲಾ ಕೆಲಸವನ್ನು ತಾಯಿಯ ಪ್ಲಾಸೆಂಟಾ ಮಾಡ್ತಾ ಇರ್ತದೆ, ತಾಯಿಯ ಹೃದಯ ಬಡಿತದಿಂದ ಬರುವಂತಹ ಎಲ್ಲಾ ಪೋಷಕಾಂಶಗಳು ಆಕ್ಸಿಜನ್ ಯುಕ್ತ ರಕ್ತಗಳು ಎಲ್ಲ ಪ್ಲಾಸೆಂಟಾ ಮೂಲಕ ಮಗುವಿಗೆ ಸೇರ್ತಾ ಇರೋದ್ರಿಂದ ಮಗುವಿನ ಹೃದಯ ರೋಗದ ಕಾರ್ಯಕ್ಷಮತೆ ಏನು ಎಂಬುವ ಪರೀಕ್ಷೆ ಆಗಿರುವುದಿಲ್ಲ. ಯಾಕೆಂದ್ರೆ ಮಗು ಬಹಳಷ್ಟು ಕಾಲ ನೆಮ್ಮದಿಯಾಗಿ ಉಸಿರಾಡದೆ ಅವರ ಲಂಗ್ಸ್ ಅಲ್ಲಿ ಪುಪ್ಸಗಳಲ್ಲಿ ಬರೀ ನೀರೇ ತುಂಬಿರೋದ್ರಿಂದ ಮಗುವಿನ ಬೆಳವಣಿಗೆಯಲ್ಲಿ ಭ್ರೂಣದ ಹೃದಯದ ಸರಿಯಾದ ಸಮರ್ಪಕ ಕೆಲಸದ ಕ್ಷಮತೆ ಏನು ಎಂಬುವಂತ ಪರೀಕ್ಷೆ ಆಗಿರುವುದಿಲ್ಲ. ಅದರಿಂದ ಅವು ಚೆನ್ನಾಗಿ ಬೆಳೆದಿರ್ತವೆ. ಯಾವಾಗ ಮಗು ಡೆಲಿವರಿ ಆಗಿ ಹೊರಗಡೆ ಬರುತ್ತೆ, ತನ್ನಗೆ ತಾನೇ ಉಸಿರಾಡಿ ತನ್ನ ಆಕ್ಸಿಜನ್ ಅನ್ನು ತಾನೇ ತನ್ನ ದೇಹಗಳಿಗೆ ಸಂಬಂಧಪಟ್ಟಂತ ಅಂಗಾಂಗಗಳಿಗೆ ಸಮರ್ಪಕವಾಗಿ ಅದು ಹೃದಯ ಕೆಲಸ ಕ್ಷಮತೆ ಮಾಡಬೇಕಂದಾಗ ಅದು ನ್ಯೂನತೆಗಳು ನಮಗೆ ಕಂಡುಬರುತ್ತದೆ. ಆದ್ರಿಂದ ಫೀಟಲ್ ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಡೆಲಿವರಿಗೆ ಮುಂಚೆ ಕೆಲವು ಸಮಯದಲ್ಲಿ ಅಂದ್ರೆ ಈಗ ಹೆಚ್ಚಿಗೆ ತರಬೇತಿ ಅಥವಾ ನಿಪುಣತೆ ಬೇಕಾಗಿದೆ ಮೇಡಮ್, ಇದರಲ್ಲಿ ಯಾವ್ದು ನಿಪುಣತೆ ಹೊಂದಿರ್ತಾರೆ ಅವರು ಬಹಳಷ್ಟು ಮುಂಚೆನೆ ನಿಮಗೆ ಇದ್ರ ಬಗ್ಗೆ ಮಾಹಿತಿ ಕೊಟ್ಟು ಎಚ್ಚರಿಕೆಯನ್ನು ನೀಡಿರುತ್ತಾರೆ. ಅಂದ್ರೆ ಹುಟ್ಟುವ ಮಗುವಿಗೆ ಸಾಧ್ಯತೆಗಳು ಇದೆ, ಅದು ಹುಟ್ಟಿದ ನಂತರ ಹುಟ್ಟಿದ 1-2 ಗಂಟೆಗಳಲ್ಲಿ ಇಕೋಕಾರ್ಡಿಯೋಗ್ರಫಿ ಮಾಡಿ ಅದನ್ನ ಕನ್ಫರ್ಮ್ ಮಾಡ್ಕೊಳ್ಳಿ ಎಂಬುವಂತದ್ದು ನಾನು ತಿಳಿಸಲು ಬಯಸ್ತೇನೆ ಮೇಡಮ್.
1: ಈ ಮಗುವಿಗೆ ಹುಟ್ಟುತ್ತಾನೆ ಈ ರಂಧ್ರದ ಬಗ್ಗೆ ಒಂದ್ ಹೇಳಿದ್ರಿ, ಹೃದಯ ಮರ್ಮರ್ ಅಂತ ಶಬ್ದ ಮಾಡೋದ್ರ ಬಗ್ಗೆ ಹೇಳಿದ್ರಿ, ಇದು ಅಲ್ಲದೇನೆ ಬೇರೆ ಏನ್ ಸಮಸ್ಯೆ ಕಂಡು ಬರ್ಬೋದು?
0: ಬೇರೆ ನಾನು ಹೇಳಿದಂಗೆ ಮಗುವಿನ ಹೃದಯದಲ್ಲಿ ಇರುವಂತಹ ಇತರೆ ಭಾಗಗಳಾದಂತಹ ವ್ಯಾಲ್ವ್ಸ್, ಸೊ ಯೂಶಲಿ ಪಲ್ಮನರಿ ವ್ಯಾಲ್ವ್ ಅಂತ ಇರುತ್ತೆ ಮೇಡಮ್, ಮತ್ತೆ ಔಟಿಕ್ ವ್ಯಾಲ್ವ್ ಅಂತ ಇರುತ್ತೆ. ಇವು ಎರಡರಲ್ಲಿ ಜಾಸ್ತಿ ಸ್ಟಿನೋಸಿಸ್ ಅಂದ್ರೆ ಪೂರ್ಣ ಪ್ರಮಾಣವಾಗಿ ಆ ವ್ಯಾಲ್ವ್ ಓಪನ್ ಆಗದೆ ಇರುವಂತದ್ದು, ಅಂದ್ರೆ ಅದು ತುಂಬಾ ಚಿಕ್ಕದಾಗಿರುವಂತಹ ಸಮಸ್ಯೆ ಕಂಡು ಬರಬಹುದು, ಅದಕ್ಕೆ ಸ್ಟಿನೋಟಿಕ್ ಹಾರ್ಟ್ ಡಿಸೀಸಸ್ ಅಂತ ಹೇಳ್ತೀವಿ. ಅದು ಪಲ್ಮರಿ ಸ್ಟಿನೋಸಿಸ್ ಆಗಿರ್ಬೋದು ಅಥವಾ ಔರ್ಟಿಕ್ ಸ್ಟಿನೋಸಿಸ್ ಆಗಿರ್ಬೋದು. ಇದೇ ರೀತಿ ಮುಖ್ಯ ಧಮನಿ ಔರ್ಟ ಅಂತ ಹೇಳ್ತೀವಿ, ಔರ್ಟಾದಲ್ಲಿ ಆ ಮಗುವಿಗೆ 3 ಮೇನ್ ಬ್ರಾಂಚಸ್ ಬಂದ ನಂತರ ಇಸ್ತಮಸ್ ಎಂಬುವಂತ ಒಂದು ಸಣ್ಣ ಭಾಗ ಇರುತ್ತೆ ಮೇಡಮ್, ಅದಾದ್ಮೇಲೆ ಡಿಸೆಂಡಿಂಗ್ ಔಟ ಅಂತ ದೊಡ್ಡ ಧಮನಿಯ ಮುಖ್ಯ ಭಾಗ ಬರುತ್ತೆ, ಅದು ಒಂದೊಂದ್ಸಲ ಬೆಳವಣಿಗೆಯಲ್ಲಿ ಸಂಕುಚಿತ ಆಗ್ಬಿಡ್ತದೆ, ಸಣ್ಣದಾಗ್ಬಿಡುತ್ತೆ, ಅದನ್ನ ಕೋಆಕ್ಟೇಷನ್ ಆಫ್ ಔರ್ಟ ಅಂತ ಹೇಳ್ತೀವಿ. ಅದು ಇನ್ನೊಂದು ರೀತಿಯಾದಂತಹ ಹೃದಯದ ನರಗಳಿಗೆ ಸಂಬಂಧಪಟ್ಟಂತಹ ಕಾಯಿಲೆ ಆಗಿರುತ್ತೆ. ಅದೇ ರೀತಿ ಆ ವ್ಯಾಲ್ವ್ಸ್ ಎರಡು ಇರ್ತದೆ, ಇನ್ನೊಂದು ಟ್ರೈಕಸ್ಪಿಡ್ ವ್ಯಾಲ್ವ್ ಮೈಟ್ರಲ್ ವ್ಯಾಲ್ವ್ ಅಂತ, ಇವು ಲೀಕ್ ಆಗ್ಬಹುದು ಮೇಡಮ್, ಇದನ್ನ ರಿಗರ್ಜಿಟೇಷನ್ ಡಿಸಾರ್ಡರ್ಸ್ ಅಂತ ಕರಿತೀವಿ. ಇದಾದ ನಂತರ ಕೆಲವು ಬಹಳ ರೇರ್ ಆಗಿ ಹೃದಯ ಬಡಿತ ಏರುಗತಿ ಮೇಲುಗತಿ ಆಗುವುದು, ಇದು ಬಹಳ ರೇರ್ ಮೇಡಮ್, ಬಟ್ ಸ್ಟಿಲ್ ಕೆಲವು ಮಕ್ಕಳಲ್ಲಿ ಒಮ್ಮೆಗೆನೆ ಮಗುವಿನ ಹೃದಯ ಬಡಿತ 200 ಮೇಲೆ 220 ಮೇಲೆ, ಇದನ್ನ ಅರಿದಮಿಕ್ ಡಿಸಾರ್ಡರ್ಸ್ ಅಂತ ಕರಿತೀವಿ, ಅಂದ್ರೆ ಸುಪ್ರಾ ವೆಂಟ್ರಿಕ್ಯುಲರ್ ಟಿಕಿಕಾರ್ಡಿಯಾ ಅಂತ ಹೇಳ್ತೀವಿ. ಆ ರೀತಿಯಾದಂತ ತೊಂದರೆನು ಸಣ್ಣ ಮಕ್ಕಳಲ್ಲಿ ಕಂಡು ಬರಬಹುದು. ಅಲ್ಲದೆ ವ್ಯಾಲ್ವ್ ಮತ್ತೆ ಈ ಹೃದಯ ವೇಗದಲ್ಲಿ ಏರುಗತಿ ಮತ್ತೆ ಮೆಲು ಆಗುವುದು, ಇದಿಷ್ಟು ಇತರೆ ರೋಗ. ಇನ್ನೊಂದು ವಿಷಯ ನಾನು ಇಲ್ಲಿ ಬಹಳ ಮುಖ್ಯವಾಗಿ ಹೇಳಬೇಕಾಗಿದೆ, ನೀಲಿ ಇರುವಂತಹ ಮಕ್ಕಳು ನೀಲಿ ಇಲ್ಲದಿರುವಂತಹ ಮಕ್ಕಳು ಅಂದ್ರೆ ಮುಖ್ಯ ಕ್ಲಾಸಿಫಿಕೇಶನ್ ಅಲ್ಲಿ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಮೋಸ್ಟ್ ಆಫ್ ದ ಟೈಮ್ ನಮ್ಮ ಈ ಹೋಲ್ ಸಮಸ್ಯೆಗಳಾಗ್ಲಿ ಈ ನಮ್ಮ ಸ್ಟಿನೋಟಿಕ್ ಡಿಸಾರ್ಡರ್ಸ್ ಆಗ್ಲಿ ಅಥವಾ ನಮ್ಮ ಲೀಕ್ ಆಫ್ ವ್ಯಾಲ್ವ್ ಆಗ್ಲಿ ಇವೆಲ್ಲ ಅಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂದ್ರೆ ನೀಲಿ ಅಲ್ಲದೆ ಇರುವಂತದ್ದು. ಮಕ್ಕಳು ಪಿಂಕ್ ಆಗಿ ಇರುತ್ತೆ, ಅವರ ಆಕ್ಸಿಜನ್ ಲೆವೆಲ್ ನಾರ್ಮಲ್ ಇರುತ್ತೆ ಮೇಡಮ್, ಆದ್ರೆ ಕೆಲವು ಸಂದರ್ಭದಲ್ಲಿ ನೀವು ನೋಡಿರ್ಬೋದು ಮಗು ಹತ್ಬೇಕಾದ್ರೆ ಸರ್ ನೀಲಿ ಆಗುತ್ತೆ, ಮಗುವಿನ ತುಟಿಯ ಬಣ್ಣ, ಮಗುವಿನ ಬೆರಳುಗಳ ಉಗುರಿನ ಬಣ್ಣ ಮತ್ತೆ ಹಸ್ತಗಳು ಹತ್ತ ನಂತರ ನೀಲಿ ಬಣ್ಣಕ್ಕೆ ತಿರುಗುತ್ತದೆ, ಹತ್ತು ಹತ್ತು ಸುಸ್ತಾಗಿ ಅದು ತನ್ನ ಉಸಿರಾಟವನ್ನು ಹಿಡ್ಕೊಬಿಡುತ್ತೆ ಅನ್ನುವಂತ ಸಮಸ್ಯೆ ಇರುವಂತಹ ಹೃದಯ ರೋಗಗಳಿಗೆ ನಾವು ಸಯನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದು ಸಯನೋಟಿಕ್ ಹಾರ್ಟ್

0: ಡಿಸೀಸ್ ಅಂದಾಗ ಇದು ಸ್ವಲ್ಪ ಮೇಜರ್ ಹಾರ್ಟ್ ಡಿಸೀಸ್. ಇದು ಅಂದ್ರೆ ಒಂದೇ ಹೃದಯದಲ್ಲಿ ಎರಡರಿಂದ ಮೂರು ಸಮಸ್ಯೆಗಳು ಒಟ್ಟಿಗೆ ಇರುತ್ತವೆ ಮೇಡಮ್. ಮೋಸ್ಟ್ ಆಫ್ ಟೈಮ್ ನಾವು ಹೋಲ್ಸ್ ಅಂದಾಗ ಬರೀ ಹೋಲ್ಸೇ ಇರುತ್ತೆ, ವ್ಯಾಲ್ವ್ ಅಂದಾಗ ಬರೀ ವ್ಯಾಲ್ವ್ ಇರುತ್ತೆ. ಬಟ್ ಇವೆರಡು ಒಟ್ಟಿಗೆ ಸೇರಿಕೊಂಡಾಗ, ಒಂದು ದೊಡ್ಡ ಹೋಲ್ ಮತ್ತೆ ಪಲ್ಮರಿ ವ್ಯಾಲ್ ತುಂಬಾ ಚಿಕ್ಕದಾಗಿರೋದು, ಇವೆರಡು ಒಟ್ಟಿಗೆ ಸೇರಿಕೊಂಡಾಗ ಅದನ್ನ ನಾವು ಸೈನೋಟಿಕ್ ಹಾರ್ಟ್ ಡಿಸೀಸ್ ಅಂತ ಕರಿತೀವಿ. ಇದೇ ರೀತಿ ನ್ಯೂನತೆಗಳು ತುಂಬಾ ಸಂಕೀರ್ಣತೆಗೆ ತಿರ್ಕೊಂಡಾಗ ಕೆಲವು ಸಮಯದಲ್ಲಿ ಒಂದು ನರ ಡೆವಲಪೇ ಆಗಿರೋದಿಲ್ಲ ಮೇಡಮ್, ಅದನ್ನ ಪಲ್ಮರಿ ಅಟ್ರೇಸಿಯಾ ಅಂತ ಕರಿತೀವಿ. ಇನ್ನೊಂದು ಸಲ ಎರಡು ನರಗಳು ಒಂದೇ ಸಮಯ ಜೋಡಣೆ ಆಗಿರ್ಬೋದು ಮೇಡಮ್, ಅದನ್ನ ಟ್ರಂಕಸ್ ಆರ್ಟೆರಿಯೋಸಿಸ್ ಅಂತ ಕರಿತೀವಿ. ಶುದ್ಧ ರಕ್ತವನ್ನು ಎಡಗಡೆಯ ಭಾಗಕ್ಕೆ ತರುವಂತಹ ನರಗಳು ತಮ್ಮ ದಿಕ್ಕನ್ನು ಬದಲಾಯಿಸಿ ಬಲಗಡೆಗೆ ಬರುವಂತಹ ಸಮಸ್ಯೆಗೆ TAPVC ಅಂತ ಕರಿತೀವಿ ಮೇಡಮ್. ಸೊ ಇವೆಲ್ಲ ಸ್ವಲ್ಪ ಮೇಜರ್ ಹೃದಯ ಸಮಸ್ಯೆಗಳಾಗಿರ್ತವೆ. ಇವೆಲ್ಲದಕ್ಕೂ ತ್ವರಿತವಾಗಿ ಅಂದ್ರೆ ಒಂದರಿಂದ ಮೂರು ತಿಂಗಳ ಒಳಗಡೆ ಶಸ್ತ್ರಚಿಕಿತ್ಸೆಯ ಅವಶ್ಯಕತೆ ಆಗ್ತದೆ ಮೇಡಮ್.
1: ಈ ಹೃದಯದ ರಂಧ್ರದ ಬಗ್ಗೆ ನಾವು ಮಾತು ಮುಂದುವರಿಸುವುದಾದ್ರೆ, ಇದರಲ್ಲಿ ನಾವು ASD VSD ಅನ್ನುವಂತ ಶಬ್ದಗಳನ್ನ ಕೇಳ್ತಾ ಇರ್ತೀವಿ. ಏನಿದು ASD VSD ರಂಧ್ರಗಳು ಅಂದ್ರೆ?
0: ASD ಅಂದ್ರೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ. ಅಂದ್ರೆ ಹೃದಯದ ನಾಲ್ಕು ಚೇಂಬರ್ಸ್ ಅಲ್ಲಿ ಮೇಲಿನ ಚೇಂಬರ್ಸ್ ಇರುತ್ತೆ, ಲೆಫ್ಟ್ ಏಟ್ರಿಯಂ ರೈಟ್ ಏಟ್ರಿಯಂ ಅಂತ. ಇವೆರಡರ ಮಧ್ಯೆ ಆಗುವಂತಹ ರಂಧ್ರ ಅಥವಾ ಡಿಫೆಕ್ಟ್ಗೆ ಏಟ್ರಿಯಲ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ ಮೇಡಮ್. ಇದೇ ರೀತಿ ವೆಂಟ್ರಿಕಲ್ಸ್ ಅಂತ ಇರುತ್ತೆ, ರೈಟ್ ವೆಂಟ್ರಿಕಲ್ ಲೆಫ್ಟ್ ವೆಂಟ್ರಿಕಲ್ ಅಂತ. ಇವೆರಡರ ಮಧ್ಯೆ ಇಂಟರ್ ವೆಂಟ್ರಿಕುಲರ್ ಸೆಪ್ಟಮ್ ಅಂತ ಒಂದು ಗೋಡೆ ಅಂತ ಇರುತ್ತೆ ಮೇಡಮ್. ಇದರಲ್ಲಿ ಆಗುವಂತ ರಂಧ್ರಕ್ಕೆ ವೆಂಟ್ರಿಕುಲರ್ ಸೆಪ್ಟಲ್ ಡಿಫೆಕ್ಟ್ ಅಂತ ಕರಿತೀವಿ. ಇದೇ ರೀತಿಯಾಗಿ ನಮ್ಮ ಮುಖ್ಯ ಧಮನಿಗಳಾದಂತಹ ಪಲ್ಮನರಿ ಆರ್ಟ್ರಿ ಮತ್ತು ಅವರ್ಟ. ಪಲ್ಮನರಿ ಆರ್ಟ್ರಿಯಲ್ಲಿ ಅಶುದ್ಧ ರಕ್ತ ಲಂಗ್ಸ್ಗೆ ಹೋಗ್ತಾ ಇರುತ್ತೆ ಶುದ್ಧೀಕರಣಕ್ಕಾಗಿ ಅಥವಾ ಆಕ್ಸಿಜನ್ಗೆ, ಮತ್ತೆ ಅವರ್ಟಾದಿಂದ ಶುದ್ಧವಾದಂತಹ ರಕ್ತ ದೇಹದ ಎಲ್ಲಾ ಅಂಗಾಂಗಗಳಿಗೆ ಹೋಗ್ತಾ ಇರುತ್ತೆ. ಇವೆರಡರ ಮಧ್ಯೆ PDA ಪೇಟೆಂಟ್ ಡಕ್ಟರ್ಸ್ ಆರ್ಟ್ರಿಯಸ್ ಅಂತ ಆಗುತ್ತೆ ಮೇಡಮ್ ಕಮ್ಯುನಿಕೇಶನ್, ಇದನ್ನು ನಾವು PDA ಅಂತ ಕರಿತೀವಿ. ಸೊ ಇವು ಮೂರು ರಂಧ್ರಗಳು ಕಾಮನ್ ಅಂದ್ರೆ ಇದಿಷ್ಟೇ, ಇದು 40-60% ಆಫ್ ದ ಮಕ್ಕಳ ಜನ್ಮಜಾತ ಹೃದಯ ರೋಗಗಳನ್ನ ಇವು ಮೂರು ರಂಧ್ರಗಳೇ ಆಕ್ಯುಪೈ ಮಾಡ್ಬಿಡುತ್ತೆ ಮೇಡಮ್. ವಿ ಕ್ಯಾನ್ ಸೇ ದಿಸ್ ಇಸ್ ದ ಬಲ್ಕ್ ಆಫ್ ಅವರ್ ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ. ನಾವು ಹೇಗೆ ಇದನ್ನ ಕಂಡುಹಿಡಿಯೋದು, ಹೇಗೆ ಇದ್ರ ಬಗ್ಗೆ ನಮಗೆ ಅನುಮಾನ ಬರಬೇಕು, ಅಥವಾ ತಂದೆ ತಾಯಿಗಳು ಹೇಗೆ ಇದ್ರ ಬಗ್ಗೆ ಗಮನ ಹರಿಸಿರಬೇಕು ಅಂದ್ರೆ, ಮೋಸ್ಟ್ ಆಫ್ ದ ಟೈಮ್ ಇವೆಲ್ಲ ರಂಧ್ರಗಳು ಹುಟ್ಟಿದ ಮೊದಲ 6 ವಾರದಿಂದ 8 ವಾರ ಅಂದ್ರೆ 1.5-2 ತಿಂಗಳವರೆಗೂ ಅಷ್ಟು ಸಹಜತೆಯಿಂದ ಅಥವಾ ಅಷ್ಟು ಸಮರ್ಪಕವಾಗಿ ಕಂಡು ಬರುವುದಿಲ್ಲ. ಇದು ಒಂದು ನೈಸರ್ಗಿಕವಾದಂತಹ ದೇಹದಲ್ಲಿ ಆಗುವ ಪಲ್ಮರಿ ವ್ಯಾಸ್ಕ್ಯುಲರ್ ರೆಸಿಸ್ಟೆನ್ಸ್ ಬದಲಾವಣೆ ಆಗುತ್ತಾ ಇರುವ ಒಂದು ಸಂದರ್ಭದಲ್ಲಿ ಇದು ಅಷ್ಟು ಕಂಡು ಬರುವುದಿಲ್ಲ. 2 ತಿಂಗಳ ನಂತರ ಸಹಜವಾಗಿ ಮಗುವಿನ ಉಸಿರಾಟ ಹೆಚ್ಚಿಗೆ ಆಗ್ತಾ ಹೋಗುತ್ತೆ ಮೇಡಮ್. ಮಗುವಿನ ಉಸಿರಾಟ ಹೆಚ್ಚಿಗೆ ಆದ್ರೂ ಹೇಗೆ ಗೊತ್ತಾಗುತ್ತೆ ಮಗುವಿಗೆ ಅಂದ್ರೆ, ಇದುವರೆಗೂ ಒಂದು 4-5 ವಾರದವರೆಗೂ ಮಗು ಬಹಳಷ್ಟು ನೆಮ್ಮದಿಯಿಂದ ಹಾಲು ಕುಡಿತಾ ಇರುತ್ತೆ. ಬರೀ ಶಾಯದ್ ಮಗು ತುಂಬಾ ಮಲಗಿರ್ಬೇಕಾದ್ರೆ ಸ್ವಲ್ಪ ಉಸಿರಾಟದ ವೇಗ ಹೆಚ್ಚಿಗೆ ಇತ್ತು ಅಂತ ಒಂದೊಂದ್ಸಲಿ ತಾಯಂದಿರು ಗಮನಿಸಿರ್ತಾರೆ ಮೇಡಮ್. ಅದ್ ಹೇಗೆ, ಅದು 2 ತಿಂಗಳಾದ ನಂತರ ಉಸಿರಾಟದ ವೇಗ ಹೆಚ್ಚಿಗೆ ಆಗಿರುತ್ತೆ, ಮಗು ಸಮರ್ಪಕವಾಗಿ ಒಂದೇ ಸಮಾನಾಂತರದಿಂದ ತಾಯಿಯ ಹಾಲನ್ನು ಹೊಟ್ಟೆ ತುಂಬಾ ಕುಡಿಲಿಕ್ಕೆ ಆಗೋದಿಲ್ಲ, ತಾಯಿಯ ಹಾಲನ್ನು ಬಿಟ್ಟು ಬಿಟ್ಟು ಕುಡಿಯಲು ಶುರು ಮಾಡುತ್ತೆ ಮೇಡಮ್. ಇದನ್ನ ಸಕ್ ರೆಸ್ಟ್ ಸಕ್ ಸೈಕಲ್ ಅಂತ ನಾವು ಮೆಡಿಕಲ್ ಟರ್ಮಿನಾಲಜಿಯಲ್ಲಿ ಕರಿತೀವಿ. ಇವೆರಡು ಆಗೋದ್ರಿಂದ ಮೂರನೇದು ಏನಾಗುತ್ತೆ ಅಂದ್ರೆ, ಮಗು ಅಸಹಜವಾಗಿ ಬೆವರು ಬರಲು ಸ್ಟಾರ್ಟ್ ಆಗ್ತದೆ. ಮಗುವಿನ ಹಣೆ ಮೇಲೆ ತಲೆ ಎಲ್ಲ ಬೆವರಾಗೋದು, ಮೈಯೆಲ್ಲ ಒದ್ದೆ ಇರೋದು, ಸರ್ ಹಾಲು ಕುಡಿತಾ ಇದ್ರೆ ಸುಸ್ತೇ ಆಗ್ಬಿಡ್ತಾನೆ ಸರ್, ಹಾಲನ್ನ ಹೊಟ್ಟೆ ಪೂರ್ತಿ ಕುಡಿಲಿಕ್ಕೆ ಆಗೋದಿಲ್ಲ, ಅವನಿಗೆ ಹಸಿವಿರುತ್ತೆ, ಉಸಿರಾಟದ ವೇಗ ಹೆಚ್ಚಿಗೆ ಆಗಿರೋದ್ರಿಂದ ಅವನು ತನ್ನ ಶಕ್ತಿ ಮೀರಿ ಹಾಲನ್ನ ಹೆಚ್ಚಿಗೆ ತಾಯಿಯ ಎದೆಯಿಂದ ಜಗ್ಗಿ ಕುಡಿಯಲು ಆಗೋದಿಲ್ಲ. ಸೊ ಈಗೇನಾಯ್ತು, ಆತನಿಗೆ ಸುಸ್ತು ಆಗ್ತಾ ಇದೆ, ಬೆವರು ಬರ್ತಾ ಇದೆ, ಅಮ್ಮನ ಹತ್ರ ಹಾಲಿದ್ದು ಕುಡಿಲಿಕ್ಕೂ ಆಗ್ತಲ್ಲ. ಇವು ಮೂರರಿಂದ ಅವನಿಗೆ ಎನರ್ಜಿ ಡಿಮ್ಯಾಂಡ್ ಜಾಸ್ತಿ ಆಗಿ ತೂಕ ಕಡಿಮೆ ಆಗ್ತಾ ಬರುತ್ತೆ. ಮಗು 2 ತಿಂಗಳವರೆಗೂ ಚೆನ್ನಾಗಿದ್ದು 3.5-5 ತಿಂಗಳಾದ್ರೆ ಮಗುವಿನ ತೂಕ ಏರಿರುವುದಿಲ್ಲ, ಮಗು ತುಂಬಾ ಸಣ್ಣಕ್ಕೆ ಕಾಣಿಸ್ತಾ ಇರ್ತದೆ. ಇದೇ ಸಂದರ್ಭದಲ್ಲಿ ಆತನಿಗೆ ಹೃದಯದಲ್ಲಿ ಹೋಲಿನ ಕಾರಣ ತುಂಬಾ ರಕ್ತ ಲಂಗ್ಸ್ ನಲ್ಲಿ ಟ್ರಾನ್ಸ್ಫರ್ ಮಾಡೋದ್ರಿಂದ ಇನ್ಫೆಕ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಆತನಿಗೆ ಮತ್ತೆ ಮತ್ತೆ ನ್ಯುಮೋನಿಯಾ ಆಗಲು ಶುರು ಆಗುತ್ತೆ. ಆವಾಗ ವೈದ್ಯರು ನಿಮಗೆ ಸಹಜವಾಗಿ ಇದು ಮಾಮೂಲಿ ಅಲ್ಲ, ಇದಕ್ಕೆ ಎಕ್ಸ್ಟ್ರಾ ಏನಾದ್ರೂ ಹೃದಯದಲ್ಲಿ ಇದೆ, ನೀವು ಚೆಕಪ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾರೆ. ಕೆಲವರಿಗೆ ಸಣ್ಣ ರಂಧ್ರ ಇರುತ್ತೆ, ಸಣ್ಣ ರಂಧ್ರ ಇದಾಗ ಮೊದಲು 6-8 ತಿಂಗಳು ಏನಾಗೋದಿಲ್ಲ, ಆಮೇಲೆ ಅದು ಆಕಸ್ಮಿಕವಾಗಿ ಗೊತ್ತಾಗ್ಬೋದು ವೈದ್ಯರಿಗೆ, ಅವೆಲ್ಲ ಸಣ್ಣ ರಂಧ್ರ ಇರುತ್ತೆ. ಇನ್ನೊಂದು ಮೀಡಿಯಂ ಅಂತ ಇರುತ್ತೆ, ಅದು 6-8 ತಿಂಗಳಾಗ್ಲಿ 1 ವರ್ಷ ಆಗ್ಲಿ 2 ವರ್ಷದಲ್ಲಿ ಅದು ನಿಮಗೆ ಸ್ವಲ್ಪ ಅಂದ್ರೆ ತುಂಬಾ ಇಷ್ಟೊಂದು ಅವನು ಸಫರ್ ಮಾಡೋದಿಲ್ಲ, ಮಾಧ್ಯಮಿಕವಾಗಿ ಅವನು ಸಿಂಪ್ಟಮ್ಯಾಟಿಕ್ ಆಗಿರ್ತಾನೆ. ಆದ್ರೆ ತುಂಬಾ ಸಿಂಪ್ಟಮ್ಸ್ ಇದ್ದಾಗ ಅದು ತುಂಬಾ ದೊಡ್ಡ ತೊಂದರೆ ಇದೆ ಅಂತ. ಸೊ ಮೊದಲ 6 ತಿಂಗಳು 6-12 ತಿಂಗಳು ತಿಂಗಳು ಅಂದ್ರೆ ಒಂದು ವರ್ಷದ ಮೇಲೆ. ಈ ರೀತಿಯಾಗಿ ನಾವು ಕ್ಲಾಸಿಫೈ ಮಾಡ್ಕೊಂಡ್ರೆ ತುಂಬಾ ದೊಡ್ಡ ರಂಧ್ರ ಇದ್ರೆ ಮೊದಲ 6 ತಿಂಗಳಲ್ಲೇ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಆತನ ತೂಕ ಅಷ್ಟು ಬಂದಿರೋದನ್ನ. ಇದ್ರ ಜೊತೆಗೆ ಏನಾದ್ರೂ ನೀಲಿ ಬಣ್ಣ ಬರಲು ಶುರು ಆಯ್ತು, ಮಗುವಿಗೆ ನೀಲಿ ಬಣ್ಣನು ಕಂಡು ಬಂತು ಅಂದಾಗ ಅದು ಮೇಜರ್ ಹಾರ್ಟ್ ಡಿಸೀಸ್ ಆಗುತ್ತೆ. ಅವಾಗ ಡೆಫಿನೆಟ್ಲಿ ನೀವು ಇಕೋಕಾರ್ಡಿಯೋಗ್ರಫಿ ಮಾಡಿ ಮಗುವಿನ ಮುಖ್ಯವಾದಂತ ಏನು ನ್ಯೂನತೆ ಇದೆ ಆ ನ್ಯೂನತೆಗೆ ತಕ್ಕಂತ ಚಿಕಿತ್ಸಾ ವಿಧಾನಗಳು ಇರ್ತವೆ. ಮಗುವಿಗೆ ಹಾಲು ಕುಡಿಯುವುದರಲ್ಲಿ ಸಮಸ್ಯೆ ಬರುವುದು, ತೂಕ ಏರದಿರುವುದು, ಹಾಲು ಕುಡಿತಾ ಇರುವಾಗ ಅದರ ಬೆವರು

0: ಮದುವೆ ಆಗಿರಬಹುದು ಅಥವಾ ಸಂಬಂಧಿಕರಲ್ಲಿ ಮದುವೆ ಆಗಿರಬಹುದು, ಇದು ಕೂಡ ಮಕ್ಕಳಲ್ಲಿ ಈ ತರದ ಹೃದಯದ ತೊಂದರೆಗಳು ಕಂಡು ಬರಲಿಕ್ಕೆ ಪರೋಕ್ಷವಾಗಿ ಎಲ್ಲೋ ಕಾರಣ ಆಗ್ತದೆ ಏನೋ ಅಂತ.
1: ಇದು ಬಹಳ ಮುಖ್ಯವಾದಂತಹ ವೈಜ್ಞಾನಿಕ ಜಿಜ್ಞಾಸೆಯನ್ನು ನಮ್ಮಲ್ಲಿ ಕಾಡುವಂತಹ ಪ್ರಶ್ನೆ ಮೇಡಮ್. ಇದು ನಮ್ಮ ಈಗಿನ ಕಾಲದ ನವಜಾತ ಶಿಶು ಮರಣ ಪ್ರಮಾಣ ಹಳೆ ಕಾಲಕ್ಕೂ ಈ ಕಾಲಕ್ಕೂ ಈಗ ಬೆಟರ್ ಇದೆ.
0: ಹೌದೌದು,
1: ವಿಜ್ಞಾನವು ಬಹಳಷ್ಟು ಹೆಚ್ಚಿಗೆ ತೊಂದರೆ ಸಮಸ್ಯೆಗಳನ್ನ ಗುರ್ತ ಹಚ್ಚಿ ಅದನ್ನ ರಿಪೋರ್ಟ್ ಮಾಡ್ತಾ ಇದೆ. ಮುಂಚೆ ಇವುಗಳೆಲ್ಲ ರಿಪೋರ್ಟ್ ಆಗ್ದೇನೆ ಇವೆಲ್ಲ ನಮ್ಮ ಶಿಶು ಮರಣ ಪ್ರಮಾಣದಲ್ಲಿ, ನವಜಾತ ಶಿಶು ಮರಣ ಪ್ರಮಾಣದಲ್ಲಿ ಲಿಸ್ಟ್ ಆಗ್ಬಿಡ್ತಾ ಇತ್ತು. ಈಗ ಅವೆಲ್ಲ ಇಲ್ಲದೆ ನಾವು ಔಷಧೋಪಚಾರಗಳಿಂದ ಅವುಗಳನ್ನು ಹೆಚ್ಚಿಗೆ ಬದುಕಲು ಬಿಟ್ಟು ಅವು ಜೀವನದ ಮುಂದಿನ ವರ್ಷಗಳನ್ನ ಅವರು ನೋಡ್ತಾ ಇದ್ದಾರೆ. ಇದು ವೈಜ್ಞಾನಿಕ ಗುರುತು ಹಚ್ಚುವಿಕೆ ಮತ್ತು ನಮ್ಮ ಔಷಧೋಪಚಾರದಿಂದಲೇ ಸಾಧ್ಯವಾಗಿದೆ. ನವಜಾತ ಶಿಶುಗಳಲ್ಲಿ ಕಂಡು ಬರುವಂತಹ ಜನ್ಮಜಾತ ಹಾರ್ಟ್ ಡಿಸೀಸ್ಗೆ ಇದುವರೆಗೂ ವಿಜ್ಞಾನದಿಂದಲೂ ಉತ್ತರವಿಲ್ಲ ಮೇಡಮ್. ನಾವು ಇಂಥ ಒಂದು ಸಮಸ್ಯೆ, ಇಂಥ ಒಂದು ಕೌಟುಂಬಿಕ ಫೀಚರ್ಸ್ ಇತ್ತು ಅಂದ್ರೆ ಈ ಸಮಸ್ಯೆ ಬರುತ್ತೆ ಅನ್ನೋದಕ್ಕೆ ಹೆಚ್ಚಿಗೆ ಅಲ್ಲ. ನಾವು ಬರೀ ಅಸೋಸಿಯೇಷನ್ಸ್ ನೋಡಿದೀವಿ ಮೇಡಮ್, ಕಾಸಾಲಿಟಿ ನೋಡಿಲ್ಲ. ಅಂದ್ರೆ ಇಟಿಯಾಲಜಿಕಲಿ ಇದ್ರೆ ಇದು ಆಗುತ್ತೆ ಅನ್ನುವಂತ ಕಾಸಾಲಿಟಿ ನಾವು ಫಿಕ್ಸ್ ಮಾಡಿಲ್ಲ ಮೇಡಮ್. ಅಂದ್ರೆ ವಯಸ್ಕರಾದಂತಹ ಸಮಯದಲ್ಲಿ ನಾವು ಮಾತೃತ್ವ ಪಡಿತಾ ಇರೋದು ಒಂದು ಬಹಳಷ್ಟು ಚಾಲೆಂಜ್ ಮೇಡಮ್. ಮತ್ತೆ ಇನ್ನೊಂದು ಐ ವಿ ಎಫ್ ಬೇಬೀಸ್ ಡೆಫಿನೆಟ್ಲಿ ಹ್ಯಾವ್ ಐ ವಿ ಎಫ್ ಬೇಬೀಸ್ ಅಲ್ಲಿ ಬಹಳಷ್ಟು ಹೆಚ್ಚಿಗೆ ಹೃದಯ ರೋಗ ಸಂಬಂಧಿತ ಕಾಯಿಲೆಗಳನ್ನ ಗುರುತ ಹಚ್ಚಲ್ಪಟ್ಟಿದೆ. ಇಟ್ಸ್ ಎ ಫ್ಯಾಕ್ಟ್ ಮೇಡಮ್.
0: ಇಲ್ಲಿ ಮುಖ್ಯವಾಗಿ ಮಗು ಜನಿಸಿದಾಗಿನಿಂದ ಒಂದು ವರ್ಷ, ಎರಡು ವರ್ಷ, ಮೂರು ವರ್ಷದವರೆಗೂ ತಾಯಿಯ ಮಡಿಲಲ್ಲೇ ಹೆಚ್ಚಿನ ಕಾಲ ಇರೋದ್ರಿಂದ ಈ ಮಗು ಈ ತರಹದ ಹುಟ್ಟಿದಾಗಿನಿಂದ ಬರುವ ಹೃದಯದ ತೊಂದರೆಗಳ ಲಕ್ಷಣಗಳು ಏನ್ ಕಂಡು ಬರ್ತಾವ ಅನ್ನೋದಕ್ಕೆ ಪ್ರತ್ಯಕ್ಷದರ್ಶಿ ಮೊದಲು ತಾಯಿ. ತಾಯಿ ನೀವು ಹೇಳಿದಂತ ಐದು ಲಕ್ಷಣಗಳನ್ನ ಮಕ್ಕಳಲ್ಲಿ ಕಂಡು ಬಂದಾಗ ವಿಳಂಬ ಮಾಡದೇನೆ ತಕ್ಷಣದಲ್ಲಿ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿ ಮಾಡಿ ಸೂಕ್ತವಾದ ಚಿಕಿತ್ಸೆಯನ್ನ ಕೊಡಿಸಿದಾಗ ಈ ಮಕ್ಕಳು ಕೂಡ ಆರಾಮಾಗ್ತಾರೆ. ಅವರು ಕೂಡ ಮುಖ್ಯವಾಹಿನಿಯಲ್ಲಿ ಬದುಕನ್ನ ನಡೆಸ್ತಾರೆ, ಉತ್ತಮ ಜೀವನವನ್ನ ಮಾಡ್ತಾರೆ ಅಂತ ತಾವು ಹೇಳ್ತೀರಿ.
1: ಹೌದು.
0: ಈಗ ಚಿಕಿತ್ಸೆ ಏನು ಅನ್ನೋದು ಪ್ರಶ್ನೆ. ಹೇಗೆ ಚಿಕಿತ್ಸೆಯನ್ನ ಪಡ್ಕೋಬೇಕು ಅಂತ
1: ಮಕ್ಕಳಲ್ಲಿ ಈ ಅಂದ್ರೆ ಲಕ್ಷಣಗಳೆಲ್ಲ ಬಂದು ನಮ್ಮ ಹತ್ರ ಮಕ್ಕಳ ಹೃದಯ ರೋಗ ತಜ್ಞರನ್ನು ಭೇಟಿಯಾದಾಗ ಮುಖ್ಯವಾಗಿ ಇಕೋಕಾರ್ಡಿಯೋಗ್ರಫಿಕಲ್ ಎಕ್ಸಾಮಿನೇಷನ್ ಅಂತ ಇರುತ್ತೆ. ಇಕೋಕಾರ್ಡಿಯೋಗ್ರಫಿ ಎಂಬುದರಿಂದ ನಾವು ಹೃದಯದ ಸಮರ್ಪಕವಾದಂತಹ ರಚನೆ, ಅದರ ನ್ಯೂನ್ಯತೆ ಮತ್ತು ಹೃದಯದ ಫಂಕ್ಷನ್ ಅಂದ್ರೆ ಅದರ ಕಾರ್ಯಕ್ಷಮತೆ ಇದರ ಬಗ್ಗೆ ನಮ್ಗೆ ಒಂದು ಅಂದಾಜು ಸಿಗುತ್ತೆ. ಇದರ ಅನುಸಾರವಾಗಿ ಹೃದಯದಲ್ಲಿ ರಂಧ್ರದ ತೊಂದರೆಗಳು ಇದಾವೆ ಅಂತ ಅಂದ್ಮೇಲೆ ಅದು ದೊಡ್ಡದಾದಂತಹ ಅದರ ಸಮಸ್ಯೆ ಇದ್ಮೇಲೆ ಅದಕ್ಕೆ ಶಸ್ತ್ರಚಿಕಿತ್ಸೆಯೇ ಅದಕ್ಕೆ ಉಪಾಯ. ಅದನ್ನ ಮಕ್ಕಳ ಕಾರ್ಡಿಯೋಥೊರಾಸಿಕ್ ಸರ್ಜನ್ CTVS ಅಂತ ಇರ್ತಾರೆ, ಅವರಲ್ಲಿ ನಾವು ಸಮಾಲೋಚಿಸಿ ಮಗುವಿಗೆ ಸರಿಯಾದಂತಹ ಒಂದು ಸಮಯದಲ್ಲಿ ಆದಷ್ಟು ಬೇಗ ಅದನ್ನ ಶಸ್ತ್ರಚಿಕಿತ್ಸೆ ಮಾಡಲು ನಾವು ರೆಕಮೆಂಡ್ ಮಾಡ್ತೀವಿ. ಇನ್ನು ಈ ಮಧ್ಯಮವಾದಂತದ್ದು ಮತ್ತು ಸಣ್ಣದಾದಂತಹ ರಂಧ್ರಗಳಿದ್ದಾಗ ನೀವು ಕೇಳ್ಪಟ್ಟಿರಬಹುದು ವೆಂಟ್ರಿಕ್ಯುಲರ್ ಸೆಪ್ಟಲ್ ಡಿಫೆಕ್ಟ್ಸ್, ಪರ್ಟಿಕ್ಯುಲರ್ಲಿ ಅದು ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ಸಣ್ಣದಾಗಿದ್ದರೆ ಅದು ಸಮಯದ ಅನುಸಾರವಾಗಿ ಮಗು ಬೆಳೆದಂತೆ ತಾನಾಗಿ ಮುಚ್ಚಿಕೊಳ್ಳುವಂತಹ ಸಂದರ್ಭ ಒದಗಿ ಬರಬಹುದು. ಅಂತದ್ದು ಸ್ಪೆಷಲ್ ಕ್ಯಾರೆಕ್ಟರಿಸ್ಟಿಕ್ಸ್ ನಮ್ಮ ಇಕೋಕಾರ್ಡಿಯೋಗ್ರಫಿ ಫೀಚರ್ಸ್ ಅಲ್ಲಿ ಗೊತ್ತಾಗುತ್ತೆ. ಅಂತ ಮಕ್ಕಳಲ್ಲಿ ನಾವು ಅವರಿಗೆ ಒಂದಷ್ಟು ಔಷಧ ಉಪಚಾರಗಳನ್ನು ಹೇಳಿ ತಂದೆ ತಾಯಿಗಳಿಗೆ ಇದ್ರ ಬಗ್ಗೆ ಹೆಚ್ಚಿಗೆ ಮಾಹಿತಿ ಕೊಟ್ಟು ಒಂದು ಸಮಯವನ್ನು ನಿಗದಿಪಡಿಸ್ತೀವಿ ಮೇಡಮ್. ಅಂದ್ರೆ ನಾವು ಏನೇ ಹೇಳಿದ್ರೂ ಅದರದ್ದು ಒಂದು ಫಾಲೋಅಪ್ ಡೇಟ್ ಅಂತ ಇರುತ್ತೆ. ನಾವು ಯೂಶಲಿ ನಾವು ತಂದೆ ತಾಯಿ ಪೋಷಕರಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದ್ರೆ ಆ ಒಂದು ಫಾಲೋಅಪ್ ಡೇಟ್ ನ ಮಿಸ್ ಮಾಡಬಾರ್ದು. ಅವಾಗ ಯಾವುದೇ ರೀತಿಯ ಅಚಾತುರ್ಯ ಆಗುವುದಿಲ್ಲ. ಮತ್ತೆ ನಾವು ಹೇಳಿರ್ತೀವಿ ಅವ್ರಿಗೆ ಮುಂಚೆನೆ ಇಷ್ಟು ಸಮಯದವರೆಗೂ ಕಾಯುವ, ಇಷ್ಟು ಸಮಯದ ನಂತರವೂ ಅದು ಆ ಸಮಸ್ಯೆ ಆ ರಂಧ್ರ ಸಮಸ್ಯೆ ಇತ್ತಂದಾಗ ಅವಾಗ ನಾವು ಅದಕ್ಕೆ ಎರಡು ತರ ಚಿಕಿತ್ಸಾ ಕ್ರಮ ಇರುತ್ತೆ ಅಷ್ಟೇ. ಯಾಕೆಂದ್ರೆ ಆ ಸಂದರ್ಭದಲ್ಲಿ ಮಗು ಒಂದು ಎರಡು ವರ್ಷದವರೆಗೂ ಬಂದಿರಬಹುದು, ಒಂದು ವರ್ಷ ದಾಟಿ ಮಗುವಿನ ತೂಕ 6.5 kg, 7.5 kg ಅಷ್ಟು ಮೇಲಿರಬಹುದು. ಅಂತ ಸಂದರ್ಭದಲ್ಲಿ ಟ್ರಾನ್ಸ್ ಕೆಥಿಟರ್ ಮೆಥಡ್ಸ್ ಆಫ್ ಇಂಟರ್ವೆನ್ಷನ್ ಅಂತ ಇರುತ್ತೆ. ಈ ಕೆಥಿಟರ್ ಅಂದ್ರೆ ಈ ಆಂಜಿಯೋಗ್ರಾಮ್ ಮೂಲಕ ನಾವು ತೊಡೆಯ ಒಂದು ನರದಿಂದ ಅಂದ್ರೆ ಫಿಮೋರಲ್ ವೇನ್ ಇಂದ ಮಗುವಿಗೆ ಕೆಥಿಟರ್ ಮೂಲಕದಿಂದ ಡಿವೈಸ್ ಕ್ಲೋಸರ್ ಅಂತ ಮಾಡಬಹುದು ಮ್ಯಾಮ್. ಈ PDA ಸಮಸ್ಯೆಗಳಿಗೆ ಮೋಸ್ಟ್ ಆಫ್ ದ ಟೈಮ್ ಈ PDA ಡಿವೈಸ್ ಕ್ಲೋಸರ್ ಇಸ್ ಎ ವೆರಿ ಪಾಪ್ಯುಲರ್ ಮೊಡಾಲಿಟಿ ಆಫ್ ಟ್ರೀಟ್ಮೆಂಟ್. ಈಗ ಆಧುನಿಕ ಸಂದರ್ಭದಲ್ಲಿ PDA ಡಿವೈಸ್ ಕ್ಲೋಸರ್ ಇಂದಾನೇ ನಾವು ಮಾಡ್ತೀವಿ ಮೇಡಮ್. ಅದೇನಾದ್ರೂ PDA ತುಂಬಾ ದೊಡ್ಡದಿತ್ತು, ಆ PDA ಜೊತೆಗೆ ಪಲ್ಮರಿ ಆರ್ಟರಿ ಹೈಪರ್ಟೆನ್ಷನ್ ಸಮಸ್ಯೆನೂ ಇತ್ತು ಅಂದಾಗ ಅಷ್ಟೇ ಅವು ಸರ್ಜರಿ ಟೇಬಲ್ ಮೇಲೆ ಹೋಗುತ್ತೆ. ಇನ್ನು VST ಬಂದಾಗ ಮಸ್ಕ್ಯುಲರ್ ಡಿಫೆಕ್ಟ್ಸ್ ಇದ್ರೆ ಅವು ತಾನಾಗಿ ಕ್ಲೋಸ್ ಆಗುತ್ತೆ. ಇನ್ನು ಸ್ಮಾಲ್ ರಂಧ್ರಗಳಿದ್ದಾಗ ಅದಕ್ಕೂ ಟ್ರಾನ್ಸ್ಕೆಥಿಟರ್ VST ಡಿವೈಸ್ ಕ್ಲೋಸರ್ ಅನ್ನುವ ಒಂದು ಚಿಕಿತ್ಸಾ ಕ್ರಮ ಬಂದಿದೆ. ಅದನ್ನು ಸಹ ನಾವು ಇಕೋಕಾರ್ಡಿಯೋಗ್ರಫಿ ಮಾಡಿ ಆಂಜಿಯೋಗ್ರಾಮ್ ಮಾಡಿ ಫಸ್ಟ್ LV ಆಂಜಿಯೋಗ್ರಾಮ್ ಮಾಡ್ತೀವಿ. ಆ ಆಂಜಿಯೋಗ್ರಾಮ್ ಮೂಲಕ ಆ ರಂಧ್ರದ ಸೈಜ್ ಮತ್ತು ಸೈಜ್ಗೆ ತಕ್ಕಂತಹ ಡಿವೈಸ್ ನಮ್ಮ ಹತ್ರ ಅದನ್ನು ಆರ್ಡರ್ ಮಾಡಿ ಅಥವಾ ಅದನ್ನು ಉಪಯೋಗಿಸಿ ನಾವು ಅದನ್ನ ಸೇಫ್ ಆಗಿ ವಿತೌಟ್ ಓಪನ್ ಹಾರ್ಟ್ ಸರ್ಜರಿ ಕ್ಲೋಸ್ ಮಾಡ್ತೀವಿ. ಈ ಮಧ್ಯಮವಾದಂಥದ್ದು ಮತ್ತೆ ಈ ದೊಡ್ಡದಾದಂಥದ್ಕೆ ಅದಕ್ಕೆ ಸರ್ಜರಿನೇ ಮುಖ್ಯವಾದಂತಹ ಚಿಕಿತ್ಸಾ ಕ್ರಮ ಆಗಿರುತ್ತೆ. ಕೆಲವು ಸಮಯ ಈಕೋಕಾರ್ಡಿಯೋಗ್ರಫಿಯಲ್ಲಿ ಸಣ್ಣದಾದ ಹೋಲ್ ಇದ್ರೂ ಅದೇನಾದ್ರೂ ವ್ಯಾಲ್ವ್ನ ಕೆಳಗಡೆ ಇತ್ತು,

0: ಅಥವಾ ಔಟಿಕ್ ವ್ಯಾಲ್ ಪಲ್ಮರಿ ವ್ಯಾಲ್ಗೆ ಬಹಳಷ್ಟು ಹತ್ತಿರದಲ್ಲಿದ್ದರೆ ಆವಾಗ ಶಸ್ತ್ರಚಿಕಿತ್ಸೆನೇ ಅದಕ್ಕೆ ಉತ್ತರ ಮೇಡಮ್. ಅದು ನಾವು ಡಿವೈಸ್ ಕ್ಲೋಸರಿಂದ ಮಾಡಲಿಕ್ಕೆ ಆಗುವುದಿಲ್ಲ. ಇನ್ನು ಮಿಕ್ಕಿ ಅದು ಬೆಳವಣಿಗೆಯ ಅನುಸಾರವಾಗಿ ಈಗ ವ್ಯಾಲ್ ಸ್ಟಿನೋಸಿಸ್ ಅಂತ ಬಂದರೆ ಅದನ್ನು ಬಲೂನಿಂದ ಓಪನ್ ಮಾಡ್ಬೋದು ಮೇಡಮ್. ಅದನ್ನು ಬಲೂನ್ ವ್ಯಾಲ್ವುಲೋಪ್ಲಾಸ್ಟಿ ಅಂತ ಹೇಳ್ತೀವಿ. ಅದನ್ನು ಬಲೂನ್ ಪಲ್ಮನರಿ ವ್ಯಾಲ್ವುಲೋಪ್ಲಾಸ್ಟಿ ಅದು ಪಲ್ಮನರಿ ವ್ಯಾಲ್ವ್ ಆದರೆ, ಅಥವಾ ಬಲೂನ್ ಔಟಿಕ್ ವ್ಯಾಲ್ವುಲೋಪ್ಲಾಸ್ಟಿ ಅದು ಔಟಿಕ್ ವ್ಯಾಲ್ವ್ ಆದರೆ. ಸೊ ಇವೆರಡೂ ವ್ಯಾಲ್ವ್ನ ಸಮಸ್ಯೆಗಳನ್ನು ಸಹ ನಾವು ಕೆಥಿಟರ್ ಮೂಲಕ ಕ್ಯಾತ್ ಲ್ಯಾಬಲ್ಲಿ ಇಂಟರ್ವೆನ್ಷನ್ ಪ್ರೊಸೀಜರ್ ಅಂತ ಹೇಳಿ ಆ ಸಮಸ್ಯೆಗಳಿಗೆ ನಾವು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು.
1: ಈಗ ಅಲ್ಲದೇನೆ ಬೇರೆ ರೀತಿಯ ಹೃದಯದ ಸಮಸ್ಯೆಗಳು ಕೂಡ ಇರ್ತಾವೆ ಅಂತ ತಾವು ಹೇಳಿದ್ರಿ.
0: ಹೌದು,
1: ಆ ಸಮಸ್ಯೆಗಳಿಗೂ ಕೂಡ ಶಸ್ತ್ರಚಿಕಿತ್ಸೆನೆ ಬೇಕಾಗ್ತದ ಅಥವಾ ಔಷಧೋಪಚಾರ ಸಾಕಾಗ್ತದ
0: ಮೇಡಮ್? ಮಕ್ಕಳು ಹುಟ್ಟಿದಾಗ ನಾನು ಹೇಳಿದಾಗೆ ಈ ನೀಲಿ ಬಣ್ಣಕ್ಕೆ ತಿರುಗುವಂತಹ ಸಮಸ್ಯೆಗಳು ಬಂದಾಗ ಅವು ಬಹಳಷ್ಟು ಮೇಜರ್ ಹಾರ್ಟ್ ಡಿಸೀಸೇ ಆಗಿರುತ್ತವೆ. ಅದಕ್ಕೆ ಮೋಸ್ಟ್ ಅಂದ್ರೆ 90% ಆಫ್ ದ ಟೈಮ್ ಶಸ್ತ್ರಚಿಕಿತ್ಸೆ ಅದಕ್ಕೆ ಉಪಾಯ ಮೇಡಮ್. ಆದರೂ ಮಕ್ಕಳು ಸಣ್ಣದಾಗಿರೋದ್ರಿಂದ, ಅಂದ್ರೆ 2.5 kg 3 kg ಆಗಿರೋದ್ರಿಂದ, ಅಂತ ಮಕ್ಕಳಲ್ಲಿ ಬಹಳಷ್ಟು ಪಲ್ಮನರಿ ಆರ್ಟರೀಸ್ ಅಂದ್ರೆ ಲಂಗ್ಸ್ಗೆ ಶುದ್ಧೀಕರಣವಾಗಲು ಹೋಗುವಂತಹ ಪಲ್ಮನರಿ ಆರ್ಟರಿ ಸೈಜ್ ಕಡಿಮೆ ಪ್ರಮಾಣದಲ್ಲಿ ಇದ್ದಾಗ ಅವಾಗ PDA ಸ್ಟೆಂಟಿಂಗ್ ಅಂತ ಒಂದು ಟ್ರಾನ್ಸ್ಕೆಥಿಟರ್ ಮೆಥಡ್ ಆಫ್ ಟ್ರೀಟ್ಮೆಂಟ್ ಇದೆ ಮೇಡಮ್. ಅವಾಗ ನಮಗೆ ಒಂದಷ್ಟು 3 to 6 ತಿಂಗಳ ಕಾಲ ಬೆಳವಣಿಗೆ ಆಗಲಿ ಅನ್ನೋದಕ್ಕೆ ತಾತ್ಕಾಲಿಕವಾಗಿ ನಾವು PDA ಸ್ಟೆಂಟಿಂಗ್ ಅಂತ ಮಾಡ್ತೀವಿ. ಈಗ PDA ಇಲ್ಲದೆ ಇರುವ ಸಂದರ್ಭದಲ್ಲೂ RUOT ಸ್ಟೆಂಟಿಂಗ್ ಅಂತ ಇರುತ್ತೆ. ಅಂದರೆ ರೈಟ್ ವೆಂಟ್ರಿಕಲ್ ಟು ಪಲ್ಮರಿ ಹಾರ್ಟ್ಗೆ ಹೋಗುವಂತಹ ಅಕ್ರಾಸ್ ದ ಪಲ್ಮರಿ ವ್ಯಾಲ್ ಒಂದು ಸ್ಮಾಲ್ ಸ್ಟೆಂಟ್ ಹಾಕಿ ಅದನ್ನ ಹೃದಯ ಅಂದರೆ ಸರಿಯಾಗಿ ರಕ್ತ ಪರಿಚಲನೆ ಆಗಲಿ, ಮಗುವಿಗೆ ತುಂಬಾ ಸೈನೋಸಿಸ್ ಆಗಿದ್ರೆ ಅಂದ್ರೆ ಸ್ಯಾಚುರೇಷನ್ ಲೆವೆಲ್ಸ್ ಬಹಳ ಕ್ರಿಟಿಕಲಿ ಕಡಿಮೆ ಇದ್ದಾಗ, ಅವಾಗ ಅವರು ಓಪನ್ ಹಾರ್ಟ್ ಸರ್ಜರಿಗೂ ಅಷ್ಟು ಸ್ಟೇಬಲ್ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಇವೆರಡು ತಾತ್ಕಾಲಿಕವಾಗಿ ಉಪಶಮನ ಮಾಡುತ್ತೆ. ಆದರೆ ಇವೆರಡು ಸಹ ಒಂದು ಮೇಜರ್ ಪ್ರೊಸೀಜರ್ ಆಗಿರುತ್ತೆ, ರಿಸ್ಕ್ ಇರುತ್ತೆ ಮೇಡಮ್. ಇವೆರಡು ಒಂದು ಅಂದ್ರೆ ಎಮರ್ಜೆನ್ಸಿ ಇವಾಗ ಕ್ರಿಟಿಕಲ್ ಹಾರ್ಟ್ ಡಿಸೀಸ್ ಅಲ್ಲಿ ಇದನ್ನ ಸ್ಟೆಂಟಿಂಗ್ ಅಂತ ಹೇಳ್ತೀವಿ. ಇದೇ ರೀತಿಯಾಗಿ ಕೋಆಪ್ಟೇಷನ್ ಆಫ್ ಅವರ್ಟ, ಅದ್ರ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೇನೆ. ಅದು ಸಹ ಸಮಸ್ಯೆ ಮಕ್ಕಳಿದ್ರೆ ಬಲೂನ್ ಮಾಡ್ತೀವಿ, ಅದು ಸರ್ಜರಿಗೆ ಸಮಯ ಸಂದರ್ಭ ಹೊದಗಿ ಬಂದ್ರೆ ಸರ್ಜರಿಯಲ್ಲೂ ಆಗುತ್ತೆ. ಬಟ್ ಒಂದೊಂದ್ಸಲ ಮಕ್ಕಳು 10 to 9 ಆಗಿರುತ್ತೆ, ಅವಾಗ ಅವರಿಗೆ ಹೈಪರ್ ಟೆನ್ಷನ್ ಆಗಿರುತ್ತೆ. ಹೈಪರ್ ಟೆನ್ಷನ್ ಕಾರಣ ಏನು ಅಂತ ಹುಡುಕಿದಾಗ ಅವರಿಗೆ ಕೋಆಪ್ಟೇಷನ್ ಆಫ್ ಅವರ್ಟ್ ಸಮಸ್ಯೆ ಇದೆ ಅಂತ ಹೇಳಿದಾಗ ಅದು ಕೋಆಪ್ಟೇಷನ್ ಅವರ್ಟ್ ಸ್ಟೆಂಟಿಂಗ್ ಅಂತ ಇರುತ್ತೆ ಮೇಡಮ್. ಅದನ್ನು ಸಹ ನಾವು ಕ್ಯಾತ್ ಲ್ಯಾಬ್ ಅಲ್ಲಿ ಇಂಟರ್ವೆನ್ಷನ್ ಮೂಲಕ ಕೋಆಪ್ಟೇಷನ್ ಆಫ್ ಅವರ್ಟ್ ಸ್ಟೆಂಟಿಂಗ್ ಅಂತ ಮಾಡಬಹುದು. ಇದಾದ ನಂತರವೂ ಇನ್ನೂ ಅಡ್ವಾನ್ಸ್ಡ್ ಟ್ರೀಟ್ಮೆಂಟ್ಸ್ ಬರ್ತದೆ ಅಂದಾಗ, ಈಗ ಆಗಲೇ ಸರ್ಜರಿ ಆಗಿರುವಂತಹ ಮಕ್ಕಳು, ಈಗ ನಾವು ಹೃದಯ ರೋಗದ ಬಗ್ಗೆ ಹೆಚ್ಚಿಗೆ ಮಾಹಿತಿ ಸಿಗ್ತಾ ಇದೆ, ಜನರಲ್ಲಿ ಜಾಗೃತಿ ಆಗಿದೆ, ಎಲ್ಲರೂ ಸ್ವಂತ ವಿಚಾರವನ್ನು ಹೊಂದಿ ಶಸ್ತ್ರಚಿಕಿತ್ಸೆ ಒಳಪಡ್ತಾ ಇದ್ದಾರೆ, ಶಸ್ತ್ರಚಿಕಿತ್ಸೆಯನ್ನು ಸಕ್ಸಸ್ ಆಗ್ತಾ ಇದೆ, ಆ ಮಕ್ಕಳುಗಳು ಬೆಳೀತವೆ. ಈಗ ನಾವು ಎಷ್ಟೋ ಸಲ 10ನೇ ವರ್ಷದಲ್ಲಿ ಮಕ್ಕಳನ್ನ ನೋಡ್ತೀವಿ, ಯಾವಾಗ ಆಗಿದೆ ಸರ್ಜರಿ ಅಂದರೆ, ಸರ್ 9 ಮುಂಚೆನೇ ಆಗಿತ್ತು, ಮಗು 1 ಇತ್ತು, 6.5 kg ಇತ್ತು, ಆವಾಗಲೇ ಮಾಡಿದರು ಸರ್. ಆದರೆ ಈಗ ಅದು ಆ ಶಸ್ತ್ರಚಿಕಿತ್ಸೆಗೆ ಅನುಗುಣವಾದಂತಹ ಸಮಯ ಇಷ್ಟು ಒದಗಿದ ಬಂದ ಮೇಲೆ ಕೆಲವು ಚೇಂಜಸ್ ಆಗುತ್ತೆ ಮೇಡಮ್. ಕ್ಯೂಂಕಿ ಅದು ರಿಪೇರ್ಡ್ ಹಾರ್ಟ್ ಆಗಿರೋದ್ರಿಂದ ಅದರಲ್ಲಿ ವ್ಯಾಲ್ವ್ನ ಲೀಕ್ ಆಗುವಂಥ ಸಮಸ್ಯೆ ಇರುತ್ತೆ, ಅಥವಾ ಮತ್ತೆ ಪಲ್ಮರಿ ಆರ್ಟ್ರೀಸು ಸ್ವಲ್ಪ ಸಂಕುಚಿತ ಆಗುವಂಥ ಸಮಸ್ಯೆ ಬರುತ್ತೆ. ಅವಾಗಲೂ ಸಹ ಬಲೂನಿಂದ ನಾವು ಆ ಸಮಸ್ಯೆಗಳನ್ನು ತಾತ್ಕಾಲಿಕವಾಗಿ ಉಪಶಮನ ಮಾಡಬಹುದು. ಮಗು ಇನ್ನೂ ಸ್ವಲ್ಪ ಬೆಳವಣಿಗೆ ಆದ ಮೇಲೆ ನಾವು ಆರ್ಟಿಫಿಷಿಯಲ್ ವ್ಯಾಲ್ವ್ ಸಹ ಹಾಕಲಿಕ್ಕೆ ಸಂದರ್ಭ ಒದಗಿ ಬರಬಹುದು. ಅದನ್ನು ಪರ್ಕ್ಯುಟೇನಿಯಸ್ ಪಲ್ಮರಿ ವ್ಯಾಲ್ವ್ ಇಂಪ್ಲಾಂಟೇಷನ್ ಪ್ರೊಸೀಜರ್ ಫಾರ್ ಪೋಸ್ಟ್ ಟೆಟ್ಟಾಲಜಿ ಆಫ್ ಫ್ಯಾಲೆಟ್ ರಿಪೇರ್ ಅಂತ ಹೇಳ್ತೀವಿ. ಇವೆಲ್ಲ ಅಂಥ ಸಮಸ್ಯೆ ಇರುವಂಥ ಮಕ್ಕಳಿಗೆ ನಾವು ಪ್ರತಿ ವರ್ಷ ಫಾಲೋಅಪ್ ಅಲ್ಲಿ ಇಟ್ಟಿರೋದ್ರಿಂದ, ಅಂದರೆ ಒಮ್ಮೆಗೇ ಅವರಿಗೆ ತಂದೆ ತಾಯಿಗಳಿಗೆ ಆಶ್ಚರ್ಯ ಪಡುವಂತೆ ನಾವು ಇವೆಲ್ಲ ಹೇಳುವುದಿಲ್ಲ. ಅವರು ಕ್ರಮೇಣ ವರ್ಷ ವರ್ಷ ಬರೋದ್ರಿಂದ ಅವರಿಗೆ ಎಜುಕೇಷನ್ ಇದ್ದೇ ಇರುತ್ತೆ, ಅಂದರೆ ಈ ಸಮಸ್ಯೆ ಮುಂದೆ ಬರುತ್ತದೆ, ಅದಕ್ಕಾಗಿ ನೀವು ಪೂರ್ಣ ಪ್ರಮಾಣವಾಗಿ ತಯಾರಿ ಆಗಿರಬೇಕು ಅನ್ನುವಂಥ ಆರೋಗ್ಯ ಮಾಹಿತಿ ಕೊಟ್ಟು ಆ ಮಾಹಿತಿಯ ಅನುಸಾರವಾಗಿ ಆ ಮಗುವನ್ನು ನಾವು ಮೇಲ್ವಿಚಾರಣೆ ಅಥವಾ ನಮ್ಮ ರೆಗ್ಯುಲರ್ ಫಾಲೋಅಪ್ ಅಲ್ಲಿ ಇಟ್ಟು ಅವರಿಗೆ ಸರಿಯಾದಂಥ ಸಂದರ್ಭದಲ್ಲಿ ಈ ಒದಗಿ ಬರುವಂತಹ ನ್ಯೂವರ್ ಮೊಡಾಲಿಟೀಸ್ ಆಫ್ ಟ್ರೀಟ್ಮೆಂಟ್ನ ನಾವು ಕೊಡ್ತೀವಿ ಮೇಡಮ್.
1: ಪಾಲಕರೇ, ಇನ್ನು ಯಾಕೆ ತಡ ಮಾಡ್ತೀರಿ? ಮಕ್ಕಳನ್ನ ನಾವು ತಕ್ಷಣದಲ್ಲೇ ಏನಾದರೂ ನಮ್ಮ ಮಕ್ಕಳಿಗೆ ತೊಂದರೆ ಇತ್ತು ಅಂದರೆ ಮಕ್ಕಳಿಗೆ ನಾವು ಸೂಕ್ತ ವೈದ್ಯರ ಹತ್ರ ಕರ್ಕೊಂಡೋಗಿ ಚಿಕಿತ್ಸೆಯನ್ನು ಕೊಡಿಸೋಣ, ಮಕ್ಕಳಿಗೆ ಉತ್ತಮ ಆರೋಗ್ಯ ಭಾಗ್ಯವನ್ನು ನೀಡೋಣ, ಉತ್ತಮ ನಾಗರಿಕರನ್ನಾಗಿ ಮಾಡೋಣ, ಮಕ್ಕಳು ಕೂಡ ಜೀವನವನ್ನು ಆನಂದಿಸಲಿ, ಅವರು ಖುಷಿ ಪಡಲಿ, ಆವಾಗ ನಮ್ಮ ಪಾಲಕತ್ವದ ಒಂದು ಜವಾಬ್ದಾರಿ ಪರಿಪೂರ್ಣ ಆಗ್ತದ ಅಂತ ಆಶಿಸೋಣ. ಇಷ್ಟೆಲ್ಲ ವಿಷಯಗಳ ಬಗ್ಗೆ ಮಾಹಿತಿಯನ್ನು ಮಾಡಿಕೊಟ್ಟಂತ ಮಕ್ಕಳ ಹೃದಯ ರೋಗ ತಜ್ಞರಾದ ಡಾಕ್ಟರ್ MS ರವೀಂದ್ರ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಧನ್ಯವಾದಗಳನ್ನು ಹೇಳ್ತೀನಿ. ನಮಸ್ಕಾರ ಡಾಕ್ಟರ್.
0: ನಮಸ್ಕಾರ, ಧನ್ಯವಾದಗಳು.
2: ಆರೋಗ್ಯ ಸಂಚಿಕೆ ಕಾರ್ಯಕ್ರಮದಲ್ಲಿ ಇದುವರೆಗೂ ಮಕ್ಕಳ ಹೃದಯಕ್ಕೆ ಬರುವ ತೊಂದರೆಗಳು ಈ ಕುರಿತು ಡಾಕ್ಟರ್ MS ರವೀಂದ್ರ ಅವರೊಂದಿಗೆ

0: ಮಂಜುಳಾ ಪುರಾಣಿಕ್ ಅವರು ನಡೆಸಿದ ಸಂದರ್ಶನ ಕೇಳಿದಿರಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮ ಪ್ರಸ್ತುತಿ ಮಂಜುಳಾ ಪುರಾಣಿಕ್. ಪ್ರಸ್ತುತಿ ನೆರವು ಉಷಾ ಕುಲಕರ್ಣಿ. ಆರೋಗ್ಯ ಸಂಚಿಕೆ ಕಾರ್ಯಕ್ರಮ ಆಕಾಶವಾಣಿ ಧಾರವಾಡ ಕೇಂದ್ರದ ಕೊಡುಗೆ.
1: ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
2: ಆಕಾಶವಾಣಿ ಪ್ರಗತಿ ಪಥ, ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತಾದ ಕಾರ್ಯಕ್ರಮ ಸರಣಿ. ಇಂದಿನ ಕಾರ್ಯಕ್ರಮದಲ್ಲಿ ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಮಾತನಾಡುವವರು ಪತ್ರಕರ್ತ ಎಂ ರವಿ.
3: ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿತ ಯೋಜನೆ ಅಂತಂತಂದ್ರೆ ವಿಬಿಜಿ ರಾಮ್ಜಿ. ಇದರ ವಿಸ್ತೃತ ರೂಪ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಭಾರತವು 2047 ವೇಳೆಗೆ ವಿಕಸಿತ ರಾಷ್ಟ್ರವಾಗಿ ಮಾರ್ಪಾಟುಗೊಳ್ಳುವ ದೂರದೃಷ್ಟಿಯೊಂದಿಗೆ ಮುನ್ನಡೆಯುತ್ತಿದೆ. ಈ ದೂರದೃಷ್ಟಿಯನ್ನು ಗ್ರಾಮೀಣ ಭಾಗದಲ್ಲಿ ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ಹಲವು ಯೋಜನೆಗಳನ್ನು ರೂಪಿಸ್ತಾ ಇದೆ. ಅಂತಹದ್ದೇ ಒಂದು ಪ್ರಮುಖ ಹೊಸ ಕಾಯ್ದೆ ಎಂದರೆ ವಿಕಸಿತ ಭಾರತ್ ಗ್ಯಾರಂಟಿ ಫಾರ್ ರೋಜ್ಗಾರ್ ಅಂಡ್ ಅಜೀವಿಕಾ ಮಿಷನ್. ಇದನ್ನು ಸಂಕ್ಷಿಪ್ತ ರೂಪದಾಗಿ ಹೇಳಬೇಕು ಅಂತಂದರೆ ವಿಬಿಜಿ ರಾಮ್ಜಿ ಅಂತ ಕರೀತಾರೆ. ಇದು 2005 ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾಯ್ದೆ, ಇದನ್ನು ನರೇಗಾ ಅಂತಲೂ ಕೂಡ ಕರಿತಾ ಇದ್ರು ಈ ಹಿಂದೆ. ಅದನ್ನು ಜಾರಿಗೆ ತಂದಿದ್ದು ಮೊದಲು ಈ ಹೊಸ ಶಾಸನಬದ್ಧ ಚೌಕಟ್ಟ ಇದನ್ನು ಬದಲಾಯಿಸಿ ವಿಬಿಜಿ ರಾಮ್ಜಿ ಅಂತ ಯೋಜನೆಯನ್ನು ಕೇಂದ್ರ ಸರ್ಕಾರ ಜಾರಿಗೊಳಿಸಿದೆ. 2025 ಡಿಸೆಂಬರ್ನಲ್ಲಿ ಲೋಕಸಭೆಯಲ್ಲಿ ಅಂಗೀಕಾರಗೊಂಡ ಈ ಕಾಯ್ದೆಯು ಗ್ರಾಮೀಣ ಭಾರತದ ಆದಾಯ ಭದ್ರತೆ, ಶಾಶ್ವತ ಆಸ್ತಿ ನಿರ್ಮಾಣ ಮತ್ತು ತಂತ್ರಜ್ಞಾನ ಆಧಾರಿತ ನಿರ್ವಹಣೆಯನ್ನು ಗುರಿಯಾಗಿಟ್ಟುಕೊಂಡಿದೆ. ಈ ಯೋಜನೆಯ ಮುಖ್ಯ ಉದ್ದೇಶವೆಂದರೆ ವಿಕಸಿತ ಭಾರತ 2047 ದೂರದೃಷ್ಟಿಗೆ ಅನುಗುಣವಾಗಿ ಗ್ರಾಮೀಣ ಕುಟುಂಬಗಳಿಗೆ ಹೆಚ್ಚಿನ ಉದ್ಯೋಗ ಖಾತ್ರಿ ನೀಡುವುದು. ಇಂದಿನ ನರೇಗಾ ಯೋಜನೆಯಲ್ಲಿ ವಾರ್ಷಿಕ 100 ದಿನಗಳ ಉದ್ಯೋಗ ಖಾತ್ರಿ ಇದ್ದರೆ ವಿಬಿಜಿ ರಾಮ್ಜಿಯಲ್ಲಿ ಇದನ್ನು 125 ದಿನಗಳಿಗೆ ಹೆಚ್ಚಿಸಲಾಗಿದೆ. ಇದರಿಂದ ಗ್ರಾಮೀಣ ಕುಟುಂಬಗಳ ಆದಾಯ ಸ್ಥಿರತೆ ಹೆಚ್ಚಾಗ್ತದೆ ಮತ್ತು ಕೃಷಿ ಋತುವಿನಲ್ಲಿ ಸೀಡಿಂಗ್ ಮತ್ತು ಹಾರ್ವೆಸ್ಟಿಂಗ್ ಸಮಯ ಅಂತ ಹೇಳ್ತಾರಲ್ಲ, ಅದು 60 ದಿನಗಳವರೆಗೆ ಕೆಲಸವಿಲ್ಲದ ಅವಧಿಯಲ್ಲಿ ಖಾತ್ರಿಪಡಿಸಲಾಗಿದೆ. ವಿಬಿಜಿ ರಾಮ್ಜಿ ಯೋಜನೆಯ ಪ್ರಮುಖ ವೈಶಿಷ್ಟ್ಯಗಳೇನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊತಾ ಹೋದರೆ, ಉದ್ಯೋಗ ಖಾತ್ರಿ ಹೆಚ್ಚಳ. ಪ್ರತಿ ಗ್ರಾಮೀಣ ಕುಟುಂಬಕ್ಕೂ ವಾರ್ಷಿಕ 125 ದಿನಗಳ ಅಕುಶಲ ಕೈಗಾರಿಕೆ ಕೆಲಸದ ಖಾತ್ರಿಯನ್ನು ಇದು ನೀಡುತ್ತದೆ. ಮುಂದಿನದು ಶಾಶ್ವತ ಆಸ್ತಿ ನಿರ್ಮಾಣಕ್ಕೆ ಆದ್ಯತೆ ಕೊಡ್ತಕ್ಕಂಥದ್ದು. ರಸ್ತೆಗಳು, ಚೆಕ್ ಡ್ಯಾಮ್ಗಳು, ಸೇತುವೆಗಳು, ನೀರಾವರಿ ಸೌಲಭ್ಯಗಳು ಮುಂತಾದ ದೀರ್ಘಕಾಲೀನ ಗ್ರಾಮೀಣ ಮೂಲಸೌಕರ್ಯಗಳನ್ನು ನಿರ್ಮಿಸುವುದಕ್ಕೆ ಈ ಯೋಜನೆ ಆದ್ಯತೆ ನೀಡತಕ್ಕಂಥದ್ದು. ತಂತ್ರಜ್ಞಾನ ಆಧಾರಿತ ನಿರ್ವಹಣೆ, ಬಯೋಮೆಟ್ರಿಕ್ ಧೃವೀಕರಣ, ಮೊಬೈಲ್ ಮಾನಿಟರಿಂಗ್, ರಿಯಲ್ ಟೈಮ್ ಡ್ಯಾಶ್ಬೋರ್ಡ್, ಎಐ ಆಧಾರಿತ ವಿಶ್ಲೇಷಣೆ, ಡಿಜಿಟಲ್ ಪಬ್ಲಿಕ್ ಇನ್ಫ್ರಾಸ್ಟ್ರಕ್ಚರ್ ಮೂಲಕ ಪಾರದರ್ಶಕತೆ ಮತ್ತು ಜವಾಬ್ದಾರಿಯನ್ನು ಹೆಚ್ಚಿಸಲಾಗಿದೆ. ಸಾಮಾಜಿಕ ಲೆಕ್ಕ ಪರಿಶೋಧನೆಯ ಬಲಪಡಿಸುವಿಕೆ, ಗ್ರಾಮ ಮಟ್ಟದಲ್ಲಿ ಸಮುದಾಯದ ಭಾಗವಹಿಸುವಿಕೆಯನ್ನು ಉತ್ತೇಜಿಸಿ ಭ್ರಷ್ಟಾಚಾರವನ್ನು ತಡೆಗಟ್ಟುವ ವ್ಯವಸ್ಥೆ, ರಾಜ್ಯಗಳೊಂದಿಗೆ ಹಂಚಿಕೆ. ಕೆಲವು ವರದಿಗಳ ಪ್ರಕಾರ ಯೋಜನೆಯ ಹಣಕಾಸು ಹೊರೆಯಲ್ಲಿ ರಾಜ್ಯಗಳ ಪಾಲು ಸುಮಾರು 40% ಇರಬಹುದು. ಕೂಲಿ ದರ ಹೆಚ್ಚಳ, ಕೆಲವು ರಾಜ್ಯಗಳಲ್ಲಿ ಕೂಲಿಯನ್ನು 370 ರೂಗಳಿಗೆ ಏರಿಸುವ ಪ್ರಸ್ತಾಪ ಈ ಯೋಜನೆಯಲ್ಲಿ ಇದೆ. ನರೇಗಾದಿಂದ ವಿಬಿಜಿ ರಾಮ್ಜಿಗೆ ಬದಲಾವಣೆಯ ಮಹತ್ವ. ನರೇಗಾ ಯೋಜನೆಯು ಗ್ರಾಮೀಣ ಬಡವರಿಗೆ ಆದಾಯ ಭದ್ರತೆ ನೀಡಿದ್ದರೂ ಅದರಲ್ಲಿ ಕೆಲವು ಲೋಪಗಳಿದ್ದವು. ಉದಾಹರಣೆ, ಕಡಿಮೆ ದಿನಗಳ ಖಾತರಿ, ಆಸ್ತಿಗಳ ಗುಣಮಟ್ಟ ಕಡಿಮೆ ಇರುವುದು, ಭ್ರಷ್ಟಾಚಾರದ ಆರೋಪಗಳು ಇತ್ಯಾದಿ. ಈ ವಿಬಿಜಿ ರಾಮ್ಜಿಯು ಈ ಲೋಪಗಳನ್ನು ಸರಿಪಡಿಸಿ ಹೆಚ್ಚಿನ ದಿನಗಳ ಖಾತ್ರಿ ನೀಡತಕ್ಕಂಥದ್ದು, ಉತ್ತಮ ಗುಣಮಟ್ಟದ ಆಸ್ತಿ ನಿರ್ಮಾಣ, ಡಿಜಿಟಲ್ ಗವರ್ನೆನ್ಸ್ ಮೂಲಕ ಹೊಸ ಆಯಾಮ ನೀಡತಕ್ಕಂಥದ್ದು. ಇದು ಕೇವಲ ಉದ್ಯೋಗ ಯೋಜನೆಯಲ್ಲದೆ ಗ್ರಾಮೀಣ ಸಬಲೀಕರಣ, ಬೆಳವಣಿಗೆ ಮತ್ತು ಸ್ವಾವಲಂಬನೆಯ ಸಮಗ್ರ ಚೌಕಟ್ಟಾಗಿದೆ. ಈ ಯೋಜನೆಯಿಂದ ಕೋಟ್ಯಾಂತರ ಗ್ರಾಮೀಣ ಕುಟುಂಬಗಳಿಗೆ ಆರ್ಥಿಕ ಆಸರೆ ಸಿಗಲಿದೆ. ಶಾಶ್ವತ ಆಸ್ತಿಗಳ ನಿರ್ಮಾಣದಿಂದ ಗ್ರಾಮಗಳು ದೀರ್ಘಕಾಲೀನ ಅಭಿವೃದ್ಧಿ ಕಾಣುತ್ತದೆ. ಆದರೆ ರಾಜ್ಯಗಳ ಮೇಲೆ ಹೆಚ್ಚುವರಿ ಹಣಕಾಸು ಹೊರೆ, ಅನುಷ್ಠಾನದ ಸವಾಲುಗಳು, ವಿರೋಧ ಪಕ್ಷಗಳ ಟೀಕೆಗಳು, ಇವು ಕೆಲವು ಸವಾಲುಗಳು ಎದುರಿಸತಕ್ಕಂಥದ್ದು. ಭಾರತವು 2047 ಸ್ವಾತಂತ್ರ್ಯದ ಶತಮಾನೋತ್ಸವ ಸಂದರ್ಭದಲ್ಲಿ ವಿಕಸಿತ ದೇಶವಾಗಿ ಅಂದರೆ ಡೆವಲಪ್ಡ್ ನೇಷನ್ ಮಾರ್ಪಟ್ಟುಕೊಳ್ಳುವ ಮಹತ್ವಾಕಾಂಕ್ಷೆಯನ್ನು ಹೊಂದಿತ್ತು. ಇದನ್ನು ವಿಕಸಿತ ಭಾರತ್ ಅಟ್ 2047 ಎಂದು ಕರೆಯಲಾಗುತ್ತದೆ. ಈ ದೃಷ್ಟಿಕೋನವನ್ನು ಸಾಕಾರಗೊಳಿಸಲು ಕೇಂದ್ರ ಸರ್ಕಾರವು ವಿವಿಧ ಯೋಜನೆಗಳು, ಅಭಿಯಾನಗಳು ಮತ್ತು ಸಂಕಲ್ಪಗಳನ್ನು ರೂಪಿಸಿದೆ. ಅದರಲ್ಲಿ ಪ್ರಮುಖವಾದುದು ವಿಕಸಿತ ಭಾರತ್ ಸಂಕಲ್ಪ ಯಾತ್ರೆ ಮತ್ತು ಸಂಬಂಧಿತ ಯೋಜನೆಗಳು. ಇದು ಕೇಂದ್ರ ಸರ್ಕಾರದ ಪ್ರಮುಖ ಯೋಜನೆಗಳಾದ ಆಯುಷ್ಮಾನ್ ಭಾರತ್, ಉಜ್ವಲ, ಪಿಎಂ ಕಿಶಾನ್

0: ಜಲಜೀವನ್ ಮಿಷನ್, ಪಿಎಂ ಸನ್ನಿಧಿ ಮುಂತಾದವುಗಳನ್ನು ಗ್ರಾಮೀಣ ಮತ್ತು ನಗರ ಪ್ರದೇಶಗಳ ಜನರಿಗೆ ತಲುಪಿಸುವ ಉದ್ದೇಶವನ್ನು ಹೊಂದಿದೆ. ಕರ್ನಾಟಕವು ಭಾರತದ ಅತ್ಯಂತ ಪ್ರಮುಖ ರಾಜ್ಯಗಳಲ್ಲಿ ಒಂದಾಗಿದ್ದು ತಂತ್ರಜ್ಞಾನ, ಐಟಿ, ಕೃಷಿ, ಉದ್ಯಮ ಮತ್ತು ನವೀಕರಣೀಯ ಶಕ್ತಿಯಲ್ಲಿ ಮುಂಚೂಣಿಯಲ್ಲಿ ಇದೆ. ರಾಜ್ಯವು ವಿಕಸಿತ ಭಾರತ್ನ ಗುರಿಗಳಲ್ಲಿ ಸುಮಾರು 10% ಕೊಡುಗೆ ನೀಡಬೇಕು ಎಂಬ ಗುರಿಯನ್ನು ಹೊಂದಿದೆ. ಇಲ್ಲಿ ವಿಕಸಿತ ಭಾರತ್ ಸಂಕಲ್ಪ ಯೋಜನೆಯ ಅನುಷ್ಠಾನವು ರಾಜ್ಯದ ಅಭಿವೃದ್ಧಿಗೆ ಮಹತ್ವದ್ದಾಗಿದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು 2023 ನವೆಂಬರ್ 15 ಜಾರ್ಖಂಡ್ನ ಕುಂಟಿಯಿಂದ ಈ ಯಾತ್ರೆಗೆ ಚಾಲನೆ ನೀಡಿದರು. ಇದು ದೇಶಾದ್ಯಂತ 2.7 ಲಕ್ಷ ಗ್ರಾಮ ಪಂಚಾಯತಿಗಳು ಮತ್ತು 15,000 ನಗರ ಪ್ರದೇಶಗಳನ್ನು ಆವರಿಸುವ ದೊಡ್ಡ ಮಟ್ಟದ ಅಭಿಯಾನವಾಗಿದೆ. ಈ ಯೋಜನೆಯ ಪ್ರಮುಖ ಉದ್ದೇಶಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಅರ್ಹರಾದವರಿಗೆ ಕೇಂದ್ರ ಯೋಜನೆಗಳ ಪ್ರಯೋಜನ ತಲುಪಿಸತಕ್ಕಂಥದ್ದು, ಜನರಲ್ಲಿ ವಿಕಸಿತ ಭಾರತ ಸಂಕಲ್ಪದ ಜಾಗೃತಿ ಮೂಡಿಸತಕ್ಕಂಥದ್ದು, ಮಾಹಿತಿ, ಶಿಕ್ಷಣ ಮತ್ತು ಸಂವಹನಗಳ ಮೂಲಕ ಗ್ರಾಮ ಗ್ರಾಮಕ್ಕೆ ತೆರಳತಕ್ಕಂಥದ್ದು, ಮೇರಿ ಕಹಾನಿ ಮೇರಿ ಜಬಾನಿ ಮೂಲಕ ಪ್ರಯೋಜನ ಪಡೆದವರ ಅನುಭವಗಳನ್ನು ಹಂಚಿಕೊಳ್ತಕ್ಕಂಥದ್ದು. ಕರ್ನಾಟಕದಲ್ಲಿ ಈ ಯಾತ್ರೆಯನ್ನು 2023 ನವೆಂಬರ್ನಿಂದಲೇ ಆರಂಭಿಸಲಾಗಿತ್ತು. ಮೈಸೂರು, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ಇತರ ಜಿಲ್ಲೆಗಳಲ್ಲಿ ಆದಿವಾಸಿ ಪ್ರದೇಶಗಳ ಮೇಲೆ ವಿಶೇಷ ಗಮನವನ್ನು ನೀಡಲಾಯಿತು. ರಾಜ್ಯಪಾಲ ತಾವರ್ಚಂದ್ ಗೆಹ್ಲೋತ್ ಅವರು ಮೈಸೂರಿನಲ್ಲಿ ಯಾತ್ರೆಗೆ ಚಾಲನೆ ನೀಡಿದರು. ಚಿಕ್ಕಮಗಳೂರು ಮತ್ತು ಇತರ ಜಿಲ್ಲೆಗಳಿಂದ ಸಹ ಇದೇ ರೀತಿ ಕಾರ್ಯಕ್ರಮಗಳು ಸಹ ನಡೆದವು. ದಕ್ಷಿಣ ಕನ್ನಡದ ಮಂಗಳೂರಿನ ಉಳಾಯಿಬೆಟ್ಟು ಗ್ರಾಮ ಪಂಚಾಯತಿಯಲ್ಲಿ ಯಾತ್ರೆಗೆ ಚಾಲನೆ ಸಹ ನೀಡಲಾಯಿತು. ಗ್ರಾಮೀಣ ಜನರಿಗೆ ಕೇಂದ್ರ ಯೋಜನೆಗಳ ಮಾಹಿತಿ ನೀಡುವಲ್ಲಿ ಈ ಯೋಜನೆ ಯಶಸ್ವಿಯಾಯಿತು. ಇನ್ನು ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರು ಮತ್ತು ಇತರ ಪ್ರದೇಶಗಳಲ್ಲೂ ಕೂಡ ಯಾತ್ರೆ ನಡೆದು ಪಿಎಂ ಕಿಸಾನ್, ಜಲಜೀವನ್ ಮಿಷನ್ ಮುಂತಾದ ಯೋಜನೆಗಳ ಪ್ರಯೋಜನಗಳನ್ನು ತಲುಪಿಸಿತು. ರಾಜ್ಯದಲ್ಲಿ 100,000 ಜನರು ಯಾತ್ರೆಯಲ್ಲಿ ಭಾಗವಹಿಸಿ ಸಂಕಲ್ಪ ಪಡೆದುಕೊಂಡರು. ಅನೇಕರು ತಮ್ಮ ಅನುಭವಗಳನ್ನು ಯೋಜನೆ ಬಗ್ಗೆ ಹಂಚಿಕೊಂಡಿದ್ದಾರೆ. ರಾಜ್ಯದಲ್ಲಿ ಕೇಂದ್ರ ಸಚಿವರು ಮತ್ತು ಸ್ಥಳೀಯ ನಾಯಕರು ಭಾಗವಹಿಸಿದ್ದರು. ಕೇಂದ್ರ ಸಚಿವ ರಾಜೀವ್ ಚಂದ್ರಶೇಖರ್ ಅವರು ಕರ್ನಾಟಕದಲ್ಲಿ ಯಾತ್ರೆಯಲ್ಲಿ ಭಾಗವಹಿಸಿ ಯೋಜನೆಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಿದರು. ಈ ಯೋಜನೆಯಲ್ಲಿ ಕೃಷಿ ಕ್ಷೇತ್ರದ ಬಗ್ಗೆ ಗಮನ ಕೊಡೋದಾದರೆ, ವಿಕಸಿತ್ ಕೃಷಿ ಸಂಕಲ್ಪ ಅಭಿಯಾನದ ಮೂಲಕ ರೈತರಿಗೆ ಆಧುನಿಕ ತಂತ್ರಜ್ಞಾನ, ಹೊಸ ಬೀಜಗಳು ಮತ್ತು ಇತರ ಸಹಾಯ ತಲುಪಿಸಲಾಗುತ್ತದೆ. ಉದ್ಯೋಗ ಮತ್ತು ಉದ್ಯಮ ರೋಜ್ಗಾರ್ ಯೋಜನೆಗಳ ಮೂಲಕ ಯುವಕರಿಗೆ ಅವಕಾಶಗಳು. 2025 ಪ್ರಧಾನಮಂತ್ರಿ ವಿಕಸಿತ್ ಭಾರತ್ ರೋಜ್ಗಾರ್ ಯೋಜನೆಯು ರಾಜ್ಯದಲ್ಲಿ ಉದ್ಯೋಗ ಸೃಷ್ಟಿಗೆ ನೆರವಾಗ್ತಾ ಇದೆ. ಈ ರಾಜ್ಯದ ದೃಷ್ಟಿಕೋನ ಏನಾದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದ್ರೆ, ಕರ್ನಾಟಕ ಅಟ್ 100 ವಿಷನ್ ಡಾಕ್ಯುಮೆಂಟ್ ಫಾರ್ 2047 ಎಂಬತಕ್ಕಂಥದ್ದು ರೂಪಿಸಿದ್ದು, ಬೆಂಗಳೂರು ಸೇರಿದಂತೆ ನಗರಗಳನ್ನು ನವೀಕರಣೀಯ ಶಕ್ತಿ ಎಐ ಸೆಮಿಕಂಡಕ್ಟರ್ಗಳಲ್ಲಿ ಮುಂಚೂಣಿಗೆ ತರುವ ಗುರಿಯನ್ನು ಇದು ಹೊಂದಿದೆ. ರಾಜ್ಯವು ಭಾರತದ ವಿಕಸಿತ ಭಾರತ್ನಲ್ಲಿ 10% ಕೊಡುಗೆ ನೀಡುವ ಗುರಿಯನ್ನು ಇಟ್ಟುಕೊಂಡಿದೆ. ಈ ಯೋಜನೆಯ ಸವಾಲುಗಳು ಮತ್ತು ಭವಿಷ್ಯದ ನಿರೀಕ್ಷೆಗಳು ಏನು ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಳ್ಳೋದಾದರೆ, ಕರ್ನಾಟಕದಲ್ಲಿ ಯಾತ್ರೆಯು ಯಶಸ್ವಿಯಾದರೂ ಗ್ರಾಮೀಣ ಪ್ರದೇಶಗಳಲ್ಲಿ ಜಾಗೃತಿ ಕೊರತೆ, ಆಡಳಿತದ ವಿಳಂಬಗಳು ಮತ್ತು ಭೌತಿಕ ಸವಲತ್ತುಗಳ ಕೊರತೆ ಇಲ್ಲಿ ಸವಾಲುಗಳಾಗಿವೆ. ಆದರೆ 2026 ಬಜೆಟ್ನಲ್ಲಿ ವಿಕಸಿತ್ ಭಾರತ್ಗೆ ಬಲವಾದ ಬೆಂಬಲ ನೀಡಲಾಗಿದ್ದು ಕರ್ನಾಟಕಕ್ಕೆ ಹೆಚ್ಚಿನ ನಿಧಿ ಮತ್ತು ಯೋಜನೆಗಳು ಲಭ್ಯವಾಗುತ್ತಿದೆ. ವಿಕಸಿತ್ ಭಾರತ್ ಸಂಕಲ್ಪ ಯೋಜನೆಯ ಕೇವಲ ಒಂದು ಅಭಿಯಾನವಲ್ಲ, ಬದಲಿಗೆ ದೇಶದ ಪ್ರತಿ ನಾಗರಿಕನ ಜೀವನವನ್ನು ಸುಧಾರಿಸತಕ್ಕಂಥ ಸಂಕಲ್ಪವಾಗಿದೆ. ಕರ್ನಾಟಕದಲ್ಲಿ ಇದರ ಅನುಷ್ಠಾನವು ರಾಜ್ಯದ ತಂತ್ರಜ್ಞಾನಿಕ ಮತ್ತು ಆರ್ಥಿಕ ಶಕ್ತಿಯೊಂದಿಗೆ ಸಂಯೋಜನೆಯಾಗಿದೆ. 2047 ವಿಕಸಿತ ಭಾರತ್ಗೆ ಮಹತ್ವದ ಕೊಡುಗೆ ಇದು ನೀಡ್ತಾ ಇದೆ. ರಾಜ್ಯ ಸರ್ಕಾರ, ಕೇಂದ್ರ ಸರ್ಕಾರ ಮತ್ತು ಜನರ ಸಹಯೋಗದೊಂದಿಗೆ ಈ ಗುರಿ ಸಾಧ್ಯವಾಗಲಿದೆ. ಇದು ಕರ್ನಾಟಕದ ಭವಿಷ್ಯಕ್ಕೆ ಮಾತ್ರವಲ್ಲ, ಸಮಗ್ರ ಭಾರತದ ಸಮೃದ್ಧಿಗೆ ಮಹತ್ವದ ಹೆಜ್ಜೆಯಾಗಿದೆ ಅನ್ನೋದನ್ನು ನಾವು ಮನಗಾಣಬಹುದು.
1: ಪ್ರಧಾನಮಂತ್ರಿ ವಿಬಿಜಿ ರಾಮ್ಜಿ ಯೋಜನೆ ಕುರಿತು ಇದುವರೆಗೂ ಮಾತನಾಡಿದವರು ಪತ್ರಕರ್ತ ಎಂ ರವಿ. ಪ್ರಗತಿ ಪಥ ಕೇಂದ್ರ ಸರ್ಕಾರದ ಅಭಿವೃದ್ಧಿ ಯೋಜನೆಗಳನ್ನು ಕುರಿತ ಕಾರ್ಯಕ್ರಮ ಕೇಳಿದಿರಿ. ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದ ಕೊಡುಗೆ.

0: ಆಕಾಶವಾಣಿ ಸಮಯ 1:10 ಇದೆ. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು.

ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7 ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖ್ಗೆ ಗೆಲುವು. ವಾರ್ತೆಗಳ ವಿವರ. ಕಠಿಣ ಪರಿಶ್ರಮದಿಂದ ಉನ್ನತ ಹುದ್ದೆ ಹಾಗೂ ಉತ್ತಮ ವೇತನ ಪಡೆದು ನಗರಗಳಲ್ಲಿ ನೆಲೆಸಿದ ನಂತರವೂ ಯುವಕರು ತಮ್ಮ ಹಳ್ಳಿಗಳನ್ನು, ಸಂಸ್ಕೃತಿಯನ್ನು ಮತ್ತು ಅಸ್ಮಿತೆಯನ್ನು ಮರೆಯಬಾರದು ಎಂದು ರಾಷ್ಟ್ರಪತಿ ದ್ರೌಪದಿ ಮುರ್ಮು ತಿಳಿಸಿದ್ದಾರೆ. ನವದೆಹಲಿಯ ರಾಷ್ಟ್ರಪತಿ ಭವನದಲ್ಲಿ ಇಂದು ಆಯೋಜಿಸಲಾದ ಕಾರ್ಯಕ್ರಮದಲ್ಲಿ ಕೇಂದ್ರ ಬುಡಕಟ್ಟು ವ್ಯವಹಾರಗಳ ಸಚಿವಾಲಯದ ಪ್ರಮುಖ ವಿದ್ಯಾರ್ಥಿ ವೇತನ ಯೋಜನೆಗಳ ಫಲಾನುಭವಿಗಳಾಗಿರುವ ಬುಡಕಟ್ಟು ಸಮುದಾಯದ ವಿದ್ಯಾರ್ಥಿಗಳನ್ನುದ್ದೇಶಿಸಿ ಮಾತನಾಡಿದ ಅವರು, ಕೇವಲ 25 ವಯಸ್ಸಿನಲ್ಲೇ ಐತಿಹಾಸಿಕ ಹೋರಾಟದ ನೇತೃತ್ವ ವಹಿಸಿದ್ದ ಭಗವಾನ್ ಬಿರ್ಸಾ ಮುಂಡಾ ಹಾಗೂ ದೇಶಕ್ಕಾಗಿ ಬಲಿದಾನಗೈದ ಅಸಂಖ್ಯಾತ ಬುಡಕಟ್ಟು ನಾಯಕರ ತ್ಯಾಗ ಮತ್ತು ಪರಂಪರೆಯನ್ನು ಇಂದಿನ ಯುವ ಪೀಳಿಗೆ ಸದಾ ಸ್ಮರಿಸಬೇಕು ಎಂದು ಕರೆ ನೀಡಿದರು. ಸರ್ಕಾರದ ವಿದ್ಯಾರ್ಥಿ ವೇತನಗಳು ಕೇವಲ ಆರ್ಥಿಕ ನೆರವಲ್ಲ, ಅವು ಸಂಪನ್ಮೂಲಗಳ ಕೊರತೆ ಇರುವ ಪ್ರತಿಭಾವಂತ ಯುವಕರ ಕನಸುಗಳಿಗೆ ರೆಕ್ಕೆ ನೀಡಿ ದೇಶ ವಿದೇಶಗಳ ಉನ್ನತ ಸಂಸ್ಥೆಗಳಲ್ಲಿ ಕಲಿಯಲು ಹೊಸ ಅವಕಾಶಗಳನ್ನು ಸೃಷ್ಟಿಸಿವೆ ಎಂದು ಅವರು ಹರ್ಷ ವ್ಯಕ್ತಪಡಿಸಿದರು. ಸರ್ಕಾರದ ಸೌಲಭ್ಯಗಳ ಬಗ್ಗೆ ಗ್ರಾಮೀಣ ಭಾಗದ ಇತರೆ ಪ್ರತಿಭಾವಂತ ಮಕ್ಕಳಿಗೆ ಮಾಹಿತಿ ನೀಡಿ ಸಮಾಜದಲ್ಲಿ ಹಿಂದುಳಿದವರನ್ನು ಕೈಹಿಡಿದು ಮುನ್ನಡೆಸುವುದು ಪ್ರತಿಯೊಬ್ಬ ಯುವ ಸಾಧಕನ ಕರ್ತವ್ಯವಾಗಿದೆ ಎಂದರು. ಭಾರತದಲ್ಲಿ ವಾಸಿಸುವ ವಿದೇಶಿ ಪ್ರಜೆಗಳ ನೋಂದಣಿ ಪ್ರಕ್ರಿಯೆ ಮತ್ತು ನಿಯಮಗಳಲ್ಲಿ ಮಹತ್ವದ ಬದಲಾವಣೆಗಳನ್ನು ತರಲು ಕೇಂದ್ರ ಗೃಹ ಸಚಿವಾಲಯ ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಅಧಿಕೃತ ಅಧಿಸೂಚನೆ ಹೊರಡಿಸಿದೆ. ಹೊಸ ನಿಯಮದ ಪ್ರಕಾರ ಭಾರತಕ್ಕೆ ಆಗಮಿಸುವ ವಿದೇಶಿಯರು ತಮ್ಮ 180 ವಾಸ್ತವ್ಯ ಅವಧಿ ಮುಗಿಯುವ ಮುನ್ನ ಯಾವುದೇ ಸಮಯದಲ್ಲಿ ನೋಂದಣಿ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬಹುದಾಗಿದೆ. ಅತ್ಯಂತ ತುರ್ತು ಸಂದರ್ಭಗಳಲ್ಲಿ ಮಾತ್ರ ವಿಳಂಬ ಮಂಡನೆಗೆ ಅವಕಾಶವಿರಲಿದೆ. ಪೋಷಕರಲ್ಲಿ ಒಬ್ಬರು ಭಾರತೀಯ ನಾಗರಿಕರಾಗಿದ್ದು ಮಗುವಿನ ಭಾರತೀಯ ಪೌರತ್ವವನ್ನು ಉಳಿಸಿಕೊಳ್ಳಲು ಬಯಸಿದರೆ ಅಂತಹ ಮಕ್ಕಳಿಗೆ ಈ ವಿದೇಶಿ ನೋಂದಣಿ ನಿಯಮ ಅನ್ವಯಿಸುವುದಿಲ್ಲ. ಆದರೆ ಮಗು ಭಾರತದಲ್ಲಿದ್ದಾಗಲೇ ವಿದೇಶಿ ಪೌರತ್ವ ಪಡೆದರೆ 30 ಒಳಗೆ ಅಧಿಕಾರಿಗಳಿಗೆ ಮಾಹಿತಿ ನೀಡುವುದು ಕಡ್ಡಾಯವಾಗಿದೆ. ಯಾವುದೇ ಆದೇಶದ ವಿರುದ್ದ ವಲಸೆ ಬ್ಯೂರೋ ಆಯುಕ್ತರಿಗೆ 30 ಒಳಗೆ ಆನ್ಲೈನ್ನಲ್ಲಿ ಮೇಲ್ಮನವಿ ಸಲ್ಲಿಸಬಹುದು. ಆಯುಕ್ತರು 60 ಒಳಗೆ ಈ ಅರ್ಜಿಗಳನ್ನು ಪರಿಶೀಲಿಸಿ ವಿಲೇವಾರಿ ಮಾಡಲಿದ್ದಾರೆ. ಈ ಹೊಸ ತಿದ್ದುಪಡಿಗಳು ವಿದೇಶಿ ಪ್ರಜೆಗಳ ಮೇಲಿನ ನಿಗಾವನ್ನು ಹೆಚ್ಚಿಸುವುದರ ಜೊತೆಗೆ ಆಡಳಿತಾತ್ಮಕ ಪ್ರಕ್ರಿಯೆಯನ್ನು ಸುಗಮಗೊಳಿಸಲಿವೆ. ಸುಪ್ರೀಂಕೋರ್ಟ್ನ ನೂತನ ನ್ಯಾಯಮೂರ್ತಿಗಳಾಗಿ ನೇಮಕಗೊಂಡಿರುವ 5 ನ್ಯಾಯಾಧೀಶರು ಇಂದು ಪ್ರಮಾಣವಚನ ಸ್ವೀಕರಿಸಿದ್ದಾರೆ. ಭಾರತದ ಮುಖ್ಯ ನ್ಯಾಯಮೂರ್ತಿ ಸೂರ್ಯಕಾಂತ್ ನೂತನ ನ್ಯಾಯಮೂರ್ತಿಗಳಿಗೆ ಅಧಿಕಾರದ ಪ್ರಮಾಣವಚನ ಬೋಧಿಸಿದರು. ಮುಖ್ಯ ನ್ಯಾಯಮೂರ್ತಿಗಳೊಂದಿಗೆ ಸಮಾಲೋಚನೆ ನಡೆಸಿದ ಬಳಿಕ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಅವರು ಈ ನೇಮಕಾತಿ ಆದೇಶ ಹೊರಡಿಸಿದ್ದರು. ಪಂಜಾಬ್ ಮತ್ತು ಹರಿಯಾಣ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶೀಲ್ ನಾಗು, ಬಾಂಬೆ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಶ್ರೀ ಚಂದ್ರಶೇಖರ್, ಮಧ್ಯಪ್ರದೇಶ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಸಂಜೀವ್ ಸಚ್ದೇವ ಹಾಗೂ ಜಮ್ಮು ಕಾಶ್ಮೀರ ಮತ್ತು ಲಡಾಖ್ ಹೈಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿ ಅರುಣ್ ಪಲ್ಲಿ ಅವರನ್ನು ಸುಪ್ರೀಂಕೋರ್ಟ್ ನ್ಯಾಯಮೂರ್ತಿಗಳಾಗಿ ಪದೋನ್ನತಿಗೊಳಿಸಲಾಗಿದೆ. ಇದರೊಂದಿಗೆ ಹಿರಿಯ ವಕೀಲರಾದ ವೆಂಕಿತ ಸುಬ್ರಹ್ಮಣಿ ಮೋಹನ ಅವರು ಕೂಡ ಸರ್ವೋಚ್ಚ ನ್ಯಾಯಾಲಯದ ನ್ಯಾಯಮೂರ್ತಿಗಳಾಗಿದ್ದಾರೆ. ಆಫ್ರಿಕಾ ಖಂಡದಲ್ಲಿ ಉಲ್ಬಣಿಸುತ್ತಿರುವ ಎಬೋಲಾ ಸಾಂಕ್ರಾಮಿಕ ರೋಗದ ನಿಯಂತ್ರಣಕ್ಕಾಗಿ ಭಾರತ ಸರ್ಕಾರವು ಇಂದು 43 ತೂಕದ 2 ಕಂತಿನ ತುರ್ತು ವೈದ್ಯಕೀಯ ನೆರವನ್ನು ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರಕ್ಕೆ ರವಾನಿಸಿದೆ. ಈ ಕುರಿತು ಮಾಹಿತಿ ನೀಡಿರುವ ಕೇಂದ್ರ ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್, ಈ ಜೀವರಕ್ಷಕ ಸರಕಿನಲ್ಲಿ ಸುರಕ್ಷತಾ ಕವಚಗಳು, ರೋಗ ನಿರ್ಣಯ ಉಪಕರಣಗಳು, ಅಗತ್ಯ ಔಷಧಗಳು ಹಾಗೂ ಪೌಷ್ಟಿಕಾಂಶದ ಪೂರಕಗಳು ಒಳಗೊಂಡಿದ್ದು ಇದು ಆಫ್ರಿಕಾದ ಸಾರ್ವಜನಿಕ ಆರೋಗ್ಯ ಸನ್ನದ್ಧತೆಯನ್ನು ಮತ್ತಷ್ಟು ಬಲಪಡಿಸಲಿದೆ ಎಂದು ತಿಳಿಸಿದ್ದಾರೆ. ಡೆಮಾಕ್ರೆಟಿಕ್ ರಿಪಬ್ಲಿಕ್ ಆಫ್ ಕಾಂಗೋದಲ್ಲಿ ಪರಿಸ್ಥಿತಿ ಗಂಭೀರವಾಗಿರುವ ಹಿನ್ನೆಲೆಯಲ್ಲಿ ವಿಶ್ವ ಆರೋಗ್ಯ ಸಂಸ್ಥೆಯು ಇದನ್ನು ಅಂತಾರಾಷ್ಟೀಯ ಸಾರ್ವಜನಿಕ ಆರೋಗ್ಯ ತುರ್ತು ಪರಿಸ್ಥಿತಿ ಎಂದು ಘೋಷಿಸಿದೆ. ಈ ಸಂಕಷ್ಟದ ಸಮಯದಲ್ಲಿ ಭಾರತ ನೀಡುತ್ತಿರುವ ಸಕಾಲಿಕ ಬೆಂಬಲಕ್ಕೆ ಆಫ್ರಿಕಾ ರೋಗ ನಿಯಂತ್ರಣ ಮತ್ತು ತಡೆಗಟ್ಟುವಿಕೆ ಕೇಂದ್ರ ಧನ್ಯವಾದ ಅರ್ಪಿಸಿದೆ. ಕಳೆದ ಮೇ 24 ಭಾರತವು ಮೊದಲ ಕಂತಿನ ನೆರವು

0: ಅನ್ನು ಕಳುಹಿಸಿಕೊಟ್ಟಿತ್ತು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಕೇಂದ್ರ ಪ್ರೌಢಶಿಕ್ಷಣ ಮಂಡಳಿ CBSE 12ನೇ ತರಗತಿಯ ವಿದ್ಯಾರ್ಥಿಗಳ ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನ ಪ್ರಕ್ರಿಯೆಯ ಪೋರ್ಟಲ್ ಅನ್ನು ಅಧಿಕೃತವಾಗಿ ಸಕ್ರಿಯಗೊಳಿಸಿದೆ. ಈ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಮಾಹಿತಿ ನೀಡಿರುವ ಮಂಡಳಿ, ಅರ್ಜಿ ಸಲ್ಲಿಕೆಯ ಪೋರ್ಟಲ್ ಪ್ರಸ್ತುತ ಮುಕ್ತವಾಗಿದೆ ಎಂದಿದೆ. ಅಂಕಗಳ ಮರುಪರಿಶೀಲನೆ ಮತ್ತು ಮರು ಮೌಲ್ಯಮಾಪನಕ್ಕೆ ಹಂತ ಹಂತವಾಗಿ ಅರ್ಜಿ ಸಲ್ಲಿಸುವುದರ ಕುರಿತು ವಿವರಗಳಿರುವ ವಿಡಿಯೋವೊಂದನ್ನು ಮಂಡಳಿ ಹಂಚಿಕೊಂಡಿದ್ದು, ವಿದ್ಯಾರ್ಥಿಗಳು ಈ ವಿಡಿಯೋ ವೀಕ್ಷಿಸಿ ಜಾಗರೂಕತೆಯಿಂದ ಅರ್ಜಿ ಸಲ್ಲಿಸುವಂತೆ ಸಲಹೆ ನೀಡಿದೆ. ತೆಲಂಗಾಣ ರಾಜ್ಯೋತ್ಸವದ ಅಂಗವಾಗಿ ತೆಲಂಗಾಣ ಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು, ಉಪರಾಷ್ಟಪತಿ ಸಿಪಿ ರಾಧಾಕೃಷ್ಣನ್ ಮತ್ತು ಪ್ರಧಾನಿ ನರೇಂದ್ರ ಮೋದಿ ಸೇರಿದಂತೆ ಅನೇಕ ಗಣ್ಯರು ಶುಭಾಶಯ ಕೋರಿದ್ದಾರೆ. ತಮ್ಮ ಸಂದೇಶದಲ್ಲಿ ರಾಷ್ಟಪತಿ ದ್ರೌಪದಿ ಮುರ್ಮು, ಶ್ರೀಮಂತ ಸಾಂಸ್ಕೃತಿಕ ಪರಂಪರೆ ಮತ್ತು ಕಠಿಣ ಪರಿಶ್ರಮಿ ಜನರನ್ನು ಹೊಂದಿರುವ ತೆಲಂಗಾಣ ಹೆಮ್ಮೆಯ ನಾಡಾಗಿದೆ. ಕಳೆದ ಕೆಲವು ವರ್ಷಗಳಲ್ಲಿ ತೆಲಂಗಾಣ ನಾವೀನ್ಯತೆ ಹಾಗೂ ಅಭಿವೃದ್ದಿ ವಲಯಗಳಲ್ಲಿ ಗಮನಾರ್ಹ ಪ್ರಗತಿ ಸಾಧಿಸಿದೆ ಎಂದಿದ್ದಾರೆ. ವಿದೇಶಾಂಗ ವ್ಯವಹಾರಗಳ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ನವದೆಹಲಿಯಲ್ಲಿ ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷ ಪೌಲ್ ಮಾಷಾ ಟಿಲೆ ಅವರನ್ನು ಭೇಟಿ ಮಾಡಿ ಉನ್ನತ ಮಟ್ಟದ ಮಾತುಕತೆ ನಡೆಸಿದರು. ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ಹಂಚಿಕೊಂಡಿರುವ ಸಚಿವರು, ಸಭೆಯ ವೇಳೆ ವ್ಯಾಪಾರ, ಹೂಡಿಕೆ, ಅತಿಸಣ್ಣ, ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳು, ಡಿಜಿಟಲ್ ಹಾಗೂ ಮೂಲಸೌಕರ್ಯ ವಲಯಗಳಲ್ಲಿನ ದ್ವಿಪಕ್ಷೀಯ ಅವಕಾಶಗಳ ಕುರಿತು ಚರ್ಚಿಸಲಾಗಿದೆ ಎಂದಿದ್ದಾರೆ. ವಿದೇಶಾಂಗ ಸಚಿವ ಡಾ ಎಸ್ ಜೈಶಂಕರ್ ಅವರಿಂದು ಇಟಲಿ ದೇಶದ ರಾಷ್ಟೀಯ ದಿನದ ಸಂದರ್ಭದಲ್ಲಿ ಆ ದೇಶದ ಸರ್ಕಾರ ಮತ್ತು ಜನತೆಗೆ ಶುಭಾಶಯ ಕೋರಿದ್ದಾರೆ. ಒಡಿಶಾ ಸರ್ಕಾರ ನಾಳೆಯಿಂದ ಇದೇ 5ರವರೆಗೆ ಪುರಿ ನಗರದಲ್ಲಿ ಬ್ರಿಕ್ಸ್ ಒಕ್ಕೂಟದ ವಿಪತ್ತು ಅಪಾಯ ಕಡಿತ ಕಾರ್ಯಕಾರಿ ಗುಂಪಿನ 2ನೇ ತಾಂತ್ರಿಕ ಸಭೆಯನ್ನು ಆಯೋಜಿಸಲಿದೆ. ಈ ಜಾಗತಿಕ ಸಭೆಯಲ್ಲಿ ಒಟ್ಟು 11 ದೇಶಗಳ ಪ್ರತಿನಿಧಿಗಳು ಭಾಗವಹಿಸಲಿದ್ದಾರೆ ಎಂದು ರಾಜ್ಯ ಕಂದಾಯ ಮತ್ತು ವಿಪತ್ತು ನಿರ್ವಹಣಾ ಸಚಿವ ಸುರೇಶ್ ಪೂಜಾರಿ ತಿಳಿಸಿದ್ದಾರೆ. ಈ ಮಹತ್ವದ ಸಮಾವೇಶದಲ್ಲಿ ಭಾರತ ಸೇರಿದಂತೆ ಬ್ರೆಜಿಲ್, ರಷ್ಯಾ, ಚೀನಾ, ದಕ್ಷಿಣ ಆಫ್ರಿಕಾ, ಸೌದಿ ಅರೇಬಿಯಾ, ಈಜಿಪ್ಟ್, ಯುಎಇ, ಇಥಿಯೋಪಿಯಾ, ಇರಾನ್ ಮತ್ತು ಇಂಡೋನೇಷ್ಯಾ ದೇಶಗಳ ಉನ್ನತ ಪ್ರತಿನಿಧಿಗಳು ಪಾಲ್ಗೊಂಡು ವಿಪತ್ತು ನಿರ್ವಹಣೆಯ ಕುರಿತು ಚರ್ಚಿಸಲಿದ್ದಾರೆ. ಓಸ್ಲೋದಲ್ಲಿ ನಡೆಯುತ್ತಿರುವ ನಾರ್ವೆ ಚೆಸ್ 2026 ಪಂದ್ಯಾವಳಿಯ 7ನೇ ಸುತ್ತಿನಲ್ಲಿ ಭಾರತದ ಯುವ ಗ್ರ್ಯಾಂಡ್ ಮಾಸ್ಟರ್ ಪ್ರಜ್ಞಾನಂದ ರಮೇಶ್ ಬಾಬು ಮತ್ತು ದೊಮ್ಮರಾಜು ಗುಕೇಶ್ ಗೆಲುವು ಸಾಧಿಸಿದ್ದು, ಮಹಿಳೆಯರ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಹಿರಿಯ ಆಟಗಾರ್ತಿ ಕೊನೇರು ಹಂಪಿ ವಿರುದ್ದ ಜಯ ದಾಖಲಿಸಿದ್ದಾರೆ. ಪ್ರಜ್ಞಾನಂದ ಕ್ಲಾಸಿಕಲ್ ವಿಭಾಗದ ಪಂದ್ಯದಲ್ಲಿ ಅಲಿರೆಜಾ ಫಿರೋಜಾ ವಿರುದ್ದ ಗೆಲುವು ದಾಖಲಿಸಿದರೆ, ವಿಶ್ವ ಚಾಂಪಿಯನ್ ಡಿ ಗುಕೇಶ್ ವೆಸ್ಲಿ ಸೋ ವಿರುದ್ದ ಆರ್ಮಗಿಡನ್ ಟೈಬ್ರೇಕರ್ ಪಂದ್ಯದಲ್ಲಿ ಗೆಲುವು ದಾಖಲಿಸಿದರು. 7ನೇ ಸುತ್ತಿನ ಮುಕ್ತಾಯಕ್ಕೆ 12.5 ಅಂಕಗಳೊಂದಿಗೆ ವೆಸ್ಲಿ ಸೋ ಅಗ್ರಸ್ಥಾನದಲ್ಲಿದ್ದರೆ, 10 ಅಂಕಗಳೊಂದಿಗೆ ಫಿರೋಜಾ 2ನೇ ಸ್ಥಾನ ಹಾಗೂ ಮ್ಯಾಗ್ನಸ್ ಕಾರ್ಲ್ಸನ್, ವಿನ್ಸೆಂಟ್ ಕೇಮರ್ ಹಾಗೂ ಪ್ರಜ್ಞಾನಂದ ತಲಾ 9 ಅಂಕಗಳೊಂದಿಗೆ ನಂತರದ ಸ್ಥಾನದಲ್ಲಿದ್ದಾರೆ. ಮಹಿಳಾ ವಿಭಾಗದಲ್ಲಿ ಭಾರತದ ದಿವ್ಯಾ ದೇಶ್ಮುಖ್ ಮತ್ತು ಕೊನೇರು ಹಂಪಿ ನಡುವಿನ ಪಂದ್ಯ ಡ್ರಾನಲ್ಲಿ ಅಂತ್ಯಗೊಂಡಿದ್ದು, ನಂತರ ನಡೆದ ಟೈಬ್ರೇಕರ್ ಪಂದ್ಯದಲ್ಲಿ ದಿವ್ಯಾ ಗೆಲುವು ಸಾಧಿಸಿದರು. ದಿವ್ಯಾ ದೇಶ್ಮುಖ್ 10 ಅಂಕಗಳೊಂದಿಗೆ ಅಂಕಪಟ್ಟಿಯಲ್ಲಿ 2ನೇ ಸ್ಥಾನದಲ್ಲಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ತಮ್ಮ ಸಂಸ್ಕೃತಿ ಮತ್ತು ಅಸ್ಮಿತೆಯನ್ನು ಮರೆಯದಂತೆ ಯುವಜನತೆಗೆ ರಾಷ್ಟಪತಿ ದ್ರೌಪದಿ ಮುರ್ಮು ಕರೆ. ವಲಸೆ ಮತ್ತು ವಿದೇಶಿಯರ ತಿದ್ದುಪಡಿ ನಿಯಮಗಳು 2026 ಜಾರಿಗೆ ಕೇಂದ್ರ ಗೃಹ ಸಚಿವಾಲಯ ಅಧಿಸೂಚನೆ. ಸುಪ್ರೀಂಕೋರ್ಟ್ನ 5 ನೂತನ ನ್ಯಾಯಮೂರ್ತಿಗಳಿಂದ ಪ್ರಮಾಣವಚನ ಸ್ವೀಕಾರ. ಎಬೋಲಾ ನಿಯಂತ್ರಣಕ್ಕಾಗಿ ಆಫ್ರಿಕಾಗೆ ಭಾರತದಿಂದ 43 ಟನ್ ವೈದ್ಯಕೀಯ ನೆರವು ರವಾನೆ. ಹಾಗೂ ನಾರ್ವೆ ಚೆಸ್ 7ನೇ ಸುತ್ತಿನಲ್ಲಿ ಭಾರತದ ಆರ್ ಪ್ರಜ್ಞಾನಂದ, ಡಿ ಗುಕೇಶ್, ದಿವ್ಯಾ ದೇಶ್ಮುಖಿಗೆ ಗೆಲುವು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.

0: ಮಾಡಿದ್ವಿ, ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

0: ಚಿತ್ರಗೀತೆಗಳ ಈ ಕಾರ್ಯಕ್ರಮದಲ್ಲಿ ಇದುವರೆಗೂ ಗಜಕೇಸರಿ, ಪರಿಣಯ, ಪೊಂಗೆ ದಾಸ, ಲವ್ ಇನ್ ಮಂಡ್ಯ ಮತ್ತು ಪ್ರೀತಿ ಗೀತಿ ಇತ್ಯಾದಿ ಈ ಚಿತ್ರಗಳಿಂದ ಆಯ್ದ ಕೆಲವು ಹಾಡುಗಳನ್ನು ಸಂತೋಷ್ ವೆಂಕಿ, ಸಾರ್ಥಕ್, ವಿಜಯಪ್ರಕಾಶ್, ನಿವಾಸ್, ನಕುಲ್ ಅಭಯಂಕರ್ ಮತ್ತು ರಾಹುಲ್ ನಂಬಿಯಾರ್ ಅವರ ಕಂಠದಲ್ಲಿ ಆಲಿಸಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆರಂಭ.
1: ಆಕಾಶವಾಣಿ ಚೈತ್ರವನ ಚೈತ್ರವನ ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ ಪ್ರಸ್ತುತಿ ಡಾಕ್ಟರ್ ಎ.ಎಸ್. ಶಂಕರನಾರಾಯಣ.

0: ಪ್ರಿಯ ಕೇಳಗರೆ, ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ ಇಂದು 12ನೆಯ ಸಂಧಿಯ ಕೆಲ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಲಿದ್ದೀರಿ. ವಾಚನ ಮಾಡಲಿದ್ದಾರೆ ಶ್ರೀಮತಿ ಎಚ್ ಎಲ್ ವಾಗೀಶ್ವರಿ, ವ್ಯಾಖ್ಯಾನ ಮಾಡಲಿದ್ದಾರೆ ಶ್ರೀ ಎಚ್ ಆರ್ ವಾಸುದೇವ.
1: ಸುಧನ್ವನಿಗೆ ಗೊತ್ತಾಯಿತು, ಬಂದಿರತಕ್ಕಂಥವನು ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಅಂತ ಗೊತ್ತಾಯಿತು. ನಿನ್ನ ಹಸುವನ್ನೇ ತೆಗೆಯುವಷ್ಟರಲ್ಲೇ ನನ್ನ ಪ್ರಭುವಾಗಿರ್ತಕ್ಕಂತಹ ಜಿಷ್ಣು, ಆ ಪರಮಾತ್ಮ ಹರಿಯನ್ನು ನೀನು ಕರೆಸು, ತೊಲಗು ಸಾಕು ಅಂತ ಹೇಳಿಬಿಟ್ಟು ಒಂದು ಬಾಣವನ್ನು ಹೊಡೆದ. ಬಾಣವನ್ನು ಹೊಡೆದ ಕೂಡಲೇ ಆ ಬಾಣ ಏಳು ತುಂಡಾಗಿ ಅವನ ಧನಸ್ಸನ್ನು ಕತ್ತರಿಸಿತು. ಅವನು ಯುದ್ಧಕ್ಕೆ ಅಸಮರ್ಥನಾಗಿ ಬಿಟ್ಟ ಪ್ರದ್ಯುಮ್ನ.

0: ಮದೀಯಾಸ್ತ್ರ ವಿಸ್ತಾರಮ ನೋಡೆನುತ ತೆಗೆದೆಚ್ಚು ಬೊಬ್ಬಿರಿದನು.
1: ಆಗ ಕೃಷ್ಣನ ಮಗನಾಗಿರ್ತಕ್ಕಂತಹ ಪ್ರದ್ಯುಮ್ನ ಇನ್ನೇನು ತೋಚದೆ ಕೈಯಲ್ಲಿ ಖಡ್ಗ ಹಾಗೂ ಆ ಹಲಗೆಯನ್ನು ಹಿಡಿದುಬಿಟ್ಟು ಗುರಾಣಿಯನ್ನು ಹಿಡಿದುಬಿಟ್ಟು ಅದರ ಮೇಲೆ ನಡೆದುಬಿಟ್ಟ. ಆ ಸಂದರ್ಭದಲ್ಲಿ ಕೃತವರ್ಮಕ ನೋಡ್ತಾ ಇದ್ದಾನೆ, ಇವನನ್ನು ರಕ್ಷಣೆ ಮಾಡಬೇಕು ಅಂಥೇಳಿ ಬಂದಾಗ ಹೇಳ್ದ, ಅಯ್ಯೋ ವೃಷಧ್ವಜ ಪ್ರದ್ಯುಮ್ನ, ಇವರಲ್ಲದೆ ಬೇರೆ ಮಹಾವೀರರಿಲ್ಲ ಅಂತ ಮಾಡಿಕೊಂಡೆ, ನೀನು ನನ್ನ ಈ ಬಾಣಗಳ ರುಚಿಯನ್ನು ನೋಡಿಬಿಡು ಅಂಥೇಳಿ ಸುಧನ್ವ ಅವನ ಮೇಲೆ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

ಸುಧನ್ವ ಹೇಳ್ತಾ ಇದ್ದಾನೆ, ನೀನು ಬಂದಿದ್ದು ಒಳ್ಳೆಯದಾಯ್ತಪ್ಪ, ಯಾದವರಲ್ಲಿ ಕೃತವರ್ಮನೇ ಸಮರ್ಥ ಅಂಥೇಳಿ ಈಗ ಗೊತ್ತಾಗುತ್ತೆ ಅಂತ. ನಾನು ಬಾಣವನ್ನು ಬಿಟ್ಟರೆ ಅಂಥೇಳಿ 10 ಬಾಣದಿಂದ ಅವನನ್ನು ಹೊಡೆದಾಗ ಅವನು ಸುಧನ್ವನ ಮೇಲೆ 15 ಬಾಣಗಳನ್ನು ಹೊಡೆದಿದ್ದಾನೆ. ಆಗ ಅವನಿಗೆ ಸಿಟ್ಟು ಬಂದಿದೆ.

ಸಿಟ್ಟಿನಿಂದ ಸುಧನ್ವ 24 ಬಾಣಗಳನ್ನು ಹೊಡೆದಿದ್ದಾನೆ. ಆ ಬಾಣಗಳಲ್ಲಿ ಕುದುರೆಗಳ ಕಾಲುಗಳು, ಗಾಲಿಗಳ ಕೀಲು, ಮೂಡಿಗೆಯ ಅಚ್ಚು ಎಲ್ಲವೂ ಕೂಡ ಮುರಿದೋಗಿದೆ. ಜೊತೆಗೆ ಕೃತವರ್ಮ ಕೈಯಲ್ಲಿ ಹಿಡಿದು ಯುದ್ಧವನ್ನು ಮಾಡ್ತಾ ಇರತಕ್ಕಂಥ ಚಾಪ ಕತ್ತರಿಸಿ ಹೋಗಿದೆ. ಸಾರಥಿಯ ಕೈಗಳನ್ನು ಕತ್ತರಿಸಿದ್ದಾನೆ. ಏನೂ ಇಲ್ಲದೆ ಕೃತವರ್ಮ ಸರಿದಾಗ

0: ಸುಖಿತು ಸುಧನ್ವನವರೂಥಮಂ ಬಹುಳ ಶರಯೂಥಮಂದು.
1: ಸಾಲ್ವನ ತಮ್ಮ, ನಾನು ಸುರೇಂದ್ರನಿಗೂ ಕೂಡ ನಾನು ಸೋಲತಕ್ಕಂಥವನಲ್ಲ. ನನ್ನಲ್ಲಿ ಸುಮ್ಮನೆ ಹೋರಾಡಿ ಪ್ರಾಣವನ್ನು ಬಿಡಬೇಡ, ಹೋಗಿ ಧರ್ಮರಾಜನಿಗೆ ಕಪ್ಪ ಕಾಣಿಕೆಗಳನ್ನು ಒಪ್ಪಿಸು ಸಾಕು ಅಂತ ಹೇಳ್ತಾ ಸುಧನ್ವನ ರಥದ ಮೇಲೆ ಬಾಣಗಳ ಮಳೆಯನ್ನು ಕರೆದಿದ್ದಾನೆ.
0: ಬಲ್

0: ಗೊತ್ತಪ್ಪ ಗೊತ್ತು, ನಿನ್ನ ಹೆಸರು ಅನುಸಾಲ್ವ ಅಂತ ಹೇಳಿ ನಿನ್ನ ಮಾತು ಕೇಳಿಕೊಂಡು ನಾನೇನಾದ್ರೂ ಧರ್ಮರಾಜನನ್ನ ನೋಡೋದಕ್ಕೆ ಹೋದ್ರೆ ನಾನೇನು ಪರಾಕ್ರಮಿಯೇ, ನಾನು ಧರ್ಮರಾಜನನ್ನ ನೋಡೋದಿಲ್ಲ, ಆದರೆ ನಿನಗೆ ಧರ್ಮರಾಜನನ್ನು ಕಾಣಿಸ್ತೇನೆ ಅಂದರೆ ಯಮಧರ್ಮರಾಜನನ್ನು ಕಾಣಿಸ್ತೇನೆ ಅಂತ. ಆ ಇಂದ್ರನಿಗೂ ಅಸದಳವಾಗಿರ್ತಕ್ಕಂತಹ ನಿನ್ನ ಪರಾಕ್ರಮವನ್ನು ಒಮ್ಮೆ ನೋಡಿ ಆನಂತರ ನಿನ್ನನ್ನು ಕಳಿಸ್ತೇನೆ ಅಂಥೇಳಿ ಅವನ ಮೇಲೆ ಬಾಣದ ಮಳೆಯನ್ನೇ ಸುರಿಸಿದ್ದಾನೆ. ಕಾಶಿರಾಜನ ಮಗನಾಗಿರ್ತಕ್ಕಂತಹ ಅನುಸಾಲ್ವ ಮೈಯೆಲ್ಲ ಗಾಯಗೊಂಡಿದ್ದಾನೆ.
1: ಫಡ ಫಡ ಎಲವೆಲವೋ ತೊಲ ತೊಲಗೆನು ತರೋಷದಿ ಗುಡು ಗುಡಿಸಿ ಕಾರಿಡುವ ಕಾಯದಿಂದಲೂ ಸಾಲ್ವನು ಒಡನೊಡನೆ ಪೊಳೆ ಪೊಳೆವ

ಕವಿ ಬಹಳ ಸೊಗಸಾಗಿರ್ತಕ್ಕಂಥ ಅನುಪ್ರಾಸವನ್ನು ಹೇಳಿದ್ದಾನೆ. ಫಡ ಫಡಲವೋ ತೊಲ ತೊಲಗೋ, ಏನು ಈ ಬಾಣಗಳಿಗೆ ನಾನು ಹೆದರತಕ್ಕಂಥವನಲ್ಲ ಅಂಥೇಳಿ ಅನುಸಾಲ್ವ ಹೇಳ್ತಾ ಇದ್ದಾನೆ. ಗುಡುಗುಡಿಸಿಬಿಟ್ಟು ಅವನ ಮೇಲೆ ಸಿಟ್ಟನ್ನು ಮಾಡ್ತಾ ಮಳೆಗಾಲದ ಮಳೆಯಂತೆ ಅವನ ಮೇಲೆ ಬಾಣಗಳ ಮಳೆಯನ್ನು ಹೊಸದಾಗಿ ಮಸದಿರತಕ್ಕಂತಹ ಚೂಪಾಗಿರ್ತಕ್ಕಂತಹ ಬಾಣಗಳನ್ನು ಎಡೆಬಿಡದೆ ಹಂಸಧ್ವಜನ ಆತ್ಮಜಂ ಅವನ ಆತ್ಮಜನ ಮೇಲೆ ಬಿಡೋಣ. ಅವನು ಅನುಸಾಲ್ವ ಬಿಟ್ಟಿರತಕ್ಕಂತಹ ಬಾಣಗಳನ್ನು ಇವನು ಕೂಡ ಕಡಿದುಬಿಟ್ಟು ಪರಾಕ್ರಮದಲ್ಲಿ ಬಿಡದೆ ಅವನ ಮೇಲೆ ಬಾಣದಿಂದ ಮಳೆಯನ್ನು ಸುರಿಸ್ತಾ ಇದ್ದಾನೆ. ಆ ಬಾಣಗಳು ಅವನ ಮೈಯಲ್ಲಿ ಹೊಕ್ಕು ಬಿಸಿ ಬಿಸಿಯಾಗಿರ್ತಕ್ಕಂತಹ ನೆತ್ತರನ್ನು ರಕ್ತವನ್ನು ಅವನ ದೇಹದಿಂದ ಹೀರ್ತಾ ಇದೆ. ಅಂತಹ ಬಾಣಗಳನ್ನು ಬಿಟ್ಟಿದ್ದಾನೆ.

0: ಅಹಿಯಂತೆ ಬಳಿಕ ಮೈ ಮರೆದ ಸುಧನ್ವನು ಅದನೇ ವೇಳ್ವೇನು.
1: ಬಹಳ ಸಿಟ್ಟು ಬಂದ್ಬಿಡ್ತು ಅನುಸಾಲ್ವನಿಗೆ. ಇಡೀ ಸಮುದ್ರವನ್ನೇ ಒಂದೇ ತುತ್ತಿಗೆ ನುಂಗತಕ್ಕಂತಹ ಪರಾಕ್ರಮಶಾಲಿಯಾಗಿರ್ತಕ್ಕಂತಹ ಸತ್ವಯುತವಾದ ಒಂದು ಬಾಣವನ್ನು ತೆಗೆದ, ಇದನ್ನು ಪರಿಹಾರ ಮಾಡು ನೋಡೋಣ ಅಂಥೇಳಿ ಸುಧನ್ವನ ಮೇಲೆ ಬಿಟ್ಟುಬಿಟ್ಟ. ಆ ಬಾಣ ಸುಧನ್ವನ ಎದೆಯನ್ನು ಸೀಳಿ ಹಾಗೆ ಹಿಂಬದಿಯಿಂದ ಹೋಗಿ ಭೂಮಿಯನ್ನು ಪ್ರವೇಶ ಮಾಡಿಬಿಡ್ತು. ಹುತ್ತಿನಲ್ಲಿ ಹೋಗತಕ್ಕಂತಹ ಸರ್ಪದಂತೆ ಆ ಬಾಣ ಭೂಮಿಯನ್ನು ಪ್ರವೇಶ ಮಾಡ್ತು. ಆಗ ಸುಧನ್ವ ಮೈ ಮರೆದು ಮಲಗಿಬಿಟ್ಟ.
0: ಎಲೆ

ಎಲ್ಲೆಲ್ಲೇ ಕವಿ ಕವಿ ಅಂತ ಹೇಳ್ತಾ ಇದ್ದಾರಂತೆ, ಇಡೀ ಸೈನ್ಯ ಕುಗ್ತಾ ಇದೆ, ನಮ್ಮ ಸುಧನ್ವನಿಗೆ ಗಾಯವಾಗ್ಬಿಡ್ತು, ಸುಧನ್ವ ಮೈಮರೆತ, ಬೇಗ ರಿಪುವನ್ನು ಕತ್ತರಿಸಿ ಹಾಕಿ ಅಂಥೇಳಿ ಎಲ್ಲ ತಮ್ಮ ತಮ್ಮಲ್ಲಿರ್ತಕ್ಕಂಥ ಕೈದುಗಳಿಂದ ಅನುಸಾಲ್ವನ ಮೇಲೆ ಆಕ್ರಮಣವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಆಯುಧಗಳ ಮಳೆಯೇ ಇವನ ಮೇಲೆ ಬೀಳ್ತಾ ಇದೆ. ಆದರೆ ಅನುಸಾಲ್ವ ಹೆದರಲಿಲ್ಲ, ಅವನು ಕೂಡ ಮಹಾಪರಾಕ್ರಮಿ, ಎಲ್ಲ ಆಯುಧಗಳನ್ನು ಕೂಡ ಕತ್ತರಿಸ್ತಾ ಆ ಸೈನ್ಯವನ್ನು ನಾಶ ಮಾಡ್ತಾ ಇದ್ದಾನೆ. ಈ ಹೊತ್ತಿಗೆ ಸ್ವಲ್ಪ ಎಚ್ಚರವಾಯಿತು ಸುಧನ್ವನಿಗೆ. ಸುಧನ್ವ ಖಾತಿಯಿಂದ ಕಣ್ಣನ್ನು ತೆರೀತಾ ಇದ್ದಾನೆ.

ಸುಧನ್ವ ಕಣ್ಣು ತೆರೆದ ನೋಡ್ತಾ ಇದ್ದಾನೆ, ನನ್ನಂತಹ ಪರಾಕ್ರಮಿ ಎದೆಯನ್ನು ಸೀಳಿಬಿಟ್ನಲ್ಲ ಇವನು ಅಂಥೇಳಿ ಅವನಿಗೆ ರೋಷ ಉಕ್ಕಿ ಬಂದುಬಿಡ್ತು. ಎಲ್ಲವೋ ಅನುಸಾಲ್ವ, ಈಗ ನಾನು ಒಂದು ಬಾಣವನ್ನು ಪ್ರಯೋಗ ಮಾಡ್ತೇನೆ, ನೀನೇನಾದರೂ ಪರಾಕ್ರಮಿಯಾಗಿ ನನ್ನ ಬಾಣವನ್ನು ತಡೆದರೆ ಆಯಿತು, ಇನ್ನು ಮುಂದೆ ನಾನು ಬಾಣ ಪ್ರಯೋಗವನ್ನು ಮಾಡೋದಿಲ್ಲ, ಹೀಗೆ ಬಿಲ್ಲನ್ನು ಬಿಟ್ಟು ಹೊರಟು ಹೋಗಿಬಿಡ್ತೇನೆ ಅಂಥೇಳಿ ತನ್ನ ಹೆದೆಗೆ ಒಂದು ಸರಳಂಪೂಡಿ ಕಿವಿವರೆಗೆ ಜೋರಾಗಿ ಎಳೆದು ಅದನ್ನು ಅನುಸಾಲ್ವನ ಮೇಲೆ ಪ್ರಯೋಗ ಮಾಡಿದ್ದಾನೆ. ಆ ಅನುಸಾಲ್ವನ ಪೇರುರವನ್ನು ವಿಸ್ತಾರವಾಗಿರ್ತಕ್ಕಂಥ ಎದೆಯನ್ನು ಬಗೆದುಬಿಟ್ಟು ಅವನಿಗೆ ಮೂರ್ಛೆಯನ್ನು ತಂದುಬಿಡ್ತು. ನುಗ್ಗುತ್ತಾ ಇದ್ದ ಪಾರ್ಥನ ಪಡೆಗೆ ನುಗ್ಗುತ್ತಾ ಇದ್ದಾನೆ ಸುಧನ್ವ.

ಸುಧನ್ವ ಈ ರೀತಿಯಲ್ಲಿ ಅನುಸಾಲ್ವನನ್ನು ಕೆಡಗಿಬಿಟ್ಟು ಪಾರ್ಥನ ಪಡೆಯಲ್ಲಿ ನುಗ್ಗಿಬಿಟ್ಟ. ಅವನು ಬಾಣಗಳನ್ನು ಪ್ರಯೋಗ ಮಾಡ್ತಾ ಇದ್ದಾನೆ. ಆ ಬಾಣಗಳಿಂದ ಅಲ್ಲಿರ್ತಕ್ಕಂತಹ ರಥ ಪದಾತಿ ಆ ಎಲ್ಲವೂ ಕೂಡ ಧ್ವಂಸವಾಗ್ತಾ ಇದೆ. ಆನೆಗಳ ಮೈಯಿಂದ ಕುದುರೆಗಳ ಮೈಯಿಂದ ಅಲ್ಲಿರ್ತಕ್ಕಂತಹ ಪರಾಕ್ರಮಿಗಳಾಗಿರ್ತಕ್ಕಂಥ ಪಟುಭಟರ ಮೈಯಿಂದ ಗಗನಕ್ಕೆ ಶೋಣಿತ ಧಾರೆ ನೆಗಿ

ಇದೆಯಂತೆ. ಅದನ್ನು ನೋಡಿ ಎಲ್ಲ ಪ್ರಾಣಿಗಳು ನೋಡ್ತಾ ಇರತಕ್ಕಂಥವರ ಎಲ್ಲರ ಕಣ್ಣಿಗೆ ಆಕಾಶದ ಮೋಡಗಳೆಲ್ಲ ಕೆಂಪಗಾಗಿಬಿಟ್ಟಿದೆ ಅಂತ ಹೇಳಿ ಕಾಣ್ತಾ ಇದೆ. ಆ ಸುಧನ್ವನ ಪರಾಕ್ರಮಾಗ್ನಿಯನ್ನು ಏನು ಹೇಳೋಣ ಅಂತೇಳಿ ಜನಮೇಜಯನಿಗೆ ಜೈಮಿನಿ ಮಹರ್ಷಿಗಳು ಹೇಳ್ತಾ ಇದ್ದಾರೆ.

0: ಸುಧನ್ವನ ಕಾಳಗ ಎಷ್ಟು ಭಯಂಕರವಾಗಿತ್ತು ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ. ಎಲ್ಲರ ಮೈ ಕತ್ತರಿಸಿ ಕತ್ತರಿಸಿ ಬಿದ್ದುಬಿಟ್ಟಿದೆ. ಕತ್ತರಿಸಿ ಬಿದ್ದಿರತಕ್ಕಂತಹ ತೊಡೆಗಳು, ಕೈಗಳು, ಕಾಲುಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡ್ಬಿಟ್ಟಿದೆ. ಕರುಳುಗಳು ಹೊರಗಡೆ ಬಂದುಬಿಟ್ಟು ಅದೇ ಜೊಂಡಿನಂತೆ ಎಲ್ಲ ಕಡೆಯಲ್ಲೂ ಕೂಡ ಹರಿದುಬಿಟ್ಟಿದೆ. ತುಂಡದಿಂ ತಂಡದಿಂ ರುಂಡದಿಂ ಮುಂಡದಿಂ ಖಂಡದಿಂದ ಅಂತ ಕವಿ ಹೇಳ್ತಾ ಇದ್ದಾನೆ. ಡಕಾರದ ಅನುಪ್ರಾಸದಲ್ಲಿ ಹೊರಗಡೆ ಬಂದಿರತಕ್ಕಂತಹ ಮಾಂಸ ರಕ್ತಗಳು ಎಲ್ಲೆಡೆ ಚೆಲ್ಲಾಡಿದೆ. ಇದನ್ನು ನೋಡಿ ಕಾಕ ಗೃಧ್ರ ಮುಂತಾದ ಎಲ್ಲ ಪ್ರಾಣಿಗಳಿಗೆ ಬಹಳ ಸಂತೋಷವಾಗಿದೆ.
1: ಕಾ

ಯುದ್ಧ ರಂಗದಲ್ಲಿ ಎಲ್ಲಿ ನೋಡಿದರೂ ಕೂಡ ಕಾಗೆಗಳು, ಬಕಗಳು, ಗೃಧ್ರಗಳು, ಗೋಮಾಯು ಸಂತತಿಗಳು, ನರಿ ಇತ್ಯಾದಿಗಳು ಎಲ್ಲ ಕಡೆಯಲ್ಲೂ ಕೂಡ ತುಂಬಿಕೊಂಡಿದೆ. ಶಾಕಿನಿ, ಡಾಕಿನಿ, ಭೇತಾಳ, ಪಿಶಾಚಿಗಳೆಲ್ಲ ಆ ಮಾಂಸವನ್ನು ತಿನ್ನೋದಕ್ಕೆ ಬಂದುಬಿಟ್ಟಿದೆ ಅಂತ ಲೋಕದ ಅಖಿಲ ಪ್ರಾಣಿಗಳನ್ನು ಕೂಡ ನುಂಗುತ್ತಾ ಬರ್ತಾ ಇರತಕ್ಕಂತಹ ಯಮನಿಗೆ ಅಜೀರ್ಣವಾಗಿ ಎಲ್ಲವೂ ಕೂಡ ಹೊರಗಡೆ ಬಂದು ಓಕರಿಸಿಬಿಟ್ಟು ಹೊರಗಡೆ ಚೆಲ್ಲಿಬಿಟ್ಟನೆ ಅನ್ನುವ ಹಾಗೆ ಎಲ್ಲಿ ನೋಡಿದರೂ ಕೂಡ ಮಾಂಸ ಕರ್ದಮ ರುಧಿರ ನೆಣವಸೆ ಮಿದುಳುಗಳಿಂದ ಅಂತ ಸುಧನ್ವನ ಮಹಾ ಪರಾಕ್ರಮ ಇದರಿಂದ ಗೊತ್ತಾಗ್ತಾ ಇದೆ ಅಂತ ಹೇಳಿ ಕವಿ ವರ್ಣನೆಯನ್ನು ಮಾಡ್ತಾ ಇದ್ದಾನೆ.

ಮಾಯವಡ ದೆಕ್ಕಲನ ತೆರದಿಂ. ಇವನ ಮೈ ಮೇಲೆ ಬಾಣಗಳನ್ನು ಬಿಟ್ಟಾಗ ಎಲ್ಲ ಬಾಣಗಳು, 30 ಬಾಣಗಳು ಬಂದು ಸುಧನ್ವನಿಗೆ ನಾಟಿಬಿಟ್ಟಿದೆ. ಗಾಯಗೊಂಡಿರ್ತಕ್ಕಂಥ ಹಂದಿಯಂತೆ ಆಗಿಬಿಟ್ಟ ಅಂತ, ಆ ಪ್ರಾಣಿಯ ಸಿಟ್ಟು ಅಂಥದ್ದು ಅಂತ ಹೇಳ್ತಾರೆ. ಆ ಎಕ್ಕಲನಂತೆ ಹಂದಿಯಂತೆ ಕೆರಳಿಬಿಟ್ಟ. ಅವನು 30 ಬಾಣ ಹೊಡೆದ್ರೆ 35 ಬಾಣವನ್ನು ಹೊಡೆದ. ಅವನ ಮೈಯೆಲ್ಲ ರಕ್ತದಿಂದ ತೊಯ್ದು ಹೋಗಿಬಿಟ್ಟಿದೆ. ಸಾತ್ಯಕಿ 1000 ಸಂಖ್ಯೆಯ ಬಾಣಗಳನ್ನು ಒಟ್ಟಿಗೆ ಹೊಡೆದು ಬಿಟ್ಟ. ಒಂದರ ಹಿಂದೆ ಒಂದು ಹೊಡಿತಾ ಇದ್ದಾನೆ. ಸುಧನ್ವನಿಗೆ ತಡೆಯೋದಕ್ಕೆ ಸಾಧ್ಯವಾಗಲಿಲ್ಲ. ಏನೇನು ಅವನ ಬಳಿಯಲ್ಲಿತ್ತು ಎಲ್ಲವೂ ಕೂಡ ಕತ್ತರಿಸಿ ಹಾಕಿಬಿಟ್ಟಿದ್ದಾನೆ. ಅವನ ಧ್ವಜ ಛತ್ರಗಳನ್ನು ಎಲ್ಲವನ್ನೂ ಕೂಡ ಕತ್ತರಿಸಿಬಿಟ್ಟ. ವಿರಥನಾದ. ಅದೇ ಕ್ಷಣದಲ್ಲಿ ಸಾತ್ಯಕಿಯು ಕೂಡ ವಾಣಪ್ರಯೋಗ ಮಾಡಿದ್ದಾನೆ. ಆ ಬಾಣಗಳಿಂದ ಇವನು ಕೂಡ, ಇವನ ರಥವೂ ಕೂಡ ಮುರಿದು ಹೋಗಿದೆ. ಇಬ್ಬರೂ ಕೂಡ ವಿರಥರಾಗಿ ಭೂಮಿಯಲ್ಲಿ ನಿಂತಿದ್ದಾರೆ.

ವಿರಥರಾಗಿ ಭೂಮಿಯಲ್ಲಿ ನಿಂತಿರ್ತಕ್ಕಂತಹ ಅವರು ನೆಲದ ಮೇಲೆ ಕೈಗಳಿಂದ ಮುಷ್ಟಿಗಳಿಂದ ಹೊಡೆದಾಡಿದರು. ಸಮೀಪದಲ್ಲಿ ಸಿಕ್ಕತಕ್ಕಂತಹ ಖಡ್ಗವೋ ಮುಜುಂಡಿ ಇತ್ಯಾದಿ ಆಯುಧಗಳಿಂದ ಕೈದುಗಳನ್ನು ಹಿಡಿದು ಮತ್ತೊಮ್ಮೆ ಹೋರಾಡ್ತಾ ಇದ್ದಾರೆ. ಅಷ್ಟೊತ್ತಿಗೆ ಹೊಸ ತೇರುಗಳು ಬಂತು, ಅದರಲ್ಲಿ ಹೋರಾಡ್ತಾ ಇದ್ದಾರೆ. ತಮ್ಮ ಸಮೀಪದಲ್ಲಿ ಶತ್ರುಪಕ್ಷದ ಯಾವ ಸೈನ್ಯವಿದೆಯೋ ಅದನ್ನು ನಾಶ ಮಾಡ್ತಾ ಯುದ್ಧವನ್ನು ಮಾಡ್ತಾ ಇದ್ದಾರೆ. ಚಾಕಚಕ್ಯತೆಯಿಂದ ಹೋರಾಡ್ತಾ ಇದ್ದಾರೆ. ಸಾತ್ಯಕಿ ಸುಧನ್ವರು ಸರಿಸಮನಾಗಿ ಹೋರಾಡ್ತಾ ಇದ್ದಾರೆ. ಸುಧನ್ವ ನೋಡಿದ, ಇವನನ್ನು ಉಳಿಸಬಾರದು ಅಂತೇಳಿ ಬಾಣಪ್ರಯೋಗವನ್ನು ಮಾಡ್ತಾ ಇದ್ದಾನೆ.

ದುರ್ಯೋಧನನಿಗೆ ಸಿಟ್ಟು ಬಂದುಬಿಡ್ತು. ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳಿಂದ ಅವನ ಸೀಸಕ, ಅವನ ಕವಚ, ಬಾಣ, ಬತ್ತಳಿಕೆ, ಸಿಂಧ, ಸೀಗುರಿ, ಅವನ ಧ್ವಜಗಳು ಎಲ್ಲವನ್ನೂ ಕೂಡ ಕತ್ತರಿಸಿಬಿಟ್ಟ. ಅದೇ ಕ್ಷಣದಲ್ಲಿ ಅವನ ಕೈಯಲ್ಲಿರತಕ್ಕಂತಹ ಬಿಲ್ಲನ್ನು ಕತ್ತರಿಸಿಬಿಟ್ಟು ರಥದ ಚಕ್ರಗಳನ್ನು ಕೂಡ ಕತ್ತರಿಸಿದ್ದಾನೆ. ಆ ಕ್ಷಣದಲ್ಲಿ ತೀಕ್ಷ್ಣವಾಗಿರತಕ್ಕಂತಹ ಬಾಣಗಳನ್ನು ಬಿಟ್ಟು ಅವನ ಎದೆಯನ್ನು ಬಗೆದುಬಿಟ್ಟ. ಅವನಿಗೆ ಮೂರ್ಛೆ ಬಂದುಬಿಡ್ತು.

ಸತ್ಯಕನ ಮಗನಾಗಿರ್ತಕ್ಕಂತಹ ಸಾತ್ಯಕಿ ಮೂರ್ಛೆ ಹೊಂದಿಬಿಟ್ಟ, ಯುದ್ಧವನ್ನು ಮಾಡೋದಕ್ಕೆ ಸಾಧ್ಯವಾಗಲಿಲ್ಲ. ಆಗ ಪರಾಕ್ರಮವನ್ನು ಹೊಂದಿರುವ ಯೌವನಾಶ್ವ ಅಸಿತ ಗದಾದಿತ್ಯ ಭವಸೂನು ಶಠ ವಿಷಠ ಕೃತವರ್ಮ ಎಲ್ಲರೂ ಕೂಡ ಏಕಕಾಲದಲ್ಲಿ ಸುಧನ್ವನ ಮೇಲೆ ನುಗ್ಗಿ ಬರ್ತಾ ಇದ್ದಾರೆ, ಸೈನ್ಯವನ್ನು ಸುಧನ್ವನ ಮೇಲೆ ನುಗ್ಗಿಸ್ತಾ ಇದ್ದಾರೆ. ಇದನ್ನು ಅರ್ಜುನ ನೋಡ್ದ. ಈ ಒಬ್ಬನನ್ನು ಸೋಲಿಸೋದಕ್ಕೆ ಇಷ್ಟೆಲ್ಲ ಪಡೆ ಸಿದ್ಧವಾಗಬೇಕಾಯಿತೇ, ಎಂತಹ ಪರಾಕ್ರಮಿ ಇವನು ಅಂಥೇಳಿ ಅರ್ಜುನನೇ ತಾನು ಯುದ್ಧಕ್ಕೆ ಬರಬೇಕು ಅಂಥೇಳಿ ಸಿದ್ಧನಾಗಿ ಬರ್ತಾ ಇದ್ದಾನೆ.

0: ಅರ್ಜುನ ಯುದ್ಧಕ್ಕೆ ಸಿದ್ಧನಾಗ್ತಾ ಇದ್ದಾನೆ. ಆ ವಸ್ತ್ರವನ್ನು ಸರಿಯಾಗಿ ಬಿಗಿದುಕೊಂಡು ವೀರ ಕಚ್ಚೆಯನ್ನು ಕಟ್ಟುತ್ತಾ ಇದ್ದಾನಂತೆ. ಕವಚ ಬೇಕು, ಕೈಗಳಿಗೆ ಸೀಸಕಗಳು ಬೇಕು, ಎಲ್ಲವನ್ನೂ ಕೂಡ ದೃಢವಾಗಿ ಕಟ್ಟಿಕೊಂಡು ಆನಂತರ ಯುದ್ಧಕ್ಕೆ ಸಿದ್ಧನಾಗಿ ಎಲ್ಲ ದೇವತೆಗಳಿಗೂ ಕೂಡ ಕೈಗಳನ್ನು ಮುಗಿದು ಆನಂತರ ಧ್ವಜದ ಸ್ಥಾನದಲ್ಲಿ ಕುಳಿತುಕೊಂಡಿರತಕ್ಕಂಥ ಹನುಮಂತನಿಗೆ ನಮಸ್ಕಾರವನ್ನು ಮಾಡಿ ಬಲಭಾಗದಿಂದ ಅದನ್ನು ಪ್ರದಕ್ಷಿಣಾಕಾರವಾಗಿ ರಥಕ್ಕೆ ಬಂದು ಹತ್ತುತ್ತಾ ಇದ್ದಾನೆ. ಎಲ್ಲ ಯುದ್ಧದಲ್ಲೂ ಕೂಡ ಜಯವನ್ನು ತಂದುಕೊಟ್ಟಿರತಕ್ಕಂತಹ ಕುದುರೆಗಳು ಅದಕ್ಕೆ ಕೃತಜ್ಞತೆಯಿಂದ ಅದರ ಮೈಯನ್ನು ಸವರಿಬಿಟ್ಟು ಆನಂತರ ತೇರಿಗೂ ಕೂಡ ಒಮ್ಮೆ ನಮಸ್ಕಾರವನ್ನು ಮಾಡಿ, ಯಾಕೆಂದರೆ ಅಗ್ನಿದತ್ತವಾಗಿರ್ತಕ್ಕಂತಹ ರಥ ಅದು, ಅದು ದೇವರಥ, ಆ ರಥಕ್ಕೂ ಕೂಡ ನಮಸ್ಕಾರವನ್ನು ಮಾಡ್ತಾ ಜಯನಿನಾದವನ್ನು ಮಾಡ್ತಾ ಇದ್ದಾರೆ. ಅರ್ಜುನನಿಗೆ ಉಘೆ ಅಂಥೇಳಿ ಸುತ್ತಲೂ ಇರತಕ್ಕಂತಹ ತನ್ನ ಪರಿವಾರದವರು ಕೂಗ್ತಾ ಇರತಕ್ಕಂತಹ ಸಂದರ್ಭದಲ್ಲಿ ಧನಂಜಯ ಮನಸ್ಸಿನಲ್ಲಿ ದೇವಪುರದ ಲಕ್ಷ್ಮೀನರಮಣನನ್ನು, ಆ ಮಹಾವಿಷ್ಣುವನ್ನು, ಶ್ರೀಕೃಷ್ಣನನ್ನು ಧ್ಯಾನ ಮಾಡ್ತಾ ಯುದ್ಧಕ್ಕೆ ಅನುವಾಗಿದ್ದಾನೆ.
1: ಇದುವರೆಗೆ ಲಕ್ಷ್ಮೀಶನ ಜೈಮಿನಿ ಭಾರತದಲ್ಲಿ 12ನೆಯ ಸಂಧಿಯ ಪದ್ಯಗಳ ವಾಚನ ಹಾಗೂ ವ್ಯಾಖ್ಯಾನವನ್ನು ಕೇಳಿದಿರಿ. ವಾಚನ ಮಾಡಿದವರು ಶ್ರೀಮತಿ HL ವಾಗೀಶ್ವರಿ, ವ್ಯಾಖ್ಯಾನ ಮಾಡಿದವರು ಶ್ರೀ HR ವಾಸುದೇವ.
2: ಚೈತ್ರವನ ಕೇಳಿದ್ರಿ. ಕಾರ್ಯಕ್ರಮದ ಪ್ರಸ್ತುತಿ ಡಾಕ್ಟರ್ AS ಶಂಕರನಾರಾಯಣ, ನಿರ್ಮಾಣ ನೆರವು ಸಂಜೀವ R ನಾಮಣ್ಣವರ್. ಇದು ಇಂದಿನ ಚೈತ್ರವನ. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಕೇಂದ್ರದ ಕೊಡುಗೆ.
3: ಆಕಾಶವಾಣಿ ಸಮಯ 2 ಗಂಟೆ ಆಗ್ತಾ ಇದೆ. ಇನ್ನೀಗ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ ಹಿಂದಿ ಹಾಗೂ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ.
4: This is Akashwani and I am Valsa Williams with the midday news. The headlines. President Draupadi Murmu addresses tribal beneficiaries of scholarship schemes at Rashtrapati Bhavan, emphasizes social, economic and educational progress of all sections of society for true development. Government notifies Immigration and Foreigners Amendment Rules 2026 with key changes in registration timelines and the appeals mechanism. Chief Justice of India Justice Suryakant administers oath of office to 5 new judges of the Supreme Court. Orange alert issued for thunder squall conditions in Rajasthan, Gujarat, West Madhya Pradesh, Odisha and coastal Andhra Pradesh today. And in women's cricket, third

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಪ್ರತಿಭಾ ನಟರಾಜ್. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣ ವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ, ರಾಜ್ಯದ 6 ಪಂಚಾಯಿತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10 ಸಚಿವರು ಪ್ರಮಾಣವಚನ ಸ್ವೀಕರಿಸಲಿದ್ದಾರೆ.

0: ಹಿನ್ನೆಲೆಯಲ್ಲಿ ಸಿದ್ಧತೆಗಳು ನಡೆಯುತ್ತಿದ್ದು ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರವಿಲ್ಲದೆ ಸರಳವಾಗಿ ಪ್ರಮಾಣವಚನ ಕಾರ್ಯಕ್ರಮ ನೆರವೇರಲಿದೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಈ ಹಿನ್ನೆಲೆಯಲ್ಲಿ ಭದ್ರತೆ ಮತ್ತು ಸುರಕ್ಷತೆಯ ದೃಷ್ಟಿಯಿಂದ ವಿಧಾನಸೌಧ, ವಿಕಾಸಸೌಧ ಹಾಗೂ ಬಹುಮಹಡಿ ಕಟ್ಟಡಗಳಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಸಿಬ್ಬಂದಿ ಹಾಗೂ ಅಧಿಕಾರಿಗಳಿಗೆ ನಾಳೆ ಅಪರಾಹ್ನದಿಂದ ರಜೆ ಘೋಷಿಸಲಾಗಿದೆ. ಇದೇ ವೇಳೆ ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು ಸಾರ್ವಜನಿಕರು ಪ್ರವೇಶಿಸಲು ಅವಕಾಶವಿರುವುದಿಲ್ಲ. ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 8 ಗಂಟೆಯವರೆಗೆ ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬ್ಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗವಹಿಸಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಬೆಂಗಳೂರು ಪೊಲೀಸರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ಗಂಟೆಯಿಂದ ರಾತ್ರಿ 10 ಗಂಟೆಯವರೆಗೆ ಬೆಂಗಳೂರು ನಗರ ವ್ಯಾಪ್ತಿ ಪ್ರದೇಶದಲ್ಲಿ ಭಾರೀ ವಾಹನಗಳ ಸಂಚಾರವನ್ನು ನಿಷೇಧಿಸಲಾಗಿದೆ. ಸರ್ಕಾರ ಯಾವುದೇ ಜವಾಬ್ದಾರಿ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ ಎಂದು ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟಪಡಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ತಾವು ಸಭಾಧ್ಯಕ್ಷರಾಗಿದ್ದು ಯಾವುದೇ ಸಚಿವ ಸ್ಥಾನದ ಆಕಾಂಕ್ಷಿಯಲ್ಲ ಎಂದು ಹೇಳಿದ್ದಾರೆ. ಯಾರಿಗೆ ಯಾವ ಸ್ಥಾನ ನೀಡಬೇಕು ಎಂಬುದು ಸರ್ಕಾರಕ್ಕೆ ಹಾಗೂ ಪಕ್ಷಕ್ಕೆ ಬಿಟ್ಟ ವಿಚಾರವಾಗಿದೆ. ಕೊಟ್ಟರೆ ಸಚಿವ ಸ್ಥಾನ, ಇಲ್ಲವಾದರೆ ಸಭಾಧ್ಯಕ್ಷ ಸ್ಥಾನ, ಅದೂ ಇಲ್ಲದಿದ್ದರೆ ಶಾಸಕನಾಗಿ ಜವಾಬ್ದಾರಿ ನಿರ್ವಹಿಸುವೆ ಎಂದು ತಿಳಿಸಿದ್ದಾರೆ. ಪಕ್ಷ ಸೂಚಿಸಿದರೆ ಸಭಾಧ್ಯಕ್ಷ ಸ್ಥಾನಕ್ಕೆ ರಾಜೀನಾಮೆ ನೀಡಲು ಸಿದ್ಧ ಎಂದು ಹೇಳಿದ್ದಾರೆ. ಶಾಸಕರಾದವರು ಒಮ್ಮೆಯಾದರೂ ಜೀವನದಲ್ಲಿ ಸಭಾಧ್ಯಕ್ಷರಾಗಬೇಕು ಎಂದು ಯುಟಿ ಖಾದರ್ ಅಭಿಪ್ರಾಯಪಟ್ಟಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭವು ನಾಳೆ ನವದೆಹಲಿಯಲ್ಲಿ ನಡೆಯಲಿದೆ. ದೇಶಾದ್ಯಂತ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಕ್ಲಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯತ್ಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗದಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು, ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಣ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿಯನ್ನು ಗೆದ್ದುಕೊಂಡಿದೆ. ಹೆಬ್ರಿ ತಾಲೂಕಿನ ಮಡಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ದ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಕ್ಲಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯದ ಪ್ರಕಟಣೆ ಈಗಾಗಲೇ ತಿಳಿಸಿದೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಧಿಕಾರದಿಂದ ಕೆಳಗಿಳಿದು ಡಿಕೆ ಶಿವಕುಮಾರ್ ಅವರಿಗೆ ನಾಯಕತ್ವ ಹಸ್ತಾಂತರಿಸುವ ಮೊದಲು ರಾಜ್ಯವನ್ನು ಆರ್ಥಿಕ ಬಿಕ್ಕಟ್ಟಿನಲ್ಲಿ ಸಿಲುಕಿಸಿದ್ದಾರೆ ಎಂದು ಪ್ರತಿಪಕ್ಷ ನಾಯಕ ಆರ್ ಅಶೋಕ ಆರೋಪಿಸಿದ್ದಾರೆ. ಸಾಮಾಜಿಕ ಮಾಧ್ಯಮದಲ್ಲಿ ಪೋಸ್ಟ್ ಮಾಡಿರುವ ಅವರು, ಸಿದ್ದರಾಮಯ್ಯ ಅವರಿಗೆ ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಟ್ಟಿರುವ ಬಗ್ಗೆ ಅರಿವಿತ್ತು. ಈ ಹಿನ್ನೆಲೆಯಲ್ಲಿ ಉದ್ದೇಶಪೂರ್ವಕವಾಗಿಯೇ ಮುಖ್ಯಮಂತ್ರಿ ಹುದ್ದೆಯನ್ನು ಹಸ್ತಾಂತರಿಸಿದ್ದಾರೆ ಎಂದು ತಿಳಿಸಿದ್ದಾರೆ.

0: ಈಗಾಗಲೇ ಗೃಹಲಕ್ಷ್ಮಿ ಕಂತುಗಳನ್ನು ಸ್ಥಗಿತಗೊಳಿಸಲಾಗಿದೆ. ಶಕ್ತಿ ಯೋಜನೆಗೆ ಹಣ ಲಭ್ಯವಿಲ್ಲ. ಕೆಎಸ್ಆರ್ಟಿಸಿ ನೌಕರರು ಹಲವು ಸೌಲಭ್ಯಗಳಿಂದ ವಂಚಿತರಾಗಿದ್ದು ಅನ್ನಭಾಗ್ಯ ಯೋಜನೆ ಹಂಚಿಕೆ ವಿಳಂಬವಾಗಿದೆ ಎಂದು ದೂರಿದ್ದಾರೆ. ಅವೈಜ್ಞಾನಿಕ ಕಲ್ಯಾಣ ಬದ್ಧತೆಗಳು ರಾಜ್ಯದ ಆರ್ಥಿಕ ಸ್ಥಿತಿಗತಿಯನ್ನು ದುರ್ಬಲಗೊಳಿಸಿವೆ ಎಂದು ಆರ್ ಅಶೋಕ ಆರೋಪಿಸಿದ್ದಾರೆ. ಪ್ರಧಾನಮಂತ್ರಿ ಸ್ವನಿಧಿ ಯೋಜನೆಗೆ 6 ವರ್ಷ ತುಂಬಿದೆ. ಈ ಹಿನ್ನೆಲೆಯಲ್ಲಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಸ್ವನಿಧಿ ಫಲಾನುಭವಿಗಳು ಆಕಾಶವಾಣಿಯೊಂದಿಗೆ ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಿದ್ದು ಯೋಜನೆಯ ಬಗ್ಗೆ ಶ್ಲಾಘನೆ ವ್ಯಕ್ತಪಡಿಸಿದ್ದಾರೆ.
1: ನಮ್ಮ ಪಿಎಂ ಸ್ವನಿಧಿ ಲೋನ್ ಕೇಂದ್ರ ಸರ್ಕಾರದಿಂದ 10,000 ರೂಪಾಯಿ ನಮಗೆ ಕೊಟ್ಟಿದ್ರು. ಆ ಲೋನ್ ಇಂದ ಮತ್ತೆ 20,000 ಮತ್ತೆ 30,000 ಮತ್ತೆ 50,000 ರೂಪಾಯಿವರೆಗೂ ಕೊಟ್ಟಿದ್ದಾರೆ. ಅದು ಲೋನ್ ಇಂದ ನಮಗೆ ಬಹಳ ಅನುಕೂಲ ಆಗಿದೆ. ಯಾಕಂದ್ರೆ ನಾವು ಬಡ್ಡಿ ತಗೊಂಡು ವ್ಯಾಪಾರ ಮಾಡೋಕ್ಕಾಗಲ್ಲ. ಕೇಂದ್ರ ಸರ್ಕಾರದಿಂದ ಮನವಿ ಏನು ಮಾಡ್ಕೊಂಡಿದ್ದೇನೆಂದ್ರೆ 1,00,000 ರೂಪಾಯಿವರೆಗೂ ಕೊಟ್ಟರೆ ನಮ್ಗೆ ಬಹಳ ಒಂದು ಹೆಲ್ಪ್ ಒಂದು ಸಹಾಯ ಮಾಡ್ದಂಗೆ ಆಗ್ತದೆ ಸರ್.
2: ಪ್ರಧಾನಮಂತ್ರಿ ಸ್ವಾಧೀನ ಯೋಜನೆ ಕಡೆಯಿಂದ ನಮ್ಮ ಕೈ ಹೆಲ್ಪ್ ಆಗೈತೆ. ಮುನ್ಸಿಪಲ್ ಆಫೀಸ್ ಕಡೆಯಿಂದ ಫಸ್ಟು 10,000 ಕೊಟ್ಟರು ನಮ್ಗೆ, ಆಮೇಲೆ 20,000 ತಗೊಂಡೆ ಕಟ್ಬಿಟ್ಟೆ. ಇವಾಗ 50,000 ಕಟ್ತಾ ಇದ್ದೀನಿ. ಬೇರೆ ಕಡೆಯಿಂದ ಬಡ್ಡಿ ತರಬೇಕಂದ್ರೆ ಜಾಸ್ತಿ ಆಗುತ್ತೆ. ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ ಅವರು, ಕಡಿಮೆ ಬಡ್ಡಿಯಲ್ಲಿ ನಮ್ಗೆ ಲೋನ್ ಕೊಡ್ತಾ ಇದ್ದಾರೆ. ನಾವು ಫುಟ್ಬಾಟ್ ಮೇಲೆ ವ್ಯಾಪಾರ ಮಾಡ್ಕೊತಾ ಇದ್ದೀರಿ, ನಮ್ಮ ಜೀವನಗಳು ಇದು ಮಾಡ್ತಾ ಇದ್ದೀರಿ, ಚೆನ್ನಾಗಿ ನಡೀತಾ ಐತೆ, ನಮ್ಗೆ ಚೆನ್ನಾಗಿ ಹೆಲ್ಪ್ ಮಾಡ್ತಾ ಇದ್ದಾರೆ. ನಮಗೆಲ್ಲ ಸ್ವೀಕಾರ ಕೊಡ್ತಾ ಇದ್ದಾರೆ ಕೇಂದ್ರ ಸರ್ಕಾರ ಕಡೆಯಿಂದ.
0: ಹಾವೇರಿ ಜಿಲ್ಲೆಯಲ್ಲಿ ಸುರಿದ ಪೂರ್ವ ಮುಂಗಾರಿನ ಅಕಾಲಿಕ ಮಳೆಯಿಂದಾಗಿ ಹೆಚ್ಚು ಹಾನಿಯಾಗಿದ್ದು ಈ ಬಗ್ಗೆ ಜಿಲ್ಲಾಡಳಿತ ವರದಿ ಸಿದ್ಧಪಡಿಸಿದೆ. ಜಿಲ್ಲೆಯಾದ್ಯಂತ ವಿದ್ಯುತ್ ಸಂಪರ್ಕ ಕಲ್ಪಿಸುವ ವ್ಯವಸ್ಥೆಯಲ್ಲೂ ಅವಘಡಗಳು ಸಂಭವಿಸಿದ್ದು ಇದರಿಂದಾಗಿ ಹೆಸ್ಕಾಂಗೆ 11,69,00,000 ರೂಪಾಯಿ ನಷ್ಟ ಉಂಟಾಗಿದೆ. ಜಿಲ್ಲೆಯಾದ್ಯಂತ 2026-27 ಪೂರ್ವ ಮುಂಗಾರಿನಲ್ಲಿ ಮೇವರೆಗೆ 1,378.47 ಹೆಕ್ಟೇರ್ ಬೆಳೆ ಹಾನಿಯಾಗಿದೆ. 1,181 ಕೃಷಿ ಹಾಗೂ 200.47 ಹೆಕ್ಟೇರ್ನಷ್ಟು ತೋಟಗಾರಿಕೆ ಬೆಳೆ ಹಾನಿಯಾಗಿದೆ. ಭತ್ತ, ಬಾಳೆ, ವಿಳೆದೆಲೆ, ಅಡಿಕೆ, ಪಪ್ಪಾಯಿ, ಟೊಮೆಟೊ, ಎಲೆಕೋಸು, ತೆಂಗು, ಮಾವು, ಮೆಣಸಿನಕಾಯಿ, ಬೀನ್ಸ್, ಹಾಗಲಕಾಯಿ, ಹೀರೆಕಾಯಿ ಬೆಳೆಯು ಮಳೆಗಾಳಿಯಿಂದ ಹಾನಿಯಾಗಿದೆ. ರಾಣೆಬೆನ್ನೂರು ಹಾಗೂ ರಟ್ಟಿಹಳ್ಳಿ ತಾಲೂಕಿನಲ್ಲಿಯೇ ಹೆಚ್ಚು ಹಾನಿ ಉಂಟಾಗಿದೆ. ಬೆಳೆ ಹಾನಿ ಬಗ್ಗೆ ಜಿಲ್ಲಾಡಳಿತವು ಜಂಟಿ ಸಮೀಕ್ಷೆ ನಡೆಸಿದ್ದು 680.36 ಹೆಕ್ಟೇರ್ ಬೆಳೆ ಹಾನಿಗೆ 117.30 ಲಕ್ಷ ರೂಪಾಯಿ ಪರಿಹಾರ ನಿಗದಿ ಮಾಡಿದೆ. ಉಳಿದ ಬೆಳೆ ಹಾನಿ ಪರಿಶೀಲನೆ ಮುಂದುವರೆದಿದೆ ಎಂದು ಜಿಲ್ಲಾಧಿಕಾರಿ ವಿಜಯ ಮಹಾಂತೇಶ್ ದಾನಮ್ಮನವರ ಮಾಹಿತಿ ನೀಡಿದ್ದಾರೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯಲ್ಲಿ ಕೃಷಿ ಭಾಗ್ಯ ಯೋಜನೆಯಡಿಯಲ್ಲಿ ಕೃಷಿ ಹೊಂಡ, ಕೃಷಿ ಬದು, ಪಾಲಿಥೀನ್ ಹೊದಿಕೆ, ತಂತಿಬೇಲಿ, ಪಂಪ್ಸೆಟ್ ಹಾಗೂ ಸೂಕ್ಷ್ಮ ನೀರಾವರಿ ಘಟಕಗಳನ್ನು ಪ್ಯಾಕೇಜ್ ಮಾದರಿಯಲ್ಲಿ ಅನುಷ್ಠಾನಗೊಳಿಸಲಾಗಿದೆ. ಕೃಷಿ ಹೊಂಡಗಳಲ್ಲಿ ಆಕಸ್ಮಿಕ ಸಾವುಗಳನ್ನು ತಡೆಗಟ್ಟಲು ಹಾಗೂ ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಕಡ್ಡಾಯವಾಗಿ ಕೃಷಿ ಹೊಂಡಗಳಿಗೆ ತಂತಿ ಬೇಲಿ ಅಳವಡಿಸಿ ಸೂಚನಾ ಫಲಕ ಪ್ರದರ್ಶಿಸುವಂತೆ ಕೃಷಿ ಇಲಾಖೆಯ ಜಿಲ್ಲಾ ಜಂಟಿ ನಿರ್ದೇಶಕಿ ಕಲಾವತಿ ಬಿಜಿ ರೈತರಲ್ಲಿ ಮನವಿ ಮಾಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ನಾಳೆ ಪ್ರಮಾಣವಚನ, ಲೋಕಭವನದಲ್ಲಿ ಸಿದ್ಧತೆ. ಸರ್ಕಾರದಲ್ಲಿ ಯಾವುದೇ ಹುದ್ದೆ ನೀಡಿದರೂ ಕಾರ್ಯನಿರ್ವಹಿಸಲು ಬದ್ಧ, ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ನವದೆಹಲಿಯಲ್ಲಿ ನಾಳೆ ರಾಷ್ಟ್ರೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ, ರಾಜ್ಯದ 6 ಪಂಚಾಯತಿಗಳಿಗೆ ಪುರಸ್ಕಾರ. ರಾಜ್ಯದ ಆರ್ಥಿಕ ಪರಿಸ್ಥಿತಿ ಹದಗೆಡಿಸಿ ನಾಯಕತ್ವ ಹಸ್ತಾಂತರಿಸಿದ ಮುಖ್ಯಮಂತ್ರಿ ಸಿದ್ದರಾಮಯ್ಯ, ಬಿಜೆಪಿ ಆರೋಪ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
3: ರಾಷ್ಟ್ರ ಭಾಷಾ ಭಾರತಿ ವಿಶೇಷ ಹಿಂದಿ ಪಾಠ ಕಾರ್ಯಕ್ರಮ.

0: ಕೆ ವಿ ಶ್ರೀನಿವಾಸ ಮೂರ್ತಿ.
1: ನಮಸ್ತೆ ಗುರುಜಿ.
2: ನಮಸ್ತೆ ಗುರುಜಿ.
3: ನಮಸ್ತೆ, ಆವು ಬೈಠೋ.
1: ಆಜ್ ಹಿಂದಿ ಕೆ ಕುಛ್ ದೋಹೋ ಕೆ ಬಾರೇ ಮೇ ಕಹಿಯೆ ನಾ.
3: ಅಚ್ಛಾ, ಆಜ್ ಕಿ ಇಸ್ ಅವಧಿ ಮೇ ಕುಛ್ ದೋಹೋ ಕೆ ಬಾರೇ ಮೇ ಚರ್ಚಾ ಕರೆಂಗೆ.
2: ಹಿಂದಿ ಸಾಹಿತ್ಯ ಮೇ ದೋಹೋ ಕಾ ಕ್ಯಾ ಸ್ಥಾನ ಹೈ ಗುರುಜಿ?
3: ವಿಷಯ ಪ್ರವೇಶ ಕರ್ನೆ ಕೆ ಪಹಲೆ ಮಾನವ ಜೀವನ ಮೇ ಸಾಹಿತ್ಯ ಕೆ ಮಹತ್ವ ಕೆ ಬಾರೇ ಮೇ ಕುಛ್ ವಿಚಾರ ಬತಾನಾ ಚಾಹತಾ ಹೂ. ಕಹಾ ಜಾತಾ ಹೈ ಸಂಗೀತ ಸಾಹಿತ್ಯ ರಸಾಭಿನಜ್ಞ ಸಾಕ್ಷಾತ್ ಪಶು ವಿಷಾಣಹೀನ.
1: ಸಂಗೀತ ಔರ್ ಸಾಹಿತ್ಯ ಕೆ ಬಾರೆ ಮೇ ಜೋ ಮಾನವ ರುಚಿ ನಹೀ ರಖತಾ ವಹ ಬಿನಾ ಪೂಂಚ್ ಔರ್ ಸೀಗೋ ಕೆ ಪಶು ಕೆ ಸಮಾನ ಹೋತಾ ಹೈ.
3: ಇಸೆಟ್ ತುಮ್ ಕನ್ನಡ ಮೇ ವಿಘ್ನೇಶ್.
2: ಸಂಗೀತ ಹಾಗೂ ಸಾಹಿತ್ಯಗಳಲ್ಲಿ ಆಸಕ್ತಿ ಇಲ್ಲದವನು ಸಾಕ್ಷಾತ್ ಪಶುವೇ ಹೌದು.
3: ಹಾ, ಇಸ್ಲಿಯೇ ಸಬ್ಕೋ ಸಂಗೀತ ಸಾಹಿತ್ಯ ಕಾ ಜ್ಞಾನ ಅವಶ್ಯಕ ಮಾನಾ ಜಾತಾ ಹೈ.
1: ಸಾಹಿತ್ಯ ಕೆ ಅಂಗ ಕೌನ್ ಕೌನ್ ಸೇ ಹೋತೇ ಹೈ ಗುರುಜಿ?
3: ವೈಸೇ ತೋ ಗದ್ಯ ಪದ್ಯ ನಾಟಕ ಉಪನ್ಯಾಸ ಆಲೋಚನಾ ಆದಿ ಸಾಹಿತ್ಯ ಕೆ ವಿವಿಧ ಅಂಗ ಮಾನೇ ಜಾತೆ ಹೈ. ಇನ್ಮೇ ಗದ್ಯ ಔರ್ ಪದ್ಯ ಕಾ ವಿಶೇಷ ಸ್ಥಾನ ಹೈ.
2: ಗದ್ಯ ಔರ್ ಪದ್ಯ ಮೇ ಕ್ಯಾ ಅಂತರ್ ಹೈ ಗುರುಜಿ?
3: ಸಾಹಿತ್ಯ ಮೇ ಗದ್ಯ ಔರ್ ಪದ್ಯ ದೋನೋ ಕಾ ಕ್ಷೇತ್ರ ಬಡಾ ಹೀ ಹೈ, ಲೇಕಿನ್ ದೋನೋ ಕೆ ಬೀಚ್ ಬಡಾ ಅಂತರ್ ದೇಖನೆ ಕೋ ಮಿಲ್ತಾ ಹೈ. ಗದ್ಯ ಕೆ ದ್ವಾರಾ ಅನೇಕ ಪೃಷ್ಠೋ ಮೇ ಸಮಝಾಯೇ ಜಾನೇ ವಾಲಾ ವಿಷಯ, ಪದ್ಯೋ ಕೆ ದ್ವಾರಾ ಕುಚ್ ಪಂಕ್ತಿಯೋ ಮೇ ಹೀ ಸಮಝಾಯಾ ಜಾ ಸಕ್ತಾ ಹೈ. ಯಾದ ರಖನೆ ಕಿ ಬಾತ್ ಹೈ, ಗದ್ಯ ಥೋಡಾ ಬಹುತ್ ಆಸಾನ್ ಹೈ, ಲೇಕಿನ್ ಪದ್ಯ ಬಡಿ ಆಸಾನಿ ಸೆ ಸಮಜ್ ಮೇ ನಹೀ ಆತಾ. ಇಸೆ ಕನ್ನಡ ಮೇ ಸೀತಾ.
1: ಗದ್ಯ ಹಾಗೂ ಪದ್ಯಗಳ ಕ್ಷೇತ್ರಗಳು ವಿಶಾಲವಾಗಿವೆ ಇವೆ, ಆದರೆ ಇವುಗಳ ನಡುವೆ ಮಹತ್ತರವಾದ ವ್ಯತ್ಯಾಸವನ್ನು ಕಾಣಬಹುದು. ಗದ್ಯದ ಮೂಲಕ ಅನೇಕ ಪುಟಗಳಲ್ಲಿ ಕಾಣಬರುವ ವಿಷಯವನ್ನು ಪದ್ಯದ ಕೆಲವೇ ಪಂಕ್ತಿಗಳಲ್ಲಿ ತಿಳಿಯಬಹುದು. ಗದ್ಯವನ್ನು ಸುಲಭವಾಗಿ ತಿಳಿಯಬಹುದು, ಆದರೆ ಪದ್ಯಗಳನ್ನು ಅರ್ಥ ಮಾಡಿಕೊಳ್ಳುವುದು ಸಾಕಷ್ಟು ಕಷ್ಟವೇ ಹೌದು.
3: ಠೀಕ್ ಹೈ.
1: ಹಿಂದಿ ದೋಹೋಂಕೆ ಕವಿ ಕೌನ್ ಕೌನ್ ಹೇ ಗುರುಜಿ?
3: ಸೂರ್ದಾಸ್, ತುಲಸಿದಾಸ್, ಕಬೀರ್ ದಾಸ್, ರಹೀಮ್, ಬಿಹಾರಿ ಆದಿ ಕವಿವರೋನೆ ದೋಹೋಂಕಿ ರಚನಾ ಕರ್ಕೆ ಹಿಂದಿ ಕವಿತಾ ಸಾಹಿತ್ಯಕ್ಕೂ ಖೂಬ್ ಸಜಾಯ ಹೈ ಸಮಾರ ಹೈ. ಇನ್ ಕವಿಯೋನೆ ಅಪನೆ ದೋಹೋಂಕೆ ದ್ವಾರಾ ಗಾಗರ್ ಮೇ ಸಾಗರ್ ಭರ್ ದಿಯಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಸೂರದಾಸರು, ತುಲಸಿದಾಸರು, ಕಬೀರ್, ರಹೀಮ್, ಬಿಹಾರಿ ಮುಂತಾದ ಕವಿವರ್ಯರು ದೋಹಗಳನ್ನು ರಚಿಸಿ ಹಿಂದಿ ಕವಿತಾ ಸಾಹಿತ್ಯವನ್ನು ಬಹು ಸುಂದರವಾಗಿ ಅಲಂಕರಿಸಿದ್ದಾರೆ.
3: ಹೌದು,
1: ಇವುಗಳ ಮೂಲಕ ಅಂದರೆ ತಮ್ಮ ಈ ರಚನೆಗಳಲ್ಲಿ ಗಡಿಗೆಯಲ್ಲಿ ಸಾಗರವನ್ನೇ ವರ್ಣಿಸಿರುವುದನ್ನು ನಾವು ಕಾಣಬಹುದಾಗಿದೆ.
3: ಸರಿ,
2: ದೋಹಂಕೆಯ ಲಕ್ಷಣ ಕ್ಯಾ ಹೋತಾ ಹೈ ಗುರುಜಿ?
3: ವಯಸ್ಸೇ ತೋ ದೋಹ ದೋ ಪಂಕ್ತಿಯೋಂ ಕಾ ಪದ್ಯ ಹೋತಾ ಹೈ. ಇಸ್ಕೆ ಚಾರ್ ಚರಣ ಹೋತೆ ಹೈ. ಪ್ರಥಮ ಔರ್ ತೃತೀಯ ಚರಣೋ ಮೇ ತೇರಹ ತೇತ್ರ ಮಾತ್ರಾಯ ಹೋತಿ ಹೈ ತೋ, ದ್ವಿತೀಯ ತಥಾ ಚತುರ್ಥ ಚರಣೋ ಮೇ ಗ್ಯಾರಹ ಗ್ಯಾರಹ ಮಾತ್ರಾಯ ಹೋತಿ ಹೈ. ಇಸ್ ಪ್ರಕಾರ ಪ್ರತ್ಯೇಕ ಪಂಕ್ತಿ ಮೇ ಚೌದಹ ಮಾತ್ರಾಯ ಹೋತಿ ಹೈ. ದೋನೋ ಪಂಕ್ತಿಯೋಂಕೆ ಅಂತಿಮ ಶಬ್ದ ತುಕಾಂತ್ ಹೋತೆ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
1: ದೋಹ ಎನ್ನುವುದು ಎರಡು ಸಾಲುಗಳ ಪದ್ಯವಾಗಿರುತ್ತೆ. ಇದರಲ್ಲಿ ನಾಲ್ಕು ಚರಣಗಳಿರುತ್ತವೆ. ಪ್ರಥಮ ಹಾಗೂ ತೃತೀಯ ಚರಣಗಳು 13-13 ಮಾತ್ರೆಗಳಿದ್ದಾಗಿದ್ದರೆ ದ್ವಿತೀಯ ಹಾಗೂ ಚತುರ್ಥ ಚರಣಗಳಲ್ಲಿ 11-11 ಮಾತ್ರೆಗಳು ಇರುತ್ತೆ.
3: ಹೌದು,
1: ಎರಡೂ ಪಂಕ್ತಿಗಳ ಅಂತಿಮ ಶಬ್ದಗಳು ಮಾತ್ರ ತುಕಾಂತವಾಗಿರುತ್ತವೆ.
3: ಅಚ್ಛಾ, ತುಮ್ನೆ ಠೀಕ್ ಹಾ. ಅಬ್ ಕಬೀರ್ ಕಾ ಏಕ್ ದೋಹಾ ಸುನೋ. ಪಾಹನ ಪೂಜಿ ಹರಿ ಮಿಲೈ ಮೈ ಪೂಜೂ ಪಹಾರ್ ತಾತೆ ಏ ಚಾಕಿ ಬಲಿ ಪೀಸ ಖಾಯ್ ಸಂಸಾರ್. ತುಂಬಿ ಏಕ್ ಬಾರ್ ವಿಘ್ನೇಶ್.
2: ಪಾಹನ ಪೂಜಿ ಡರಿ ಮಿಲೈ ಮೈ ಪೂಂಜು ಪಹಾರ್
3: ಮೈ ಪೂಜು ಪಹಾರ್
2: ಮೈ ಪೂಜು ಪಹಾರ್ ತಾತೆಯ ಚಾಕಿ ಬಲಿ ಪೀಸ ಕಾಯ ಸಂಸಾರ್.
3: ಅಚ್ಛಾ, ಇಸ್ ದೋಹೆ ಕಾ ಭಾವ ಸುನೋ. ಕಬೀರದಾಸ್ ಜಿ ಕಾ ಕಹನಾ ಹೈ ಅಗರ್ ಪತ್ಥರ್ ಕಿ ಪೂಜಾ ಕರ್ನೆ ಸೇ ಭಗವಾನ್ ಮಿಲೇಗಾ ತೋ ಮೈ ಪಹಾಡ್ ಕಿ ಪೂಜಾ ಕರ್ನೆ ತಯಾರ್ ಹೂ. ಮೇರೇ ಮತ ಮೇ ಉಸ್ ಚಾಕಿ ಕಿ ಪೂಜಾ ಕರ್ನಾ ಹೀ ಬೆಹತರ್ ಹೈ ಜಿಸ್ ಸೇ ನಿಕಲ್ ಆನೆ ವಾಲಾ ಆಟಾ ಸಂಸಾರ್ ಕೆ ಲೋಗೋ ಸೇ ಖಾಯಾ ಜಾತಾ ಹೈ. ಇಸ್ಕಾ ಅರ್ಥ ಯೇ ಹೋತಾ ಹೈ ಹಮೇ ಉಸಿ ಕಿ ಪೂಜಾ ಕರ್ನಿ ಚಾಹಿಯೆ ಜಿಸ್ ಸೇ ಮಾನವತಾ ಕಿ ಭಲಾಯಿ ಹೋತಿ ರಹತಿ ಹೈ.
1: ಮೈ ಏಕ್ ದೋಹಾ ಕಹತಿ ಹೂ ಗುರುಜಿ.
3: ಕಹೋ ನಾ.
1: ಗುರು ಗೋವಿಂದ ದೋವು ಖಡೆ ಕಾಕೆ ಲಾಗೋ ಪಾಯ್ ಬಲಿಹಾರಿ ಗುರು ಆಪನೆ ಗೋವಿಂದ ದಿಯೋ ಬತಾಯಿ.
3: ಠೀಕ್ ಹೈ, ಇಸ್ಕಾ ಭಾವ ಸುನೋ. ಕಬೀರ್ ಸಮಾಜ ಮೇ ಗುರು ಕೋ ಮಹತ್ವ ಪ್ರೋತ್ಸಾಹ ದೇನಾ ಚಾಹತೆ ಥೇ. ಉನ್ಕಾ ಕಹನಾ ಹೈ ಮೇರೆ ಸಾಮ್ನೆ ಗುರು ಔರ್ ಗೋವಿಂದ ದೋನೋ ಖಡೆ ಹೈ. ಮುಜೆ ಮಾಲೂಮ್ ನಹಿ ಹೋ ರಹಾ ಹೈ ಮೈ ಪಹಲೆ ಕಿಸ್ಕೋ ಪ್ರಣಾಮ್ ಕರೂ. ಮೈ ತೋ ಪಹಲೆ ಗುರು ಕೋ ಹೀ ಪ್ರಣಾಮ್ ಕರ್ತಾ ಹೂ ಜೋ ಮುಜೆ ಭಗವಾನ್ ಕಾ ದರ್ಶನ್ ಕರಾತಾ ಹೈ. ಇಸೆ ಕನ್ನಡ ಮೇ ಸೀತಾ.
1: ಕಬೀರ್

0: ಸಮಾಜದಲ್ಲಿ ಗುರುವಿಗೆ ಮಹತ್ವಪೂರ್ಣ ಸ್ಥಾನ ನೀಡ್ತಾ ಇದ್ರು. ಅವರು ಹೀಗೆ ಹೇಳಿದ್ದಾರೆ, ನನ್ನ ಮುಂದೆ ಗುರು ಹಾಗೂ ಗೋವಿಂದ ಅಂದ್ರೆ ಭಗವಂತ ಇಬ್ಬರೂ ನಿಂತಿದ್ದಾರೆ. ಯಾರಿಗೆ ಮೊದಲು ನಮಸ್ಕಾರ ಮಾಡಬೇಕು ಅಂತ ನನಗೆ ತಿಳಿತಾನೆ ಇಲ್ಲ. ನಾನಂತೂ ಗುರುವಿಗೆ ಮೊದಲು ನಮಸ್ಕಾರ ಮಾಡ್ತೇನೆ. ಕಾರಣ ಏನಂದ್ರೆ ಅವನು ನನಗೆ ಭಗವಂತನ ಸಾಕ್ಷಾತ್ಕಾರ ಮಾಡಿಸ್ತಾನೆ.
1: ಸರಿ,
2: ಈ ಸಿದ್ಧಾಂತನ ಪುಷ್ಟೀಕರಿಸುವ ಸಂಸ್ಕೃತ ಶ್ಲೋಕ ಒಂದಿದೆ ಅಲ್ವಾ?
1: ಹೌದು, ಹೇಳು.
2: ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ.
1: ಅಚ್ಛಾ, ಅಗಲಾ ದುಹಾ ಸುನೋ. ಚೀಂಟಿ ಚಾವಲ ಲೈ ಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್. ತುಂಬ ಹೇಗೆ ಬಾಸಿತ?
0: ಚೀಂಟಿ ಚಾವಲ ಲೈ ಚಲಿ ಬಿಚ್ಮೆ ಮಿಲ್ಗೈ ಡಾಲ್ ಕಹ ಕಬೀರ್ ದೋವು ನ ಮಿಲೈ ಇಕಲೆ ದೂಜಿ ಡಾಲ್.
1: ಅಚ್ಛಾ, ಇಸ್ ದುಹೆ ಕಾ ಭಾವ ಸುನೋ. ಕಬೀರ್ ಕಹತೆ ಹೈ ಏಕ್ ಚೀಂಟಿ ಅಪನೆ ಮುಹ ಮೇ ಚಾವಲ್ ಕಾ ಏಕ್ ದಾನಾ ಲೇ ಜಾ ರಹಿ ಥಿ. ರಾಸ್ತೆ ಮೇ ದಾಲ್ ಕಾ ಏಕ್ ಟುಕಡಾ ಮಿಲ್ ಗಯಾ. ಬೇಚಾರಿ ದೋನೋ ಕೋ ಏಕ್ ಸಾಥ್ ಲೇ ಜಾ ನಹಿ ಸಕ್ತಿ. ಕೇವಲ ಏಕ ಕೋ ಹಿ ಲೇ ಜಾ ಸಕ್ತಿ ಹೈ, ದೂಸರೆ ಕೋ ಛೋಡ್ನಾ ಹಿ ಪಡ್ತಾ ಹೈ. ಇಸೆ ತುಮ್ ಕನ್ನಡ ಮೇ ವಿಘ್ನೇಶ್.
2: ಒಂದು ಇರುವೆ ತನ್ನ ಬಾಯಲ್ಲಿ ಅಕ್ಕಿ ಕಾಳೊಂದನ್ನು ಕಚ್ಕೊಂಡು ಹೋಗ್ತಾ ಇತ್ತು. ದಾರಿಲಿ ಬೇಳೆಕಾಳೊಂದು ಕಾಣಿಸ್ತು. ಅದು ಎರಡನ್ನೂ ಒಟ್ಟಿಗೆ ತೆಗೆದುಕೊಂಡು ಹೋಗೋಕ್ಕಾಗಲ್ಲ. ಒಂದನ್ನು ಮಾತ್ರ ತೆಗೆದುಕೊಂಡು ಹೋಗ್ಬೋದು, ಮತ್ತೊಂದನ್ನು ಅಲ್ಲೇ ಬಿಡಬೇಕು.
1: ಇಸ್ ದೊಹೆಕೆ ದ್ವಾರ ಕಬೀರ್ ಮಾನವ ಕೋ ಏಕ್ ಮಹಾನ್ ಸಂದೇಶ ದೇತೆ ಹೈ. ಉನ್ಕೆ ಮತಾನುಸಾರ ಮಾನವ ಏಕ್ ಹಿ ಸಮಯ ಮೇ ದೋ ಕಾಮ್ ನಿಭಾ ನಹಿ ಸಕ್ತಾ. ಕೇವಲ ಏಕ್ ಕಾಮ್ ಕರ್ ಸಕ್ತಾ ಹೈ, ದೂಸರೆ ಕೋ ಛೋಡ್ನಾ ಪಡ್ತಾ ಹೈ.
0: ವಿಜ್ಞಾನ ಭೀ ಇಸಿ ತತ್ವ ಕಾ ಸಮರ್ಥನ್ ಕರ್ತಾ ಹೈ ನಾ ಗುರುಜಿ?
1: ಹಾಂ, ವಿಜ್ಞಾನ ಭೀ ಬತಾತಾ ಹೈ ಟೂ ಥಿಂಗ್ಸ್ ಕೆನಾಟ್ ಆಕ್ಯುಪೈ ದಿ ಸೇಮ್ ಪ್ಲೇಸ್ ಎಟ್ ದಿ ಸೇಮ್ ಟೈಮ್.
2: ಅಂದ್ರೆ ಎರಡು ವಸ್ತುಗಳು ಏಕಕಾಲದಲ್ಲಿ ಒಂದೇ ಸ್ಥಳಗಳನ್ನು ಆಕ್ರಮಿಸಲಾರವು.
1: ತುಮ್ನೆ ಠೀಕ್ ಹಾ ವಿಘ್ನೇಶ್. ಇಸ್ ದುಹೆ ಕಾ ಆಧ್ಯಾತ್ಮಿಕ ಅರ್ಥ ಭೀ ಸಮಝನೆ ಯೋಗ್ಯ ಹೈ. ಕವಿ ಕಾ ಕಹನಾ ಹೈ ಮಾನವ ಕೆ ಸಾಮ್ನೆ ದೋ ವಿಷಯ ಹೈ, ಸಾಂಸಾರಿಕ ವ್ಯವಹಾರ ಔರ್ ಭಗವಾನ್ ಕಾ ಸಾಕ್ಷಾತ್ಕಾರ. ವೋ ದೋನೋ ಕೋ ಏಕ್ ಸಾಥ್ ನಿಭಾ ನಹಿ ಸಕ್ತಾ. ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಹೈ ತೋ ಉಸೆ ಸಾಂಸಾರಿಕ ವ್ಯವಹಾರ ಸೆ ದೂರ ರಹನಾ ಚಾಹಿಯೇ. ಅಗರ್ ವೋ ಉನ್ಸೆ ಹಿ ಬಂಧಿತ ರಹತಾ ಹೈ ತೋ ಉಸೆ ಭಗವಾನ್ ಕಾ ಸಾಕ್ಷಾತ್ಕಾರ ಹೋನಾ ಅಸಂಭವ ಸಾ ಲಗ್ತಾ ಹೈ. ಇಸೆ ಕನ್ನಡ ಮೇ ಸೀತಾ.
0: ಮನುಷ್ಯನ ಜೀವನದಲ್ಲಿ ಭಗವತ್ ಸಾಕ್ಷಾತ್ಕಾರ ಹಾಗೂ ಪ್ರಾಪಂಚಿಕ ವ್ಯವಹಾರಗಳು ಎರಡೂ ಇರುತ್ತವೆ. ಅವನು ಎರಡನ್ನೂ ಒಟ್ಟಿಗೆ ನಿರ್ವಹಿಸಲಾರ. ಭಗವಂತನ ಸಾಕ್ಷಾತ್ಕಾರ ಬಯಸಿದರೆ ಪ್ರಾಪಂಚಿಕ ವ್ಯವಹಾರಗಳಿಂದ ಅವನು ದೂರ ಸರಿಬೇಕು.
1: ಹೌದು,
0: ಇದಕ್ಕೆ ವಿರುದ್ಧವಾಗಿ ಜಗತ್ತಿನ ವ್ಯವಹಾರಗಳಿಗೆ ಅಂಟ್ಕೊಂಡಿದ್ರೆ ಭಗವಂತನ ಸಾಕ್ಷಾತ್ಕಾರ ಅವನಿಗೆ ಆಗೋದೇ ಇಲ್ಲ.
1: ನೀ ಹೇಳಿ ಸರಿ. ಇಸಿಕೆ ಬಾರೆ ಮೇ ಕಹಾ ಜಾತಾ ಹೈ ರಾಮ್ ಹೈ ತೋ ಜಗ ನಹಿ ಜಗ ಹೈ ತೋ ರಾಮ್ ನಹಿ.
2: ತುಳಸಿದಾಸ್ ಜಿ ಕೆ ಕೋಯೆ ದೋಹಾ ಸುನಾಯಿನ
1: ಸುನ. ತುಳಸಿ ಸಂತ ಸೋಂಬತರು ಫೂಲ ಫಲಹಿ ಪರ ಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್. ತುಂಬ ಹೇಗೆ ಬಾರಿಸೀತಾ?
0: ತುಳಸಿ ಸಂತಸು ಅಂಬತರು ಫೂಲ ಫಲಹಿ ಪರಹೇತ್ ಇತತೆ ಯೇ ಪಾಹನ ಹನತ ಉತತೆ ವೇ ಫಲದೇತ್.
1: ಯಾತೋ ತುಳಸಿದಾಸಿ ಕಾ ಏಕ್ ಬಹುತ್ ಸುಂದರ ದೋಹಾ ಮಾನಾ ಜಾತಾ ಹೈ. ಉನ್ಕಾ ಕಹನಾ ಹೈ ಸಂತ ಲೋಗ್ ಇಸ್ ಜಗತ್ ಮೇ ಆಮ್ ಕೆ ಪೇಡ್ ಕೆ ಸಮಾನ ಹೋತೆ ಹೈ ಜೋ ದೂಸರೋ ಕೆ ಹಿತ್ ಕೆ ಲಿಯೇ ಹಿ ಫಲ್ ಫೂಲ್ ದೇತಾ ಹೈ. ಮಾನವ ಜಮೀನ್ ಪರ್ ಖಡೆ ಹೋಕರ್ ಆಮ್ ಕೆ ಪೇಡ್ ಪರ್ ಪತ್ಥರ್ ಮಾರ್ತಾ ಹೈ. ಬೇಚಾರಾ ವೋ ಪೇಡ್ ಚೋಟ್ ಖಾಕರ್ ಪತ್ಥರ್ ಮಾರನೆ ವಾಲೆ ಕೋ ಹಿ ಫಲ್ ದೇತಾ ಹೈ. ಇಸೆ ತುಮ್ ಕನ್ನಡ ಮೇ ಸೀತಾ.
0: ಈ ಜಗತ್ತಿನಲ್ಲಿ ಸಂತರು ಮಾವಿನ ಮರದಂತೆ ಇರ್ತಾರೆ. ಆ ಮಾವಿನ ಮರವಾದರೂ ಇತರರಿಗಾಗಿಯೇ ಹಣ್ಣು ಹೂಗಳನ್ನ ಕೊಡ್ತಾ ಇರುತ್ತೆ.
1: ಹೌದು,
0: ಮನುಷ್ಯ ಭೂಮಿ ಮೇಲೆ ನಿಂತ್ಕೊಂಡು ಮಾವಿನ ಮರಕ್ಕೆ ಕಲ್ಲು ಹೊಡಿತಾನೆ, ಅದು ಪೆಟ್ಟು ತಿಂದು ಕಲ್ಲು ಹೊಡೆದವನ್ಗೇನೆ ಹಣ್ಣು ಕೊಡುತ್ತೆ.
1: ತುಮ್ನೆ ಠೀಕ್ ಕಹಾ. ಇಸ್ ದೋಹೆಕೆ ದ್ವಾರ ತುಳಸಿದಾಸ್ ಜಿ ಮಾನವ ಕೋ ಯಹ ಮಹಾನ್ ಸಂದೇಶ ದೇತೆ ಹೈ ಹಮೇ ಉನ್ಕಿ ಭೀ ಮದದ್ ಕನಿ ಚಾಹಿಯೇ ಜೋ ಹಮೇ ಕಷ್ಟ ಪಹುಂಚಾತೆ ರಹತೆ ಹೈ ಐಸಾ ಕರ್ನಾ ಏಕ್ ಮಾನವೋಚಿತ ಗುಣ ಮಾನಾ ಜಾತಾ ಹೈ.
2: ತುಳಸಿದಾಸ್ ಜಿ ಕಾ ಔರ್ ಏಕ್ ದೋಹಾ ಮೈಂ ಕಹತಾ ಹೂಂ ಗುರುಜಿ.
1: ಕಹೋ ನಾ.
2: ತುಳಸಿ ಮೀಟೆ ವಚನತೆ ಸುಖ ಉಪಜತ ಚಹೂ ಔರ್ ವಶೀಕರಣ ಯಹ ಮಂತ್ರ ಹೈ ಪರಿಹರು ವಚನ್ ಕಠೋರ್.
1: ತುಂಬಿ ಏಕ್ ಬಾರ್ ಕಹೋ ಸೀತಾ.
0: ತುಳಸಿ ಮೀಠೆ ವಚನತೆ ಸುಖ ಉಪಜತ್ ಚಹೂ ಓರ್ ವಶೀಕರಣ ಯಹ ಮಂತ್ರ ಹೇ ಪರಿಹರು ವಚನ ಕಠೋರ್.
1: ಇಸ್ಕಾ ಭಾವ ಸುನೋ. ತುಳಸಿದಾಸ್ ಜಿ ಕಹತೆ ಹೈ ಮೀಠಿ ಬೋಲಿ ಬೋಲನೆ ಸೆ ಸರ್ವತ್ರ ಸುಖ ಮಿಲ್ತಾ ಹೈ ಯಹ ತೋ ದೂಸರೋ ಕೋ ವಶ್ ಕರ್ನೆ ಕಾ ಏಕ್ ಸಶಕ್ತ ಮಂತ್ರ ಹೈ ಇಸ್ಲಿಯೇ ಮಾನವ ಕೋ ಕಠೋರ್ ವಚನ್

ಇದು ಆಕಾಶವಾಣಿ ಬೆಂಗಳೂರು. ಈ ಸಂಜೆಯ ಪ್ರಸಾರದಲ್ಲಿ ನಮ್ಮ ನಿಲಯದಿಂದ 5:30 ಗ್ರಮೇಟ್, 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮ ಪ್ರಸ್ತುತಿ ಬಿಕೆ ಸುಮತಿ. ಅವಲೋಕನ ಮೂಡಿ ಬರ್ತಾ ಇದೆ 6:30. ಇನ್ನು ಕೃಷಿರಂಗ ಕಾರ್ಯಕ್ರಮ 6:51,

ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಾಗಿ ಡಾಕ್ಟರ್ ಲತಾ ಹೆಚ್ಎಸ್ ಅವರೊಂದಿಗೆ ಸಂದರ್ಶನ. ಇವರೊಂದಿಗೆ ತಿಮ್ಮಪ್ಪ ಹೆಚ್ಗೌಡ. ಇದಾದ ಬಳಿಕ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದ ಸಿರಿಗಂಧ 7:45. ರಾತ್ರಿ 9:15 ಗಣೇಶ್ ದೇಸಾಯಿ ಹಾಡಿರುವ ಭಾವಗೀತೆಗಳು ಮೂಡಿಬರಲಿವೆ. 9:30 ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ಅಧಿಕ ಮಾಸದ ಮಹತ್ವ, ಅನಘ ಪ್ರಸಾದ್ ಅವರಿಂದ ಕಥಾ ಪ್ರಸಾರವಾಗ್ತದೆ.

ಶ್ರೋತೃಗಳಿಗೆ ಗಮನಿಸಿ, ಇಂದು ರಾತ್ರಿ 10:30 ಎನ್ಡಿಎ ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಮೂಡಿಬರ್ತಾ ಇದೆ. ಈ ಎಲ್ಲಾ ಕಾರ್ಯಕ್ರಮಗಳು ಇಂದಿನ ಸಂಜೆಯ ಪ್ರಸಾರದಲ್ಲಿ. ಇದು ಆಕಾಶವಾಣಿ ಬೆಂಗಳೂರು. ಇದುವರೆಗೂ ನಿಲಯದ ಕಾರ್ಯಕ್ರಮಗಳನ್ನು 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್ ಮತ್ತು ಡಿಆರ್ಎಂ ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ ಕೇಳ್ತಾ ಇದ್ರಿ. ಇಲ್ಲಿಗೆ ನಿಲಯದ ಈ ಹೊತ್ತಿನ ಪ್ರಸಾರ ಕಾರ್ಯ ಮುಕ್ತಾಯವಾಯಿತು. ಡಿಟಿಎಚ್ ವಾಹಿನಿಯಲ್ಲಿ ಕನ್ನಡ ಕಾರ್ಯಕ್ರಮಗಳು ಮುಂದುವರಿಯುತ್ತೆ. ಈಗ ಸಮಯ 3:03 ಸಂಜೆಯ ಪ್ರಸಾರದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ.

ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್, ಸಮಗ್ರ ನಿರ್ವಹಣೆ ಡಾಕ್ಟರ್ ಎಎಸ್ ಶಂಕರನಾರಾಯಣ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

0: ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ. ಕನ್ನಡ ಕಾಮನ ಬಿಲ್ಲು ಆಕಾಶವಾಣಿ ಎಫ್ ಎಂ ರಾಯಂಬೋದಲ್ಲಿ ಹೊಂಬಿಸಿಲಿನ ಹೊತ್ತಿನಲ್ಲಿ ನಾವಿದ್ದೇವೆ. ಹೊಂಬಿಸಿಲಿನ ಹೊತ್ತಿನಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.
2: The Indian Navy invites online applications from unmarried male and female candidates for 10+2 BTech cadet entry scheme, permanent commission. Last date for submission is 18 June 2026. For more details visit www.joinindiannavy.gov.in. The Indian Navy, combat ready, cohesive, Atmanirbhar, safeguarding seas for a viksit samriddh Bharat. Join Indian Navy.
3: ಮನೋವಿಹಾರಿಣಿ.

0: ಮಾನಸಿಕ ಆರೋಗ್ಯ ಮತ್ತು ನರವಿಜ್ಞಾನ ಕುರಿತ ಪ್ರಾಯೋಜಿತ ಶಿಕ್ಷಣ ಮಾಲಿಕೆ ಮನೋವಿಹಾರಿಣಿ ಪ್ರತಿ ಬುಧವಾರ ಬೆಳಿಗ್ಗೆ 7:15 ಬೆಂಗಳೂರು ಆಕಾಶವಾಣಿ 101.3 FM ಮನೋವಿಹಾರಿಣಿ. ಪ್ರಾಯೋಜಕರು ನಿಮ್ಹಾನ್ಸ್ ಬೆಂಗಳೂರು.
1: ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. 3:07 ಇದೆ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮೊದಲ ಪ್ರಶ್ನೆ ಹೀಗಿದೆ ನೋಡಿ, ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಕಂಚಿನ ಮೂರ್ತಿ ಅಥವಾ ಪ್ರತಿಮೆ ಯಾವುದು? ಸುಬ್ರಹ್ಮಣ್ಯ, ನಟರಾಜ, ವೆಂಕಟೇಶ್ವರ, ವಿಷ್ಣು ಅಂತ ನಾಲ್ಕು ಆಪ್ಷನ್ ನಿಮ್ಮ ಮುಂದೆ ಇದೆ. ಆಪ್ಷನ್ ಎ ಸುಬ್ರಹ್ಮಣ್ಯ, ಆಪ್ಷನ್ ಬಿ ನಟರಾಜ, ಆಪ್ಷನ್ ಸಿ ವೆಂಕಟೇಶ್ವರ, ಆಪ್ಷನ್ ಡಿ ವಿಷ್ಣು. ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಲಿ. 9480901013 ನಮ್ಮ ವಾಟ್ಸ್ಆಪ್ ಸಂಖ್ಯೆ. ಅಂದ ಹಾಗೆ ಹೊಂಬಿಸಿಲಿನ ಸಮಯದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

0: ಸಾಲ್.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ಸರಿಯಾದಂತಹ ಉತ್ತರವನ್ನ ತುಂಬಾ ಜನ ಕಳಿಸ್ಕೊಟ್ಟಿದ್ದೀರಾ. ಅದರಲ್ಲಿ ಮುಖ್ಯವಾಗಿ ಮೊದಲಿಗೆ 10 ಜನರ ಹೆಸರನ್ನ ಹೇಳ್ತಾ ಇದ್ವಿ. ದಿಲೀಪ್ ಕಲ್ಯಾಣ್ಕರ್, ನೇತ್ರ, ಬಾಬಾ ಕಲ್ಯಾಣ್, ಸಿಎನ್ ಲಕ್ಷ್ಮಣ, ಭಾಗ್ಯ ರಾಮಣ್ಣ, ಹಾಗೆ ಮಹೇಶ್, ಶ್ರೀನಿವಾಸ್, ಬಿಂದು ಪ್ರಕಾಶ್, ಪದ್ಮಶ್ರೀ ಕುಟುಂಬದವರು ಮತ್ತು ಪ್ರಸನ್ನ ಕುಮಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಹೌದು, ನೀವು ಹೇಳಿದ್ದು ಸರಿ. ಚೋಳರ ಕಾಲದ ಅತ್ಯಂತ ಪ್ರಸಿದ್ಧ ಮೂರ್ತಿ ಅಥವಾ ವಿಗ್ರಹ ಯಾವುದು ಅಂತ ಕೇಳಿದ್ದೆ. ನಟರಾಜ ಅನ್ನೋದು ಸರಿಯಾದಂತಹ ಉತ್ತರ. ತುಂಬಾ ಜನ ನಟರಾಜ ಶಿವನ ರೂಪ ಅಂತ ಹೇಳಿ ಮೆಸೇಜ್ ಕಳಿಸಿದ್ರಿ. ನಿಮ್ಮೆಲ್ಲರ ಉತ್ತರ ಸರಿಯಾಗಿದೆ, ಅಭಿನಂದನೆಗಳು ನಿಮಗೆ. ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಬಳಸಲಾಗ್ತಿತ್ತು, ಕೆತ್ತನೆಗೆ ಯಾವುದನ್ನ ಬಳಸಲಾಗ್ತಿತ್ತು? ಮಥುರಾ ಸ್ಕೂಲ್ ಆಫ್ ಆರ್ಟ್ನಲ್ಲಿ ಕೆತ್ತನೆಗೆ ಯಾವುದನ್ನ ಬಳಸಲಾಗ್ತಿತ್ತು? ಆಪ್ಷನ್ ಎ ಗ್ರಾನೈಟ್, ಆಪ್ಷನ್ ಬಿ ವೈಟ್ ಮಾರ್ಬಲ್, ಆಪ್ಷನ್ ಸಿ ಸ್ಲೇಟ್, ಆಪ್ಷನ್ ಡಿ ರೆಡ್ ಸ್ಯಾಂಡ್ ಸ್ಟೋನ್. ಯಾವುದರ ಮೇಲೆ ಕೆತ್ತನೆಯನ್ನು ಮಾಡಲಾಗ್ತಾ ಇತ್ತು ಮಥುರಾ ಶೈಲಿಯಲ್ಲಿ? ಗ್ರಾನೈಟ್ ಮೇಲ ಅಥವಾ ವೈಟ್ ಮಾರ್ಬಲ್ ಅಂದರೆ ಬಿಳಿಯ ಅಮೃತಶಿಲೆಯ ಮೇಲ, ಅಥವಾ ಸ್ಲೇಟ್ ಮೇಲ, ಅಥವಾ ರೆಡ್ ಸ್ಯಾಂಡ್ ಸ್ಟೋನ್ ಮೇಲ? ಬೇಗ ಬೇಗ ನಿಮ್ಮ ಉತ್ತರ ನಮ್ಮನ್ನು ತಲುಪಬೇಕು. 9480901013 ನಿಮ್ಮ ವಾಟ್ಸಪ್ ಸಂಖ್ಯೆ. ಮಂದಗಂಟೆಯ ಹೊತ್ತಿನಲ್ಲಿ ನಿಮ್ಮ ಹೆಸರನ್ನು ಖಂಡಿತವಾಗ್ಲೂ ರಿಪೀಟ್ ಮಾಡೋದಿಲ್ಲ. ಹಾಗೆಯೇ ಮೊದಲಿಗೆ ಸರಿ ಉತ್ತರ ಕಳಿಸಿದಂತಹ 10 ಜನರ ಹೆಸರನ್ನು ನಾವು ಹೇಳ್ತೀವಿ. ಚಂದದ ಗೀತೆಗಳಂತೂ ಸದಾ ಕಾಲ ನಿಮ್ಮ ಜೊತೆಯಾಗಕ್ಕೆ ಕಾತರದಿಂದ ಕಾಯ್ತಾ ಇರುತ್ತೆ.

ಆಲ್ಮೋಸ್ಟ್ ಪ್ರತಿಯೊಬ್ಬರು ಕೂಡ ಸರಿಯಾದಂತಹ ಉತ್ತರವನ್ನೇ ಕೊಟ್ಟಿದ್ದೀರಿ. ಜಗದಾಂಬಿಕಾ, ರಾಧಾಕೃಷ್ಣ ಚಲಹಳ್ಳಿ, ಎನ್ ಆರ್ ಪ್ರಸಾದ್, ಬೂದಿಗೆರೆ ಮುರಳಿ, ಸುದರ್ಶನ್, ವಾಣಿಶ್ರೀ, ಅನಿಲ್, ಆಶಾ ಶ್ರೀನಿವಾಸ್, ದೇವಿ ಸಿಂಗ್, ಸುಧೀಂದ್ರ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಅಭಿನಂದನೆಗಳು. ಮಥುರಾ ಶೈಲಿಯ ಕಲೆಯಲ್ಲಿ ಯಾವುದನ್ನ ಕೆತ್ತನೆಗಾಗಿ ಬಳಸಲಾಗ್ತಿತ್ತು, ಯಾವುದರ ಮೇಲೆ ಕೆತ್ತಲಾಗ್ತಿತ್ತು ಅಂತ ಕೇಳಿದೆ. ಗ್ರಾನೈಟ್, ವೈಟ್ ಮಾರ್ಬಲ್, ಸ್ಲೇಟ್, ಹಾಗೆ ರೆಡ್ ಸ್ಯಾಂಡ್ ಸ್ಟೋನ್ ಅಂತ ನಾಲ್ಕು ಆಪ್ಷನ್ ಇತ್ತು. ಆಪ್ಷನ್ ಡಿ, ರೆಡ್ ಸ್ಯಾಂಡ್ ಸ್ಟೋನ್ ಅನ್ನೋದು ಸರಿಯಾದಂತಹ ಉತ್ತರ ಆಗಿತ್ತು. ನೀವು ಸುಮ್ಮನೆ ಮಥುರಾ ಸ್ಟೈಲ್ ಆಫ್ ಆರ್ಟ್ ಅಂತ ಕೊಟ್ಟರೆ ಸಾಕು, ಎಲ್ಲ ಕೂಡ ಕೆಂಪು ಕಲ್ಲಿನ ವಿಗ್ರಹಗಳು, ಕೆತ್ತನೆಗಳು ನಿಮ್ಮ ಕಣ್ಮುಂದೆ ಬರುತ್ತೆ. ಅದು ಹಿಂದೂ ದೇವರಿಗೆ ಸೇರಿದ್ದಾಗಿರಬಹುದು ಅಥವಾ ಜೈನ ಧರ್ಮಕ್ಕೆ ಸೇರಿದ್ದಾಗಿರಬಹುದು, ಒಟ್ಟಿನಲ್ಲಿ ಈ ಒಂದು ಮಥುರಾ ಶೈಲಿಯ ಆರ್ಟ್ ವರ್ಕ್ನಲ್ಲಿ ಪ್ರತಿಯೊಂದು ಕೂಡ ಕೆಂಪು ಬಣ್ಣದ ಕೆತ್ತನೆಗಳಾಗ್ತಿತ್ತು. ಇವತ್ತಿನ ನಮ್ಮ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಇದೇ ಬಗ್ಗೆಯಾಗಿ ಮತ್ತಷ್ಟು ಪ್ರಶ್ನೆಗಳು ನಿಮ್ಮನ್ನ ಕಾಯ್ತಾ ಇದೆ. ಮಿಸ್ ಮಾಡದೆ ಕೇಳ್ತಾ ಇರಿ ಆಕಾಶವಾಣಿ ಎಫ್ಎಂ ರಾಯಬೋನೂರ 1.3. ಪ್ರತಿ ದಿನವೂ ಕೂಡ ಮಧ್ಯಾಹ್ನ 3 ಗಂಟೆಯಿಂದ 4 ಗಂಟೆಯ ತನಕ ಈ ಒಂದು ಹೊತ್ತಿನಲ್ಲಿ ನಾವು ಕೇಳುವಂತಹ ಪ್ರಶ್ನೆಗಳಿಗೆ ನೀವು ಉತ್ತರ ಕಳಿಸ್ತಾ, ಹಾಗೆ ಚಂದದ ಗೀತೆಗಳಿಗೆ ಕಿವಿಯಾಗ್ತಾ, ನಮ್ಮ ಪ್ರಶ್ನೆಗಳಿಗೆ ಉತ್ತರವಾಗ್ತಾ ಕಾಲ ಕಳಿಬಹುದು. ಒಂದೊಳ್ಳೆ ಕಾಫಿ ಅಥವಾ ಟೀ ಮಾಡಿಕೊಂಡು ಒಂದು ಸ್ವಲ್ಪ ಶಾರ್ಪ್ ಆಗಿ ಮತ್ತಷ್ಟು ಪ್ರಶ್ನೆಗಳನ್ನ ಕೇಳೋದಕ್ಕೆ ನಾನು ಕೂಡ ರೆಡಿಯಾಗಿರ್ತೀನಿ.

ಆಕಾಶವಾಣಿ ಎಫ್ಎಂ ರಾಯಂಬ ಕೇಳ್ತಾ ಇದ್ದೀರಿ. ಹೊಂಬಿಸಿಲಿನ ಹೊತ್ತಿನಲ್ಲಿ ಮತ್ತೊಂದು ಪ್ರಶ್ನೆಯನ್ನು ಕೇಳುವಂತಹ ಹೊತ್ತು ಇದು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು? ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು? ಸ್ವಾಂಗ್, ತಮಾಷಾ, ದಶಾವತಾರ್, ನೌಟಂಕಿ. ನಾಲ್ಕು ಆಪ್ಷನ್ ಇದೆ. ಆಪ್ಷನ್ ಎ ಸ್ವಾಂಗ್, ಆಪ್ಷನ್ ಬಿ ತಮಾಷಾ, ಆಪ್ಷನ್ ಸಿ ದಶಾವತಾರ್, ಆಪ್ಷನ್ ಡಿ ನವರಾತ್ರಿ. ನಾಲ್ಕರಲ್ಲಿ ಒಂದು ಸರಿಯಾದಂತಹ ಉತ್ತರ ಅಡಿಗೆ ಕೂತಿದೆ. ಬೇಗ ಬೇಗ ನಿಮ್ಮ ಉತ್ತರವನ್ನು ನಮಗೆ ಕಳಿಸ್ಕೊಡಿ. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ತಿಳಿಸಿ. ಮತ್ತೊಂದು ವಿಶೇಷ ಏನು ಅಂದರೆ, ಈ ರಂಗಕಲೆ ಬರೇ ಹರಿಯಾಣ ಮಾತ್ರ ಅಲ್ಲ, ಸುತ್ತಮುತ್ತಲ ಹಲವು ರಾಜ್ಯಗಳಿಗೂ ಕೂಡ ವ್ಯಾಪಿಸಿದೆ. ಆದರೂ ಕೂಡ ಕೊಟ್ಟಿರುವಂಥ ನಾಲ್ಕು ಆಪ್ಷನ್ನಲ್ಲಿ ಹರಿಯಾಣಕ್ಕೆ ಸಂಬಂಧಿಸಿದ್ದು ಯಾವುದು ಅಂತ ನೀವು ಹುಡುಕಬೇಕಾಗಿದೆ. ನಮ್ಮ ನಂಬರ್ ಗೊತ್ತಲ್ಲ, 9480901013. ಹಾಗೆ ಚಂದದ ಗೀತೆಯೊಂದು ನಿಮ್ಮ ಮನಸೆಳೆಯೋಕೆ, ಮನಸೂರೆಗೊಳ್ಳೋದಕ್ಕೆ ಸಜ್ಜಾಗಿ ನಿಂತಿದೆ. ಈ ಹಾಡನ್ನ ಕೇಳ್ತಾ ಕೇಳ್ತಾ ಹಾಗೆಯೇ ನೀವು ಉತ್ತರ ಕಳಿಸೋದನ್ನ ಮರೆಯೋ ಹಾಗಿಲ್ಲ, ಆಯ್ತಾ?

ಆಕಾಶವಾಣಿ ಎಫ್ಎಂ ರಾಯಂಬೋದಲ್ಲಿ ಸರಿಯಾದಂತಹ ಉತ್ತರ ಕಳಿಸಿರುವುದು ಮಂಜುನಾಥ್ ಇಂದರ್ಗಿ, ಅರ್ಚನಾ ಪಾಟೀಲ್, ಎನ್ಜಿ ಬಸವರಾಜ್, ನಾಗೇಂದ್ರಪ್ಪ, ರಾಕೇಶ್ ಹರಿಹರ, ಹಾಗೇನೆ ಸಿದ್ದಲಿಂಗಮೂರ್ತಿ, ರಾಜ್ಕುಮಾರ್ ಕಾತರ್ಕಿ, ಅನಿಲ್ ಭೀಷ್ಟಣ್ಣನವರ್, ಉದಯ್ ಕರ್ಕೇರಾ, ಹಾಗೆ ಮತ್ತೊಂದು ಹೆಸರು ಯಾರು, ತುಂಬ ಜನ ಸರಿಯಾದಂತಹ ಉತ್ತರವನ್ನು ಕಳಿಸಿದ್ದೀರಿ. ಆದರೆ ಓಕೆ, ಗುರುರಾಜ ಸೋಮಯಾಜಿ, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಹರಿಯಾಣದ ಪಾರಂಪರಿಕ ರಂಗಕಲೆ ಯಾವುದು ಅಂತ ಕೇಳಿದೆ. ನಾಲ್ಕು ಆಪ್ಷನ್ಸ್ ಕೊಟ್ಟಿದ್ದೆ. ಸ್ವಾಂಗ್, ತಮಾಷಾ, ದಶಾವತಾರ, ನವರಾತ್ರಿ ಅಂತ. ಸ್ವಾಂಗ್, ಇದನ್ನು ಸಾಂಗ್ ಅಂತ ಕೂಡ ಹೇಳ್ತಾರೆ, ಸ್ವಾಂಗ್ ಅಂತ ಕೂಡ ಹೇಳ್ತಾರೆ. ಇದು ಹರಿಯಾಣದ ಪಾರಂಪರಿಕ ರಂಗಕಲೆ ಅನ್ನಿಸ್ಕೊಳ್ಳುತ್ತೆ. ಹರಿಯಾಣ, ರಾಜಸ್ಥಾನ, ಉತ್ತರ ಪ್ರದೇಶ ಹಾಗೆ ಮಧ್ಯಪ್ರದೇಶದ ಮಾಲ್ವಾ ಪ್ರಾಂತ್ಯದಲ್ಲಿ ಈ ಒಂದು ರಂಗಕಲೆಯನ್ನು ಪ್ರಚಲಿತದಲ್ಲಿ ಇಟ್ಕೊಂಡಿದ್ದಾರೆ. ಮತ್ತೊಂದು ವಿಶೇಷ ಏನು ಅಂತ ಅಂದರೆ, ಇದನ್ನು ಬರೀ ಮನರಂಜನೆಗಾಗಿ ಮಾತ್ರ ಬಳಸೋದಿಲ್ಲ, ಬದಲಾಗಿ ಹಣವನ್ನು ಸಂಗ್ರಹಿಸೋದಕ್ಕೆ ಕೂಡ ಈ ಒಂದು ರಂಗ ಪ್ರಕಾರವನ್ನು ಬಳಸ್ಕೊಳ್ತಾರೆ. ಅಂದರೆ ಆಟವನ್ನು ಆಡಿದ ಮೇಲೆ, ಅಂದರೆ ರಂಗ ಪ್ರದರ್ಶನ ನೀಡಿದ ಮೇಲೆ ಕಲೆಕ್ಟ್ ಆದಂತಹ ಹಣವನ್ನು ಅಲ್ಲಿರುವಂತಹ ಜನರಿಗೆ ಬೇಕಾದಂತಹ ಸೌಕರ್ಯಗಳನ್ನ ಒದಗಿಸಿಕೊಡೋದಕ್ಕೆ ಕೂಡ ಈ ಒಂದು ರಂಗಕಲೆಯನ್ನು ಬಳಸಿಕೊಳ್ಳಲಾಗುತ್ತೆ. ನೋಡಿ, ಇದೊಂದು ರೀತಿ ಕೆರೆಯ ನೀರನ್ನು ಕೆರೆಗೆ ಚೆಲ್ಲಿ ಅನ್ನುವ ಹಾಗೆ ಸಮಾಜದಿಂದ ಸಿಕ್ಕಿದ್ದನ್ನು ಮತ್ತೆ ವಾಪಸ್ ಸಮಾಜಕ್ಕೆ ಕೊಡುವಂತಹ ಒಂದು ಉನ್ನತವಾದಂತಹ ಕೆಲಸ ನಮ್ಮ ಭಾರತದಲ್ಲಿ ಪ್ರತಿಯೊಂದು ಪ್ರಾಂತ್ಯದಲ್ಲೂ ಕೂಡ, ಪ್ರತಿಯೊಂದು ರಾಜ್ಯದಲ್ಲೂ ಕೂಡ ತನ್ನದೇ ರೀತಿಯಲ್ಲಿ ಅನುಚೂನಾಗಿ ನಡ್ಕೊಂಡು ಬಂದಿದೆ ಅಲ್ವಾ. ಇವಾಗ ದೇವಸ್ಥಾನಗಳಿಗೆ ಹೋಗ್ತೀರಿ ನೀವು, ಅಲ್ಲಿ ಹಣವನ್ನು ಹಾಕ್ತೀರಿ, ಮತ್ತೆ ವಾಪಸ್ ಆ ಹಣ ಅನ್ನದಾನದ ರೂಪದಲ್ಲಿ ಭಕ್ತಾದಿಗಳಿಗೆ ಸೇರ್ತಾ ಇರುತ್ತೆ. ಹಾಗೆಯೇ ಈ ಒಂದು ಸಂಗೀತ, ನೃತ್ಯ, ನಾಟಕ ಅಥವಾ ಯಾವುದೇ ಒಂದು ಕಲೆಯ ಮಾಧ್ಯಮ ಇರಲಿ, ಅದು ಜನರಿಂದ ಹಣವನ್ನು ಪಡೆದುಕೊಂಡಿದ್ದನ್ನು ಮತ್ತೆ ವಾಪಸ್

ಜನರಿಗೆ ವಾಪಸ್ ಕೊಡುವಂಥದ್ದಿದೆ ಅಲ್ಲ, ಇದು ಎಷ್ಟು ಚಂದ ಅಂತ ಅನಿಸುತ್ತಲ್ವಾ. ಅಂಥದ್ದೊಂದನ್ನು ಸ್ವಾಂಗ ಒಂದು ರಂಗ ಪ್ರಕಾರವು ಕೂಡ ರೂಢಿಯಲ್ಲಿ ಇಟ್ಕೊಂಡು ಬಂದಿದೆ. ಇದು ಇವತ್ತಿನ ಹೊಂಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳು ಹೇಗನ್ನಿಸ್ತಾ ಇದೆ, ತುಂಬಾ ಕಷ್ಟ ಅಂತ ಅನಿಸ್ತಿದೆಯಾ, ತುಂಬಾ ಈಸಿ ಅಂತ ಅನಿಸ್ತಾ ಇದೆಯಾ, ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸ್ವಾಗತ ಇದೆ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ ಅಂತ ಪದೇ ಪದೇ ಹೇಳ್ತಿರ್ತೀವಿ, ಒಂದ್ಸಲ ಸೇವ್ ಮಾಡಿ ಇಟ್ಕೊಂಬಿಡಿ. ನೀವು ಪ್ರತಿ ಹೊತ್ತು ಕೂಡ ನಮ್ಮ ಜೊತೆಗೆ ಸಂದೇಶವನ್ನು ಕಳಿಸ್ತಾ ಸಂಪರ್ಕದಲ್ಲಿ ಇರಬಹುದು.

ಆಕಾಶವಾಣಿ ಎಫ್ ಎಂ ರೈಮೋ ಕೇಳ್ತಾ ಇದ್ದೀರಿ. ಸಕ್ಕರೆ ಚಿತ್ರದ ಹಾಡನ್ನ ಕೇಳಿಸ್ಕೊಂಡ್ರಿ ವಿ ಹರಿಕೃಷ್ಣ ಅವರ ವಾಯ್ಸ್ನಲ್ಲಿ. ಇದೀಗ ಮುಂದಿನ ಪ್ರಶ್ನೆ ಹೇಗಿದೆ ನೋಡಿ. ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು? ಭಾಂಡ್ ಪಥೇರ್ ಅನ್ನುವಂತಹ ಸಾಂಪ್ರದಾಯಿಕ ಜಾನಪದ ರಂಗ ಪ್ರಕಾರ ಯಾವುದಕ್ಕೆ, ಯಾವ ರಾಜ್ಯಕ್ಕೆ ಸೇರಿದ್ದು ಅಂತ. ನಾಲ್ಕು ಆಪ್ಷನ್ ಹೇಗಿದೆ? ಆಪ್ಷನ್ ಎ ಅಸ್ಸಾಂ, ಆಪ್ಷನ್ ಬಿ ಉತ್ತರಾಖಂಡ್, ಆಪ್ಷನ್ ಸಿ ಜಮ್ಮು ಅಂಡ್ ಕಾಶ್ಮೀರ್, ಆಪ್ಷನ್ ಡಿ ಗುಜರಾತ್. ನಾಲ್ಕು ಆಪ್ಷನ್ ಇದೆ. ಭಾಂಡ್ ಪಥೇರ್ ಅನ್ನುವಂತಹ ರಂಗ ಪ್ರಕಾರ, ಸಾಂಪ್ರದಾಯಿಕ ರಂಗ ಪ್ರಕಾರ ಯಾವ ಒಂದು ರಾಜ್ಯಕ್ಕೆ ಸೇರಿದ್ದು, ಯಾವ ಒಂದು ರಾಜ್ಯದಲ್ಲಿ ಹುಟ್ಟಿದ್ದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ

ನಮ್ಮ ಕಡೆಗೆ ಬರ್ತಾ ಇರಲಿ. ನಮ್ಮ ಪ್ರಶ್ನೆಗಳು ಕಷ್ಟ ಇರುತ್ತೆ, ಕೆಲವು ಸಲ ತುಂಬ ಸುಲಭ ಇರುತ್ತೆ, ಇನ್ನು ಕೆಲವು ಸಲ ಪರವಾಗಿಲ್ಲ, ಕಷ್ಟನೂ ಅಲ್ಲ ಸುಲಭನೂ ಅಲ್ಲ ಅನ್ನೋ ರೀತಿ ಇರುತ್ತೆ. ಆದರೆ ನಮ್ಮ ಪ್ರೀತಿ ನಿಮ್ಮ ಕಡೆಗೆ ನಿರಂತರವಾಗಿ ಇರುತ್ತೆ. ನಮ್ಮ ಪ್ರೀತಿಗೆ ಒಗ್ಗೊಟ್ಟು ನೀವು ನಾವು ಕೇಳುವಂತಹ ಪ್ರಶ್ನೆಗಳಿಗೆ ಉತ್ತರಿಸ್ತೀರಲ್ಲ, ಅದು ನಿಜಕ್ಕೂ ಕೂಡ ತುಂಬ ಖುಷಿಯನ್ನು ಕೊಡುತ್ತೆ. ಮತ್ತು ಎಷ್ಟೋ ಸಲ ಸರಿಯಾದಂತಹ ಉತ್ತರ ನಿಮಗೆ ಗೊತ್ತಿರುತ್ತೆ, ಆ ಟೈಮ್ಗೆ ನೆನಪಾಗಿರೋಲ್ಲ, ಅದು ಕೂಡ ನಮಗೆ ಅರ್ಥ ಆಗುತ್ತೆ. ನೀವು ತಪ್ಪು ಉತ್ತರ ಕೊಟ್ಟ ಮಾತ್ರಕ್ಕೆ ನಿಮಗೆ ಗೊತ್ತಿಲ್ಲ ಅಂತಲೂ ನಾವು ತಿಳ್ಕೊಳ್ಳಲ್ಲ. ಪ್ರತಿ ಸಲ ಸರಿ ಉತ್ತರ ಕೊಡ್ತೀರಾ ಅಂದ ಮಾತ್ರಕ್ಕೆ ತುಂಬ ಬುದ್ಧಿವಂತರಿರಬೇಕು ಅಂತಲೂ ಕೂಡ ಅನ್ಕೊಳ್ಳಲ್ಲ. ಯಾವುದೇ ಒಂದು ಜಡ್ಜ್ಮೆಂಟ್ಗಳಿಲ್ಲದೆ ತುಂಬ ಪ್ರೀತಿಯಿಂದ ಆಕಾಶವಾಣಿ ಹಾಗೇನೆ ಅವರ ಕೇಳುಗರ ಮಧ್ಯೆ ನಡೆಯುವಂತಹ ಒಂದು ಪ್ರೀತಿಯ ರಸಪ್ರಶ್ನೆ ಕಾರ್ಯಕ್ರಮ ಇದು. ಹಾಗಾಗಿ ಪ್ರತಿದಿನ ಮಧ್ಯಾಹ್ನ 3-4 ಗಂಟೆಯ ತನಕ ನೀವು ತುಂಬ ಸಂಭ್ರಮದಿಂದ ಪಾಲ್ಗೊಳ್ತೀರಿ, ಮತ್ತು ನಾವು ಕೂಡ ಅಷ್ಟೇ ಆಸೆಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರಿಪೇರ್ ಆಗಿ ಬರ್ತೀವಿ.

ಆಕಾಶವಾಣಿ ಎಫ್ಎಂ ರಾಯಂಬದಲ್ಲಿ ಇದೀಗ ಯಾರೆಲ್ಲ ಸರಿ ಉತ್ತರ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ ಶ್ರೀಲಕ್ಷ್ಮಿ ಗುರುರಾಜ, ಹರೀಶ್, ಹಾಗೇನೆ ಸುಭಾನ್ ಕೋರಿ, ನಿತ್ಯಾ ಬೂದಿಹಾಳ್, ಸಮನ್ವಿತ, ಎಸ್ ಎಂ ಶೋಭಾ, ಶ್ರುತಿ ಬಿ ಎಂ ಮತ್ತು ಶಾಂತಾಚಾರ್ ಬಡಿಗೇರ್, ಹಾಗೆ ಎ ಹರಿಹರನ್, ಹರ್ಷವರ್ಧನ್, ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ನಿಮ್ಮೆಲ್ಲರಿಗೂ ಕೂಡ ಅಭಿನಂದನೆಗಳು. ಸರಿಯಾದಂತಹ ಉತ್ತರ ಆಗಿತ್ತು ಜಮ್ಮು ಅಂಡ್ ಕಾಶ್ಮೀರ್. ಜಮ್ಮು ಅಂಡ್ ಕಾಶ್ಮೀರ್ನಲ್ಲಿ ಭಾಂಡ್ ಪತೇರ್ ಅನ್ನುವಂತಹ ಸಾಂಪ್ರದಾಯಿಕ ರಂಗ ಪ್ರಕಾರ ಚಾಲ್ತಿಯಲ್ಲಿ ಇದೆ. ಮತ್ತು ಇದು ವಿಶೇಷ ಆಗೋದು ಯಾವ ಕಾರಣಕ್ಕೆ ಗೊತ್ತಾ? ಮೊಘಲರ ಕಾಲದ ಕಥೆಯನ್ನು ಹೇಳೋದಕ್ಕೆ ಕೂಡ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರ ಬಳಕೆ ಆಗ್ತಿತ್ತು. ಮಾತ್ರವಲ್ಲ, ಸಮಾಜದಲ್ಲಿ ಇರುವಂತಹ ತಪ್ಪುಗಳು, ಓರೆಕೋರೆಗಳು, ಜನರ ಒಂದು ದ್ವಂದ್ವಗಳು, ಹಾಗೆ ಜನರು ಎಲ್ಲಿ ಎಡವುತ್ತಾ ಇದ್ದಾರೆ, ಮೂಢನಂಬಿಕೆ ಏನಿದೆ, ಈ ಎಲ್ಲ ವಿಚಾರಗಳ ಕುರಿತಾಗಿ ಸಮಾಜದಲ್ಲಿರುವಂತಹ ಅಂಕು ಡೊಂಕನ್ನು ತಿದ್ದುವುದಕ್ಕಾಗಿ ಮತ್ತು ಅದನ್ನು ಹಾಸ್ಯದ ಮೂಲಕ, ವ್ಯಂಗ್ಯ ವಿಡಂಬನೆಯ ಮೂಲಕ ಪ್ರಸ್ತುತಪಡಿಸುವುದಕ್ಕಾಗಿ ಈ ಭಾಂಡ್ ಪತೇರ್ ಅನ್ನುವಂತಹ ರಂಗ ಪ್ರಕಾರವನ್ನು ಬಳಸಿಕೊಳ್ಳಲಾಗುತ್ತೆ. ಇಲ್ಲಿ ನಾಟಕನೂ ಇರುತ್ತೆ, ನೃತ್ಯನೂ ಇರುತ್ತೆ, ಹಾಡುಗಳು ಕೂಡ ಇರುತ್ತೆ. ಮತ್ತೆ ಇವೆಲ್ಲವೂ ಕೂಡ ಯಾವುದೋ ಒಂದು ಲೋಕದ ಅದ್ಭುತ ಕಥೆಯಾಗಿ ಇರದೆ ಸಮಾಜದೊಂದಿಗೆ ಪ್ರತಿದಿನವೂ ಕೂಡ ಮುಖಾಮುಖಿ ಆಗ್ತಾ ಇರುತ್ತೆ. ಅಂದ್ರೆ ಪ್ರತಿದಿನ ಸಮಾಜದಲ್ಲಿ ಏನೆಲ್ಲ ವಿದ್ಯಮಾನ ನಡೀತಾ ಇದೆ, ಈ ವಿದ್ಯಮಾನಕ್ಕೆ ಸ್ಪಂದನೆಯಾಗಿ ಈ ನಾಟಕ ಪ್ರಕಾರ, ಈ ರಂಗ ಪ್ರಕಾರ ರೂಢಿಯಲ್ಲಿ ಇದೆ. ಇದು ಎಷ್ಟು ಚಂದ ಅಲ್ವಾ? ನಮ್ಗೆ ಎಷ್ಟೋ ಸಲ ಬರೀ ಆಡು ಮಾತಿನಲ್ಲಿ ಹೇಳಿದ್ರೆ ಅಥವಾ ಭಾಷಣದ ರೂಪದಲ್ಲಿ ಹೇಳಿದ್ರೆ ಅರ್ಥ ಆಗೋದು ಕಡಿಮೆ. ಅದನ್ನೇ ನಾವು ಯಾವುದಾದ್ರೂ ಒಂದು ಕಲೆಯನ್ನು ಬಳಸ್ಕೊಂಡು ಹೇಳಿದಾಗ ಅದರ ಇಂಪ್ಯಾಕ್ಟ್ ಜಾಸ್ತಿ. ಇದೇ ಕಾರಣಕ್ಕಾಗಿ ನಮ್ಮ ಸಿನಿಮಾಗಳು ಕೂಡ ತುಂಬ ಇಂಪ್ಯಾಕ್ಟ್ ಮಾಡುತ್ತೆ, ತುಂಬ ಅದು ಸಮಾಜದ ಮೇಲೆ ಮತ್ತು ಯುವಜನತೆಯ ಮೇಲೆ ಪರಿಣಾಮ ಬೀರುತ್ತೆ ಅಂತ ಹೇಳೋದು. ಯಾಕೆಂದರೆ ಯಾವುದನ್ನು ನಾವು ದೃಶ್ಯ ರೂಪದಲ್ಲಿ ನೋಡ್ತೀವಿ ಅದನ್ನು ಮನಸ್ಸು ಬೇಗ ಗ್ರಹಿಸ್ಬಿಡುತ್ತೆ ಮತ್ತು ಹಾಗೆ ಉಳಿಸ್ಕೊಂಡು ಕೂಡ ಬಿಡುತ್ತೆ. ಆ ಕಾರಣದಿಂದಾಗಿ ಏನು ಕೊಡ್ತೀವಿ ಅನ್ನೋದ್ರ ಬಗ್ಗೆ ಸದಾಕಾಲ ಎಚ್ಚರಿಕೆ ಇರಬೇಕಾಗತ್ತೆ. ಅದು ಸಿನಿಮಾ ನಿರ್ದೇಶಕರಿಗಿರಬಹುದು ಅಥವಾ ರಂಗ ನಿರ್ದೇಶಕರಿಗಿರಬಹುದು. ಮತ್ತು ಯಾವಾಗ ರಂಗಭೂಮಿ ಈ ಬಗೆಯಾಗಿ ಸಮಾಜದ ಓರೆಕೋರೆಗಳನ್ನ ತಿದ್ದೋದಕ್ಕೆ ಬಳಕೆ ಆಗುತ್ತೆ, ಅವಾಗ ಒಂದು ಇಡೀ ಸಮಾಜವಾಗಿ ಆರೋಗ್ಯಕರವಾಗಿ ಬೆಳೆಯೋದಕ್ಕೂ ಕೂಡ ಅನುಕೂಲ ಆಗುತ್ತೆ ಅಂತ ಅನಿಸುತ್ತೆ. ನಿಮ್ಗೇನು ಅನಿಸುತ್ತೆ ಖಂಡಿತ ತಿಳಿಸಿ. 9480909013 ನಮ್ಮ ವಾಟ್ಸಪ್ ಸಂಖ್ಯೆ.

ಆಕಾಶವಾಣಿಯ ಎಫ್ಎಂ ರಾಯಂಬೋದಲ್ಲಿ ಹೊಂಬೇಸಿಲಿನ ಹೊತ್ತಿನಲ್ಲಿ ಕೊನೆಯ ಪ್ರಶ್ನೆಯನ್ನು ಕೇಳುವಂತಹ ಸಂದರ್ಭ. ಕೊನೆಯ ಪ್ರಶ್ನೆ ಕನ್ನಡ ಸಾಹಿತ್ಯಕ್ಕೆ ಸಂಬಂಧಪಟ್ಟಂತಹ ಪ್ರಶ್ನೆ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು? ಒಟ್ಟು ಇದುವರೆ ತನಕ 3 ಜನರನ್ನು ಗುರುತಿಸಬಹುದು. ಆದರೆ ಮೊದಲಿಗೆ ಯಾರು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದದ್ದು ಅಂತ. ತಂದೆ ಮಕ್ಕಳ ಜೋಡಿ ಇದು. ತಂದೆಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು. ಹಾಗೆಯೇ ಅದಾದ ನಂತರ ಮಗನಿಗೂ ಕೂಡ ಅಥವಾ ಮಗಳಿಗೂ ಕೂಡ ಕೇಂದ್ರ ಸಾಹಿತ್ಯ ಅಕಾಡೆಮಿ ಅವಾರ್ಡ್ ಬಂತು ಅಂತಾದರೆ ಅದು ಮೊದಲ ಜೋಡಿ ಯಾರದ್ದು ಅಂತ ನಾವು ಪ್ರಶ್ನೆ ಕೇಳ್ತಾ ಇದ್ವಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅನ್ನೋದು ನಮ್ಮ ಪ್ರಶ್ನೆ. ಬೇಗ ಬೇಗ ನಿಮ್ಮ ಉತ್ತರ ನಮ್ಮ ಕಡೆಗೆ ಬರಲಿ. 9480900103 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ಎಂ ರೈಂಬೋದಲ್ಲಿ ಸರಿಯಾದಂತಹ ಉತ್ತರ ಕೊಟ್ಟಿರೋದು ವರಲಕ್ಷ್ಮಿ, ವೇದಾ ಶೆಟ್ಟಿ, ತಿರುಕನ ಬಳಗ, ಡೇವಿಡ್, ಬಿಎಂ ವಿಶ್ವನಾಥ್, ಹಾಗೆ ವತ್ಸಲಾಮೂರ್ತಿ ಮತ್ತು ಅರವಿಂದ್ ಚಳಿಕಾರ್. ಇಷ್ಟು ಜನರ ಉತ್ತರ ಸರಿಯಾಗಿತ್ತು. ಮತ್ತಷ್ಟು ಜನ ಸರಿ ಉತ್ತರ ಕೊಟ್ಟಿದ್ರಿ, ಆದರೆ ಈಗಾಗಲೇ ನಿಮ್ಮ ಹೆಸರು ಹೇಳಿರೋದ್ರಿಂದ ರಿಪೀಟ್ ಮಾಡ್ತಾ ಇಲ್ಲ. ಸರಿಯಾದಂತಹ ಉತ್ತರ ಆಗಿತ್ತು ಡಿವಿಜಿ ಹಾಗೂ ಬಿಜಿಎಲ್ ಸ್ವಾಮಿ. ಕನ್ನಡದ ಮಟ್ಟಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಪಡೆದ ಪ್ರಥಮ ತಂದೆ ಮಕ್ಕಳ ಜೋಡಿ ಯಾವುದು ಅಂತ ಕೇಳಿದ್ದೆ. ಪ್ರಥಮ ತಂದೆ ಮಕ್ಕಳ ಜೋಡಿ ಡಿವಿಜಿ ಹಾಗೆ ಬಿಜಿಎಲ್ ಸ್ವಾಮಿ ಅವರು. ಇದಾದ ನಂತರ ಇದೇ ರೀತಿ ಪಡೆದವರು ಕುವೆಂಪು ಹಾಗೆ ಪೂರ್ಣಚಂದ್ರ ತೇಜಸ್ವಿ ಅವರು, ಮತ್ತು ಆದ್ಯ ರಂಗಾಚಾರ್ಯ ಹಾಗೆ ಶಶಿ ದೇಶಪಾಂಡೆ. ಈ ರೀತಿ ಮೂರು ಜೋಡಿಗಳನ್ನ ನಾವು ಗುರುತಿಸಬಹುದು. ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗ ನಿಮಗೆ ಗೊತ್ತಿರಬಹುದು, ಹಾಗೆ ಬಿಜಿಎಲ್ ಸ್ವಾಮಿ ಅವರು ಅಂದರೆ ಪ್ರತಿಯೊಬ್ಬರಿಗೂ ಕೂಡ ನೆನಪಾಗೋದು ಹಸಿರು ಹೊನ್ನು ಕೃತಿ, ಮತ್ತು ಇದಲ್ಲದೆ ಕಾಲೇಜು ರಂಗ, ಕಾಲೇಜು ತರಂಗ, ಈ ಎಲ್ಲ ಕೃತಿಗಳು ನೆನಪಾಗತ್ತೆ. ಮತ್ತು ಕುವೆಂಪು ಅವರು ಕಾನೂನು ಸುಬ್ಬಮ್ಮ ಹೆಗ್ಗಡತಿ, ಹಾಗೆ ಅವರು ಬರೆದಂತಹ ಮಲೆಗಳಲ್ಲಿ ಮದುಮಗಳು, ಮತ್ತಷ್ಟು ರಕ್ತಾಕ್ಷಿ ನಾಟಕ ಇರಬಹುದು, ಜಲಗಾರ ನಾಟಕ, ಹಾಗೆ ಕದರಡಿಕೆ ಎನ್ನುವಂತಹ ಕವನ ಸಂಕಲನ, ಹೀಗೆ ರಾಶಿ ರಾಶಿ ಬರ್ತಿದ್ದಾರೆ. ಕೆ ಪಿ ಪೂರ್ಣಚಂದ್ರ ತೇಜಸ್ವಿ ಅವರು ಅಂದರೆ ನಮಗೆ ಪರಿಸರದ ಕಥೆ ಇರಬಹುದು, ಕಿರಗುರಿನ ಗಯಾಳಿಗಳು, ಹಾಗೆಯೇ ಪ್ಯಾಪಿಲೋನ್ ಸೀರೀಸ್, ಈ ರೀತಿ ಎಷ್ಟೊಂದು ವಿಚಾರಗಳು ನಮ್ಮ ಮನಸ್ಸಿಗೆ ಬರುತ್ತೆ. ಜುಗಾರಿ ಕ್ರಾಸ್, ಹಾಗೆ ಅಬಚೂರಿನ ಪೋಸ್ಟ್ ಆಫೀಸು, ಈ ಎಲ್ಲವೂ ಕೂಡ ತಲೆಗೆ ಬರುತ್ತೆ. ಹಾಗೆ ಆದ್ಯ ರಂಗಾಚಾರ್ಯ ಮತ್ತು ಶಶಿ ದೇಶಪಾಂಡೆ ಇವರು ಕೂಡ ತಂದೆ ಮಕ್ಕಳ ಜೋಡಿಯೇ. ಆದ್ಯ ರಂಗಾಚಾರ್ಯ ಅವರು ಕನ್ನಡದಲ್ಲಿ ಬರೆದು ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದರು. ಹಾಗೆ ಶಶಿ ದೇಶಪಾಂಡೆ ಅವರ ಇಂಗ್ಲಿಷ್ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಬಂದಿತ್ತು. ಒಟ್ಟಿನಲ್ಲಿ ಈ ರೀತಿ ತಂದೆ ಮಕ್ಕಳು ಇಬ್ಬರೂ ಕೂಡ ಸಾಹಿತ್ಯ ರಂಗದಲ್ಲಿ ಇರೋದು, ಮುಂದುವರಿಯೋದು, ಮತ್ತು ಪ್ರಶಸ್ತಿಗೆ ಅರ್ಹರಾಗಿ ಪಾತ್ರರಾಗುವುದು ಇದೆಯಲ್ಲ, ಇದು ಎಷ್ಟು ಸಂಭ್ರಮ ಸಂತೋಷದ ವಿಷಯ ಅಲ್ವಾ. ಮತ್ತು ತಂದೆ ಮಕ್ಕಳಾಗಿದ್ದರೂ ಕೂಡ ಸಾಹಿತ್ಯದ ಒಂದು ರೀತಿಯಲ್ಲಿ, ಬರವಣಿಗೆಯ ಶೈಲಿಯಲ್ಲಿ ತಮ್ಮದೇ ಆದಂತಹ ವಿಭಿನ್ನ ವ್ಯಕ್ತಿತ್ವವನ್ನು, ವಿಭಿನ್ನ ಶೈಲಿಯನ್ನು ರೂಢಿಸ್ಕೊಂಡವರು ಪ್ರತಿಯೊಬ್ಬರು ಕೂಡ. ಆ ಕಾರಣಕ್ಕಾಗಿ ಕೂಡ

ಆಕಾಶವಾಣಿ ಎಫ್ಎಂ ರಾಯ್ಮ ಕೇಳ್ತಾ ಇದ್ದೀರಿ. ಸಮಯ 4:02 ಆಗ್ತಾ ಇದೆ. ಇದೀವಿ ಈ ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ಸಲ್ಲಿ. ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ಸಲ್ಲಿ ಇವತ್ತು ಯಾವುದೇ ಅತಿಥಿಗಳಿಲ್ಲ, ಆದರೆ ಒಂದು ವಿಷಯವನ್ನು ಮಾತ್ರ ನಿಮ್ಮ ಗಮನಕ್ಕೆ ತರಬೇಕು ಅಂತ ಅನ್ನಿಸ್ತು. ನೀವು ಕೂಡ ಗಮನಿಸಿಯೇ ಇರ್ತೀರಿ, ಎಷ್ಟೋ ಆ್ಯಪ್ಗಳು, ಎಷ್ಟೊಂದು ಸರ್ವಿಸಸ್ಗಳು ಈ ಬಗೆಯ ಬಿಸ್ನೆಸ್ ಮಾಡಬಹುದು ಅನ್ನೋ ಅಂಥ ಆಲೋಚನೆಯೇ ನಮಗೆ ಇಲ್ಲದೇ ಇರೋವಂಥ ಕಾಲದಲ್ಲಿ ಬಂತು ಮತ್ತು ಕ್ಲಿಕ್ ಕೂಡ ಆಗ್ಬಿಡ್ತು.

ಮೊದಲಿಗೆ ಹಾಕಿ ಶುರುವಾಗಿದ್ದೇನು ಅಂತಂದರೆ ನಾವು ಆಟೋ, ಕ್ಯಾಬ್ಗಳು, ಸ್ಕೂಟರ್ಗಳ ಸೇವೆಯನ್ನು ಬುಕ್ ಮಾಡ್ಕೊಳ್ಳೋವಂಥದ್ದು. ಅದಕ್ಕೂ ಮುಂಚೆ ಅದು ಅಷ್ಟು ಸುಲಭ ಇರಲಿಲ್ಲ. ಜಸ್ಟ್ ಒಂದು ಆ್ಯಪ್ ಹಾಕ್ಕೊಂಡ್ರೆ ಸಾಕು, ಈ ಎಲ್ಲ ಸೌಲಭ್ಯ ನಮ್ಮ ಬೆರಳ ತುದಿಯಲ್ಲಿ ಸಿಗತ್ತೆ ಅಂತ. ಆದಾಗ ಎಷ್ಟೋ ಜನ ಸಂಭ್ರಮ ಪಟ್ಟರು, ಅದಕ್ಕಾಗಿ ಮನೆ ಮುಂದೆ ಕಾರ್ ನಿಲ್ಲಿಸ್ಕೊಳ್ಳೋ ಅಗತ್ಯ ಇಲ್ಲ, ಬೇಕು ಅಂದಾಗ ಬೇಕಾದ ಕಾರನ್ನು ನಾವು ಬುಕ್ ಮಾಡ್ಕೊಂಡು ಹೋಗಬಹುದು, ಬೇಕು ಅಂದಾಗ ಮನೆ ಮುಂದೆಗೆ ಆಟೋ ತರಿಸ್ಕೋಬಹುದು. ಇನ್ಯಾಕೆ ನಮಗೆ ಆದಂತಹ ಪರ್ಸನಲ್ ವೆಹಿಕಲ್ ಅಂತ ಹೇಳಿ ಯೋಚನೆ ಮಾಡಿದ್ರು. ಅಂದರೆ ಈ ರೀತಿ ನಮಗೆ ಬೇಕು ಅಂದಾಗ ಸಿಗತ್ತೆ ಅನ್ನುವಂತಹ ಒಂದು ಐಡಿಯಾನೇ ಜನಕ್ಕೆ ಎಷ್ಟು ಇಷ್ಟ ಆಯಿತು ಅಂತಂದರೆ, ಈ ರೀತಿ ಕ್ಯಾಬ್ ಸರ್ವೀಸಸ್ಗಳಿರಬಹುದು ಅಥವಾ ಆಟೋ ಸರ್ವೀಸಸ್ಗಳಿರಬಹುದು, ಅದನ್ನು ಬುಕ್ ಮಾಡಿ ಹೋಗುವಂತಹ ಸರ್ವೀಸ್ ತುಂಬಾ ಕ್ಲಿಕ್ ಆಯಿತು, ಮತ್ತು ಅದು ಒಳ್ಳೆಯ ಯಶಸ್ವಿ ಬಿಸ್ನೆಸ್ ಮಾಡೆಲ್ ಕೂಡ ಆಯಿತು. ಅದಾದ ನಂತರ ಹೇಳಬೇಕು ಅಂತಂದರೆ, ಮನೆಯಲ್ಲಿರುವಂಥ ಮಕ್ಕಳು ಅಥವಾ ಮನೆಯಲ್ಲಿ ನಮಗೆ ಫ್ರೀಯಾಗಿ ಸಿಗ್ತಾ ಇದ್ದಂತಹ ಗಂಡಸರನ್ನೇ ಅಂಗಡಿಗೆ ಹೋಗಿ ಅಂತ ಹೇಳಿ ಕಳಿಸಿ ಕೊತ್ತಂಬರಿ ಸೊಪ್ಪು, ಕರಿಬೇವು, ಮತ್ತಿನ್ನೊಂದು ಮಗದೊಂದು ತರಕಾರಿ, ದಿನಸಿ, ಇದನ್ನೆಲ್ಲ ಹೆಣ್ಮಕ್ಳು ತರಿಸ್ತಾ ಇದ್ರು. ಇಲ್ಲಾಂದ್ರೆ ಅವರೇ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗಿ ತಗೊಂಡು ಬರ್ತಾ ಇದ್ರು, ಅದು ಕೂಡ ಮನೆ ಬಾಗಿಲಿಗೆ ಬರತ್ತೆ ಅಂತ. ಆದಾಗ ಜನರಿಗೆ ಖುಷಿ ಆಯ್ತು, ಮನೆಯಲ್ಲಿರೋರು ಒಂದು ಸ್ವಲ್ಪ ಸೋಂಬೇರಿಗಳಾದ್ರ ಅಂತ. ಮತ್ತೆ ಈ ಒಂದು ಸರ್ವಿಸ್ ಕೂಡ ಇವಾಗ ಕ್ಲಿಕ್ ಆಗಿರೋದನ್ನ ನೋಡಬಹುದು. ಮುಂಚೆ ಎಲ್ಲ ಏನಾಗ್ತಿತ್ತು, ಅಡಿಗೆ ತಿಂಡಿ ಅಂತಂದ್ರೆ ನಾವೇ ಹೋಟೆಲ್ ತನಕ ಹೋಗಿ ತಿಂದು ಬರಬೇಕಿತ್ತು, ಅಥವಾ ಯಾರಾದರೂ ಒಬ್ರು ಹೋಗಿ ಅಲ್ಲಿಂದ ಪಾರ್ಸೆಲ್ ತಂದುಕೊಡ್ಬೇಕಿತ್ತು. ಅದು ಕೂಡ ಮನೆ ಬಾಗಿಲಿಗೆ ನೀವು ಕೂತಲ್ಲೇ ತಂದುಕೊಡ್ತೀವಿ ನಾವು ಅಂತ ಹೇಳಿ ಬರೀ ಎರಡು ಇಡ್ಲಿಗೆ 200 ರೂಪಾಯಿ ಚಾರ್ಜ್ ಮಾಡಿದ್ರು ನಮ್ಮ ಜನ ಇವತ್ತು ಕೊಟ್ಟು ತಗೊಳ್ತಾ ಇದ್ದಾರೆ. ಅಂತಂದರೆ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳ ಹಿಂದೆ ಇರೋದು ಏನು ಅಂದರೆ, ನಮ್ಮ ಒಂದು ಪ್ರತಿದಿನದ ದಿನನಿತ್ಯದ ಕೆಲಸ ಕಾರ್ಯಗಳನ್ನ ಈಸಿ ಮಾಡೋವಂಥದ್ದು. ಈಸಿ ಮಾಡಿದ್ರೆ, ಸುಲಭ ಅಂತ ಅನಿಸಿದ್ರೆ ಜನರು ಖಂಡಿತವಾಗ್ಲೂ ದುಡ್ಡು ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ನೋಡೋದಿಲ್ಲ ಅಂತ. ನಿಮಗೂ ಕೂಡ ಈ ಎಲ್ಲ ಸರ್ವಿಸಸ್ ಬಗ್ಗೆ ಏನನ್ಸುತ್ತೆ, ಇದು ಒಳ್ಳೆಯ ಸಕ್ಸಸ್ಫುಲ್ ಬಿಸ್ನೆಸ್ ಮಾಡೆಲ್ ಆದ ಹಾಗೆ ಮತ್ತಿನ್ಯಾವ ಐಡಿಯಾ ಕ್ಲಿಕ್ ಆಗ್ಬೋದು ಅಂತ ಅನಿಸುತ್ತೆ, ಅಥವಾ ಈ ಎಲ್ಲ ಬಿಸ್ನೆಸ್ ಮಾಡೆಲ್ಗಳು ನಿಮ್ಮ ತಲೆಯಲ್ಲೇ ಇತ್ತ, ಇದನ್ನು ಮತ್ತಿನ್ಯಾರು ಇಂಪ್ಲಿಮೆಂಟ್ ಮಾಡಿದ್ರು ಅಂತ ನಿಮ್ಗೆ ಅನ್ನಿಸ್ತಾ, ಖಂಡಿತವಾಗ್ಲೂ ಮೆಸೇಜ್ ಮೂಲಕ ತಿಳಿಸಿ. 9480909013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಪು ಕೇಳ್ತಾ ಇದ್ದೀರಿ. ನಾನು ಕೇಳಿದ್ದೆ ಇವತ್ತಿನ ಬ್ಯಾಂಗ್ಳೂರ್ ಬಸ್ನಲ್ಲಿ, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ನಲ್ಲಿ ನಾವು ಎಷ್ಟೋ ಸರ್ವಿಸಸ್ನ ಇದನ್ನೂ ಕೂಡ ಒಂದು ವ್ಯಾಪಾರದ ದೃಷ್ಟಿಯಿಂದ ನೋಡಬಹುದು ಅಂತ ಯೋಚನೆ ಮಾಡಿರಲಿಲ್ಲ.

ಆದರೆ ಹಾಗೆ ಯೋಚನೆ ಮಾಡಿದಂತಹ ಆ್ಯಪ್ಗಳು ಕ್ಲಿಕ್ ಆಯಿತು. ಇದೇ ರೀತಿ ನೀವು ಕೂಡ ನಿಮ್ಮ ಮನಸ್ಸಿನಲ್ಲಿ ಬಂದಿತ್ತು, ಇದು ಆಲ್ರೆಡಿ ನನ್ನ ತಲೆಯಲ್ಲಿ ಐಡಿಯಾ ಇತ್ತು ಅಂತ ಯಾವತ್ತಾದರೂ ಹೇಳ್ಕೊಂಡಿದ್ದೀರಾ ಅಂತ ಕೇಳಿದೆ. ಅದಕ್ಕೆ ತುಂಬ ಜನ ಬೇರೆ ಬೇರೆ ರೀತಿಯಲ್ಲಿ ಮೆಸೇಜ್ ಮಾಡ್ತಾ ಇದ್ದೀರಿ. ನಾನಂತೂ ಮನೆಗೆ ಆಹಾರವನ್ನು ತರಿಸ್ಕೊಳ್ಳೋದಿಲ್ಲ, ಹೋಟೆಲ್ಗೆ ಹೋಗಿ ಊಟ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಹರೀಶ್ ಅವರು ಮಲ್ಲೇಶ್ವರದಿಂದ. ಹಾಗೆಯೇ ಶಾಂತಾಚಾರ ಬಡಿಗೇರ ಅವರು ಹೇಳ್ತಿದ್ದಾರೆ, ಯಾವತ್ತೂ ಕೂಡ ಕೂತಲಿಗೆ ಪ್ರತಿಯೊಂದು ಬರುತ್ತೆ ಅನ್ನೋದು ಒಂದು ರೀತಿಯ ಐಷಾರಾಮಿ ಬದುಕಾಗ್ಬಿಡ್ತು, ಇದರಿಂದ ಬದುಕಿನೂ ಸುಲಭ ಆಗಿದೆ ಆದರೆ ದೈಹಿಕ ಚಟುವಟಿಕೆ ಕಡಿಮೆ ಆಗ್ತಾ ಇದೆ, ಸೌಲಭ್ಯಗಳು ಜಾಸ್ತಿ ಆದ ಹಾಗೆಲ್ಲ ಆರೋಗ್ಯ ಮತ್ತು ಮಾನವೀಯ ಸಂಬಂಧಗಳಿಗೂ ಕೂಡ ಸಂಬಂಧ ಸಮಯ ಕೊಡೋದು ತುಂಬ ಕಮ್ಮಿ ಆಗ್ತಾ ಇದೆ, ಅದರ ಅಗತ್ಯವನ್ನು ನಾವು ಮನಗಾಣಬೇಕು ಅಂತ ಹೇಳಿ ಸಂದೇಶ ಕಳಿಸಿದ್ದಾರೆ. ಓಕೆ, ಇದು ಭಾವನಾತ್ಮಕ ವಿಷಯ ಆಯಿತು, ಆದರೆ ಯೋಚನೆ ಮಾಡಿ ಯಾವುದೆಲ್ಲ ಸರ್ವಿಸಸ್ ಈ ರೀತಿ ನಮಗೆ ಅದಕ್ಕೂ ಕೂಡ ಒಂದು ಬೆಲೆ ಕಟ್ಟಬಹುದು ಅಂತ ಅನ್ಸಿಲ್ದೇ ಇರೋಂಥದ್ದನ್ನು ಬಿಸ್ನೆಸ್ ಒಂದು ರೂಪದಲ್ಲಿ ತಗೊಂಡು ಬಂದು ಅದಕ್ಕೆ ಬೆಲೆ ಕೊಡುವ ಹಾಗೆ ಮಾಡಿದ್ದಾರೆ ಅಂತ. ಇವಾಗ ಮುಂಚೆ ಎಲ್ಲ ಶಾಲೆಯಲ್ಲೇ ಕೂಡ ಎಕ್ಸ್ಟ್ರಾ ಕ್ಲಾಸಸ್ ತಗೊಳ್ತಾ ಇದ್ರು, ಆದರೆ ಯಾರೆಲ್ಲ ಕೂಡ ಸ್ಟಡೀಸ್ನಲ್ಲಿ ಹಿಂದೆ ಬಿದ್ದಿರ್ತಾರೆ, ಅವ್ನು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವ್ರಿಗೆ ಕಷ್ಟ ಆಗ್ತಾ ಇದೆ, ಕಡಿಮೆ ಮಾರ್ಕ್ಸ್ ಬಂದಿರುತ್ತೆ, ಅವರಿಗೆಲ್ಲ ಕೂಡ ಶಾಲೆಯಲ್ಲೇ ಲಾಸ್ಟ್ನಲ್ಲಿ ಒಂದು ಅರ್ಧ ಗಂಟೆ ಅಥವಾ ಮುಕ್ಕಾಲು ಗಂಟೆ ದಿನದ ಕೊನೆಯಲ್ಲಿ ಇಟ್ಕೊಂಡು ಎಕ್ಸ್ಟ್ರಾ ರಿವಿಷನ್ ಕ್ಲಾಸಸ್ ಅಂತ ಹೇಳಿ ಮಾಡಿ ವಾಪಸ್ ಮನೆಗೆ ಕಳಿಸ್ತಿದ್ರು. ಆ ಸಮಯಕ್ಕೆ ಟ್ಯೂಷನ್ಗಳ ಹಾವಳಿ ಇಷ್ಟೊಂದು ಇರಲಿಲ್ಲ, ಆದರೆ ಶಾಲೆಯಲ್ಲಿ ಈ ರೀತಿ ಎಕ್ಸ್ಟ್ರಾ ಹೇಳ್ಕೊಡಲ್ಲ ಅಂತ ಆದಾಗ, ಇಲ್ಲ ಅಂತಂದರೆ ಅವ್ರು ಹೇಳ್ಕೊಡೋದಕ್ಕಿಂತ ಮತ್ತಿನ್ಯಾರೋ ಹೇಳ್ಕೊಟ್ರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ತಂದೆ ತಾಯಿಗಳ ಮನಸ್ಸಿಗೋ ಮತ್ತಿನಲ್ಲಿಗೋ ಬಂದಾಗ ಟ್ಯೂಷನ್ಗಳ ಒಂದು ಹಾವಳಿ ಶುರು ಆಯಿತು, ಟ್ಯೂಷನ್ಗಳು ಎಲ್ಲ ಕಡೆ ತಲೆ ಎತ್ತೋಕೆ ಶುರು ಆಯಿತು, ಪ್ರತಿ ರಸ್ತೆಗೆ ಒಬ್ಬೊಬ್ಬರು ಟ್ಯೂಷನ್ ಟೀಚರ್ಗಳು ಹುಟ್ಕೊಂಡ್ರು. ಅಂದರೆ ಇದನ್ನು ಕೂಡ ವಿದ್ಯೆನ ಸುಲಭವಾಗಿ ಹೇಳ್ಕೊಡ್ಬೇಕು ಅನ್ನೋಂಥ ಯೋಚನೆಯಿಂದ ಹೋಗಿ ಅದಕ್ಕೆ ಎಕ್ಸ್ಟ್ರಾ ಫೀಸ್ ತೊಗೊಂಡು ಹೇಳ್ಕೊಡ್ಬೇಕು ಅನ್ನೋಂಥದ್ದು ಬಂತಲ್ವಾ. ಹಾಗೆಯೇ ಒಂದು ಕಾಲಕ್ಕೆ ಅನ್ನವನ್ನು ಮಾರಬಾರ್ದು ಅಂತ ಇದ್ದರು, ಆದರೆ ಅನ್ನ ಮಾರೋದಕ್ಕೆ ಶುರು ಮಾಡಿದ ಮೇಲೆ ತಾನೇ ಹೋಟೆಲ್ಗಳು ಬಂದಿದ್ದು. ಹಾಗೆ ತುಂಬ ಜನರು ನೀರನ್ನು ಯಾವತ್ತೂ ಕೂಡ ಕೊಂಡುಕೊಂಡು ಕುಡಿಯೋದು ಅನ್ನೋದು ಇರಲಿಲ್ಲ. ತೀರಾ ಇವಾಗ ಒಂದು 15-20 ವರ್ಷದ ಹಿಂದೆ ತನಕ ಅಂತೂ ಖಂಡಿತವಾಗ್ಲೂ ಯಾರೂ ವಾಟರ್ ಬಾಟಲ್ಸ್ ಕೊಂಡ್ಕೊಳ್ತಾ ಇರಲಿಲ್ಲ, ಮನೆಯಿಂದ ತೊಗೊಂಡು ಹೋಗ್ತಿದ್ರು, ಇಲ್ಲ ಅಂತಂದರೆ ಹೊರಗಡೆ ಎಲ್ಲಾದರೂ ಯಾರ ಮನೆಯಲ್ಲಾದರೂ ನೀರು ಕೇಳೋದಕ್ಕೆ ಸಂಕೋಚ ಅನ್ನೋದು ಇರಲಿಲ್ಲ, ಬೋರ್ವೆಲ್ಗಳು ಇರ್ತಿತ್ತು. ಮತ್ತು ಹಿಂದೆ ರಾಜರ ಕಾಲದ ಕಥೆಗಳನ್ನೆಲ್ಲ ಓದಬೇಕಾದ್ರೆ ಅರವಟಿಕೆಗಳನ್ನ ಸ್ಥಾಪಿಸ್ತಾ ಇದ್ರು, ಹಾಗೆ ಧರ್ಮಸತ್ರಗಳು ಇರ್ತಿತ್ತು, ಎಲ್ಲ ಕಡೆ ನೆರಳು ನೀಡುವಂತಹ ಮರಗಳಿತ್ತು ಅಂತೆಲ್ಲ ಓದ್ತಿರ್ತೀವಿ. ಮತ್ತು ಎಷ್ಟೋ ಜನರ ಮನೆಯಲ್ಲಿ ಹಳ್ಳಿಗಳಲ್ಲಿ ಹೊರಗಡೆ ಮಜ್ಜಿಗೆಯನ್ನು ತುಂಬಿಸಿ ಇಡ್ತಾ ಇದ್ರು ಆ ಮಡಿಕೆಗಳಲ್ಲಿ, ಯಾರು ಬೇಕಾದರೂ ಹಾದಿಯಲ್ಲಿ ಹೋಗೋರು ಆ ಮಜ್ಜಿಗೆನ ಕುಡಿದು ಆ ಲೋಟಗಳ ಬರೆಸಿ ಇಟ್ಟು ಹೋಗ್ಬೋದಾಗಿತ್ತು. ಈ ರೀತಿಯ ಪದ್ಧತಿಗಳೆಲ್ಲವೂ ಕೂಡ ಇವಾಗ ನಶಿಸಿ ಹೋಗ್ತಾ ಇದೆ ಅಲ್ವಾ, ಪ್ರತಿಯೊಂದು ಕೂಡ ಬಿಸ್ನೆಸ್ನ ಒಂದು ಅಡಿಯಲ್ಲಿ ಬರ್ತಾ ಇದೆ ಅಲ್ಲ. ಈ ರೀತಿ ಮತ್ತಿನ್ಯಾವುದೆಲ್ಲ ಸರ್ವಿಸ್ಗೆ ಬಿಸ್ನೆಸ್ನ ರೂಪ ಬರಬಹುದು ಅಂತ ನಿಮ್ಗನ್ಸುತ್ತೆ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರಾಯಂಬೋ ಕೇಳ್ತಾ ಇದ್ದೀರಿ. ತುಂಬ ಜನ ಮೆಸೇಜ್ ಮಾಡ್ತಾ ಇದ್ದಾರೆ. ಶಾಂತ ಬ್ಯಾಂಕ್ ಕಾಲೋನಿಯಿಂದ ಹೇಳ್ತಾ ಇದ್ದಾರೆ, ಎಲ್ಲ ಸರ್ವಿಸಸ್ ಏನೋ ಬಂತು, ಆದರೆ ಜನರೆಲ್ಲ ಸೋಮಾರಿಗಳಾಗ್ಬಿಟ್ರು, ಅದಕ್ಕೆ ರೋಗಗಳು ಕೂಡ ಜಾಸ್ತಿ ಆಗ್ತಾ ಇದೆ ಅಂತ. ಹಾಗೆ ಹರೀಶ್ ಅವರು ಹೇಳ್ತಿದ್ದಾರೆ, ಹೌದು ಹೌದು, ನಾವು ಚಿಕ್ಕವರಿದ್ದಾಗ ನೀರು ಮಾಡ್ತಾ ಇರಲಿಲ್ಲ, ಕಾಲ ಕಳೆದ್ರೆ ಮುಂದೆ ಒಂದಿನ ಆಮ್ಲಜನಕವನ್ನು ಕೂಡ ಮಾರುವ ಕಾಲ ಬರಬಹುದು ಅಂತ ಅನ್ನಿಸ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ನಿಜ ಅಲ್ಲ, ಯಾವತ್ತಿಗೂ ಕೂಡ ನಮಗೆ ಇರುವಂತಹ ಕಾಲ ಇಷ್ಟು ಚಂದ ಅಂತ ಅನಿಸೇ ಇರಲ್ಲ. ಒಂದು 10 ವರ್ಷ 15 ವರ್ಷ ಕಳೆದ ಮೇಲೆ ಆ ಕಾಲ ಚೆನ್ನಾಗೇ ಇತ್ತಲ್ಲ ಅಂತ ಕೂಡ ಅನಿಸುತ್ತೆ. ಹೌದು, ನೀರು ಮಾರುವ ಕಾಲಕ್ಕೆ ಬಂದಿದ್ದೀವಿ, ಮುಂದೆ ಆಮ್ಲಜನಕವನ್ನು ಮಾರುವ ಕಾಲಕ್ಕೂ ಹೋಗಬಹುದು. ಇರಲಿ, ಯಾವುದೆಲ್ಲ ಸರ್ವಿಸಸ್ಸು ನಮಗೆ ಫ್ರೀಯಾಗಿ ಸಿಗ್ತಾ ಇತ್ತು ಮತ್ತು ಅದಕ್ಕೆ ಇವಾಗ ನಾವು ದುಡ್ಡು ಕೊಟ್ಟು ಪಡೆದುಕೊಳ್ತಾ ಇದ್ದೀವಿ ಅಂತ ಕೇಳಿದೆ. ಅದರಲ್ಲಿ ಬಂದು ಏನು ಅಂತಂದರೆ, ತುಂಬ ಸಿಂಪಲ್ಲಾಗಿ ನಾವೆಲ್ಲ ಕೂಡ ಪ್ರತಿದಿನ ಓಡಾಡ್ತಾ ಇದ್ವಿ, ಎಕ್ಸಸೈಸ್ ಮಾಡ್ತಾ ಇದ್ವಿ. ಎಕ್ಸಸೈಸ್ ಅನ್ನುವಂತಹ ಹೆಸರಿಡದೆಯೂ ಕೂಡ ಎಷ್ಟೋ ದೂರದ ಜಾಗಗಳಿಗೆ ನಡ್ಕೊಂಡು ಹೋಗೋದಿರಬಹುದು, ಮನೆಯಲ್ಲಿ ಸಣ್ಣ ಪುಟ್ಟ ಆಕ್ಟಿವಿಟೀಸ್ ಮಾಡೋದಿರಬಹುದು, ಇವೆಲ್ಲ ಇರ್ತಿತ್ತು. ಇವೆಲ್ಲವನ್ನು ಕೂಡ ಪಕ್ಕಕ್ಕೆ ಇಟ್ಟ ನಂತರ ಏನಾಯಿತು, ಇವಾಗ ನಾವು ನಡೆಯೋದಕ್ಕೆ, ವಾಕಿಂಗ್ ಮಾಡೋದಕ್ಕೆ ಅಥವಾ ಮತ್ತಿನ್ನೇನೋ ಒಂದು ಎಕ್ಸಸೈಸ್ ಮಾಡೋದಕ್ಕೆ ಅಂದರೆ ಜಿಮ್ಗೆ ಹೋಗಬೇಕು ಅಥವಾ ಯೋಗ ಕ್ಲಾಸ್ಗೆ ಹೋಗಬೇಕು ಅಂತ ಹೇಳಿ ಮತ್ತೆ ವಾಪಸ್ ಅಲ್ಲೂ ಕೂಡ ಹಣವನ್ನು ಕೊಟ್ಟು ನಮ್ಮ ದೇಹವನ್ನು ದಂಡಿಸಿ ಬರ್ತಾ ಇದ್ದೀವಿ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಐಡಿಯಾ ಅಂತ ನಿಮಗೆ ಅನಿಸಿದೆಯಾ ಯಾವತ್ತಾದರೂ? ಮತ್ತು ಇದಲ್ಲದೆ ಇನ್ನೊಂದಷ್ಟು ಇದೆ, ನಮ್ಮ ಪಾರಂಪರಿಕ ಆಹಾರ ಪದ್ಧತಿ, ನಮ್ಮ ತಾತ ತಂದೆ ತಾಯಿ ಅವ್ರಿಗೂ ಹಿಂದಿನ ಜನರೇಷನ್ ಅವರು ಏನು ನಡೆಸ್ಕೊಂಡು ಬಂದಿದ್ರು ಅದನ್ನೇ ಊಟ ಮಾಡ್ತಾ ಬಂದ್ಬಿಟ್ಟಿದ್ರೆ ಬಹುಶಃ ಏನು ತೊಂದರೆ ಇರ್ತಿರ್ಲಿಲ್ವೇನೋ. ಆದರೆ ನಾವೆಲ್ಲ ಕೂಡ ತುಂಬ ಫ್ಯಾಂಟಸಿಗಳನ್ನ ರೂಢಿಸ್ಕೊಂಡ್ವಿ. ನಮ್ಮ ದೇಶದ ಪದಾರ್ಥಗಳೆಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಏನೆಲ್ಲ ಪ್ರಿಪೇರ್ ಮಾಡ್ತಾರೆ ಅದನ್ನೆಲ್ಲ ಕೂಡ ಮನೆಯಲ್ಲಿ ಮಾಡೋದಕ್ಕೆ ಶುರು ಮಾಡಿದ್ವಿ ಅಥವಾ ತಂದು ತಿನ್ನೋದಕ್ಕೆ ಶುರು ಮಾಡಿದ್ವಿ. ಮತ್ತಿವಾಗ ವಾಪಸ್ ನಾವು ಬ್ಯಾಕ್ ಟು ದಿ ರೂಟ್ಸ್ ಅಂತ ಹೇಳಿ ಅದೇ ಗಂಜಿಯನ್ನು ಊಟ ಮಾಡಿದ್ರೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ, ಹಾಗೆಯೇ ರಾಗಿ ಮುದ್ದೆ ದೇಹಕ್ಕೆ ಒಳ್ಳೆಯದು ಅಂತ ಹೇಳ್ತಾ ಇದ್ದೀವಿ, ಸೊಪ್ಪು ಕಾಳು ಪಲ್ಯ ಇವೆಲ್ಲ ಕೂಡ ಎಷ್ಟು ನ್ಯೂಟ್ರಿಷಿಯಸ್ ಆದಂಥ ಫುಡ್ ಅಂತ ಹೇಳಿ ಇವಾಗ ಮಾಡೋದನ್ನು ಮರ್ತು ಬಿಟ್ಟಿದ್ದೀವಿ. ಮತ್ತಿವಾಗ ಅದನ್ನು ಮಾಡೋದನ್ನು ಹೇಳ್ಕೊಡೋದಕ್ಕೆ ಅಂತಾರೆ ಒಂದಷ್ಟು ಕ್ಲಾಸಸ್ ಕೂಡ ಇದೆ. ಮತ್ತು ಇಂಥದ್ದೇ ತಿನ್ನಿ, ಇಂಥದ್ದೇ ಕಾಂಬಿನೇಷನಲ್ಲಿ ತಿನ್ನಿ ಅಂತ ಹೇಳೋದಕ್ಕೆ ನಮಗೆ ಡಯಟಿಷಿಯನ್ಗಳು, ನ್ಯೂಟ್ರಿಷನಿಸ್ಟ್ಗಳು ಸಿಗ್ತಾ ಇದ್ದಾರೆ. ಇದು ಕೂಡ ಒಂದು ಒಳ್ಳೆಯ ಬಿಸ್ನೆಸ್ ಅಲ್ಲ, ನಿಮ್ಗನ್ಸಿದ್ಯಾ? ಖಂಡಿತ ಮೆಸೇಜ್ ಮಾಡಿ 9480901013 ನಮ್ಮ ವಾಟ್ಸ್ಆ್ಯಪ್ ಸಂಖ್ಯೆ.

ಆಕಾಶವಾಣಿ ಎಫ್ ಎಂ ರೈಮ್ ಕೇಳ್ತಾ ಇದ್ದೀರಿ. ಹೌದು, ಬ್ಯಾಂಗ್ಳೂರ್ ಬಿಸ್ನೆಸ್ ಬಸ್ ಅಲ್ಲಿ ನಾವಿದ್ವಿ. ಯಾವ್ದೆಲ್ಲ ವಿಷಯಗಳನ್ನ ನಾವು ಇದು ಕೂಡ ಬಿಸ್ನೆಸ್ ಐಡಿಯಾ ಆಗಬಹುದು ಅಂತ ಯೋಚನೆ ಮಾಡಕ್ ಮುಂಚೆನೆ ಅಲ್ಲಿ ಅವಕಾಶ ಇದೆ ಅಂತ ಗುರುತಿಸಿದವರು ಇವತ್ತಿಗೆ ಗೆದ್ದಿದ್ದಾರೆ ಅಂತ ಹೇಳ್ತಾ ಇದೆ. ಅದಕ್ಕೆ ನೀವು ಏನಂತೀರಿ ಅಂತ ಕೇಳಿದೆ. ಆಕ್ಸಿಜನ್ ಸಿಲಿಂಡರ್ಗಳು ಈಗಾಗಲೇ ಮಾರ್ಕೆಟ್ನಲ್ಲಿ ಇದೆ. ಸಣ್ಣ ಪುಟ್ಟ ಆಕ್ಸಿಜನ್ ಸಿಲಿಂಡರ್ಗೆ 120-150 ರೂಪಾಯಿ ಬೆಲೆ ಇದೆ. ಇದಲ್ಲದೆ ಆಕ್ಸಿಜನ್ ಸ್ಪಾಕ್ ಕೂಡ ಇದೆ ಗೊತ್ತಾ ಅಂತ ಹೇಳಿ ಅಶೋಕ್ ಅವರು ಮೆಸೇಜ್ ಮಾಡಿದ್ದಾರೆ. ಈ ಒಂದು ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ಗೆ ಥ್ಯಾಂಕ್ ಯು ಅಂತ ಹೇಳ್ತಾ ಇದ್ವಿ. ಹಾಗೆ ಕಂಪ್ಲಿ ತಾಲೂಕು ರಾಮಸಾಗರದಿಂದ ಮೆಸೇಜ್ ಮಾಡಿದ್ದಾರೆ ಬಿ ಎಂ ವಿಶ್ವನಾಥ್ ಅವರು. ಹಳೆಯ ಪದ್ಧತಿಗಳು ನಶಿಸಿ ಹೋಗಿ ಹೊಸ ಪದ್ಧತಿಗಳು ಬಂದಿದೆ. ನಾವು ಚಿಕ್ಕವರಿರಬೇಕಾದ್ರೆ ನಮ್ಮ ಅಜ್ಜಿಯ ಮನೆಯಿಂದ ಹಾಲು, ಮೊಸರು, ಮಜ್ಜಿಗೆ ಯಥೇಚ್ಛವಾಗಿ ಬರ್ತಾ ಇತ್ತು. ಹಾಗೆ ಮನೆಯಲ್ಲೇ ತಯಾರಿಸಿದಂಥ ಊಟ, ನವಣೆ ಅಕ್ಕಿ, ಅನ್ನ, ಜೋಳದ ರೊಟ್ಟಿ, ಸ್ವಂತ ಹೊಲದಲ್ಲಿ ಬೆಳೆದಂತಹ ಬೆಳೆಗಳು, ತರಕಾರಿಗಳು ಮನೆಗೆ ಉಪಯೋಗಿಸ್ತಾ ಇದ್ವಿ. ಮನೆಯಲ್ಲಿ ಅವಿಭಕ್ತ ಕುಟುಂಬ ಇದ್ದಿದ್ದು ಕಾರಣ ಎಲ್ಲ ಕೂಡ ಸಿಗ್ತಿತ್ತು. ಅವಿಭಕ್ತ ಕುಟುಂಬ ಬೇರೆ ಬೇರೆಯಾದಂತೆ ಅಂಗಡಿಯಲ್ಲಿ ಸಿಗೋ ಹಾಗೆ ವಸ್ತುಗಳು ತರಿಸ್ಕೊಳ್ಳೋದಕ್ಕೆ ನಾವು ಶುರು ಮಾಡಿದ್ವಿ. ಇವಾಗ ಅದೇ ಸುಲಭ ಅಂತ ಅನ್ಸೋದಕ್ಕೂ ಕೂಡ ಶುರು ಆಗಿಬಿಟ್ಟಿದೆ ಅಂತ ಹೇಳ್ತಾ ಇದ್ದಾರೆ. ಎಂಥ ದುರಂತ ಅಲ್ವಾ. ಎಷ್ಟೋ ಸಲ ನಾವು ಮುಂದಕ್ಕೆ ಚಲಿಸ್ತಾ ಇದ್ದೀವಾ ಅಥವಾ ಹಿಂದಕ್ಕೆ ಹೋಗ್ತಾ ಇದ್ದೀವಾ ಅಂತ ಡೌಟ್ ಆಗುತ್ತೆ. ಅಂದರೆ ನಾವೇನೋ ಸರಿ ಅಂತ ಅಂದ್ಕೊಂಡು ಒಂದಷ್ಟು ವರ್ಷಗಳ ಕಾಲ ರೂಢಿ ಮಾಡಿಕೊಂಡು ಬಂದ ಮೇಲೆ ಮತ್ತೆ ವಾಪಸ್ ಹಿಂದೆ ತಿರುಗಿ ನೋಡಿದ್ರೆ ಮುಂಚೆ ಇದ್ದಿದ್ದೆ ಸರಿ ಇತ್ತು ಅಂತ ಹೇಳಿ ವಾಪಸ್ ಹಿಂದಕ್ಕೆ ಹೋಗೋದು ಕಷ್ಟ, ಮತ್ತು ಇವಾಗಿರುವಂಥ ಪರಿಸ್ಥಿತಿ ಕೂಡ ಒಂದು ಸ್ವಲ್ಪ ಕಷ್ಟನೇ ಅಂತ ಅನಿಸ್ತಾ ಇರುತ್ತೆ. ಅದಕ್ಕೆ ತುಂಬ ಉತ್ತಮವಾದಂಥ ಉದಾಹರಣೆ ಅಂದರೆ ಇವರು ಹೇಳಿದ್ರಲ್ಲ, ಹಿಂದೆ ಅವಿಭಕ್ತ ಕುಟುಂಬಗಳು ಇರ್ತಿತ್ತು ಅಂತ. ಆ ಸಮಯದಲ್ಲಿ ಮನೆಯಲ್ಲಿ ಮಕ್ಕಳನ್ನ ನೋಡ್ಕೊಳ್ಳೋದಕ್ಕೆ ಆಯಾಗಳನ್ನ ಇಟ್ಕೊಳ್ಳೋದಿರಬಹುದು ಅಥವಾ ನ್ಯಾನಿಗಳನ್ನ ಇಟ್ಕೊಳ್ಳೋದಿರಬಹುದು ಟ್ರೆಂಡ್ನಲ್ಲಿ ಇರಲೇ ಇರಲಿಲ್ಲ. ಆದರೆ ಇವತ್ತಿಗೆ ಪ್ರತಿ ಮನೆಯಲ್ಲೂ ಕೂಡ ನ್ಯಾನಿ ಒಬ್ಬರು ಇರಲೇಬೇಕು ಅನ್ನೋ ಹಾಗೆ ಆಗಿದೆ. ಯಾಕೆಂದರೆ ಗಂಡ ಹೆಂಡತಿ ಇಬ್ಬರು ದುಡಿಯೋಕ್ಕೆ ಹೊರಗಡೆ ಹೊರಟಾಗ ಮನೆಯಲ್ಲಿ ಮಕ್ಕಳನ್ನು ನಿಗಾ ವಹಿಸೋರು ಯಾರಾದರೂ ಬೇಕು ಅಂತ ಅನ್ನಿಸ್ತಾ ಇದೆ. ಮುಂಚೆ ಆ ಕೆಲಸವನ್ನು ಮನೆಯಲ್ಲೇ ಇದ್ದಂಥ ಚಿಕ್ಕಪ್ಪನೋ, ಚಿಕ್ಕಮ್ಮ, ಹಾಗೆ ಅತ್ತೆ, ಮಾಮಿ, ಕಾಕ, ಕಾಕು, ಅಜ್ಜಿ, ತಾತ ಇತ್ಯಾದಿ ಬಂಧುಗಳೇ ನೋಡ್ಕೊಂಡು ಬಿಡ್ತಿದ್ರು. ಆ ಒಂದು ಬಿಸ್ನೆಸ್ ಐಡಿಯಾ ಅಂತ ಯಾರ ತಲೆಗೂ ಇರಲಿಲ್ಲ. ಆದರೆ ಇವತ್ತಿಗೆ ನ್ಯಾನಿಗಳು ಸಿಗ್ತಾರೆ, ಮತ್ತು ನ್ಯಾನಿಗಳನ್ನ ಪ್ರೊವೈಡ್ ಮಾಡುವಂತಹ ಸರ್ವಿಸ್ ಸೆಂಟರ್ಗಳು ಕೂಡ ಸಿಗತ್ತೆ ನಮಗೆ. ಕನ್ಸಲ್ಟೆನ್ಸಿಗಳಿರುತ್ತೆ, ಆ ಕನ್ಸಲ್ಟೆನ್ಸಿಯಲ್ಲಿ ರಿಜಿಸ್ಟರ್ ಮಾಡಿಕೊಂಡು ಅವ್ರನ್ನ ನಿಮ್ಮ ಕಡೆಗೆ ಅವರು ಕಳಿಸಿಕೊಡ್ತಾರೆ. ಮತ್ತು ಇವಾಗ ನೋಡಿ, ಬಾಣಂತನ ಇರಬಹುದು ಅಥವಾ ಏನೋ ಬಸರಿಯಲ್ಲಿ ಬಯಕೆಯ ಪಟ್ಟಿದ್ದಿರಬಹುದು, ಅದನ್ನೆಲ್ಲ ಕೂಡ ತೀರಿಸೋಕೆ ಒಂದು ಇಡೀ ಕುಟುಂಬದ ಬದಲಾಗಿ ಅವೆಲ್ಲಕ್ಕೂ ಕೂಡ ಸರ್ವಿಸಸ್ ಶುರು ಆಗಿದೆ. ಮನೆಗೆ ಬಂದು ನೀರು ಹಾಕ್ಕೊಡ್ತೀವಿ, ಮನೆಗೆ ಬಂದು ನಿಮ್ಮ ಜೊತೆ ಇದು ಹೆಲ್ಪ್ ಮಾಡ್ತೀವಿ ಆ 3 ತಿಂಗಳು ಅಂತ ಹೇಳುವಂಥದ್ದು. ಈ ರೀತಿಯಾಗಿ ಇವೆಲ್ಲವೂ ಕೂಡ ನಾವು ಆಧುನಿಕ ಜೀವನ ಶೈಲಿಯ ಕಡೆಗೆ ಬರ್ತಾ ಪ್ರತಿ ಒಂದು ಬಂಧ, ಪ್ರತಿ ಒಂದು ಸಂಬಂಧ ಕೂಡ ಒಂದು ಬಗೆಯಲ್ಲಿ ಬಿಸ್ನೆಸ್ ಆಗ್ತಾ ಇದೆ. ಅಂದರೆ ನಾವು ಸಂಬಂಧಗಳನ್ನ ಕಳ್ಕೊಳ್ತಾ ಇದ್ದೀವಿ, ಬದಲಾಗಿ ಒಂದಷ್ಟು ಬಿಸ್ನೆಸ್ಗಳ ಜೊತೆ ಕೊಳ್ಳುವಿಕೆಯ ಒಪ್ಪಂದ ಮಾಡ್ಕೊಳ್ತಾ ಇದ್ದೀವಿ. ನಾವು ದುಡ್ಡು ಕೊಡ್ತೀವಿ, ನೀವು ನಮಗೆ ಇಂಥದ್ದೊಂದು ಸರ್ವಿಸ್ ಕೊಡಿ ಅಂತ. ಏನನ್ಸುತ್ತೆ ನಿಮ್ಮ ಅನಿಸಿಕೆ ಅಭಿಪ್ರಾಯಕ್ಕೆ ಸದಾ

ನನ್ಗೊಬ್ಬ ಹಠ ಮಾರಿ ಪಕ್ಕದ ಮನೆಯವನಿದ್ದಾನೆ, ಇಡೀ ಕಾಲೋನಿ ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಂಡಿದೆ, ಆದ್ರೆ ಅವನ್ ಮಾತ್ರ ವಿದ್ಯುತ್ ಬಿಲ್ ಜೀರೋ ಬರುತ್ತೆ ಅನ್ನೋದನ್ನು ಒಪ್ಪೋದಕ್ಕೆ ತಯಾರಿಲ್ಲ. ನಾನು ಹೇಳಿದೆ ನೋಡಪ್ಪ, ಹೆಸರೇ ಹೀಗೆ ಇದೆ, PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ನಂತರ ಪ್ರತಿಯೊಬ್ಬರ ಮನೆಯಲ್ಲೂ ವಿದ್ಯುತ್ ಬಿಲ್ 0 ಬರೋದನ್ನು ಕಂಡು ಸರಿ ನಾನು ಕೂಡ ಇದನ್ನು ಅಳವಡಿಸಿಕೊಳ್ತೇನೆ ಎಂದು ಹೇಳಿದ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM ಸೂರ್ಯಘರ್ .gov.in ನಲ್ಲಿ.

ಮ್ಯೂಸಿಕಲಿ ಯಾರ್ಸ್ ಮ್ಯಾಜಿಕಲಿ ಯಾರ್ಸ್ ಕೇಳ್ತಾ ಇದ್ದೀರಿ ಕನ್ನಡಕ ಮನುಬಿಲ್ಲು ಆಕಾಶವಾಣಿ ಎಫ್ ಎಂ ರೈಮ್ ಬಗ್ಗೆ ಜಗದಾಂಬಿಕಾ ಹಂಸವೇಣಿ ಅವರು ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ. ಹಿಂದೆಲ್ಲ ನಾವು ಹಣದ ಕೊರತೆಯಿಂದಲೋ ಸುಮ್ಮನೆ ಹೆಚ್ಚು ಬಟ್ಟೆಗಳನ್ನ ಮನೆಯಲ್ಲಿ ತುಂಬಿಕೊಳ್ಳೋದು ಬೇಡ ಅಂತಲೂ ನಮ್ಮ ಮನೆಯಲ್ಲಿ ನಮಗಿಂತ ದೊಡ್ಡವರ ಬಟ್ಟೆಗಳನ್ನ ಹಾಕ್ಕೊಳ್ತಾ ಇದ್ವಿ, ಅವರು ಸಾಕು ಅಂತ

ಅಂದ್ಕೊಂಡಿದ್ದು ನಮಗೆ ಬರ್ತಾ ಇತ್ತು. ಆದರೆ ಇವಾಗ ರಸ್ತೆ ಬದಿಯಲ್ಲಿ ಅತ್ಯಂತ ಕಡಿಮೆ ಬೆಲೆಗೆ ಬೇಕಾದ ಹಾಗೆ ಬಟ್ಟೆಗಳು ಸಿಗ್ತಾ ಇವೆ. ಹಾಗಾಗಿ ಹಳೆ ಬಟ್ಟೆಗಳನ್ನ ಬಿಸಾಕೋದು ರೂಢಿಯಾಗ್ಬಿಟ್ಟಿದೆ. ಇದರಿಂದ ಪರಿಸರ ಮಾಲಿನ್ಯ ಕೂಡ ಹೆಚ್ಚಾಗ್ತಾ ಇದೆ ಅಂತ ಮೆಸೇಜ್ ಮಾಡಿದ್ದಾರೆ. ಗಣೇಶ್ ಅವರು ಸಾಗರದಿಂದ ಹೇಳ್ತಿದ್ದಾರೆ, ಹೌದು ಮೇಡಮ್, ಗಂಡ ಹೆಂಡತಿ ಇಬ್ರು ಕೆಲಸಕ್ಕೆ ಹೋಗಿ ಮನೆಯಲ್ಲೇ ಮೈಬಾಗಿ ಕೆಲಸ ಮಾಡೋರೇ ಇಲ್ಲದೆ ದುಡಿಮೆ ಮಾಡಿ ಆನ್ಲೈನ್ ಫುಡ್ ತರಿಸ್ಕೊಂಡು ಇಷ್ಟ ಬಂದ ಹಾಗೆ ಒಂದು ಬಗೆಯ ಶಿಸ್ತಿಲ್ಲದೆ ಜೀವನ ಮಾಡಿಕೊಂಡು ಇವಾಗ ಸಣ್ಣ ಪುಟ್ಟ ವಯಸ್ಸಿಗೆ ಎಷ್ಟೆಲ್ಲ ಕಾಯಿಲೆಗಳು ಬರ್ತಾ ಇದೆ, ಕಾಯಿಲೆನೂ ಕೂಡ ನಾವು ದುಡ್ಡು ಕೊಟ್ಟು ಕೊಂಡ್ಕೊಳ್ತಾ ಇದ್ದೀವಿ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ದಾರೆ. ಹಾಗೆ ಹಳೆಯದನ್ನು ನೆನೆದು ದುಃಖ ಪಡಬೇಡ, ಹೊಸದನ್ನು ನೆನೆದು ಸುಖ ಪಡು ಅಂತ ಹೇಳಿ ರಿಯಾಜ್ ಅವರು ಸಂದೇಶ ಕಳಿಸಿದ್ದಾರೆ. ನಿಮ್ಮೆಲ್ಲರ ಸಂದೇಶಕ್ಕಾಗಿ ಧನ್ಯವಾದಗಳು. ಯಾವತ್ತೂ ಕೂಡ ಅಷ್ಟೇ, ಬಿಸ್ನೆಸ್ ಐಡಿಯಾ ಅನ್ನೋದು ಇನ್ನೋವೇಷನ್ ಮೇಲೆ ನಿಂತಿರುತ್ತೆ. ಯಾರು ಕೂಡ ಯೋಚನೆ ಮಾಡದೇ ಇರುವಂತಹ ದಿಕ್ಕಿನಲ್ಲಿ ನೀವು ಯೋಚನೆ ಮಾಡಿದಾಗ ಮತ್ತೆ ಅದು ಪ್ರತಿಯೊಬ್ಬರಿಗೂ ಕೂಡ ಸುಖವನ್ನು ಹಾಗೆ ಒಂದು ರೀತಿಯ ಸಂತೋಷವನ್ನು ನೆಮ್ಮದಿಯನ್ನು ಕೊಡುತ್ತೆ ಅಂತ ಆದಾಗ ಆ ಒಂದು ಬಿಸ್ನೆಸ್ ಐಡಿಯಾ ಹಾಕ್ಲಿಕ್ಕಾಗತ್ತೆ. ಅಂದರೆ ಎಲ್ಲ ಮನುಷ್ಯರು ಕೂಡ ಎಕ್ಸ್ಪೆಕ್ಟ್ ಮಾಡೋದು ಏನು ಅಂತಂದರೆ ಇರುವುದಕ್ಕಿಂತ ಇನ್ನು ಈಸಿಯಾಗಿ ಕೆಲಸಗಳು ಆಗಲಿ ಅಂತ. ಯಾವುದೆಲ್ಲ ವಸ್ತುಗಳು ಅಥವಾ ಸರ್ವಿಸ್ಗಳು ನಮ್ಮ ಇರುವಿಕೆಯನ್ನು ಸುಲಭಗೊಳಿಸುತ್ತೋ ಅವೆಲ್ಲಕ್ಕೂ ಕೂಡ ಖಂಡಿತ ಮಾರುಕಟ್ಟೆ ಇರುತ್ತೆ ಅಂತ ಅನಿಸುತ್ತೆ. ಈ ಬಗ್ಗೆ ಯೋಚನೆ ಮಾಡಿ ಯಾರೆಲ್ಲ ಕೂಡ ಬಿಸ್ನೆಸ್ ಮಾಡಬೇಕು ಅಂತ ಇದ್ದೀರಾ ನಿಮ್ಮೆಲ್ಲರಿಗೂ ಕೂಡ ಆಲ್ ದಿ ಬೆಸ್ಟ್ ಅಂತ ಹೇಳ್ತಾ ಇವತ್ತಿನ ಬ್ಯಾಂಗ್ಳೂರು ಬಿಸ್ನೆಸ್ ಬಸ್ನ ಮುಗಿಸ್ತಾ ಇರೋದು ನಾಗಶ್ರೀ. ಇದುವರೆಗೂ ನಿಮ್ಮ ಜೊತೆಯಾಗಿ ಇದ್ದೆ ಚಂದದ ಹಾಡುಗಳ ಜೊತೆ ಜೊತೆಯಾಗಿ.

0: ಇದು ನಾನ್ ಸ್ಟಾಪ್ ಸಂಜೆ.
1: ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
0: ನಾನ್ ಸ್ಟಾಪ್ ಸಂಜೆ.
2: ಆಕಾಶವಾಣಿ FM ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
3: ಇದು ಆಕಾಶವಾಣಿ FM ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆ ಆಗ್ತಿರೋದು ಶ್ರಾವ್ಯ ಹರುಮನೆ. ಈ ಹೊತ್ತು ನನ್ನ ಜೊತೆ ನಿಮ್ಮ ಭಾವನೆಗಳನ್ನು ಹಂಚ್ಕೋಬಹುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9408090013. ಇದೀಗ ಗೀತೆ ವಿದ್ಯಾಪತಿ ಚಿತ್ರದಿಂದ ವಾಸುಕಿ ವೈಭವ್ ಹಾಗೂ ಸುಪ್ರಿಯಾ ರಾಮ್ ಅವರ ಗಾಯನದಲ್ಲಿ.

0: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.
1: ಭಾವನೆಗಳು ಅತೀವ ಆದಾಗ ನೀವು ಯಾವ ರೀತಿ ಅದನ್ನು ವ್ಯಕ್ತಪಡಿಸ್ತೀರಾ? ನೀವು ನಮ್ಮ ಜೊತೆ ಹಂಚಬಹುದು. ನಮ್ಮ ವಾಟ್ಸಪ್ ಸಂಖ್ಯೆ 9489001013, 9480901013. ಇದೀಗ ಗೀತೆ ನಿಮಗಾಗಿ. ಜಸ್ಟ್ ಮ್ಯಾರಿಡ್ ಚಿತ್ರದಿಂದ ಜಸ್ ಕರಣ್ ಸಿಂಗ್ ಅವರ ಗಾಯನದಲ್ಲಿ, ಕೆ ಕಲ್ಯಾಣ್ ಅವರ ಸಾಹಿತ್ಯ, ಬಿ ಅಜನೀಶ್ ಲೋಕನಾಥ್ ಅವರ ಸಂಗೀತ.

ಸೂಫ್ರಂ ಸೋ ಚಿತ್ರದ ಗೀತೆಯನ್ನ ಕೇಳಿದ್ರಿ. ಇಂದು ನಾಗರಾಜ್ ವಾಸುಕಿ ವೈಭವ್ ಅವರ ಗಾಯನದಲ್ಲಿ ರಾಜ್ ಬಿ ಶೆಟ್ಟಿ ಅವರ ಸಾಹಿತ್ಯ, ಕೆ ಸುಮೇಧ ಅವರ ಸಂಗೀತ. ಶ್ರೀ ಹೋವಳೆ ಲಕ್ಷ್ಮೀ ಚಂದ್ರಶೇಖರ್ ವಿದ್ಯಾನಗರ ಹರಿಹರದಿಂದ ಸಂದೇಶವನ್ನ ಕಳಿಸಿದ್ದಾರೆ. ಶುಭ ಸಂಜೆ ನನ್ನ ಅಚ್ಚುಮೆಚ್ಚಿನ ಆಕಾಶವಾಣಿಗೆ ಅಂತ ನಿಮ್ಮ ಸಂದೇಶಕ್ಕೆ ಧನ್ಯವಾದಗಳು. ಈ ಹೊತ್ತು ಭಾವನೆಗಳ ಕುರಿತಾದ ಮಾತುಕತೆ. ನಮ್ಮ ಭಾವನೆಗಳು ಖುಷಿ, ದುಃಖ, ಕೋಪ, ಭಯ, ನಿರಾಶೆ ಏನೇ ಇರಲಿ, ಅವುಗಳನ್ನು ಆರೋಗ್ಯಕರ ರೀತಿಯಲ್ಲಿ ಹೊರಹಾಕುವುದು ಮುಖ್ಯ ಆಗುತ್ತೆ. ನೀವು ನಿಮ್ಮ ಭಾವನೆಗಳನ್ನು ಯಾವ ರೀತಿ ಹೊರಹಾಕ್ತೀರಾ? ನಮಗೆ ನಿಮ್ಮ ಸಂದೇಶವನ್ನು ಕಳಿಸ್ಬೋದು. ನಮ್ಮ ವಾಟ್ಸಪ್ ಸಂಖ್ಯೆ 9489091013.

ಮೀಡಿಯಂ ವೇವ್ ತರಂಗಾಂತರ 490.1 meters ಅಂದರೆ 612 kHz, ಹಾಗೆಯೇ DRM ತರಂಗಾಂತರ 603 kHz ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಈಗ ವೇಳೆ 5:30:20. ನಿಲಯದ ಸಂಜೆಯ ಪ್ರಸಾರವನ್ನು ಆರಂಭಿಸುತ್ತಿದ್ದೇವೆ. ಪ್ರೀತಿಯ ಕೆಳಗರಿಗೆಲ್ಲ ನಿಮ್ಮ ಬಾನುಲಿಗಳೆಯ ಗಣಪತಿ ಆರ್ ಭಟ್ ಮಾಡುವ ನಮಸ್ಕಾರಗಳು. ನಮ್ಮ ಕಾರ್ಯಕ್ರಮ ಇದೀಗ ಆರಂಭ. ಆಕಾಶವಾಣಿ ಬೆಂಗಳೂರು

0: ಶ್ರೋತೃಗಳಿಗೆಲ್ಲ ಹೊಸ ಕನ್ನಡ ಚಿತ್ರಗೀತೆಗಳ ಕಾರ್ಯಕ್ರಮ ಗಿರ್ಮಿಟ್ ಕೇಳೋದಿಕ್ಕೆ ಪ್ರೀತಿಯ ಸ್ವಾಗತ. ಮೊದಲಿಗೆ ವಾಣಿಜ್ಯ ಪ್ರಕಟಣೆ.
1: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
0: ಇವತ್ತಿನ ಗಿರ್ಮಿಟ್ ಕಾರ್ಯಕ್ರಮವನ್ನು ಕಲ್ಟ್ ಸಿನಿಮಾದಿಂದ ಆಯ್ದ ಒಂದು ಗೀತೆಯೊಂದಿಗೆ ಆರಂಭಿಸ್ತಾ ಇದ್ದೇವೆ. ನಿಶಾನ್ ರೈ ಅವರ ಸ್ವರವಿದು. ಅನಿಲ್ ಕುಮಾರ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರ ಸಂಗೀತ.

0: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ.
1: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
0: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ.

ಮಣಪುರಂ ಫಿನಾನ್ಸ್ ನೀಡ್ತಿದೆ. ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್, ಕರೆ ಮಾಡಿ 1800-420-2233. ಲವ್ ಮಾಕ್ಟೇಲ್ ಭಾಗ 3 ಚಿತ್ರದಿಂದ ಆಯ್ದ ಗೀತೆ. ರಮ್ಯಾ ಭಟ್ ಅಭಯಂಕರ್ ಗೀತೆಯನ್ನು ಹಾಡಿದ್ದಾರೆ. ರಾಘವೇಂದ್ರ ಬರೆದಿರುವ ಗೀತೆಗೆ ನಕುಲ್ ಅಭಯಂಕರ್ ಅವರ ಸ್ವರ ಕಲ್ಪನೆ.

0: ಆಕಾಶವಾಣಿಗೆ ಈಗ 90 ವರ್ಷಗಳ ತುಂಬ ಸಂಭ್ರಮ.
1: ಬಾನಂಗಳದಲ್ಲಿ ತರಂಗಗಳ ಹೊಮ್ಮಿಸಿ ಭಾರತಕ್ಕೆ ಮಾಹಿತಿ ಮನೋರಂಜನೆಯ ಸೊಗವನರ್ಪಿಸಿದೆ ಆಕಾಶವಾಣಿ.
0: ಆಕಾಶವಾಣಿಯಲ್ಲಿ 2026 ಜೂನ್ 8 ವಿವಿಧ ಕಾರ್ಯಕ್ರಮಗಳ ಹೂರಣ.
1: ಬನ್ನಿ, ಆಕಾಶವಾಣಿ 90 ಸಂಭ್ರಮದಲ್ಲಿ ನಮ್ಮೊಂದಿಗೆ ಭಾಗವಹಿಸಿ.

0: ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
0: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
2: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
3: ಕಾಟ್ಲೆ ಚಿತ್ರದ ಗೀತೆ ಇದು. ಸಂಗೀತ ರವೀಂದ್ರನಾಥ್, ಸಂತೋಷ್ ವೆಂಕಿ ಗೀತೆಗೆ ಧ್ವನಿಯಾಗಿದ್ದಾರೆ. ಕಿನ್ನಾಳ ರಾಜ ಬರೆದಿರುವ ಗೀತೆ ಇದು. ಶ್ರೀಧರ್ ವಿ ಸಂಭ್ರಮ ಅವರ ಸಂಗೀತ.

ವಂದೇ ಮಾತರಂ 150 ಸಂಭ್ರಮ, ಆಕಾಶವಾಣಿಗೆ 90 ಸಂಭ್ರಮ ಸಂದರ್ಭದಲ್ಲಿ ವಿಶೇಷ ಕಾರ್ಯಕ್ರಮ ವೀರಯೋ.

ತೀರ್ಥರೂಪ ತಂದೆಯವರಿಗೆ ಚಿತ್ರದಿಂದ ಆಯ್ತ ಒಂದು ಗೀತೆನ ಇದುವರೆಗೆ ಕೇಳಿದೆ. ಕಪಿಲನ್ ಅವರ ಧ್ವನಿ ಈ ಗೀತೆಗಿತ್ತು. ರಾಮೇನಹಳ್ಳಿ ಜಗನ್ನಾಥ ಬರೆದಿರುವ ಗೀತೆಗೆ ಜಾಯ್ ಕೋಸ್ಟಾ ಅವರ ಸಂಗೀತ ಇತ್ತು. ಮುಂದಿನ ಗೀತೆ ಪ್ರಸಾರವಾಗ್ತಾ ಇದೆ, ಯಾವ ಮೋಹನ ಮುರಳಿ ಕರೆಯಿತು. ಈ ಚಿತ್ರದ ಶೀರ್ಷಿಕೆ ಗೀತೆ ಹಾಡಿದ್ದಾರೆ ಹರಿಚರಣ್. ಅನಿಲ್ ಸಿಜೆ ಅವರ ಸಂಗೀತ ನಿರ್ದೇಶನದಲ್ಲಿ ಡಾಕ್ಟರ್ ವಿ ನಾಗೇಂದ್ರ ಪ್ರಸಾದ್ ಗೀತೆಯನ್ನು ಬರೆದಿದ್ದಾರೆ.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
4: ಅಮ್ಮ, ಗಾಡಿಲಿ ನಮ್ ಫ್ರೆಂಡ್ ಮನೆಗೆ ಅರ್ಜೆಂಟ್ ಆಗಿ ಹೋಗ್ಬರ್ತೀನಿ.
5: ಅಯ್ಯೋ, ಎಷ್ಟ್ ಜೋರಾಗಿ ಮಳೆ ಬರ್ತಾ ಇದೆ, ಗಾಡಿ ಬೇರೆ ತಗೊಂಡ್ ಹೋಗ್ತೀಯಾ? ಬೇಡ ಕಣೋ, ಹೋಗ್ಬೇಡ.
4: ಇಲ್ಲಮ್ಮ, ಈಗ್ಲೇ ಬಂದೆ.
5: ಬೇಡವೋ, ನನ್ ಮಾತ್ ಕೇಳೋ.
4: ಈಗ್ಲೇ ಬಂದೆ. ಅಮ್ಮ,
6: ಸ್ನೇಹಿತರೆ, ಹಿರಿಯರ ಮಾತನ್ನ ನಿರ್ಲಕ್ಷಿಸದಿರಿ. ಮಳೆ ಬೀಳುವ ಸಮಯದಲ್ಲಿ ವಾಹನಗಳ ಸವಾರಿ ಖಂಡಿತ ಒಳ್ಳೆಯದಲ್ಲ. ಎದುರಿಗೆ ಚಲಿಸುವ ವಾಹನಗಳು ಕಾಣಿಸುವುದಿಲ್ಲ. ರಸ್ತೆಗಳಲ್ಲಿನ ಹಳ್ಳಗಳು ಮಳೆ ನೀರಿನಿಂದ ತುಂಬಿರುತ್ತವೆ. ಸಿಡಿಲು ಮಿಂಚುಗಳು ಅಪಾಯ ತಂದೊಡ್ಡುತ್ತವೆ. ಅನಿವಾರ್ಯವೆನಿಸಿದರೆ ಮಾತ್ರ ಜಾಗರೂಕತೆಯಿಂದ ವಾಹನಗಳಲ್ಲಿ ಚಲಿಸಿ. ಜೀವನ ದೊಡ್ಡದು, ಪ್ರಾಣ ಹೋದರೆ ಮತ್ತೆ ಬಾರದು. ಎಚ್ಚರ.
7: ನಮ್ಮ ಮನೆಗಳಲ್ಲಿ ನಲ್ಲಿ ತಿರುಗಿಸಿದರೆ ಸಾಕು, ನೀರನ್ನು ಕಾಣುವ ನಾವು ನೀರಿನ ಮೂಲವನ್ನು ಬಲ್ಲೆವೇನು?
8: ಕಾನನದ ಕುಟಿಲ ಪಥಗಳಲ್ಲಿ ಹರಿವ ತೊರೆಯು ನಾನು.
7: ಹೀಗೆ ಅನೇಕ ಎಡರು ತೊಡರುಗಳನ್ನು ಸಾಗುತ್ತಾ ಹಚ್ಚ ಹಸುರಿನ ಪಚ್ಚೆ ಕಾನನದಲ್ಲಿ ಭೋರ್ಗರೆದು ನೂರಾರು ಮೈಲಿಗಳನ್ನು ದಾಟಿ ಬರುವ ನೀರು ನಮ್ಮ ಬದುಕಿನ ಅತ್ಯಂತ ಅಗತ್ಯಗಳಲ್ಲಿ ಒಂದು. ನೀರು ನಮಗೆ ಮಾತೃಸ್ವರೂಪಿ. ಹುಟ್ಟಿನಿಂದ ಸಾಯುವವರೆಗೆ ನೀರು ಜೀವನಾಡಿ. ನೀರನ್ನು ಅದಕ್ಕೆ ನಾವು ಗಂಗೆ ಅನ್ನುತ್ತೇವೆ, ಪುಣ್ಯತೀರ್ಥ ಎಂದು ಸೇವಿಸುತ್ತೇವೆ. ದೇವರ ಮುಂದೆ ಇಟ್ಟು ಪೂಜಿಸುವುದು ಕೂಡ ಕೃತಜ್ಞತಾಪೂರ್ವಕವಾಗಿಯೇ.
9: ಕನ್ನಡ ನಾಡಿನ ಜೀವನದಿ ಕಾವೇರಿ.
7: ಇಂತಹ ಅಮೂಲ್ಯ ಜೀವಜಲವನ್ನು ಮಿತವಾಗಿ ಬಳಸಿ, ಹೆಚ್ಚು ಪೋಲು ಮಾಡದಿರಿ. ಒಂದು ಹನಿ ಉಳಿಸಿದರೆ ಬೆಳೆಸಿದ ಹನಿಗೆ ಸಮಾನ.
10: ನಲ್ಲಿಯಲ್ಲಿ ನೀರು ಸೋರುವುದು,

0: ತೊಟ್ಟಿ ತುಂಬಿ ಹರಿಯುತ್ತಿರುವುದು, ಸ್ನಾನಕ್ಕೆ ಅಗತ್ಯಕ್ಕಿಂತಲೂ ಹೆಚ್ಚು ನೀರು ಬಳಸುವುದು, ವಾಹನಗಳನ್ನು ತೊಳೆಯುವಾಗ ಪೈಪಿನಲ್ಲಿ ನೀರನ್ನು ಹೆಚ್ಚು ಪೋಲು ಮಾಡುವುದು ನಮ್ಮ ನಾಶಕ್ಕೆ ನಾವೇ ಅಡಿಪಾಯ ಹಾಕಿದಂತೆ.
1: ಬಂಧುಗಳೇ, ಹಿರಿಯರ ನುಡಿಯಂತೆ ಯಾರು ನೀರನ್ನು ಗೌರವಿಸಲಾರರೋ ಅವರು ಬದುಕಿದ್ದರೂ ಸತ್ತಂತೆ. ಅಮೂಲ್ಯವಾದ ನೀರನ್ನು ಮಿತವಾಗಿ ಬಳಸೋಣ, ಅಂತರ್ಜಲವನ್ನು ಹೆಚ್ಚಿಸೋಣ, ಮುಂದಿನ ಪೀಳಿಗೆಗೆ ನೀರನ್ನು ಉಳಿಸೋಣ.

ಆಕಾಶವಾಣಿಯ ಬೆಂಗಳೂರು ಕೇಂದ್ರವಿದು. ಸಮಯ 6:05 ಇನ್ನು ಕೆಲವೇ ಕ್ಷಣಗಳಲ್ಲಿ ಇಂಗ್ಲಿಷ್ನಲ್ಲಿ ವಾರ್ತಾ ಪ್ರಸಾರ ಕೇಳುತ್ತೀರಿ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.

0: This is Akashvani. The news read by Anuja Kumar. India has asserted that there is no role of any third party in the bilateral relations of India and Nepal. External Affairs Ministry spokesperson Ranveer Jaiswal stated this during a media briefing in New Delhi today while replying to a question on remarks of Prime Minister of Nepal concerning India-Nepal boundary as well as the subsequent statement issued by the Ministry of Foreign Affairs of Nepal.
1: While close to 98% of India-Nepal boundary has been demarcated, there are some unresolved segments. The shifting of the course of Gandak River has resulted in this situation. In addition, there are cases of cross-border occupation and encroachment of no man's land in demarcated segments of the boundary, which are currently being mapped jointly. We have established bilateral mechanisms to deal with all aspects of boundary matters. It should be clear to all concerned that there is no role for any third parties in a bilateral matter between India and Nepal.
0: India has also rejected the unwarranted references made in Pakistan-European Union joint statement regarding Jammu and Kashmir. Mr. Jaiswal said the union territories of Jammu and Kashmir and Ladakh are integral and inalienable parts of India. The ministry spokesperson also said the acting president of Venezuela, Delcy Rodriguez, will be on a four-day visit to India starting tomorrow. Mr. Jaiswal said Ms. Rodriguez will hold bilateral discussions with Prime Minister Narendra Modi during her visit. A delegation of Nepal's ruling Rashtriya Swatantra Party led by party president Ravi Lamichhane met BJP president Nitin Naveen in New Delhi today as a part of the No BJP initiative. Welcoming the delegation, Mr. Naveen highlighted the close and historic ties between India and Nepal, rooted in shared civilizational heritage, cultural bonds and strong people-to-people ties. The Central Board of Secondary Education, CBSE, today said re-evaluation portal for Class 12 answer sheets is currently supporting over 8,000 concurrent users. In a social media post, the CBSE said that more than 16,000 students have successfully completed their submissions so far. Meanwhile, the CBSE said that the platform was targeted by denial of service attack, which generated nearly 1.5 million hits within a span of 2 minutes. The board also recorded more than 1 lakh attempts to gain unauthorized access to files hosted on the system. A Delhi court today extended the judicial custody of 5 accused in the NEET paper leak case till the 15th of this month. Yesterday, physics lecturer Manisha Sanjay Havaldar, pediatrician Dr. Manoj Shirure and physics teacher Tejas Harshad Kumar Shah was sent to 14 days of judicial custody. The CBI has arrested 13 accused people in the case so far. Unified Payments Interface UPI has achieved 23.2 billion transaction counts last month. In a social media post, the Department of Financial Services thanked the citizens for embracing digital payments. Health and Family Welfare Minister J.P. Nadda has said country's healthcare approach has evolved from a predominantly curative model to a comprehensive framework. He said that over 1,82,000 Ayushman Arogya Mandirs are serving as the first point of contact for healthcare services across the country. He was addressing the second convocation ceremony of All India Institute of Medical Sciences, AIIMS, at Bhatinda in Punjab today. The government has invited nominations for the Pradhan Mantri Rashtriya Bal Puraskar 2026. This prestigious award is conferred by the President to children who have made exceptional contributions in various fields. The last date for submission is 31st of July. In women's cricket, the third and final T20 international of the series between India and hosts England will be played at Taunton tonight. The match will begin at 11 p.m. IST. The series is levelled at 1-1, with India winning the first match in Chelmsford by 38 runs and England registering a 26-run victory in Bristol. Benchmark domestic equity indices rebounded today and closed around 0.5% higher. The BSE Sensex rose 383 points to close at 74,650. The NSE Nifty gained 101 points to settle at 23,484. And that is the end of this news bulletin.
2: ಆಕಾಶವಾಣಿ ಬೆಂಗಳೂರು.
3: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
4: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
3: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
4: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
5: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ಸ್ ಇದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
2: ಪ್ರೀತಿಯ ಶ್ರೋತೃಗಳೇ, ನಿಮ್ಮ ಮುಂಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಯಾವೆಲ್ಲ ಪ್ರಮುಖ ಕಾರ್ಯಕ್ರಮಗಳು ಬಿತ್ತರಗೊಳ್ಳಲಿವೆ ಅನ್ನೋದನ್ನು ಈಗ ಪರಿಚಯ ಮಾಡಿಕೊಳ್ಳೋಣ. ಇನ್ನು ಮುಂದೆ 6:15 ಕನ್ನಡ ರತ್ನಭಂಡಾರ ಪ್ರಸ್ತುತಪಡಿಸುವರು ಬಿಕೆ ಸುಮತಿ. 6:30 ಅವಲೋಕನ ಕಾರ್ಯಕ್ರಮ. 6:51 ಪ್ರಸಾರವಾಗುವ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಂತೆ ಡಾಕ್ಟರ್ ಲತಾ ಎಚ್ಎಸ್ ಅವರೊಡನೆ ತಿಮ್ಮಪ್ಪ ಎಚ್ಗೌಡ ಅವರು ನಡೆಸುವ ಸಂದರ್ಶನ. ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಘಟನೆಯಿಂದ ಭಜನೆ ಪದ. 7:45 ಚಿತ್ರಗೀತೆಗಳು ನಡೆಸಿದ ಸಿರಿಗಂಧ ಕಾರ್ಯಕ್ರಮ. 9:15 ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳನ್ನು ಬಿತ್ತರಿಸುತ್ತೇವೆ. 9:30 ಮನಿಟಾಕ್, ನಂತರ ಮಂಥನ ಕಾರ್ಯಕ್ರಮ ದೆಹಲಿ ಕೇಂದ್ರದಿಂದ. 10:00 ಅಧಿಕ ಮಾಸದ ಮಹತ್ವ, ಅನಘಾ ಪ್ರಸಾದ್ ಅವರಿಂದ ಕಥಾ ಕೇಳುತ್ತೀರಿ. ಶ್ರೋತೃಗಳೇ, ಈ ರಾತ್ರಿ 10:30 NDA ಸರ್ಕಾರ 12 ವರ್ಷ ಪೂರೈಸಿದ ಸಂದರ್ಭದಲ್ಲಿ ವಿಶೇಷ ಸರಣಿ ಕಾರ್ಯಕ್ರಮದ ಧ್ವನಿ ಮುದ್ರಣ ಪ್ರಸಾರವಾಗಲಿದೆ. ಇನ್ನು ನಾಳಿನ ಕಾರ್ಯಕ್ರಮಗಳು. ನಾಳೆ ಬೆಳಗ್ಗೆ 6:10 ಶುಭೋದಯ ಕರ್ನಾಟಕ ಭಕ್ತಿ ಸಂಗೀತದ ಕಾರ್ಯಕ್ರಮ. 6:30 FS ಕಲ್ಲಪ್ಪನ ಮಠ ಅವರಿಂದ ಚಿಂತನೆ ಕೇಳ್ತೀರಿ. ಬೆಳಿಗ್ಗೆ 6:35 ಹಾಗೂ ಸಂಜೆ 6:15 ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ. ಬೆಳಿಗ್ಗೆ 6:40 ದೇಶಭಕ್ತಿ ಗೀತೆ. 6:45 ಕಾನೂನು ಅರಿವಿನ ಸರಣಿ ಕಾರ್ಯಕ್ರಮ ನ್ಯಾಯವಾಣಿ ಸಹಯೋಗ ನ್ಯಾಯ ಸಂಸ್ಥೆ ನಿರ್ಮಾಣ ಜಾಂಬಣ್ಣ ಆಜಿಯಾಳ್ ಸಮಗ್ರ ನಿರ್ವಹಣೆ ಡಾಕ್ಟರ್ AS ಶಂಕರ ನಾರಾಯಣ. ಬೆಳಿಗ್ಗೆ 6:50 ರೈತರಿಗೆ ಸಲಹೆಗಳು. 7:15 ಪ್ರಾಯೋಜಿತ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಭಾಗವಹಿಸಲಿದ್ದಾರೆ ಶಿಲ್ಪಾ ಬೊಮ್ರಿ, ವಿಜ್ಞಾನಿಗಳು ಇ ಸಿಡ್ಯಾಕ್ ಬೆಂಗಳೂರು. ನಾಳಿನ ಕಾರ್ಯಕ್ರಮದಲ್ಲಿ ಪ್ರಸಾರವಾಗಲಿರುವ ವಿಷಯ ಸ್ಕಿಲ್ ಡೆವಲಪ್ಮೆಂಟ್. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ಬೆಳಿಗ್ಗೆ 8:30 ಆಕಾಶವಾಣಿಗೆ 90ರ ಸಂಭ್ರಮದ ವಿಶೇಷ ಕಾರ್ಯಕ್ರಮ ಆಕಾಶವಾಣಿಯ ಅಂತರಾಳ. ಕೃತಿ ಹಾಗೂ ಓದು ನೂತನ ಎಸ್ ಕದಂ, ನಿರ್ಮಾಣ ನಂದನ್ ಕುಮಾರ್ ಎಲ್ವೋ. ಬೆಳಗ್ಗೆ 8:35 ಆಕಾಶ ಬುಟ್ಟಿ, ಖ್ಯಾತ ಸುಗಮ ಸಂಗೀತ ಗಾಯಕರಾದ KS ಸುರೇಖ ಅವರೊಡನೆ KL ರಾಜೇಶ್ವರಿ ಅವರು ನಡೆಸುವ ಸಂದರ್ಶನ ಪ್ರಸಾರವಾಗಲಿದೆ. ಬೆಳಗ್ಗೆ 8:50 ಕಗ್ಗದ ಸಿರಿ, ಮಂಕುತಿಮ್ಮನ ಕಗ್ಗ ಆಧರಿಸಿದ ಕಾರ್ಯಕ್ರಮ. ಪರಿಕಲ್ಪನೆ ಹಾಗೂ ಕಗ್ಗಗಳ ವಾಚನ ಡಾಕ್ಟರ್ ಬಸವಸಾದರ್, ನಿರ್ಮಾಣ ಎಂ ಶಿವರಾಮ್. ಇನ್ನು ನಾಳೆ ಬೆಳಿಗ್ಗೆ 11:30 NCERT ಪ್ರಾಯೋಜಿತ ಕಾರ್ಯಕ್ರಮ ಉಮಂಗ್. 12:05 ವನಿತಾ ವಿಹಾರ, ಸಾವಿತ್ರಿ ಮನೋಹರ್ ಅವರಿಂದ ಲಘು ದಾಟಿಯ ಭಾಷಣ, ಅಕ್ಕ ಭಾವನ ಹೊಸ ದೀಪಾವಳಿ. ಮಧ್ಯಾಹ್ನ 12:30 ಆರೋಗ್ಯ ಸಂಚಿಕೆ, ಜೀನ್ ಥೆರಪಿ ಕುರಿತಂತೆ ಡಾಕ್ಟರ್ ರೋಹಿತ್ ಶೆಟ್ಟಿ ಮಾತನಾಡಲಿದ್ದಾರೆ. ನಂತರ IVF ಮೂಲಕ ಮಕ್ಕಳನ್ನು ಪಡೆಯುವುದರ ಕುರಿತಂತೆ ಡಾಕ್ಟರ್ ತೇಜಸ್ವಿನಿ ಕುಮಾರಸ್ವಾಮಿ ಅವರೊಡನೆ ಸಂದರ್ಶನ ನಡೆಸಲಿದ್ದಾರೆ ಜಾಂಪಣ್ಣ ಆಶಿಯಾಳ್. 1:00 ಪ್ರಗತಿಪಥ, ಪ್ರಧಾನಮಂತ್ರಿ ಲೈಫ್ ಸ್ಟಾಕ್ ಮಿಷನ್ ಕುರಿತಂತೆ ಪತ್ರಕರ್ತ ಕಿರಣ್ ಆರಾಧ್ಯ ಮಾಹಿತಿ ನೀಡಲಿದ್ದಾರೆ. 1:30 ಚೈತ್ರವನ, ಲಕ್ಷ್ಮೀಶನ ಜೈಮಿನಿ ಭಾರತದ ಸಮಗ್ರ ವಾಚನ ವ್ಯಾಖ್ಯಾನ ಕಾರ್ಯಕ್ರಮ, ಪ್ರಸ್ತುತಿ ಡಾಕ್ಟರ್ AS ಶಂಕರ ನಾರಾಯಣ. ಮಧ್ಯಾಹ್ನ 2:40 ಹಿಂದಿ ಪಾಠವನ್ನು ಹೇಳಿಕೊಳ್ಳಲಿದ್ದಾರೆ ವೇದಾವತಿ. ಸಂಜೆ 6:30 ರಸವಾರ್ತೆ, 6:51 ಕೃಷಿರಂಗ ಕಾರ್ಯಕ್ರಮ. ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತಂತೆ ಡಾಕ್ಟರ್ ಲತಾ HS ಅವರೊಡನೆ ತಿಮ್ಮಪ್ಪ ಎಚ್ಗೌಡ ನಡೆಸುವ ಸಂದರ್ಶನ. ದೊಡ್ಡಬಳ್ಳಾಪುರ ತಾಲೂಕು ಅಂತರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸೋರಿಂದ ಸೋಭಾನೆ ಪದ. ರಾತ್ರಿ 9:15 ಪ್ರಚಲಿತ ವಿದ್ಯಮಾನ. 9:30 ಕ್ರೀಡಾಲೋಕ ಅಂತಾರಾಷ್ಟ್ರೀಯ ಸೈಕಲಿಸ್ಟ್ ಸಂದೇಶ್ ಉಪಾರ್ ಅವರೊಡನೆ ಸಂದರ್ಶನ. ನಂತರ ಕ್ರೀಡಾ ವರದಿ ಕೇಳುತ್ತೀರಿ. ಎಲ್ಲ ಪ್ರಮುಖ ಕಾರ್ಯಕ್ರಮಗಳು ನಿಮಗಾಗಿ ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರದಿಂದ ಈ ಸಂಜೆ ಹಾಗೂ ನಾಳೆ ಪ್ರಸಾರವಾಗಲಿವೆ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ ಆಕಾಶವಾಣಿ
6: ಕನ್ನಡ ರತ್ನ ಭಂಡಾರ. ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಮೈಸೂರು ವೆಂಕಟದಾಸಪ್ಪ ಸೀತಾರಾಮಯ್ಯ, ಎಂವಿ ಸೀತಾರಾಮಯ್ಯ, ಕವಿ, ಸಾಹಿತಿ, ವ್ಯಾಕರಣ, ವಿಶೇಷವಾಗಿ ಹಸ್ತಪ್ರತಿಶಾಸ್ತ್ರ ಸಂಶೋಧನೆಯಲ್ಲಿ ಆಸಕ್ತರು. ರಾಘವ ಇವರ ಕಾವ್ಯನಾಮ. ನಿಘಂಟು ರಚನಾ ಸಮಿತಿಯಲ್ಲಿ ಇದ್ದರು, ಅಧ್ಯಾಪಕರಾಗಿದ್ದರು, ಚಿತ್ರಕಲೆಯೂ ಇವರಿಗೆ ಒಲಿದಿತ್ತು. ಎಂವಿ ಸೀತಾರಾಮಯ್ಯ ಅವರು ಕನ್ನಡ ಸಾಹಿತ್ಯ ಪರಂಪರೆಯ ಒಂದು ಅವಲೋಕನ ಮಾಡಿದ್ದಾರೆ, ಕೇಳೋಣ ಎಂವಿ ಸೀತಾರಾಮಯ್ಯ ಅವರ ಧ್ವನಿ.
7: 19th ಶತಮಾನದವರೆಗಿನ ಕನ್ನಡ ಸಾಹಿತ್ಯ ಚರಿತ್ರೆಯನ್ನು ಪರಿಶೀಲಿಸಿದರೆ ಸಂಪ್ರದಾಯ ನಿಷ್ಠೆ ಮತ್ತು ಪ್ರಯೋಗಶೀಲಗಳು ಹೋರಾಟ ನಡೆಸಿಕೊಂಡು ಬಂದಿರುವುದು ವ್ಯಕ್ತಪಡುತ್ತದೆ. ಪ್ರಯೋಗ ಪ್ರಯತ್ನಗಳೆಲ್ಲ ಮುಖ್ಯವಾಗಿ ಕಾವ್ಯ ಶರೀರಕ್ಕೆ ಸಂಬಂಧಪಟ್ಟಂತೆ ನಡೆದವೇ ಹೊರತು ಅವು ಕಾವ್ಯದ ಧಾತುವಿಗೆ ಸಾಮಗ್ರಿಯಾದ ಸಾಂಸ್ಕೃತಿಕ ಪರಂಪರೆಯನ್ನು ತಿರಸ್ಕರಿಸಲಿಲ್ಲ. ಪ್ರಾಚೀನ ಕನ್ನಡ ಸಾಹಿತ್ಯದ ಯಾವ ಒಂದು ವಿಭಾಗವನ್ನು ಪರಿಶೀಲಿಸಿದರೂ ಅದು ಚಂಪು ಷಟ್ಪದಿ ಮುಂತಾಗಿ ಕಾವ್ಯ ಪ್ರಕಾರದ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಿರಲಿ, ವೈದಿಕ ಜೈನ ವೀರಶೈವ ವೈಷ್ಣವ ದ್ವೈತ ಅದ್ವೈತ ಮುಂತಾಗಿ ಧರ್ಮ ದರ್ಶನಗಳ ದೃಷ್ಟಿಯಿಂದ ಮಾಡಿದ ವಿಭಾಗವಾಗಲಿ, ಒಂದು ಇನ್ನೊಂದಕ್ಕೆ ಪರಕೀಯ ಎನ್ನುವ ಮಟ್ಟಿಗೆ ಬೇರೆಯಾಗಿ ಕಾಣುವಂತಾಗಲಿಲ್ಲ. ರಸ, ರೀತಿ, ಅಲಂಕಾರ, ಧ್ವನಿ ಮುಂತಾದ ಕಾವ್ಯತತ್ವದ ಪ್ರಮೇಯಗಳು ಎಲ್ಲ ಕವಿಗಳಿಗೂ ಅನುಸರಣೀಯವಾದ ಮಾರ್ಗದರ್ಶಕ ಸೂತ್ರಗಳಾಗಿದ್ದವು. ಈ ಕಾರಣಗಳಿಂದ ಪ್ರಾಚೀನ ಸಾಹಿತ್ಯದ ಪ್ರತಿಯೊಂದು ಪ್ರಕಾರವು ಶತಮಾನಗಳ ಲೆಕ್ಕದಲ್ಲಿ ದೀರ್ಘಾಯುಷ್ಯದಿಂದ ಬಾಳಿದವು. ಇದಿಷ್ಟು ಹಿಂದಿನ ಸಾಹಿತ್ಯದ ಮಾತು. ಇಂದಿನ ಸಾಹಿತ್ಯ ಎನ್ನುವಾಗ 20th ಆರಂಭದಿಂದ ಮೊದಲಾಗುವ ಹೊಸಗನ್ನಡ ಸಾಹಿತ್ಯ ಎಂದು ಇಟ್ಟುಕೊಳ್ಳಬಹುದೇ ಎಂಬುದನ್ನು ವಿಚಾರ ಮಾಡಬೇಕಾಗಿದೆ. ವಿಚಾರ ಸೌಕರ್ಯಕ್ಕಾಗಿ ಈ ಹೊಸಗನ್ನಡದ ಯುಗದಲ್ಲಿ ಅರುಣೋದಯ ಕಾಲ, ನವೋದಯ ಸಾಹಿತ್ಯ ಕಾಲ, ನವ್ಯ ಸಾಹಿತ್ಯದ ಕಾಲ ಎಂದು ವಿಂಗಡಿಸಿಕೊಳ್ಳಬಹುದು. ಅರುಣೋದಯ ಕಾಲದಲ್ಲಿ ಪದ್ಯಕಾವ್ಯ ಸಂಪ್ರದಾಯ ಸತ್ವ ಮುಂದೆ ಅಸ್ತಂಗತವಾಗಿತ್ತು. ಗದ್ಯ ಸಾಹಿತ್ಯದಲ್ಲಿ ಒಂದು ಹೊಸತನ ಮೂಡಿತ್ತು. ಬಿ ವೆಂಕಟಾಚಾರ್ಯ, ಗಡಗನಾಥ, ಕೆರೂರು ವಾಸುದೇವಾಚಾರ್ಯ, MS ಪುಟ್ಟಣ್ಣ ಮುಂತಾದವರು ಸಾಮಾಜಿಕ ಐತಿಹಾಸಿಕ ವಸ್ತುಗಳುಳ್ಳ ಕಾದಂಬರಿಗಳನ್ನು ರಚಿಸಿ ಸಾಹಿತ್ಯಕ್ಕೆ ಹೊಸ ತಿರುವನ್ನು ಕೊಟ್ಟರು. ಇವರು ರಾಮಾಯಣ ಮಹಾಭಾರತ ಪುರಾಣಗಳನ್ನು ವಸ್ತುವಿಗಾಗಿ ಅವಲಂಬಿಸಲಿಲ್ಲ. ಆದರೆ ಅವು ಎತ್ತಿ ಹಿಡಿದಿದ್ದ ಜೀವನ ಮೌಲ್ಯಗಳನ್ನು ತಮ್ಮ ಕೃತಿಗಳಲ್ಲಿ ಹೊಸ ವಿಧಾನದಲ್ಲಿ ಪ್ರತಿಪಾದನೆ ಮಾಡಿದರು. ಈ ಕಾಲದಲ್ಲಿ ಹಳಗನ್ನಡ ಸಾಹಿತ್ಯದಲ್ಲಿ ಆಧುನಿಕ ದೃಷ್ಟಿಯ ಪಾಂಡಿತ್ಯ ಬೆಳೆಯತೊಡಗಿತು. ಈ ಪಾಂಡಿತ್ಯ ಪರಂಪರೆಗೆ ಪಾಶ್ಚಾತ್ಯ ವಿದ್ವಾಂಸರೇ ಮಾರ್ಗದರ್ಶಕರಾಗಿದ್ದರು. ಇದರಿಂದಾಗಿ ಆಧುನಿಕ ಕನ್ನಡ ಸಾಹಿತ್ಯದಲ್ಲಿ ಪ್ರಾಚೀನ ಸಾಹಿತ್ಯದ ಸಂಬಂಧವನ್ನು ಅನೇಕ ಬಗೆಯಲ್ಲಿ ಗುರುತಿಸಬಹುದು. ಹೊಸಗನ್ನಡ ಸಾಹಿತ್ಯದಲ್ಲಿ ಪ್ರಯೋಗ ಮಾಡಿದವರು ಹಳಗನ್ನಡ ಸಾಹಿತ್ಯದ ಸತ್ವವನ್ನು ಮೈಗೂಡಿಸಿಕೊಂಡೇ ಮುಂದುವರಿದರು. ಈ ಪ್ರಯೋಗಗಳ ಫಲಿತಗಳಾದ ಹೊಸ ಸಾಹಿತ್ಯ ಪ್ರಕಾರಗಳು ಕನ್ನಡಕ್ಕೆ ತೀರಾ ಹೊಸವೂ ಆಗಿರಲಿಲ್ಲ. ಕನ್ನಡ ಸಾಹಿತ್ಯದಲ್ಲಿಯೇ ರೂಢವಾಗಿದ್ದ ಸಾಹಿತ್ಯ ಪ್ರಕಾರಗಳು ಇಂಗ್ಲಿಷ್ ಸಾಹಿತ್ಯದ ಪ್ರಭಾವದಿಂದ ಪರಿಷ್ಕೃತ ರೂಪಗಳನ್ನು ಪಡೆದವು. ಆಧುನಿಕ ಕವಿತೆಯ ವಿವಿಧ ಛಂದ ಪ್ರಕಾರಗಳ ವಿನ್ಯಾಸಕ್ಕೆ ಇಂಗ್ಲಿಷ್ ಕವಿಗಳ ಭಾವಗೀತೆಗಳ ಕಟ್ಟಡ ಮಾದರಿಯನ್ನು ಒದಗಿಸಿದರೂ ಮಾತ್ರಾಗಣಗಳ ಇಟ್ಟಿಗೆಗಳೆಲ್ಲ ಷಟ್ಪದಿ ಛಂದಸ್ಸಿನವೇ. ಈ ಕಾಲದ ಗದ್ಯಪದ್ಯ ಕವಿಗಳ ಸುಧಾರಣಾ ದೃಷ್ಟಿ ಕೂಡ ಭಾರತೀಯ ಸಂಸ್ಕೃತಿಯ ಚೌಕಟ್ಟಿನಲ್ಲೇ ವ್ಯವಹರಿಸಿತು. ನವೋದಯ ಸಾಹಿತ್ಯ ಎಂಬ ನಾಮಕರಣವಾದದ್ದು ನವ್ಯ ಕಾವ್ಯ ಎಂಬ ಹೊಸ ಪ್ರಯೋಗ ತಲೆದೋರಿದ ಈಚಿನ ವರ್ಷಗಳಲ್ಲಿ. ಹೀಗೆ ವಿಮರ್ಶೆಯ ಪರಿಭಾಷೆಯ ಅಗತ್ಯಗಳಿಗಾಗಿ

0: ಅಸರಿಗಳನ್ನು ಟಂಕಿಸುವುದರಲ್ಲಿ ತಪ್ಪೇನಿಲ್ಲ. ಆದರೆ ನವ್ಯ ಕಾವ್ಯ ಮೇಲು, ನವೋದಯ ಕಾವ್ಯ ಕೀಳು ಎನ್ನುವ ದೃಷ್ಟಿ ಮಾತ್ರ ತಪ್ಪು. ಇಂದಿನ ಸಾಹಿತ್ಯದ ಕೆಲವು ಧೋರಣೆಗಳು ನಮಗೆ ತೀರಾ ಪರಕೀಯವಾದವು. ಅನಾಥ ಪ್ರಜ್ಞೆ, ತಬ್ಬಲಿತನದ ಸೋಗು, ಒಂಟಿತನದ ಬೇಸರ ಇವೆಲ್ಲ ಪರಕೀಯ ಧೋರಣೆಗಳ ಅನುಕರಣ. ಒಟ್ಟಿನಲ್ಲಿ ಇಂದಿನ ಸಾಹಿತ್ಯದ ಹೊಸ ಪ್ರಯೋಗಗಳು ಕನ್ನಡ ಸಾಹಿತ್ಯ ಪರಂಪರೆಯ ಜೈವಿಕ ಸತ್ವವನ್ನು ಕೂಡಿಸಿಕೊಂಡಂತೆ ಕಾಣುವುದಿಲ್ಲ. ಕಾಲಪುರುಷ ಇವುಗಳ ಬಗೆಗೆ ಏನು ತೀರ್ಪನ್ನು ಕಾದಿರಿಸಿದ್ದಾನೋ ಹೇಳುವುದು ಕಷ್ಟ. ಆದರೆ ಇಂದಿನ ತರುಣ ಪೀಳಿಗೆಯ ಬರಹಗಾರರ ಕೆಲವು ಪ್ರಯತ್ನಗಳು ಸಾಹಿತ್ಯ ಪರಂಪರೆಯ ಕಡಿದು ಹೋದ ಎಳೆಗಳನ್ನು ಕೂಡಿಸಿಕೊಂಡು ಮುಂದುವರಿಯುವ ಚಿಹ್ನೆಗಳೂ ಕಾಣಿಸುತ್ತಿವೆ. ಇಂದಿನ ಸಾಹಿತ್ಯ ಹೊಸ ದಿಕ್ಕಿನಲ್ಲಿ ಹರಿಯುವುದು ಖಂಡಿತ.
1: ರಾಘವ ಎಂ ವಿ ಸೀತಾರಾಮಯ್ಯ ಅವರ ಧ್ವನಿಯನ್ನು ಇವತ್ತಿನ ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮದಲ್ಲಿ ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರ ನಾರಾಯಣ. ಪ್ರತಿದಿನ ಆಲಿಸಿ ಕನ್ನಡ ರತ್ನ ಭಂಡಾರ.
2: ಆಕಾಶವಾಣಿ ಬೆಂಗಳೂರು, ಸಮಯ 6:20 ಸಂಸ್ಕೃತದಲ್ಲಿ ವಾರ್ತಾ ಪ್ರಸಾರ. ಇನ್ನೀಗ ದೆಹಲಿ ಕೇಂದ್ರದಿಂದ
3: ಇಎಂ ಆಕಾಶವಾಣಿ ಸಂಪ್ರತಿ ವಾರ್ತಾ ಶ್ರೂಯಂತಾಂ. ಪ್ರವಾಚಕೋ ನರೇಂದ್ರ ದತ್ತ ಸೇಮವಾಲ. ಆದೌ ಮುಖ್ಯ ವಾರ್ತಾ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮು ವರ್ಯಯ ಪ್ರೋಕ್ತಂ ಯತ್ ಶಿಕ್ಷಾ ಸಶಕ್ತೀಕರಣಸ್ಯ ಮಹತ್ವಪೂರ್ಣಂ ಸಾಧನಂ ವಿದ್ಯತೆ ಅಪಿ ಚ ವಾಸ್ತವಿಕ ವಿಕಾಸಃ ತದೈವ ಸಮ್ಯಕ್ ರೂಪೇಣ ಪ್ರಾಪ್ಸ್ಯತೆ ಯದಾ ಸಮಾಜಸ್ಯ ಸರ್ವೇ ಏವ ಪಕ್ಷಾಃ ಸಾಮಾಜಿಕೇನ ಆರ್ಥಿಕೇನ ಶೈಕ್ಷಿಕೇನ ಚ ರೂಪೇಣ ವಿಕಸಿತಾಃ ಭವಿಷ್ಯಂತಿ. ಯುನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇತ್ಯನೇನ ವಿಗತ ಮಾಸೆ 23.20 ಅರ್ಬುದ ರೂಪ್ಯಕಾಣಾಂ ಆದಾನ ಪ್ರದಾನ ವಿಷಯಕಂ ಶಿಖರಂ ಸಮಾವಾಪ್ತಂ. ಕೇಂದ್ರ ಸರ್ವಕಾರೇಣ ಆವೃಜನ ನಿಯಮೇ ನಿರ್ಗತಾಯಾಃ ಅಧಿಸೂಚನಾಯಾಃ ಅನುಸಾರಂ ಅಧುನಾ 80+ ದಿನಾನಿ ಯಾವತ್ ಆಗಮ್ಯಮಾನಾಃ ವೈದೇಶಿಕಾಃ ಯದಿ ಸ್ವಕೀಯಂ ಪ್ರವಾಸ ಸಮಯಂ ವರ್ಧಯಿತುಂ ಇಚ್ಛಂತಿ ತರ್ಹಿ ತೇಭ್ಯ ಆವೃಜನಾವಧೇ ಸಮಾಪ್ತಿಪೂರ್ವಂ ಏವ ಪಂಜೀಕರಣಂ ಅನಿವಾರ್ಯಮಸ್ತಿ. ಭಾರತಸ್ಯ ಮುಖ್ಯ ನ್ಯಾಯಾಧೀಶಃ ನ್ಯಾಯಮೂರ್ತಿಃ ಸೂರ್ಯಕಾಂತಃ ಇತ್ಯಸೌ ಅದ್ಯ ಸರ್ವೋಚ್ಚ ನ್ಯಾಯಾಲಯಸ್ಯ ಪಂಚ ನ್ಯಾಯಾಧೀಶೇಭ್ಯ ಪದಸ್ಯ ಶಪಥವಚನಂ ಪ್ರಾಯಚ್ಛತ್. ಸರ್ವೋಚ್ಚ ನ್ಯಾಯಾಲಯ ನ್ಯಾಯಾಧೀಶಾನಾಂ ಸಂಖ್ಯಾ ಸಮೇಧ್ಯ 38 ಸಂಜಾತ. ಅಪಿ ಚ ವಿಜ್ಞಾನ ಪ್ರೌದ್ಯೋಗಿಕಿ ಮಂತ್ರಿ ಡಾಕ್ಟರ್ ಜಿತೇಂದ್ರ ಸಿಂಗ ಜರ್ಮನಿ ದೇಶಸ್ಯ ಥುರಿಂಗಿಯಾ ಇತ್ಯಸ್ಯ ಮಂತ್ರಿ ರಾಷ್ಟ್ರಪತಿ ಚ ಮಾರಿಯೋ ವೋಗ್ಟ್ ಇತ್ಯಸೌ ಚ ಅದ್ಯ ನವದೆಹಲ್ಯಾಂ ಕ್ವಾಂಟಮ್ ಸಂಚಾರಸ್ಯ ಫೋಟೋನಿಕ್ಸ್ ಇತ್ಯಸ್ಯ ಉದ್ಯೋಗ ನೇತೃತ್ವ ಭೂತಸ್ಯ ಡೀಪ್ ಟೆಕ್ ಸಹಯೋಗಸ್ಯ ಚ ವಿಷಯ ಚರ್ಚಿತವಂತೌ. ಅಥ ವಾರ್ತಾಃ ವಿಸ್ತರೇಣ. ರಾಷ್ಟ್ರಪತಿನಾ ದ್ರೌಪದಿ ಮುರ್ಮುವರ್ಯಯ ಪ್ರೋಕ್ತಂ ಯತ್ ಶಿಕ್ಷಾ ಸಶಕ್ತೀಕರಣಸ್ಯ ಮಹತ್ವಪೂರ್ಣಂ ಸಾಧನಂ ವಿದ್ಯತೆ. ಶಿಕ್ಷಾ ಏವ ಜನಾನ್ ಆತ್ಮನಿರ್ಭರಂ ಜಾಗರೂಕಃ ಸಕ್ಷಮಶ್ಚ ಕಾರಯತಿ. ಅದ್ಯ ನವದಿಲ್ಯಾಂ ಅಸೌ ಜನಜಾತೀಯ ಛಾತ್ರವೃತ್ತಿ ಲಾಭಾರ್ಥಿನಃ ಸಂಬೋಧಯತಿ ಸ್ಮ. ಅಸ್ಮಿನ್ ಅವಸರೆ ಸಾ ಪ್ರೋಕ್ತವತೀ ಯತ್ ವಾಸ್ತವಿಕ ವಿಕಾಸಃ ತದೈವ ಸಮ್ಯಗ್ ರೂಪೇಣ ಪ್ರಾಪ್ಸ್ಯತೆ ಯದಾ ಸಮಾಜಸ್ಯ ಸರ್ವೇ ಏವ ಪಕ್ಷಾಃ ಸಾಮಾಜಿಕೇನ ಆರ್ಥಿಕೇನ ಶೈಕ್ಷಿಕೇನ ಚ ರೂಪೇಣ ವಿಕಸಿತಾಃ ಭವಿಷ್ಯಂತಿ.
4: युवा हमारे राष्ट्र की शक्ति, आशा और उज्जवल भविष्य की प्रतीक है. मेरी सभी युवाओं, विशेषकर जनजातियों समुदाय के युवाओं से अनुरोध है कि उन्हें अपनी जोड़ों और अपने लोगों को नहीं भूलना चाहिए. युवा शक्ति विरासत पर गर्व करते हुए आधुनिक शिक्षा और तकनीकों के बल पर आगे बढ़े तो सशक्त समृद्ध और आत्मनिर्भर भारत का निर्माण होगा.
3: ಸಾ ರೇಖಾಂಕಿತವತೀ ಯತ್ ಸರ್ವಕಾರಸ್ಯ ಛಾತ್ರವೃತ್ತಿ ಯೋಜನೆಯಾ ಜನಜಾತಿವರ್ಗೇಭ್ಯ ಉಚ್ಚ ಶಿಕ್ಷಾಯಾಃ ಅವಸರಾಣಾಂ ಚ ಆದಾನೇನ ಪ್ರದಾನೇನ ತೇಷಾಂ ಜೀವನಂ ಪರಿವರ್ತಿತಂ. ದ್ರೌಪದಿ ಮುರ್ಮುವರ್ಯ ಅಕಥಯತ್ ಯತ್ ಭಾರತೆ ಪ್ರತಿಭಾ ಸಂಪನ್ನಾನಾಂ ನೈಯೂನ್ಯಂ ನ ಅಸ್ತಿ, ಅಪಿತು ತೇಷಾಂ ಅಭಿಜ್ಞಾನಂ ಪೋಷಣಂ ತೇಭ್ಯ ಉಚಿತ ಮಾರ್ಗದರ್ಶನ ಪ್ರದಾನಂ ಚ ಆವಶ್ಯಕಮಸ್ತಿ.
4: भारत सरकार जनजातीय समुदाय के युवाओं को आगे बढ़ाने के लिए अनेक योजनाओं के माध्यम से निरंतर प्रयास कर रहे हैं. छात्रवृत्ति योजना केवल आर्थिक सहायता नहीं है, ये युवाओं के सपनों को पंख देने का माध्यम है. ये उन युवाओं के जीवन में नई संभावनाओं का द्वार खोलती है, जिनमें प्रतिभा तो होती ही है परंतु संसाधनों का अभाव उन्हें आगे बढ़ते रोकता. लेकिन मुझे ये जानकर प्रसन्नता हुई कि अपने से अनेक युवाओं ने विभिन्न ಕ್ಷೇತ್ರ ಉಚ್ಚ ಶಿಕ್ಷಾ ಪ್ರಾಪ್ತಿ.
3: ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಇತ್ಯನೇನ ವಿಗತ ಮಾಸೆ 23.20 ಅರಬುದ ರೂಪ್ಯಕಾಣಂ ಆದಾನ ಪ್ರದಾನ ವಿಷಯ

ಆಕಾಶವಾಣಿ ಅವಲೋಕನ. ವಿಷಯ: ಸರತಿ ಸಾಲಿನಿಂದ ಕ್ಯೂಆರ್ ಕೋಡ್ವರೆಗೆ ಭಾರತದ ಪಾವತಿ ಕ್ರಾಂತಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಕೆಲವು ವರ್ಷಗಳ ಹಿಂದೆ ಒಂದು ಸರಳ ಆರ್ಥಿಕ ವಹಿವಾಟು ಸಮಯ, ಶ್ರಮ ಮತ್ತು ತಾಳ್ಮೆಯನ್ನು ಬಯಸುತ್ತಿತ್ತು. ಬಿಲ್ ಪಾವತಿಸುವುದು ಎಂದರೆ ಉದ್ದನೆಯ ಸರತಿ ಸಾಲಿನಲ್ಲಿ ನಿಲ್ಲುವುದು ಎಂದರ್ಥವಾಗಿತ್ತು. ಹಣ ಕಳುಹಿಸಲು ಬ್ಯಾಂಕಿಗೆ ಭೇಟಿ ನೀಡುವುದು, ಫಾರ್ಮ್ಗಳನ್ನು ಭರ್ತಿ ಮಾಡುವುದು ಮತ್ತು ದೃಢೀಕರಣಕ್ಕಾಗಿ ದಿನಗಟ್ಟಲೆ ಕಾಯುವುದು ಅನಿವಾರ್ಯವಾಗಿತ್ತು. ಬ್ಯಾಂಕಿಂಗ್ ಸೌಲಭ್ಯವಿಲ್ಲದ ಭಾರತದ ಲಕ್ಷಾಂತರ ಜನರು ಹಣಕಾಸು ವ್ಯವಸ್ಥೆಯಿಂದಲೇ ಹೊರಗುಳಿದಿದ್ದರು. ಆದರೆ ಅಂತಹ ಭಾರತ ಈಗ ಇತಿಹಾಸ. ಭಾರತದ ಆರ್ಥಿಕ ಪ್ರಯಾಣವು ಶತಮಾನಗಳಿಂದ ವಿಕಸನಗೊಂಡಿದೆ. ವಿನಿಮಯ ಪದ್ಧತಿಯಿಂದ ಹಿಡಿದು ನಾಣ್ಯಗಳು, ಕಾಗದದ ಕರೆನ್ಸಿ ಮತ್ತು ಚೆಕ್ಗಳವರೆಗೆ ಅದು ಬೆಳೆದಿದೆ. ಆಧುನಿಕ ಇತಿಹಾಸದ ಬಹುಪಾಲು ಅವಧಿಯಲ್ಲಿ ನಗದು ಹಣವೇ ವಹಿವಾಟಿನ ಪ್ರಬಲ ಮಾಧ್ಯಮವಾಗಿತ್ತು. ಚೆಕ್ಗಳು ಮತ್ತು ಡಿಮ್ಯಾಂಡ್ ಡ್ರಾಫ್ಟ್ಗಳು ಪಾವತಿಗಳನ್ನು ಔಪಚಾರಿಕಗೊಳಿಸಿದರೂ ಅವು ನಿಧಾನಗತಿಯದ್ದವು ಮತ್ತು ಸೀಮಿತ ವರ್ಗದವರಿಗೆ ಮಾತ್ರ ಲಭ್ಯವಿದ್ದವು. ಬ್ಯಾಂಕಿಂಗ್ ಮೂಲಸೌಕರ್ಯವು ಹೆಚ್ಚಾಗಿ ನಗರ ಕೇಂದ್ರಿತವಾಗಿದ್ದು ಗ್ರಾಮೀಣ ಮತ್ತು ದೂರದ ಪ್ರದೇಶದ ಜನರಿಗೆ ಸೇವೆಗಳು ಸರಿಯಾಗಿ ತಲುಪುತ್ತಿರಲಿಲ್ಲ. 2000ದ ದಶಕದ ಆರಂಭವು ಪಾವತಿಗಳಲ್ಲಿ ಡಿಜಿಟಲ್ ರೂಪಾಂತರದ ಆರಂಭವನ್ನು ಸೂಚಿಸಿತು. ಭಾರತೀಯ ರಿಸರ್ವ್ ಬ್ಯಾಂಕ್ 2004ರಲ್ಲಿ ರಿಯಲ್ ಟೈಮ್ ಗ್ರಾಸ್ ಸೆಟಲ್ಮೆಂಟ್ ಮತ್ತು 2010ರಲ್ಲಿ ಇಮಿಡಿಯೇಟ್ ಪೇಮೆಂಟ್ ಸರ್ವಿಸ್ನಂತಹ ವ್ಯವಸ್ಥೆಗಳನ್ನು ಪರಿಚಯಿಸಿತು. ಇದು ವೇಗವಾಗಿ ಮತ್ತು 24 ಗಂಟೆಯೂ ಹಣ ವರ್ಗಾವಣೆಯನ್ನು ಸಾಧ್ಯವಾಗಿಸಿತು. ಇವು ಪ್ರಮುಖ ಮೈಲುಗಲ್ಲುಗಳಾಗಿದ್ದವು. ಆದರೆ ಇವುಗಳ ವ್ಯಾಪ್ತಿಯು ಈಗಾಗಲೇ ಬ್ಯಾಂಕಿಂಗ್ ವ್ಯವಸ್ಥೆಯಲ್ಲಿದ್ದವರಿಗೆ ಮಾತ್ರ ಸೀಮಿತವಾಗಿತ್ತು ಮತ್ತು ಅನೇಕರಿಗೆ ಔಪಚಾರಿಕ ಹಣಕಾಸು ಸೇವೆಗಳ ಪ್ರವೇಶವು ಸೀಮಿತವಾಗಿಯೇ ಇತ್ತು. ಭಾರತದ ಜನಸಂಖ್ಯೆಯ ಒಂದು ದೊಡ್ಡ ಭಾಗವು ಔಪಚಾರಿಕ ಹಣಕಾಸು ವ್ಯವಸ್ಥೆಯಿಂದ ಹೊರಗಿದ್ದು ಸಾಲ, ವಿಮೆ ಅಥವಾ ಸುರಕ್ಷಿತ ಉಳಿತಾಯದ ಸೌಲಭ್ಯವನ್ನು ಹೊಂದಿರಲಿಲ್ಲ. ವಿಸ್ತರಿಸಬಹುದಾದ, ಒಳಗೊಳ್ಳುವ ಮತ್ತು ನೈಜ ಸಮಯದ ಡಿಜಿಟಲ್ ಮೂಲಸೌಕರ್ಯದ ಕೊರತೆಯು ಆರ್ಥಿಕ ಬೆಳವಣಿಗೆಯ ಪ್ರಯೋಜನಗಳು ಎಲ್ಲರಿಗೂ ಪೂರ್ಣವಾಗಿ ತಲುಪಲು ಸಾಧ್ಯವಾಗುತ್ತಿರಲಿಲ್ಲ. ಈ ಹಂತದಲ್ಲಿ ಒಂದು ಅಮೂಲಾಗ್ರ ಬದಲಾವಣೆಯ ಅಗತ್ಯವು ಸ್ಪಷ್ಟವಾಗಿತ್ತು ಮತ್ತು ಇದೇ ಅಗತ್ಯವು ಭಾರತದ ಡಿಜಿಟಲ್ ಪಾವತಿ ಕ್ರಾಂತಿಗೆ ವೇದಿಕೆಯನ್ನು ಸಿದ್ಧಪಡಿಸಿತು. ಭಾರತದ ಡಿಜಿಟಲ್ ಪಾವತಿ ರೂಪಾಂತರವು 3 ಪ್ರಮುಖ ಸ್ತಂಭಗಳನ್ನು ಒಳಗೊಂಡಿದೆ. ಪ್ರಧಾನಮಂತ್ರಿ ಜನ್ಧನ್ ಯೋಜನೆ, ಆಧಾರ್ ಮತ್ತು ಮೊಬೈಲ್ ಸಂಪರ್ಕ, ಇವುಗಳನ್ನು ಒಟ್ಟಾಗಿ ಜಾಮ್ ಟ್ರಿನಿಟಿ ಎಂದು ಕರೆಯಲಾಗುತ್ತದೆ. ಪ್ರತಿಯೊಂದು ಸ್ತಂಭವೂ ಒಂದು ವಿಶಿಷ್ಟ ಉದ್ದೇಶವನ್ನು ಹೊಂದಿದೆ. ಆದರೆ ಇವೆಲ್ಲವೂ ಒಟ್ಟಾಗಿ ಸೋರಿಕೆಗಳನ್ನು ಕಡಿಮೆ ಮಾಡುವ ಮೂಲಕ, ಔಪಚಾರಿಕ ಬ್ಯಾಂಕಿಂಗ್ನಲ್ಲಿ ವಿಶ್ವಾಸವನ್ನು ಹೆಚ್ಚಿಸುವ ಮೂಲಕ ಮತ್ತು ನಾಗರಿಕರನ್ನು ಡಿಜಿಟಲ್ ಸೇವೆಯೊಂದಿಗೆ ತೊಡಗಿಸಿಕೊಳ್ಳಲು ಸಿದ್ಧಪಡಿಸುವ ಮೂಲಕ ಹಣಕಾಸಿನ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸಿವೆ. 2016ರಲ್ಲಿ ನ್ಯಾಷನಲ್ ಪೇಮೆಂಟ್ಸ್ ಕಾರ್ಪೊರೇಷನ್

ಇಂಡಿಯಾ ಯುನೈಟೆಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅನ್ನು ಪ್ರಾರಂಭಿಸಿತು. ಈ ವ್ಯವಸ್ಥೆಯು ಭಾರತದಲ್ಲಿ ಹಣದ ಚಲಾವಣೆಯ ವಿಧಾನವನ್ನೇ ಮೂಲಭೂತವಾಗಿ ಸರಳೀಗೊಳಿಸಿತು. ಯುಪಿಐನ ಪರಿಕಲ್ಪನೆಯು ಅದರ ಸರಳತೆಯಿಂದಾಗಿಯೇ ಅತ್ಯಂತ ಅಮೂಲಾಗ್ರವಾಗಿತ್ತು. ಇಲ್ಲಿ ನೆನಪಿಟ್ಟುಕೊಳ್ಳಲು ಯಾವುದೇ ಖಾತೆ ಸಂಖ್ಯೆಗಳಿಲ್ಲ. ಬಳಕೆದಾರರು ತಕ್ಷಣದ ಹಣ ವರ್ಗಾವಣೆಯನ್ನು ಪ್ರಾರಂಭಿಸಲು ಕೇವಲ ಒಂದು ಮೊಬೈಲ್ ಸಂಖ್ಯೆ, ಯುಪಿಐ ಐಡಿ ಮತ್ತು ಸುರಕ್ಷಿತ ದೃಢೀಕರಣವನ್ನು ಹೊಂದಿದ್ದರೆ ಸಾಕು. ವಹಿವಾಟುಗಳು ನೈಜ ಸಮಯದಲ್ಲಿ ಪ್ರಕ್ರಿಯೆಗೊಳ್ಳುತ್ತವೆ. ದಿನದ 24 ಗಂಟೆಯೂ ಲಭ್ಯವಿರುತ್ತವೆ ಮತ್ತು ವಿವಿಧ ಬ್ಯಾಂಕ್ಗಳು ಹಾಗೂ ಅಪ್ಲಿಕೇಶನ್ಗಳ ನಡುವೆ ಸುಲಭವಾಗಿ ಕಾರ್ಯನಿರ್ವಹಿಸುತ್ತವೆ. 2026 ಜನವರಿ 1 ನಡೆದ ಒಟ್ಟು 21.70 ಶತಕೋಟಿ ಯುಪಿಐ ವಹಿವಾಟುಗಳು ನಡೆದಿವೆ. ಯುಪಿಐ ವಹಿವಾಟು ಪ್ರಮಾಣ ವರ್ಷದಿಂದ ವರ್ಷಕ್ಕೆ ಶೇಕಡಾ 24% ಹೆಚ್ಚಾಗಿ 23.20 ಶತಕೋಟಿಗೆ ತಲುಪಿದೆ ಮತ್ತು ವಹಿವಾಟು ಮೌಲ್ಯ ಮೇ ತಿಂಗಳಲ್ಲಿ 30 ಲಕ್ಷ ಕೋಟಿ ರೂಪಾಯಿಗಳಾಗಿವೆ ಎಂದು ಭಾರತೀಯ ರಾಷ್ಟ್ರೀಯ ಪಾವತಿ ನಿಗಮ ತಿಳಿಸಿದೆ. ಬೀದಿ ವ್ಯಾಪಾರಿಗಳಿಂದ ಹಿಡಿದು ದೊಡ್ಡ ಉದ್ಯಮಿಗಳವರೆಗೆ ಜನಸಂಖ್ಯೆಯ ಬಹುತೇಕ ಜನರು ಯುಪಿಐ ಬಳಸುತ್ತಿದ್ದಾರೆ. ಡಿಜಿಟಲ್ ಪಾವತಿ ರೂಪಾಂತರವು ಹಣಕಾಸು ವ್ಯವಹಾರವನ್ನು ಸುಲಭಗೊಳಿಸಿದೆ. ಇಲ್ಲಿಯವರೆಗೆ ಅವಲೋಕನ ಕೇಳಿದಿರಿ. ಬರೆದವರು ಸಂತೋಷ್, ಓದುತ್ತಿರುವವರು ಪ್ರತಿಭಾ ನಟರಾಜ್. ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯಸ್ಥರು ಹಾಗೂ ಸಹಾಯಕ ನಿರ್ದೇಶಕರಾದ ಸುಹಾಸ್ ಆರ್.

0: ಆಕಾಶವಾಣಿ ಬೆಂಗಳೂರು.
1: ಸ್ಕೂಲ್ ಎಲ್ಲ ಇನ್ನೇನ್ ರಿಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓಹ್, ಹಾಗಾದ್ರೆ ಆ ಫೀಸು, ಆ ಬುಕ್ಸು?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.

ಸ್ನೇಹಿತರೆ, ಆಕಾಶವಾಣಿ ಬೆಂಗಳೂರು ಕೇಂದ್ರದ ಮುಖ್ಯವಾಹಿನಿಯಲ್ಲಿ ಪ್ರತಿ ಸೋಮವಾರದಿಂದ ಶುಕ್ರವಾರದವರೆಗೆ ಬೆಳಗ್ಗೆ 11:30 ಕೇಳಿ ಸಿಐಇಟಿ ಹಾಗೂ ಎನ್ಸಿಇಆರ್ಟಿ ಪ್ರಾಯೋಜಿಸುವ ಮಕ್ಕಳ ಶೈಕ್ಷಣಿಕ ಕಾರ್ಯಕ್ರಮ ಉಮಂಗ್ ಅಕ್ಷರ್ ಕಿ ಕಹಾನಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ಎನ್ಸಿ

0: ಆಕಾಶವಾಣಿ ಇನ್ನೀಗ ಪ್ರಕಟಣೆಗಳು. 6:40 ಪ್ರದೇಶ ಸಮಾಚಾರ ಕೇಳುತ್ತೀರಿ.
1: ನಿಜ ಹೇಳಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ. ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
2: ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಪ್ರತಿ ಬುಧವಾರ ಬೆಳಗ್ಗೆ 7:15 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ನಲ್ಲಿ, ಪ್ರತಿ ಗುರುವಾರ ಬೆಳಗ್ಗೆ 8:30 ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಸಿಡ್ಯಾಕ್ ಬೆಂಗಳೂರು. ತಪ್ಪದೆ ಕೇಳಿ, ಪ್ರಾಯೋಜಿತ ಸರಣಿ ಕಾರ್ಯಕ್ರಮ ತಂತ್ರಜ್ಞಾನ ತರಂಗ ಸಿಡ್ಯಾಕ್ ಜೊತೆ. ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBS BLR

0: ತಂದೆ ಮಕ್ಕಳ ಸಂಬಂಧ ಒಂದು ಸುಂದರ ಪಯಣ.
1: ಅಪ್ಪ ಸೂತ್ರಧಾರ ಕೇಳು ಕನಸು ಕಂಡಿರೆ.
0: ಅಪ್ಪ ಎಂದರೆ ಆಪ್ತತೆ, ಅಪ್ಪ ಎಂದರೆ ಆತ್ಮವಿಶ್ವಾಸ.
2: ಅಪ್ಪ ಅಮ್ಮ ಇಲ್ಲ ಅನ್ನೋ ನೋವು ಬೇಡಮ್ಮ, ನನ್ನ ನೋಡಮ್ಮ.
0: ಪಿತೃದೇವೋಭವ, ಇದು ಭಾರತೀಯ ಸಂಸ್ಕೃತಿ ತೋರಿದ ಪರಮ ಗೌರವ.
1: ನಾನು ನೋಡಿದ ಮೊದಲ ವೀರ, ಬಾಳು ಕಲಿಸಿದ ಸಲಹೆಗಾರ, ಬೆರಗು ಮೂಡಿಸೋ ಜಾದುಗಾರ.
0: ತನ್ನ ಮಗುವನ್ನು ತಂದೆಯಷ್ಟು ಚೆನ್ನಾಗಿ ಯಾರೂ ಅರ್ಥ ಮಾಡಿಕೊಳ್ಳಲಾರರು, ಇದು ಶೇಕ್ಸ್ಪಿಯರ್ ಹೇಳಿರುವ ಮಾತು.

ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್, ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನಮಂಡಲದಲ್ಲಿ ಕಾಗದ ರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ವಾರ್ತೆಗಳ ವಿವರ. ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ನಾಳೆ ಕೆಪಿಸಿಸಿ ಅಧ್ಯಕ್ಷ ಡಿಕೆ ಶಿವಕುಮಾರ್ ಲೋಕಭವನದ ಗಾಜಿನ ಮನೆಯಲ್ಲಿ ಸಂಜೆ 4:05 ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಪ್ರಮಾಣ ವಚನ ಬೋಧಿಸಲಿದ್ದಾರೆ. ಡಿಕೆ ಶಿವಕುಮಾರ್ ಅವರೊಂದಿಗೆ ಮೊದಲ ಹಂತದಲ್ಲಿ 10ರಿಂದ 12 ಶಾಸಕರು ಸಚಿವರಾಗಿ ಪ್ರಮಾಣ ವಚನ ಸ್ವೀಕರಿಸಲಿದ್ದಾರೆ. ಈ ಹಿನ್ನೆಲೆಯಲ್ಲಿ ಲೋಕಭವನದ ಬಳಿ ಬಿಗಿ ಭದ್ರತೆ ಏರ್ಪಡಿಸಲಾಗಿದೆ. ಯಾವುದೇ ಆಡಂಬರ ಇಲ್ಲದೆ ಸರಳವಾಗಿ ಪ್ರಮಾಣ ವಚನ ಕಾರ್ಯಕ್ರಮ ಜರುಗಲಿದೆ. ಸಮಾರಂಭದಲ್ಲಿ ಆದಿ ಚುಂಚನಗಿರಿ ಮಠದ ನಿರ್ಮಲಾನಂದ ನಾಥ ಸ್ವಾಮೀಜಿ ಸೇರಿದಂತೆ ಸುಮಾರು 55 ಮಠಾಧೀಶರು ಹಾಗೂ ಧಾರ್ಮಿಕ ನಾಯಕರನ್ನು ಆಹ್ವಾನಿಸಲಾಗಿದೆ. ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸ್ವೀಕಾರ ಸಮಾರಂಭಕ್ಕೆ ರಾಜಭವನದಲ್ಲಿ ಭರದ ಸಿದ್ದತೆ ನಡೆಯುತ್ತಿದ್ದರೆ, ನವದೆಹಲಿಯಲ್ಲಿ ಸಚಿವ ಸಂಪುಟ ರಚನೆ ಕುರಿತಂತೆ ವರಿಷ್ಠರ ಜೊತೆ ಸಮಾಲೋಚನೆ ನಡೆದಿದೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಅವರ ನವದೆಹಲಿಯ ನಿವಾಸದಲ್ಲಿ ನಡೆದ ಸಭೆಯಲ್ಲಿ ಲೋಕಸಭೆ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿ, ಪಕ್ಷದ ಪ್ರಧಾನ ಕಾರ್ಯದರ್ಶಿ ಕೆಸಿ ವೇಣುಗೋಪಾಲ್, ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ, ನಿರ್ಗಮಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪಾಲ್ಗೊಂಡಿದ್ದರು. ಪಕ್ಷದ ಹಿರಿಯ ನಾಯಕರನ್ನು ಒಳಗೊಂಡಂತಹ ಸರಣಿ ಸಭೆಗಳ ಬಳಿಕ ಕಾಂಗ್ರೆಸ್ ಹೈಕಮಾಂಡ್ ಇಂದು ರಾತ್ರಿಯ ಒಳಗಡೆ ಪ್ರಮಾಣ ವಚನ ಸ್ವೀಕರಿಸುವ ಸಚಿವರ ಪಟ್ಟಿಯನ್ನು ಅಂತಿಮಗೊಳಿಸುವ ನಿರೀಕ್ಷೆ ಇದೆ. ನಾಳೆ ಮೊದಲ ಹಂತದಲ್ಲಿ 10ರಿಂದ 12 ಹಿರಿಯ ನಾಯಕರು ಪ್ರಮಾಣ ವಚನ ಸ್ವೀಕರಿಸಲಿದ್ದು, ವಿಧಾನ ಪರಿಷತ್, ರಾಜ್ಯಸಭೆ ಚುನಾವಣೆ ಬಳಿಕ ಸಂಪುಟ ವಿಸ್ತರಣೆ ನಡೆಯಲಿದೆ ಎಂದು ಐಎಎನ್ಎಸ್ ಸುದ್ದಿಸಂಸ್ಥೆ ವರದಿ ಮಾಡಿದೆ. ಸಿದ್ದರಾಮಯ್ಯ ಹಾಗೂ ಡಿಕೆ ಶಿವಕುಮಾರ್ ಇಬ್ಬರು ಈಗಾಗಲೇ ತಮ್ಮ ಶಿಫಾರಸುಗಳನ್ನು ಪಕ್ಷದ ವರಿಷ್ಠರಿಗೆ ಸಲ್ಲಿಸಿದ್ದಾರೆ. ವರಿಷ್ಠರು ಪಟ್ಟಿಗಳನ್ನು ಪರಿಶೀಲಿಸಿ ಸಚಿವರ ಹೆಸರುಗಳನ್ನು ಅಂತಿಮಗೊಳಿಸಲಿದ್ದಾರೆ. ನಾಳೆ ನಿಯೋಜಿತ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಪ್ರಮಾಣ ವಚನ ಸಮಾರಂಭ ಲೋಕಭವನದಲ್ಲಿ ನಿಗದಿಯಾಗಿರುವುದರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಜನಸಂದಣಿ ಹಾಗೂ ವಾಹನ ಸಂಚಾರ ದಟ್ಟಣೆ ಉಂಟಾಗಲಿದೆ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶವಿದ್ದು, ಸಾರ್ವಜನಿಕರು ಪ್ರವೇಶಿಸಲು ಅವಕಾಶ ಇರುವುದಿಲ್ಲ. ಈ ನಡುವೆ ಲೋಕಭವನದ ಆವರಣದಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭದ ಸಿದ್ದತೆಗಳನ್ನು ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಖುದ್ದು ಪರಿಶೀಲಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಪೊಲೀಸ್ ಆಯುಕ್ತ ಸೀಮಂತ್ ಕುಮಾರ್ ಸಿಂಗ್, ಪಾಸ್ಗಳನ್ನು ಹೊಂದಿರುವವರಿಗೆ ಮಾತ್ರ ಲೋಕಭವನದ ಆವರಣ ಪ್ರವೇಶಕ್ಕೆ ಅವಕಾಶ ನೀಡಲಾಗುವುದು ಎಂದು ತಿಳಿಸಿದ್ದಾರೆ. ನಾಳೆ ಮಧ್ಯಾಹ್ನ 12 ರಾತ್ರಿ 8 ಕೆಲ ರಸ್ತೆಗಳ ಸಂಚಾರದಲ್ಲಿ ಮಾರ್ಪಾಡು ಮಾಡಲಾಗಿದೆ. ಕಬನ್ ರಸ್ತೆಯ ಬಿಆರ್ವಿ ಜಂಕ್ಷನ್ನಿಂದ ಸಿಟಿಒ ಜಂಕ್ಷನ್ವರೆಗೆ ಹಾಗೂ ಸಿಟಿಒ ವೃತ್ತದಿಂದ ಲೋಕಭವನದವರೆಗೆ ಕಾರ್ಯಕ್ರಮದಲ್ಲಿ ಭಾಗಿಯಾಗಲು ಅವಕಾಶ ಕಲ್ಪಿಸಿರುವ ವಾಹನಗಳನ್ನು ಹೊರತುಪಡಿಸಿ ಎಲ್ಲಾ ಮಾದರಿಯ ವಾಹನಗಳ ಸಂಚಾರವನ್ನು ನಿರ್ಬಂಧಿಸಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಇದೇ ವೇಳೆ ನಾಳೆ ಮಧ್ಯಾಹ್ನ 12 ರಾತ್ರಿ 10 ಬೆಂಗಳೂರು ನಗರ ವ್ಯಾಪ್ತಿಯಲ್ಲಿ ಭಾರಿ ವಾಹನಗಳ ಸಂಚಾರ

0: ಕಾರ್ಯಕ್ರಮವನ್ನು ನಿಷೇಧಿಸಲಾಗಿದೆ. ವಿಧಾನಮಂಡಲದ ವಿವಿಧ ಪ್ರಕ್ರಿಯೆಗಳಿಗೆ ಕಾಗದರಹಿತ ವ್ಯವಸ್ಥೆ ಜಾರಿಗೊಳಿಸುವ ಪ್ರಕ್ರಿಯೆಗೆ ಚಾಲನೆ ದೊರೆತಿದೆ. ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿ ವಿಧಾನಮಂಡಲದ ಪ್ರಕ್ರಿಯೆಗಳ ಡಿಜಿಟಲೀಕರಣ ಕೈಗೊಳ್ಳುವ ಕುರಿತು ಸಂಪತ್ತು ಹಾಗೂ ಕರ್ನಾಟಕ ವಿಧಾನಮಂಡಲಗಳ ಸಚಿವಾಲಯಗಳು ಒಪ್ಪಂದಕ್ಕೆ ಸಹಿಯನ್ನು ಹಾಕಿದ್ದು 6 ತಿಂಗಳ ಒಳಗೆ ಅನುಷ್ಠಾನಗೊಳ್ಳಲಿದೆ ಎಂದು ವಿಧಾನಸಭಾಧ್ಯಕ್ಷ ಯುಟಿ ಖಾದರ್ ತಿಳಿಸಿದ್ದಾರೆ. ಮಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ನ್ಯಾಷನಲ್ ಇ ವಿಧಾನ್ ಅಪ್ಲಿಕೇಶನ್ ಬಳಸಿದರೆ ಅನುಷ್ಠಾನದ 60% ಪಾಲನ್ನು ಕೇಂದ್ರ ಸರ್ಕಾರ ನೀಡಲಿದೆ. ವಿಧಾನಸಭೆಯ ಡಿಜಿಟಲೀಕರಣಕ್ಕೆ 72 ಕೋಟಿ ರೂಪಾಯಿ ಹಾಗೂ ವಿಧಾನ ಪರಿಷತ್ತಿನ ಡಿಜಿಟಲೀಕರಣಕ್ಕೆ 52 ಕೋಟಿ ರೂಪಾಯಿ ವೆಚ್ಚವಾಗಲಿದೆ. ಡಿಜಿಟಲೀಕರಣದಿಂದ ವಿಧಾನಮಂಡಲದ ಕಲಾಪಗಳಿಗೆ ಸಂಬಂಧಿಸಿದ ಪ್ರಶ್ನೆಗಳು, ಉತ್ತರಗಳು, ಬಜೆಟ್ ಪ್ರತಿಗಳು, ಮಸೂದೆಗಳ ಪ್ರತಿ, ಮುದ್ರಣ ಸಾಗಾಟ ಮತ್ತು ಅದಕ್ಕೆ ಬಳಸುವ ಕಾಗದದ ವೆಚ್ಚ ಉಳಿಕೆಯಾಗಲಿದೆ ಎಂದು ಯುಟಿ ಖಾದರ್ ವಿವರಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹೂರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಆಳಂದದ ಲಾಡ್ಲೆ ಮಶಾಕ್ ದರ್ಗಾ ಗಲಭೆ ಪ್ರಕರಣ ಹಿಂಪಡೆದ ರಾಜ್ಯ ಸರ್ಕಾರದ ನಿರ್ಧಾರ ರದ್ದುಗೊಳಿಸಲು ಸೂಚನೆ ನೀಡಬೇಕು ಎಂದು ಬಿಜೆಪಿ ನಿಯೋಗ ರಾಜ್ಯಪಾಲರಿಗೆ ಇಂದು ಮನವಿ ಮಾಡಿದೆ. ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ ನೇತೃತ್ವದ ಬಿಜೆಪಿ ನಿಯೋಗ ರಾಜ್ಯಪಾಲ ಥಾವರ್ಚಂದ್ ಗೆಹ್ಲೋಟ್ ಅವರನ್ನು ಭೇಟಿ ಮಾಡಿ ದೂರು ಸಲ್ಲಿಸಿದೆ. ಪ್ರಕರಣ ಹಿಂಪಡೆದ ನಿರ್ಣಯ ರದ್ದುಗೊಳಿಸಲು ಸರ್ಕಾರಕ್ಕೆ ಸೂಕ್ತ ನಿರ್ದೇಶನ ನೀಡುವಂತೆ ದೂರಿನಲ್ಲಿ ಉಲ್ಲೇಖಿಸಲಾಗಿದೆ. ಬಳಿಕ ಮಾತನಾಡಿದ ಪರಿಷತ್ ವಿಪಕ್ಷ ನಾಯಕ ಛಲವಾದಿ ನಾರಾಯಣಸ್ವಾಮಿ, ಗಲಭೆ ವೇಳೆ ಪೊಲೀಸರು ಹಾಗೂ ಜಿಲ್ಲಾಧಿಕಾರಿ ಮೇಲೆ ಹಲ್ಲೆ ನಡೆಸಲಾಗಿತ್ತು. ಹೀಗಿದ್ದರೂ ಮತ ಬ್ಯಾಂಕಿಗಾಗಿ ಕಾಂಗ್ರೆಸ್ ಸರ್ಕಾರ ಪ್ರಕರಣ ಹಿಂಪಡೆದಿದೆ ಎಂದು ಆರೋಪ ಮಾಡಿದ್ದಾರೆ. ಕೇಂದ್ರ ಸರ್ಕಾರದ ಪಂಚಾಯತ್ ರಾಜ್ ಸಚಿವಾಲಯ ಪ್ರಕಟಿಸಿರುವ 2025ನೇ ಸಾಲಿನ ದೀನ್ ದಯಾಳ್ ಉಪಾಧ್ಯಾಯ ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರದಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ರಾಜ್ಯದ 6 ಗ್ರಾಮ ಪಂಚಾಯತ್ಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯತ್ಗಳಲ್ಲಿ 5 ಪಂಚಾಯತ್ಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಭಾಜನವಾಗಿದೆ. ಇನ್ನು ಹವಾವರ್ತಮಾನ. ಗುರುವಾರದ ವೇಳೆಗೆ ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶಿಸುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ನಡುವೆ ರಾಜ್ಯದ ಹಲವೆಡೆ ಮಳೆಯಾಗುತ್ತಿದೆ. ದಕ್ಷಿಣ ಕನ್ನಡ, ಉಡುಪಿ ಮತ್ತು ಉತ್ತರ ಕನ್ನಡ ಜಿಲ್ಲೆಗಳ ಕೆಲವೆಡೆ ಇಂದು ಗುಡುಗು ಸಹಿತ ಭಾರೀ ಮಳೆಯಾಗುವ ಸಾಧ್ಯತೆ ಇದೆ. ಧಾರವಾಡ, ಗದಗ, ಹಾವೇರಿ, ಬೆಳಗಾವಿ ಜಿಲ್ಲೆಗಳಲ್ಲಿ ಗಾಳಿಯೊಂದಿಗೆ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ. ಬೆಂಗಳೂರಿನಲ್ಲಿ ಮೋಡ ಕವಿದ ವಾತಾವರಣ ಇರಲಿದ್ದು ಇಂದು ಹಗುರದಿಂದ ಗುಡುಗು ಸಹಿತ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಚಿಕ್ಕಮಗಳೂರು ಜಿಲ್ಲೆಯ ಮಲೆನಾಡು, ಅರೆಮಲೆನಾಡು ಭಾಗದಲ್ಲಿ ಕಳೆದ 4 ದಿನಗಳಿಂದ ವ್ಯಾಪಕ ಮಳೆಯಾಗುತ್ತಿದೆ. ಚಿಕ್ಕಮಗಳೂರು ನಗರ, ಲಕ್ಯ, ಸಖರಾಯಪಟ್ಟಣ, ಆಲ್ಡೂರು, ವಸ್ತಾರೆ, ಮಲ್ಲಂದೂರು, ಶೃಂಗೇರಿ, ಕಳಸ ಸೇರಿ ಹಲವೆಡೆ ಗಾಳಿ ಸಹಿತ ಮಳೆಯಾಗುತ್ತಿದ್ದು ಹಲವೆಡೆ ವಿದ್ಯುತ್ ಕಂಬಗಳು, ಮರಗಳು ಉರುಳಿ ಬಿದ್ದಿದ್ದು ದುರಸ್ತಿ ಕಾರ್ಯ ಜರುಗುತ್ತಿದೆ. ಮಳೆಯ ಹಿನ್ನೆಲೆಯಲ್ಲಿ ಇಂದು ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಜಿಲ್ಲಾಧಿಕಾರಿ ಭವರ್ ಸಿಂಗ್ ಮೀನಾ ಮಳೆಯಿಂದ ಉಂಟಾಗುವ ಅಪಾಯ ಹಾನಿ ತಡೆಗಟ್ಟಲು ತುರ್ತು ಕ್ರಮ ವಹಿಸುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಮಳೆಗಾಲ ಎದುರಿಸಲು ಜಿಲ್ಲಾಡಳಿತ ಸಕಲ ಸಿದ್ದತೆಯನ್ನು ನಡೆಸಿದೆ. ತಹಸೀಲ್ದಾರ್ ಹಂತದಲ್ಲಿ ಜಿಲ್ಲೆಯ 9 ತಾಲೂಕುಗಳಲ್ಲಿ ತುರ್ತು ಪರಿಹಾರ ಕ್ರಮಗಳಿಗಾಗಿ ಒಟ್ಟು 3.25 ಕೋಟಿ ರೂಪಾಯಿ ಲಭ್ಯವಿದ್ದು ಅಗತ್ಯವಿದ್ದಲ್ಲಿ ಇನ್ನೂ ಹೆಚ್ಚಿನ ಅನುದಾನ ಒದಗಿಸಲಾಗುವುದು ಎಂದು ಜಿಲ್ಲಾಧಿಕಾರಿ ದರ್ಶನ್ ಹೆಚ್ವಿ ತಿಳಿಸಿದ್ದಾರೆ. ಇದೇ 4ರಿಂದ ಜಿಲ್ಲೆಯಲ್ಲಿ ಮುಂಗಾರು ಆರಂಭವಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಈ ಹಿನ್ನೆಲೆಯಲ್ಲಿ ಸಂಭವನೀಯ ಕೃತಕ ನೆರೆ, ಪ್ರವಾಹ ಸೇರಿದಂತೆ ಪ್ರಾಕೃತಿಕ ವಿಕೋಪದಂತಹ ಪರಿಸ್ಥಿತಿಗಳನ್ನು ಎದುರಿಸಲು ಜಿಲ್ಲಾಡಳಿತ ಸಿದ್ದವಾಗಿದೆ. ಜಿಲ್ಲೆಯಲ್ಲಿ ಒಟ್ಟು 115 ಕಾಳಜಿ ಕೇಂದ್ರಗಳನ್ನು ಗುರುತಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಮಂಗಳೂರಿಗೆ ಮಹಾನಗರ ಪಾಲಿಕೆಯ 60 ವಾರ್ಡ್ಗಳಿಗೆ ಎಂಜಿನಿಯರ್ಗಳನ್ನು, 223 ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪಿಡಿಒಗಳು, 13 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಮುಖ್ಯಾಧಿಕಾರಿಗಳನ್ನು ಇನ್ಸಿಡೆಂಟ್ ಕಮಾಂಡರ್ಗಳಾಗಿ ನೇಮಕ ಮಾಡಲಾಗಿದೆ ಎಂದು ತಿಳಿಸಿದ್ದಾರೆ. ಇನ್ನು ಸಂಕ್ಷಿಪ್ತ ಸುದ್ದಿಗಳು. ಡಾಕ್ಟರ್ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾನಿಲಯದ ಆರೋಗ್ಯ ಕೇಂದ್ರದ ವತಿಯಿಂದ ವಿದ್ಯಾರ್ಥಿಗಳು ಮತ್ತು ಸಿಬ್ಬಂದಿ ವರ್ಗದವರಿಗೆ ಇಂದು ಉಚಿತ ಆರೋಗ್ಯ ತಪಾಸಣೆ, ರಕ್ತದಾನ ಶಿಬಿರ ಮತ್ತು ನೇತ್ರದಾನ ನೋಂದಣಿ ಕಾರ್ಯಕ್ರಮ ಜರುಗಿತು. ಕಾರ್ಯಕ್ರಮವನ್ನು ಕುಲಪತಿ ಪ್ರೊಫೆಸರ್ ರಮೇಶ್ ಬಿ ಉದ್ಘಾಟಿಸಿದರು. ಕೊಡಗು ಜಿಲ್ಲೆಯ ಮೂಲಕ ಹಾದು ಹೋಗುವ ರೈಲು ಮಾರ್ಗಕ್ಕೆ ಸಂಬಂಧಪಟ್ಟಂತೆ ರೈಲ್ವೆ ಸಚಿವಾಲಯದ ಮುಂದೆ ಯಾವುದೇ ಪ್ರಸ್ತಾವನೆ ಇಲ್ಲ ಎಂದು ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದ ಸಂಸದರಾದಂತಹ ಯದುವೀರ್ ಕೃಷ್ಣದತ್ತ ಚಾಮರಾಜ ಒಡೆಯರ್ ಸ್ಪಷ್ಟಪಡಿಸಿದ್ದಾರೆ. ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರನ್ನು ದೆಹಲಿಯಲ್ಲಿ ಭೇಟಿ ಮಾಡಿದ ಬಳಿಕ ಈ ವಿಷಯವನ್ನು ಅವರು ತಿಳಿಸಿದ್ದಾರೆ. ಚಾಮರಾಜನಗರ ಜಿಲ್ಲೆಯಲ್ಲಿ ಇದೇ 30ರಿಂದ ಜುಲೈ 29ರವರೆಗೆ ವಿಶೇಷ ಸಮಗ್ರ ಪರಿಷ್ಕರಣೆ ನಡೆಯಲಿದೆ ಎಂದು ಚಾಮರಾಜನಗರ ಜಿಲ್ಲಾಧಿಕಾರಿ ಶ್ರೀರೂಪ ತಿಳಿಸಿದ್ದಾರೆ. ಯಾವುದೇ ಅರ್ಹ ನಾಗರಿಕರನ್ನು ಕೈ ಬಿಡುವುದಿಲ್ಲ ಎಂದು ಹೇಳಿದ್ದಾರೆ. ಮಳೆಗಾಲದಲ್ಲಿ ಸಾರ್ವಜನಿಕರು ತಮ್ಮ ಆರೋಗ್ಯದ ಹಿತದೃಷ್ಟಿಯಿಂದ ಸೊಳ್ಳೆಗಳಿಂದ ಹರಡುವ ರೋಗಗಳಾದ ಡೆಂಘಿ, ಚಿಕುನ್ಗುನಿಯಾ, ಮಲೇರಿಯಾ ಮತ್ತು ಆನೆಕಾಲು ರೋಗಗಳ ವಿರುದ್ದ ಮುನ್ನೆಚ್ಚರಿಕೆ ವಹಿಸುವುದು ಅತ್ಯಂತ ಅಗತ್ಯವಾಗಿದೆ ಎಂದು ಬೀದರ್ ಜಿಲ್ಲಾಧಿಕಾರಿ ಶಿಲ್ಪಾ ಶರ್ಮಾ ತಿಳಿಸಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ನಾಳೆ ಸಂಜೆ ಪ್ರಮಾಣ ವಚನ, ಇಂದು ರಾತ್ರಿ ವೇಳೆಗೆ ಸಚಿವರ ಪಟ್ಟಿ ಅಂತಿಮ. ಲೋಕಭವನಕ್ಕೆ ಆಹ್ವಾನಿತರಿಗೆ ಮಾತ್ರ ಪ್ರವೇಶ, ವಿಧಾನಸೌಧ ಸುತ್ತಮುತ್ತಲ ರಸ್ತೆ ಸಂಚಾರ ನಿರ್ಬಂಧ. ವಿಧಾನ ಮಂಡಲದಲ್ಲಿ ಕಾಗದರಹಿತ ವ್ಯವಸ್ಥೆ 6 ತಿಂಗಳಲ್ಲಿ ಜಾರಿ, ಸಭಾಧ್ಯಕ್ಷ ಯುಟಿ ಖಾದರ್ ಸ್ಪಷ್ಟನೆ. ಆಳಂದ ಗಲಭೆ ಪ್ರಕರಣ ಹಿಂಪಡೆದ ಸರ್ಕಾರ, ರಾಜ್ಯಪಾಲರಿಗೆ ದೂರು ನೀಡಿದ ಬಿಜೆಪಿ ನಿಯೋಗ. ಇದೇ 4ರಂದು ಕೇರಳಂಗೆ ನೈಋತ್ಯ ಮಾನ್ಸೂನ್ ಪ್ರವೇಶ, ಹವಾಮಾನ ಇಲಾಖೆ ಮುನ್ಸೂಚನೆ, ರಾಜ್ಯದಲ್ಲೂ ಮಳೆ ಸಂಭವ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 7:35 ಕ್ಕೆ.

ನೀರನ್ನು ಮಿತವಾಗಿ ಬಳಸಿ. ಸ್ವಚ್ಛತೆಯ ಸಂದರ್ಭ ಶೌಚಾಲಯ ಬಳಕೆ, ಹೂದೋಟ ನಿರ್ವಹಣೆ ಮತ್ತು ವಾಹನ ಕ್ಲೀನಿಂಗ್ ಎಲ್ಲ ಸಂದರ್ಭಗಳಲ್ಲೂ ನೀರನ್ನು ಅಗತ್ಯ ಇರುವಷ್ಟೇ ಬಳಸಿ. ಮಿತವಾಗಿ ಬಳಸಿ, ನೀರು ಉಳಿಸಿ.

ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರನ್ನೇ ತಿಮ್ಮಪ್ಪ ಎಚ್ ಗೌಡ ಅವರು ಸಂದರ್ಶನ ನಡೆಸಿದ್ದಾರೆ. ಈ ಸಂದರ್ಶನವನ್ನು ನಾವು ಬಿತ್ತರಿಸ್ತೇವೆ. ನಂತರ ಜನಪದ ಸಂಗೀತ ಇರಲಿದೆ. ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದಗಳಿರುತ್ತೆ, ಅದನ್ನು ಕೂಡ ನಾವು ನಿಮಗೆ ಕೇಳಿಸ್ತೇವೆ.

0: ಕೃಷಿ ರಂಗ ಕಾರ್ಯಕ್ರಮವನ್ನು ಕೇಳುತ್ತಿರುವ ನಮ್ಮೆಲ್ಲ ರೈತ ಬಾಂಧವರಿಗೆ ಶರಣು ಶರಣಾರ್ಥಿಗಳು. ರೈತ ಬಾಂಧವರೇ, ಇವತ್ತಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಸಂದರ್ಶನ ಅಂತ ಜನಪದ ಸಂಗೀತ ಕಾರ್ಯಕ್ರಮ ಇರುತ್ತೆ. ಮೊದಲಿಗೆ ಒಂದು ವಾಣಿಜ್ಯ ಪ್ರಕಟಣೆ.
1: ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
1: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-3.
0: ರೈತ ಬಾಂಧವರೇ ಕೇಳಿ, ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ, ಈ ವಿಷಯದ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸಿರುವ ಸಂದರ್ಶನ.

0: ಇದೆ. ಅದು ಮಳೆ ಆಶ್ರಿತ ಪ್ರದೇಶ ಇರ್ಬೋದು ಅಥವಾ ಖುಷ್ಕಿ ಇರ್ಬೋದು, ಯಾವುದೇ ಒಣ ಭೂಮಿ ಇರ್ಬೋದು, ನಮಗೆ ಮೇವು ಬೇಕೇ ಬೇಕು. ಹಾಗಾಗಿ ಇವತ್ತು ಮೇವು ನಮ್ಮ ಪ್ರಾಣಿಗಳಿಗೆ ಬೇಕೇ ಬೇಕು. ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡ ಮರಗಳ ಮಹತ್ವವನ್ನು ತಿಳಿಸಿ.
1: ಇದು ಭಾಳ ಒಳ್ಳೆಯ ಪ್ರಶ್ನೆ ಸರ್. ಮಳೆಯಾಶ್ರಿತ ಆಗಿರ್ಬೋದು ಅಥವಾ ನೀರಾವರಿ ಆಗಿರ್ಬೋದು, ಸೊ ಮೇವಿನ ಗಿಡ ಮರಗಳು ತನ್ನದೇ ಆದ ಒಂದು ಪಾತ್ರವನ್ನು ವಹಿಸ್ತವೆ ಸರ್. ಪ್ರಮುಖವಾಗಿ ಅಂದರೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮಳೆಯ ಪ್ರಮಾಣ ಕಡಿಮೆ ಇರ್ತದೆ, ಮಣ್ಣಿನ ತೇವಾಂಶ ಕಡಿಮೆ ಇರುತ್ತೆ, ಅನಿಶ್ಚಿತ ಮಳೆ ಇರ್ತದೆ. ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹಸಿರು ಮೇವಿನ ಕೊರತೆ ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಅದರಲ್ಲಿ ನೀರಾವರಿ ಅನುಕೂಲವಿಲ್ಲದಂತಹ ರೈತರು, ಬರೀ ಖುಷ್ಕಿ ಜಮೀನನ್ನು ಹೊಂದಿರತಕ್ಕಂಥವ್ರಿಗೆ ಜಾನುವಾರುಗಳಿಗೆ ಹಸಿರು ಮೇವನ್ನು ವರ್ಷ ಪೂರ್ತಿ ಪೂರೈಸಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ. ಆದ್ದರಿಂದ ಇಂಥ ಒಂದು ಸಂದರ್ಭದಲ್ಲಿ ಮೇವಿನ ಗಿಡ ಮರಗಳು ಪ್ರಮುಖ ಪಾತ್ರವನ್ನು ವಹಿಸ್ತವೆ. ಇವುಗಳ ಆಳವಾದ ಬೇರುಗಳು ಏನು ಈ ಬೇಸಿಗೆಯಲ್ಲೂ ಕೂಡ ಮಣ್ಣಿನ ತೇವಾಂಶವನ್ನು ಹೀರಿಕೊಂಡು ಚೆನ್ನಾಗಿ ಬೆಳೆದು ಹಸಿರು ಮೇವನ್ನು ಉತ್ಪಾದನೆ ಮಾಡ್ತವೆ. ಅದನ್ನು ಚೆನ್ನಾಗಿ ಜಾನುವಾರುಗಳಿಗೆ ನೀಡಿ ಅವುಗಳ ಆರೋಗ್ಯವನ್ನು ನಾವು ಕಾಪಾಡಲಿಕ್ಕೆ ಇವು ಪ್ರಮುಖ ಪಾತ್ರವನ್ನು ವಹಿಸ್ತವೆ ಸರ್.
0: ಈಗ ನಾವು ಬೇರೆ ಬೇರೆ ಗಿಡ ಮರಗಳನ್ನು ನಾವು ನೋಡ್ತಿರ್ತೇವೆ, ಅದೇ ಥರ ಈಗ ಮೇವಿನ ಗಿಡ ಮರಗಳನ್ನು ಕೂಡ ನಾವು ನೋಡ್ತಿರ್ತೇವೆ. ಇವು ಗದ್ದೆ ಮೇವುಗಳಿಗಿಂತ ಯಾವ ರೀತಿ ಭಿನ್ನ ಆಗಿರ್ತವೆ, ಇದ್ರ ಬಗ್ಗೆ ಹೇಳಿ ಡಾಕ್ಟರ್.
1: ಇದು ಮುಖ್ಯವಾಗಿ ಈ ಮೇವಿನ ಗಿಡ ಮರಗಳು ಅಂದರೆ ಉದಾಹರಣೆಗೆ ನಾವು ಸುಬಾಬುಲ್ ಇರ್ಬೋದು, ಅಗಸೆ ಅಂತ ಹೇಳ್ತೀವಿ, ಎಬ್ಬೇವು ಅಂತ ಹೇಳ್ತೀವಿ, ಇವು ಬಹುವಾರ್ಷಿಕ ಮರಗಳಾಗಿರ್ತವೆ. ಇವು ಏಕವಾರ್ಷಿಕ ಅಲ್ಲ, ಒಂದ್ಸರಿ ನೆಟ್ಟರೆ ಅದನ್ನು ಹಲವಾರು ವರ್ಷಗಳು ಅವು ಮೇವನ್ನು ಹಸಿರು ಮೇವನ್ನು ಎಲೆಗಳನ್ನು ಸೊಪ್ಪನ್ನು ಉತ್ಪಾದನೆ ಮಾಡ್ತಾ ಹೋಗ್ತವೆ. ಇವುಗಳ ಆಳವಾದ ಬೇರುಗಳು ಕಡಿಮೆ ನೀರನ್ನು ಉಪಯೋಗಿಸ್ಕೊಂಡು ಬರ ಪರಿಸ್ಥಿತಿಯಲ್ಲೂ ಚೆನ್ನಾಗಿ ಬೆಳೆದು ಹಸಿರು ಮೇವನ್ನು ಉತ್ತಮ ಇಳುವರಿಯನ್ನು ಕೊಡ್ತವೆ. ಹಾಗೂ ಈ ಮೇವಿನ ಗಿಡ ಮರಗಳ ಸೊಪ್ಪಿನಲ್ಲಿ ಹೆಚ್ಚಿನ ಸಸಾರಜನಕ ಪ್ರೋಟೀನ್ ಅಂತ ನಾವೇನು ಹೇಳ್ತೀವಿ ಅದು, ಮತ್ತೆ ಅನೇಕ ಖನಿಜಾಂಶಗಳು ಜಾಸ್ತಿ ಇರೋದ್ರಿಂದ ಇದು ಬಹಳ ಉತ್ಕೃಷ್ಟವಾದ ಮೇವಾಗಿ ಪರಿಣಮಿಸುತ್ತೆ. ಆದರೆ ಈ ಗದ್ದೆ ಮೇವಿನಲ್ಲಿ ಏನಾಗುತ್ತೆ ಅಂದರೆ ಇವು ಬಹುತೇಕ ಏಕವಾರ್ಷಿಕ ಅಥವಾ ಬಹುವಾರ್ಷಿಕವಾಗಿರ್ತವೆ. ಇವು ಮಳೆ ಇಲ್ಲದೇ ಇದ್ರೆ ಇವು ಒಣಗೋಗ್ತವೆ, ಅಲ್ಲಿ ಮೇವಿನ ಇಳುವರಿ ಕಡಿಮೆ ಆಗುತ್ತೆ ಗದ್ದೆ ಮೇವಿನಲ್ಲಿ. ಸೊ ಹಾಗೆ ಇವನ್ನ ನಿರ್ವಹಣಾ ವೆಚ್ಚ ಕೂಡ ಜಾಸ್ತಿ. ಪ್ರತಿ ವರ್ಷನೂ ಅವನ್ನ ನಾಟಿ ಮಾಡಿಬಿಟ್ಟು ಬೆಳೆಸಿ ನಾವು ಪ್ರತಿ ವರ್ಷನೂ ಏನು ಕೃಷಿ ಪರಿಕರಗಳನ್ನು ಹಾಕಬೇಕು, ಖರ್ಚು ಜಾಸ್ತಿ ಆಗುತ್ತೆ. ಆದರೆ ಮೇವಿನ ಗಿಡ ಮರಗಳು ಒಂದ್ಸರಿ ನಾಟಿ ಮಾಡಿದ್ರೆ 15-20 ವರ್ಷ ನಾವು ಏನು ಮಾಡಬೇಕಾಗಿಲ್ಲ. ಸೊ ಇವೇ ಮುಖ್ಯವಾದ ವಿಶೇಷ ಗುಣಲಕ್ಷಣಗಳು ಇವಕ್ಕಿರೋದು ಅಂತ.
0: ಈ ಬೇಸಿಗೆ ಕಾಲದಲ್ಲಿ ಜಾನುವಾರುಗಳಿಗೆ ಈ ಮೇವಿನ ಗಿಡ ಮರಗಳು ಬಹಳ ಉಪಯುಕ್ತ ಅಂತ ನಾವು ಕೇಳಿದ್ದೇವೆ, ಹೇಗೆ ಒಂದೊಂದಾಗಿ ನಮಗೆ ಹೇಳಿ.
1: ಈ ಪ್ರಮುಖವಾಗಿ ಹೇಳಬೇಕು ಅಂದರೆ ಬೇಸಿಗೆ ಹಂಗಾಮ್ನಲ್ಲಿ ವಾರ್ಷಿಕ ಹಸಿರು ಮೇವು ನೀರಿನ ಅಭಾವದಿಂದ ಒಣಗೋಗ್ತವೆ ಅಂತ ನಾನು ಆಗ್ಲೇ ಹೇಳಿದೆ. ಆದರೆ ಈ ಮೇವಿನ ಗಿಡ ಮರಗಳು ಬೇಸಿಗೆನಲ್ಲೂ ಸಹ ಹಸಿರಾಗಿರ್ತವೆ, ಯಾಕೆಂದರೆ ಇವು ದ್ವಿದಳ ಜಾತಿಗೆ ಸೇರಿರ್ತವೆ, ಆಳವಾದ ಬೇರನ್ನು ಹೊಂದಿರ್ತವೆ, ಭೂಮಿಯ ಕೆಳಸ್ತರದಿಂದ ನೀರನ್ನು ತಗೊಂಡು ಚೆನ್ನಾಗಿ ಉತ್ಕೃಷ್ಟವಾಗಿ ಬೆಳೀತವೆ. ಆಮೇಲೆ ಇದರಲ್ಲಿ ಹೆಚ್ಚು ಸಸಾರಜನಕ ಇರುತ್ತೆ, ಹಾಗೆ ಕಬ್ಬಿಣ ಅಂಶ, ಸುಣ್ಣ ಅಂಶ, ಅನೇಕ ಪೋಷಕಾಂಶಗಳು ಸಮೃದ್ಧವಾಗಿರೋದ್ರಿಂದ ಇವು ಸಮೃದ್ಧವಾದ ಒಂದು ಆಹಾರವನ್ನು ರಾಸುಗಳಿಗೆ ಕೊಡ್ತವೆ. ಅದರಲ್ಲೂ 5 ರಾಸುಗಳಲ್ಲಿ ನಾವು ಅವುಗಳ ಆರೋಗ್ಯವನ್ನು ಸುಧಾರಿಸ್ಲಿಕ್ಕೆ, ಹಾಗೆ ಹಾಲಿನ ಇಳುವರಿ ಹಾಗೂ ಗುಣಮಟ್ಟವನ್ನು ಜಾಸ್ತಿ ಮಾಡಲಿಕ್ಕೆ ಇವು ಸಹಾಯಕಾರಿ ಅಂತ ಹೇಳ್ಬೋದು. ಹಾಗೆ ಇವುಗಳನ್ನು ನೀಡೋದ್ರಿಂದ ಡೈರಿ ಫೀಡ್ ಅಂತ ನಾವು ಎಕ್ಸ್ಟರ್ನಲ್ ಆಗಿ ಏನು ತರ್ತೀವಿ, ಸೊ ಪಶು ಆಹಾರ, ಅದನ್ನು ಕಡಿಮೆ ಮಾಡ್ಬೋದು, ಖರ್ಚು ಕಡಿಮೆ ಮಾಡ್ಬೋದು. ಇದರಿಂದ ಈ ಒಂದು ಬರಗಾಲದಲ್ಲಿಯೂ ಕೂಡ ಈ ಮೇವಿನ ಗಿಡ ಮರಗಳನ್ನು ನಾವು ಜೀವರಕ್ಷಕ ಆಹಾರ ಅಂತ ಹೇಳ್ಬೋದಾಗತ್ತೆ.
0: ಅಂದ್ರೆ ಈ ಮೇವಿನ ಗಿಡಗಳನ್ನು ನಾವು ಆಗಾಗ ಮನೆ ಸುತ್ತಮುತ್ತಲು ಬೆಳೆಸಿದ್ರು ಉತ್ತಮ.
1: ಮನೆ ಸುತ್ತಮುತ್ತನೂ ಬೆಳೆಸ್ಕೋಬಹುದು, ಮತ್ತೆ ಜಮೀನಿನ ಬದುಗಳ ಸುತ್ತನೂ ನಾವು ಬೆಳೆಸಬಹುದು. ಜಮೀನಿನ ಮಧ್ಯದಲ್ಲಿ ಬದುಗಳು ಇರ್ತಾವಲ್ಲ, ಅದರಲ್ಲೂ ಬೆಳೆಸ್ಬಿಟ್ಟು ನಾವು ಅವಾಗವಾಗ ಈಗ ಬೆಳೆಸಿದ 1-1.5 ವರ್ಷದಿಂದ ನಾವು ಕಟಾವು ಮಾಡಕ್ಕೆ ಶುರು ಮಾಡಿ ಅದನ್ನ ನಾವು ದನಕರುಗಳಿಗೆ ನೀಡ್ತಾ ಹೋಗ್ಬಹುದು. ಹಸಿರು ಮೇವಾಗಿ ಒಣ ಹುಲ್ಲಿನ ಜೊತೆ ಮಿಶ್ರಣ ಮಾಡಿ ನೀಡಬಹುದಾಗುತ್ತೆ.
0: ಹಾಗಾಗಿ ನಿಮಗೆ ಮೇವಿನ ಕೊರತೆನೂ ಕೂಡ ಬರೋದಿಲ್ಲ.
1: ಹೌದು, ಮೇವಿನ ಕೊರತೆಯನ್ನು ಅದರಲ್ಲೂ ಬೇಸಿಗೆ ಕಾಲದಲ್ಲಿ ಹಸಿರು ಮೇವು ಸಿಕ್ಕೋದಿಲ್ಲ, ಅದನ್ನ ಪೂರೈಸಲಿಕ್ಕೆ ಈ ಮೇವಿನ ಗಿಡ ಮರಗಳು
0: ಬರೀ ಒಣ ಹುಲ್ಲಿನ ಜೊತೆಗೆ ಇದನ್ನು ಕೂಡ ಸೇರಿಸಿಕೊಳ್ಳಿ. ಅದನ್ನೇ
1: ಹಾಕೊಡ್ಬೇಕು.
0: ಮತ್ತೆ ಈಗ ತಮಿಳಿಗೆ ಈಗ ನಾವು ದಾಣಿ ಅಥವಾ ಇದು
1: ಈ ತರದ್ದೆಲ್ಲ
0: ಆಮೇಲೆ ಇದು ಹತ್ತಿಕಾಳು ಹುರುಳಿಕಾಳು
1: ಇವನ್ನೆಲ್ಲ ಕೊಡ್ತೀವಿ, ಅವು ಕಾನ್ಸಂಟ್ರೇಟ್ ಅಂತ ಹೇಳ್ತೀವಿ. ಅದ್ರ ಜೊತೆ ಒಂದಷ್ಟು ಪ್ರಮಾಣದಲ್ಲಿ ದಿನಕ್ಕೆ ಒಂದು ಹಸುಗೆ 25-30 ಕೆಜಿ ಹಸಿರು ಮೇವಿನ ಅವಶ್ಯಕತೆ ಇದ್ದೇ ಇದೆ ಸರ್. ಸೊ ಅಷ್ಟು ಕೊಡಲೇಬೇಕು. ಆದರೆ ಬೇಸಿಗೆ ಕಾಲದಲ್ಲಿ ಮಳೆ ಆಶ್ರಿತದಲ್ಲಿ ರೈತರಿಗೆ 25-30 ಕೆಜಿ ಒಂದು ಹಸುಗೆ ಒದಗಿಸೋಕೆ ಕಷ್ಟ ಆಗುತ್ತೆ, ಎಲ್ಲೂ ಸಿಗೋದಿಲ್ಲ ಹಸಿರು ಮೇವು. ಸೊ ಅಂಥ ಸಮಯದಲ್ಲಿ ಈ ಮೇವಿನ ಗಿಡಮರಗಳಿಂದ ಏನು ಸೊಪ್ಪು

0: ಎಲೆ ಮೃದುವಾದ ಕಾಂಡಭಾಗ ಏನ್ ಬರುತ್ತೆ ಅದನ್ನ ನಾವು ಹಸಿರುಮೇವಾಗಿ ಕೊಡಬಹುದಾಗುತ್ತೆ ಸರ್.
1: ಈಗ ನಮ್ಮ ರೈತರು ಬೆಳೆಯಬಹುದಾದ ಸೂಕ್ತ ಮೇವಿನ ಗಿಡಮರಗಳು ಮತ್ತು ಅವುಗಳ ತಳಿಗಳನ್ನ ತಿಳಿಸಿ, ಯಾವ್ಯಾವುದು ಒಂದೊಂದಾಗಿ ಹೇಳಿ, ಎಲ್ಲದನ್ನು ಹೇಳಿ.
0: ಈಗ
1: ಕೆಲವೊಂದು ತೋಟಗಾರಿಕಾ ಬೆಳೆಗಳಲ್ಲೂ ಕೂಡ ಅವನ್ನು ಕೂಡ ನಾವು ಪಶು ಪ್ರಾಣಿಗಳಿಗೆ ಮೇವಾಗಿ ಉಪಯೋಗಿಸಬಹುದು. ಒಂದೊಂದಾಗಿ
0: ಇಲ್ಲಿ ಪ್ರಮುಖವಾಗಿ ಅಂತಂದ್ರೆ ಈ ಏನು ಹಸಿರು ಮೇವನ್ನ ಒದಗಿಸ್ತಕ್ಕಂತ ಗಿಡಮರಗಳೇನಿದಾವೆ ಇವು ಮುಖ್ಯವಾಗಿ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಬೆಳೆಗಳ ಆಗಿರ್ತವೆ. ಇವು ಪರಿಸರದ ಸಮತೋಲನವನ್ನ ಕಾಪಾಡಲಿಕ್ಕೆ ಅನುಕೂಲ ಮಾಡ್ತಾ ಹೋಗ್ತವೆ. ಅದರಲ್ಲಿ ಮುಖ್ಯವಾಗಿ ರೈತರು ಏನ್ ಮಾಡ್ಬೇಕು ಅಂದ್ರೆ ತಮ್ಮ ಒಂದು ಸ್ಥಳೀಯ ಪರಿಸ್ಥಿತಿಗೆ ಅನುಕೂಲ ಆಗ್ತಕ್ಕಂಥ ಹೊಂದಿಕೊಳ್ತಕ್ಕಂಥ ಪ್ರಮುಖ ಮೇವಿನ ಗಿಡಮರಗಳಾದಂತಹ ಸುಬಾಬುಲ್ ಇರ್ಬೋದು, ಕ್ಯಾಲಿಯಾಂಡ್ರ ಅಂತ ಹೇಳ್ತೀವಿ, ಗ್ಲೈರಿಸೀಡಿಯಾ ಅಂತ ಹೇಳ್ತೀವಿ, ಗೊಬ್ಬರ ಸೊಪ್ಪು ಅಂತ, ಅಗಸೆ ಮರ, ಎಬ್ಬೇವು, ಶಿವನೆ ಮರ, ಆಲ್ವಾಣ, ನುಗ್ಗೆ, ಅಕೇಶಿಯಾ, ಅಶ್ವತ್ ಮರ, ಆಲದ ಮರ, ಜಾಲಿ ಮರ, ಕರಿ ಜಾಲಿ ಮತ್ತು ಬಿಳಿ ಜಾಲಿ ಅಂತ ಎರಡು ಬರುತ್ತೆ. ಸೊ ಮುತ್ಕದ ಮರ, ಈ ರೀತಿ ಅನೇಕ ಮೇವಿನ ಮರಗಳು ಈ ದ್ವಿದಳ ಜಾತಿಗೆ ಸೇರಿರ್ತವೆ. ಇವನ್ನ ನಾವು ಕೃಷಿ ಅರಣ್ಯ ವ್ಯವಸ್ಥೆಯಲ್ಲಿ ಹಾಕ್ಕೊಂಡಿರ್ಬೋದು, ಮನೆಯ ಸುತ್ತಮುತ್ತ ಜಾಗ ಖಾಲಿ ಇದ್ದು ಅಂದರೆ ಹಾಕ್ಕೊಂಡಿದ್ರೆ, ಸೊ ಇವುಗಳಿಗೆ ಏನು ಅಂದರೆ ಎಷ್ಟು ಕಟಾವು ಮಾಡಿದ್ರು ಕೂಡ ಮತ್ತೆ ಮತ್ತೆ ಫಾಸ್ಟಾಗಿ ಬೆಳೀತವೆ, ರೀಗ್ರೋತ್ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಇಂಥ ಮರಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಅನುಕೂಲ ಆಗುತ್ತೆ ರೈತರು. ಅದರಲ್ಲೂ ಸುಬಾಬುಲ್ ಅನ್ನೋದು ಕಟ್ ಮಾಡ್ದಂಗೂ ಪ್ರತಿ ವೆರಿ ಫಾಸ್ಟ್ ಆಗಿ ಬೆಳೆಯೋ ಅಂತ ಒಂದು ಜಾತಿ ಇದು.
1: ಸ್ವಲ್ಪ ನೀರನ್ನು ಪೂರೈಕೆ ಮಾಡಬೇಕು,
0: ನೀರನ್ನ ಪೂರೈಕೆ ಸಾಮಾನ್ಯವಾಗಿ ಮಳೆ ಆಶ್ರಿತಕ್ಕೆ ಇವೆಲ್ಲ ಬೆಳೀತವೆ. ಸೊ ನೀರನ್ನ ಇದ್ದಂಥವ್ರು ಸ್ವಲ್ಪ ನೀರನ್ನ ಕೊಟ್ರೆ ಇನ್ನೂ ರೀಗ್ರೋತ್ ಚೆನ್ನಾಗಿರುತ್ತೆ.
1: ಇದಲ್ಲ ಈಗ ಕೆಲವು ಈಗ ಬಾಳೆ ಮರ
0: ಇದು ಮುಖ್ಯವಾಗಿ ನಾವು ಇದಲ್ಲದೆ ಹಲಸಿನ ಮರ ಇರುತ್ತೆ, ಹಲಸಿನ ಮರದ ಸೊಪ್ಪನ್ನು ಕೂಡ ನಾವು ಮೇವಾಗಿ ಉಪಯೋಗ ಮಾಡ್ತೀವಿ. ಮತ್ತೆ ಕತ್ತಾಳೆ ಅಂತ ಹೇಳ್ತೀವಿ, ಕತ್ತಾಳೆ ಬದುಗಳಿಗೆ ಹಾಕಿರ್ತೀವಿ, ಸೊ ಅದನ್ನು ಕೂಡ ಮೇವಾಗಿ ಬಳಕೆ ಮಾಡ್ತಾರೆ. ಬಾಳೆ ದಿಂಡು ಇರುತ್ತೆ,
1: ಬಾಳೆ ದಿಂಡು, ಬಾಳೆ ಎಲೆ,
0: ಇವನ್ನೆಲ್ಲ ಹಸಿರು ಮೇವಾಗಿ ಉಪಯೋಗ ಮಾಡ್ತೀವಿ. ಈಗ ಟೊಮೆಟೊ ವೇಸ್ಟ್ ಇರುತ್ತೆ, ಕ್ಯಾಬೇಜ್ ಇರುತ್ತೆ, ಕ್ಯಾಬೇಜ್ ಹಾರ್ವೆಸ್ಟ್ ಮಾಡಿದವಾಗ ಅದು ತ್ಯಾಜ್ಯ ಎಲೆ ಭಾಗ,
1: ಮೂಲಂಗಿ
0: ಸೊಪ್ಪು, ಕ್ಯಾರೆಟ್ ಸೊಪ್ಪು, ಇವೆಲ್ಲವನ್ನು
1: ಕಾಲಿಫ್ಲವರ್ ಸೊಪ್ಪು
0: ಇವೆಲ್ಲವನ್ನು ನಾವು ಹೆಸರು ಮೇವಾಗಿ ದನಕರುಗಳಿಗೆ ಉಪಯೋಗ ಮಾಡಬಹುದು.
1: ಇದು ಒಳ್ಳೆಯ ಪೌಷ್ಟಿಕಾಂಶ ಕೂಡ ಆಗಿರುತ್ತೆ.
0: ಹೌದು, ಪೌಷ್ಟಿಕಾಂಶ ಒಂದು ಇರೋದ್ರ ಜೊತೆ ಅವನ್ನ ಸ್ವಲ್ಪ ಉಪಯೋಗ ಮಾಡುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಉಪಯೋಗ ಮಾಡ್ಬೇಕು. ಈಗ ಯಾಕೆಂದ್ರೆ ಪೆಸ್ಟಿಸೈಡ್ ಲೋಡ್ ಜಾಸ್ತಿ ಇರುತ್ತೆ ಈ ತರಕಾರಿ ವೇಸ್ಟ್.
1: ಹೌದು,
0: ಹಾಗಾಗಿ ಸ್ವಲ್ಪ ಏನು ಪೆಸ್ಟಿಸೈಡ್ ಸ್ಪ್ರೇ ಮಾಡಿ ಮತ್ತೆ ಒಂದು 15-20 ದಿನ ಆದ್ಮೇಲೆ ಅವನ್ನ ಮೇವಾಗಿ ಹಾರ್ವೆಸ್ಟಿಂಗ್ ಟೈಮ್ ಅಲ್ಲಿ ನಾವು ಉಪಯೋಗ,
1: ಯಾವುದೇ ಕಾರಣಕ್ಕೂ ಎಚ್ಚರಿಕೆ ವಹಿಸ್ರಿ. ಅದೇ ದಿನ ಒಂದು ಎರಡೇ ದಿನಕ್ಕೆ ಪೆಸ್ಟಿಸೈಡ್ ಉಪಯೋಗ ಮಾಡ್ಲೇಬಾರ್ದು, ಅನಾಹುತ ಆಗುತ್ತೆ.
0: ಹೌದು.
1: ಡಾಕ್ಟರ್ ಲತಾ ಅವರೇ, ಈಗ ಮೇವಿನ ಗಿಡಮರಗಳನ್ನ ನೆಡುವ ಸರಿಯಾದ ಸಮಯ ಮತ್ತೆ ಅವುಗಳ ವಿಧಾನ,
0: ಇದು ಬಹಳ ಒಳ್ಳೆ ಪ್ರಶ್ನೆ ಸರ್. ಯಾಕೆಂದ್ರೆ ಮೇವಿನ ಗಿಡ ಮರಗಳು ನಾನು ಅವಾಗಲೇ ಹೇಳ್ದಂಗೆ ಇವೆಲ್ಲವೂ ದ್ವಿದಳ ಜಾತಿಗೆ ಸೇರಿರ್ತಕ್ಕಂಥ ಮರಗಳು, ಅದರಲ್ಲೂ ಖುಷ್ಕಿ ಬೇಸಾಯಕ್ಕೆ ತುಂಬ ಸೂಕ್ತ ಅಂದರೆ ಬರ ನಿರೋಧಕ ಶಕ್ತಿ ಇರ್ತಕ್ಕಂಥವು, ಬರ ಸಹಿಷ್ಣ ಮರಗಳು ಇವೆಲ್ಲವೂ. ಅದಾಗೂ ಮಳೆ ಆಶ್ರಿತದಲ್ಲಿ ನಾವು ಹಾಕಬೇಕು ಅಂತ ಅಂದರೆ ಸಾಮಾನ್ಯವಾಗಿ ಮಳೆಗಾಲದ ಪ್ರಾರಂಭದಲ್ಲಿ ಹಾಕೋದು ಬಹಳ ಸೂಕ್ತ. ಅಂದರೆ ಜೂನ್ ಜುಲೈ ತಿಂಗಳ ಪ್ರಾರಂಭದಲ್ಲಿ ನಾವು ಇವನ್ನ ಒಂದು ಜಮೀನಿನಲ್ಲಿ ಒಂದು ಬ್ಲಾಕ್ ಪ್ಲಾಂಟೇಷನ್ ಅಂತ ಮಾಡ್ಕೋಬಹುದು, ಅಥವಾ ಕೃಷಿ ಅರಣ್ಯ ವ್ಯವಸ್ಥೆಯಲ್ಲಿ ಮಾಡ್ಕೋಬಹುದು, ಅಥವಾ ನಾವು ಬದುಗಳ ಮೇಲೂ ಹಾಕಬಹುದು, ಅಥವಾ ಜಮೀನಿನ ಹೊರ ಏನು ಬದು ಇರುತ್ತಲ್ಲ ಬಾರ್ಡರ್ ಬೌಂಡ್ರಿ ಪ್ಲಾಂಟೇಷನ್ ಅಂತ ಹೇಳ್ತೀವಿ, ಈ ರೀತಿಯೂ ಕೂಡ ಹಾಕೋಬಹುದು. ಪ್ರತಿಯೊಂದು ಗಿಡದಿಂದ ಗಿಡಕ್ಕೆ ಮಿನಿಮಮ್ 10-15 feet ಅಂತರ ನಾವು ಇಡಲೇಬೇಕಾಗತ್ತೆ, ಅಥವಾ 3x3 meter ನಾವು ಬ್ಲಾಕ್ ಪ್ಲಾಂಟೇಷನ್ ಆದ್ರೆ 3x3 meter ಸಾಲಿಂದ ಸಾಲಿಗೆ ಗಿಡದಿಂದ ಗಿಡಕ್ಕೆ, ಅಥವಾ 5x5 meter ಅಂದ್ರೆ ಅದರದ್ದು ಕೆನಪಿ ಅಂತ ಏನ್ ಹೇಳ್ತೀವಿ ಅಗಲ ಎಷ್ಟು ಬರುತ್ತೆ ಅದ್ರ ಬೇಸಿಸ್ ಮೇಲೆ ನಾವು ಸ್ಪೇಸಿಂಗ್ ನ ಆಯ್ಕೆ ಮಾಡ್ಕೋಬೇಕಾಗತ್ತೆ. ಅದ್ರ ಜೊತೆಗೆ ನಾವು ಇವನ್ನ ಮಳೆಗಾಲದಲ್ಲೇ ಗುಂಡಿ ತೋಡ್ಬೇಕು, ಅಂದ್ರೆ ಜೂನ್ ಜುಲೈ ಪ್ರಾರಂಭದಲ್ಲಿ 1.5 feet ಉದ್ದ, 1.5 feet ಅಗಲ, 1.5 feet ಆಳದ ಒಂದು ಗುಂಡಿ ತೋಡ್ಬೇಕು. ಸೊ ಆ ಗುಂಡಿಯಲ್ಲಿ ನಾವು ಚೆನ್ನಾಗಿ ಕಳ್ತಿರ್ತಕ್ಕಂಥ ಕಾಂಪೋಸ್ಟ್ ಗೊಬ್ಬರ FIM ಇರ್ಬೋದು, ಮತ್ತೆ ಮೇಲ್ಮಣ್ಣು, ಸ್ವಲ್ಪ ವರ್ಮಿ ಕಾಂಪೋಸ್ಟ್ ಅಂತ ಹೇಳ್ತೀವಿ, ಇವ್ ಇವನ್ನೆಲ್ಲ ಸಮ ಪ್ರಮಾಣದಲ್ಲಿ ಮಿಶ್ರಣ ಮಾಡಿ ಗುಂಡಿಗೆ ತುಂಬಿ ಆಮೇಲೆ ಒಳ್ಳೆ ಉತ್ಕೃಷ್ಟವಾದ ಸಸಿಗಳನ್ನ ನಮ್ಮ ಪ್ರದೇಶಕ್ಕೆ ಯಾವ ಸೂಕ್ತ ಅಂತ ನೋಡಿಕೊಂಡು ನಾವು ನಾಟಿ ಮಾಡಬೇಕಾಗತ್ತೆ. ಆಮೇಲೆ ಪ್ರಾರಂಭಿಕ ಹಂತದಲ್ಲಿ ಸ್ವಲ್ಪ ಮಳೆ ಬರಲಿಲ್ಲ ಅಂತ ಅಂದ್ರೆ ನಾವು ಸ್ವಲ್ಪ ನೀರು ಕೊಡಬೇಕು. ಆಮೇಲೆ ಪ್ರಾಣಿ ಪಕ್ಷಿಗಳಿಂದ ಏನಾದ್ರೂ ತೊಂದರೆ ಆಗಬಹುದು ಅಥವಾ ಪ್ರಾಣಿಗಳು ತಿನ್ಬಹುದು ಅವನ್ನ. ಸೊ ಆಮೇಲೆ ಆರಂಭಿಕ ಹಂತದಲ್ಲಿ ಸ್ವಲ್ಪ ನೆರಳಿನ ಅವಶ್ಯಕತೆ, ನೆರಳಿಂದ
1: ರಕ್ಷಣೆ
0: ಮೃದು ಇರುತ್ತೆ. ಹಂಗಾಗಿ ಕೀಟಬಾಧೆ ರೋಗ ಬಾಧೆನೂ ಜಾಸ್ತಿ ಇರುತ್ತೆ ಪ್ರಾರಂಭಿಕ ಹಂತದಲ್ಲಿ. ಅವುಗಳಿಂದ ಗಿಡ ಮರಗಳನ್ನ ಸಂರಕ್ಷಣೆ ಮಾಡಬೇಕಾಗತ್ತೆ.
1: ಸ್ವಲ್ಪ ನೀವು ಭದ್ರತೆ ಒದಗಿಸಬೇಕು,
0: ಒಂದೆರಡು ವರ್ಷ, ಒಂದೂವರೆಯಿಂದ ಎರಡು, ಅದೊಂದು ಸ್ವಲ್ಪ ಸ್ಟರ್ಡಿ ಆಗಿ ಸ್ಟೇಬಲ್ ಆಗಿ ಸ್ಥಿರವಾಗಿ ಇರೋವರೆಗೂ, ಆಮೇಲೆ ಅದು ತಂತಾನೇ
1: ಬೆಳಗ್ತಾ ಹೋಗ್ತದೆ. ಮತ್ತೆ ಅದಕ್ಕೆ ಒಂದು ಏನು ರೆಸಿಸ್ಟೆನ್ಸ್ ಶಕ್ತಿ
0: ಬಂದಿರುತ್ತೆ.
1: ಡಾಕ್ಟರ್ ಲತಾ ಅವರೇ, ಈಗ ಮೇವಿನ ಗಿಡ ಮರಗಳನ್ನು ಪ್ರಾರಂಭಿಕ ಮತ್ತು ಮಧ್ಯಂತರದಲ್ಲಿ ನಾವು ಹೆಂಗೆ ನಿರ್ವಹಣೆ ಮಾಡಬೇಕಾಗುತ್ತೆ?
0: ಇದು ಬಹಳ ಮುಖ್ಯವಾದದ್ದು ಸರ್. ಯಾಕೆಂತಂದ್ರೆ ನಾವು ಇವನ್ನ ಕೃಷಿ ಅರಣ್ಯ ವ್ಯವಸ್ಥೆನಲ್ಲಿ ಬೆಳ್ಕೊಂತೀವಿ ಅಂತಂದ್ರೆ, ಕೃಷಿ ಅರಣ್ಯ ಅಂದ್ರೆ ಕೃಷಿ ಜೊತೆನೆ ಕೃಷಿ ಬೆಳೆಗಳ ಜೊತೆ ಅರಣ್ಯ ಮರಗಳನ್ನ ಮೇವಿನ ಮರಗಳನ್ನ ಬೆಳೀತಕ್ಕಂಥದ್ದು ಇದನ್ನ. ಸೊ ಇದರಲ್ಲಿ ಸೊ ನಾವು ಮೇವಿನ ಮರಗಳು ತುಂಬಾ ಅಗ್ಲಕ್ಕೆ ಬೆಳೆಯೋದು ಬಿಟ್ಟವಾಗ ಕೃಷಿ ಬೆಳೆಗಳಿಗೆ ನೆರಳಾಗ್ಬಿಡುತ್ತೆ, ಅದ್ರ ಇಳುವರಿ ಕಡಿಮೆ ಆಗುತ್ತೆ. ಆದ್ರಿಂದ ಇವನ್ನ ಸೂಕ್ತ ಸಮಯಕ್ಕೆ ನಾವು ಪ್ರೂನಿಂಗ್ ಅಂತ ಅಂದ್ರೆ ರೆಂಬೆ ಕೊಂಬೆಗಳನ್ನ ಸವರೋದು ಬಹಳ ಮುಖ್ಯ ಆಗುತ್ತೆ, ಕತ್ತರಿಸಾಕ್ತಾ ಇರಬೇಕು. ಈ ಮೇವಿನ ಗಿಡ ಮರಗಳು ಸಾಮಾನ್ಯವಾಗಿ ಸೊ ಜಮೀನಿನ ಸುತ್ತದಲ್ಲಿ ವಧುಗಳ ಮೇಲೆ ಬೆಳೆಯೋದಾದ್ರೆ ಸೊ 3x3 meter ಅಂತರದಲ್ಲಿ, 5x5 meter ಅಂತರದಲ್ಲಿ ನಾನು ಅವಾಗಲೇ ಹೇಳಿದ್ನಲ್ಲ ನೆಡಬೇಕಾಗತ್ತೆ. ಪ್ರಾರಂಭಿಕ ವರ್ಷದಲ್ಲಿ ಮಳೆ ಇಲ್ಲದೆ ಇದ್ರೆ ನಾವು ಸರಿಯಾದ ನೀರಿನ ವ್ಯವಸ್ಥೆಯನ್ನ ನೋಡ್ಕೋಬೇಕಾಗತ್ತೆ, ಕಳೆಗಳ ನಿರ್ವಹಣೆ ಮಾಡಬೇಕಾಗತ್ತೆ, ಸಸಿಗಳನ್ನ ಪ್ರಾಣಿಗಳಿಂದ ರಕ್ಷಿಸೋದು ಬಹಳ ಮುಖ್ಯ ಆಗತ್ತೆ, ಅಗತ್ಯ ಪೋಷಕಾಂಶಗಳನ್ನ ಅವಕ್ಕೂ ಸಹಿತ ಬೇಕಾಗತ್ತೆ, ನಾವು ಗೊಬ್ಬರಗಳನ್ನ ಕೊಡಬೇಕಾಗತ್ತೆ, ಹಾಗೆ ರೋಗ ಮತ್ತೆ ಕೀಟಬಾಧೆಗಳಿಂದ ಅವನ್ನ ರಕ್ಷಿಸಬೇಕಾಗತ್ತೆ. ಅದಲ್ಲದೆ ನಿಯಮಿತವಾಗಿ ಅವನ್ನ ಕಟ್ ಮಾಡಬೇಕು, ಅಂದ್ರೆ ರೆಂಬೆ ಕುಂಭಗಳನ್ನ ಸವರ್ಬೇಕು. ಆಮೇಲೆ ಮಧ್ಯಂತರದಲ್ಲಿ ಅಂತ ಅಂದವಾಗ ಅವು ಬೆಳೆದು 5-6 ವರ್ಷ ಆದ್ಮೇಲೆ ಬೇರುಗಳು ಸಹಿತ ಹರಡ್ಕೊಂಡಿರ್ತವೆ. ಸೊ ಬೇರುಗಳನ್ನು ಸಹಿತ ನಾವು ಪ್ರೂನಿಂಗ್ ಮಾಡಬೇಕು, ಸವರ್ಬೇಕಾಗತ್ತೆ. ಸೊ ಮೇಲ್ಭಾಗ ಅಂದ್ರೆ ಅಬೋ ಗ್ರೌಂಡ್ ಲೆವೆಲ್ ಅಂತ ಹೇಳ್ತೀವಿ, ಮಣ್ಣಿನ ಮೇಲ್ಭಾಗ ಮತ್ತೆ ಮಣ್ಣಿನ ಕೆಳಭಾಗ ಎರಡನ್ನೂ ಸಹಿತ ಪ್ರೂನಿಂಗ್ ಮಾಡಿದವಾಗ ಅವು ಇನ್ನೂ ಹೆಚ್ಚು ಉತ್ತಮವಾಗಿ ಬೆಳೀಲಿಕ್ಕೆ ಸಾಧ್ಯ ಆಗತ್ತೆ ಸರ್. ಈ ರೀತಿ ನಿರ್ವಹಣೆ ಮಾಡಬೇಕು.
1: ಇನ್ನೊಂದು ಡಾಕ್ಟರ್ ಲತಾ ಅವರೇ, ಈಗ ಮೇವಿನ ಮರಗಳ ಕಟಾವು ಮತ್ತು ಪಶುಗಳಿಗೆ ಯಾವ ಹಂತದಲ್ಲಿ ನೀಡಬೇಕಾಗತ್ತೆ?
0: ಹೌದು ಸರ್, ಇದು ಸಾಮಾನ್ಯವಾಗಿ ಇವನ್ನ ನಾಟಿ ಮಾಡಿದ 8-10 ತಿಂಗಳ ನಂತರ ಅವು ಕಟಾವಿಗೆ ಬರ್ತವೆ. ಅಂದ್ರೆ ಪ್ರಥಮ ಮೊದಲನೇ ಕಟಾವು ಅಂತಂದ್ರೆ 8-10, ಕೆಲವೊಂದು 6 ತಿಂಗಳಿಗೆ ನಾವು ಕಟಾವಿಗೆ ಬಂದ್ಬಿಡತ್ತೆ. ಸೊ ಸಾಮಾನ್ಯವಾಗಿ ನಾವು 8-10 ತಿಂಗಳು ಅಂತ ಹೇಳ್ತೀವಿ. ಅಥವಾ ಮರಗಳ ಒಂದು ಎತ್ತರ 1.5-3 meter ಎತ್ತರದವರೆಗೆ ತಲುಪಿದಾಗ ಮೊದಲನೇ ಕಟಾವನ್ನ ನಾವು ಪ್ರಾರಂಭ ಮಾಡಬಹುದಾಗತ್ತೆ. ತದನಂತರದಲ್ಲಿ 2-3 ತಿಂಗಳಿಗೊಂದ್ಸರಿ ಕಟಾವನ್ನ ನಿಯಮಿತವಾಗಿ ಕತ್ತರಿಸಿ ಅವನ್ನ ಮೇವಾಗಿ ಉಪಯೋಗ ಮಾಡಬಹುದು. ತುಂಬಾ ಹಳೆ ಎಲೆಗಳು ಗಟ್ಟಿಯಾದ ಕಾಂಡಭಾಗವನ್ನ ನಾವು ತಗೋಬಾರದು ಮೇವಾಗಿ, ಅಂದ್ರೆ ಅವು ಜಾನುವಾರುಗಳು ಅವನ್ನ ಇಷ್ಟಪಡೋದಿಲ್ಲ ತಿನ್ನಕ್ಕೆ. ಸೊ ಮೃದುವಾದ ಎಲೆ ಮತ್ತು ಕೊಂಬೆಗಳನ್ನ ನೀಡೋದ್ರಿಂದ ಬಹಳ ಚೆನ್ನಾಗಿ ತಿಂತವೆ. ಅದಲ್ಲದೆ ಇವುಗಳ ಮೇಲೆ ಎಲೆ ಮತ್ತೆ ಮೃದು ಕಾಂಡಭಾಗವನ್ನ ಕತ್ತರಿಸಿ ಒಣಗಿಸಿ ಸಹಿತ ಸಂಗ್ರಹಿಸಿ ಅವನ್ನ ಬೇಸಿಗೆ ಕಾಲದಲ್ಲಿ ಉಪಯೋಗ ಮಾಡಬಹುದಾಗತ್ತೆ. ಕೆಲವು ಜಾತಿಯ ಹಸಿರೆಲೆಗಳನ್ನ ರಸಮೇವಾಗಿ ನಾವು ಮಾಡಬಹುದು. ಈಗ ಬೇರೆ ಬೇರೆ ಮೇವಿನ ಮರಗಳನ್ನ ಕಟ್ ಮಾಡಿ ರಸಮೇವಾಗಿ ಸೈಲೇಜ್ ಅಂತ ಹೇಳ್ತೀವಿ, ಅದು ರೀತಿ ಅದನ್ನು ಕೂಡ ನಾವು ಸಂಗ್ರಹಿಸಿ ಬೇಸಿಗೆನಲ್ಲಿ ಕೊಡಬಹುದಾಗತ್ತೆ. ಬರಗಾಲದಲ್ಲಿ ಜಾನುವಾರುಗಳಿಗೆ ಹಸಿರು ಮೇವನ್ನ ಒದಗಿಸ್ಬೇಕು ಅಂದ್ರೆ ಮೇವಿನ ಫ್ರೆಶ್ ಫಾಡರ್ನ ತಗೋಬಹುದು, ಹಾಗೆ ಅವನ್ನ ಸಂಗ್ರಹಣೆ ಮಾಡಿಯೂ ಕೂಡ ಶೇಖರಣೆ ಮಾಡಿಯೂ ಕೂಡ
1: ಕೊಡಬಹುದು.
0: ಹೌದು.
1: ಇನ್ನು ಈಗ ಈ ಸೊಪ್ಪನ್ನ ಬಳಸುವಾಗ ಯಾವ ರೀತಿ ಮುನ್ನೆಚ್ಚರಿಕೆ ವಹಿಸಬೇಕಾಗುತ್ತಾ?
0: ಹೌದು, ಇದು ಬಹಳ ಮುಖ್ಯವಾದದ್ದು.
1: ಕೆಲವೊಂದು ಹಂಗೆ ಉಪಯೋಗಿಸಿದ್ರೆ ಏನ್ ಜಾನುವಾರುಗಳಿಗೆ ಏನ್ ತೊಂದರೆ ಆಗಬಹುದು ಇದನ್ನು ಕೂಡ ಹೇಳಿ.
0: ಹೌದು ಸರ್, ಈ ಸೊಪ್ಪುಗಳನ್ನ ನಾವು ಉಪಯೋಗ ಮಾಡುವಾಗ ಒಂದ್ ಸ್ವಲ್ಪ ಎಚ್ಚರಿಕೆಯನ್ನ ವಹಿಸಬೇಕು. ಫಾರ್ ಎಕ್ಸಾಂಪಲ್, ನಾವು ಸುಬಾಬುಲ್ ಅಂತ ಸಾಮಾನ್ಯವಾಗಿ ಕುರಿ ಮೇಕೆ ಇವುಗಳಿಗೆ ನೀಡ್ತಾರೆ. ಸೊ ಇದರಿಂದ ಈ ಸುಬಾಬುಲ್ ಅಂತ ಈ ಅನೇಕ ಮೇವಿನ ಮರಗಳು ಇವು ಏನು ದ್ವಿದಳ ಜಾತಿ ಸೇರಿರ್ತವೆ, ಮತ್ತೆ ಮೈಮೋಸಿನ್, ಈ ಸುಬಾಬುಲ್ ಅಲ್ಲಿ ಮೈಮೋಸಿನ್ ಅಂತ ಒಂದು ಆಲ್ಕಲೈಡ್ ಇರುತ್ತೆ. ಅದನ್ನ ನಾವು ಜಾಸ್ತಿ ಯಾವುದೇ ಹಸಿರು ಮೇವಾಗ್ಲಿ ಜಾಸ್ತಿ ಇದೆ ಅಂತ ಜಾಸ್ತಿ ಕೊಟ್ಟವಾಗ ಅಜೀರ್ಣ ಆಗ್ಬಿಡುತ್ತೆ, ಹೊಟ್ಟೆ ಉಬ್ರ ಕಾಣಿಸ್ತದೆ. ಅನ್ಸುತ್ತೆ. ಸೊ ಹಾಗೆ ಈ ಮೇಕೆ ಮತ್ತೆ ಕುರಿಗಳಲ್ಲಿ ಗರ್ಭಪಾತ ಆಗೋ ಸಂಭವ ಕೂಡ ಜಾಸ್ತಿ ಇರುತ್ತೆ, ಈ ಮೈಬೋಸಿನ್ ಕಂಟೆಂಟ್ ಜಾಸ್ತಿ ಆದವಾಗ. ಆದ್ರಿಂದ 30% ಮಾತ್ರ ಕೊಡಬೇಕು. ಒಂದಿನಕ್ಕೆ ನಾವು 10 kg ಕೊಡ್ತಾ ಇದೀವಿ ಅಂದ್ರೆ ಹಸಿರು ಮೇವನ್ನ, ಈ ಸುಬಾಬುಲ್ನ ನಾವು 3 kg ಅಷ್ಟೇ ಕೊಡ್ಬೇಕಾಗತ್ತೆ. ಇನ್ನು ಉಳಿದಿದ್ದು ಬೇರೆ ಬೇರೆ ಇದನ್ನ ಮಿಕ್ಸ್ ಮಾಡಿ ಕೊಡ್ಬೇಕಾಗತ್ತೆ. ಸೊ ಈ ರೀತಿ ನಾವು ಒಂದ್ ಸ್ವಲ್ಪ ಮುನ್ನೆಚ್ಚರಿಕೆಯನ್ನ ತಗೊಂಡ್ರೆ ನಮ್ಗೆ ಏನು ತೊಂದರೆ ಆಗೋದಿಲ್ಲ. ಹಾಗೆ ಇದು

0: ಈ ಮೈಮೋಜಿನ್ ಕಂಟೆಂಟ್ನ ನಾವು ಕಡಿಮೆ ಮಾಡಬೇಕಂದ್ರೆ ಸ್ವಲ್ಪ ಬಿಸಿಲಿನಲ್ಲಿ ಒಣಗಿಸ್ಬೇಕು, ಸೊಪ್ಪನ್ನ ಕಟಾವು ಮಾಡಿ ಸೊ ಒಂದೆರಡರಿಂದ ಮೂರು ಗಂಟೆ ಬಿಸಿಲಿನಲ್ಲಿ ಹಾಕಿದವಾಗ ಆ ಮೈಮೋಜಿನ್ ಕಂಟೆಂಟ್ ಕಡಿಮೆ ಆಗುತ್ತೆ, ತದನಂತರದಲ್ಲಿ ನಾವು ಅದನ್ನು ಕೊಡಬೇಕಾಗತ್ತೆ. ಸೊ ಬೇರೆ ಅಂತ ಅಂದರೆ ನಾನು ಹೇಳಿದ್ನಲ್ಲ ಆವಾಗಲೇ, ರಸಮೇವು ಮಾಡೋದು ಅಥವಾ ಒಣಗಿಸಿ ಪುಡಿ ಮಾಡಿ ಕೊಡೋದು, ಈ ರೀತಿ ಮಾಡೋದು, ಈ ಮುನ್ನೆಚ್ಚರಿಕೆಗಳನ್ನು ನಾವು ತಗೋಬೇಕಾಗತ್ತೆ.
1: ಇನ್ನೊಂದು ಡಾಕ್ಟರ್ ಲತಾ ಅವರೇ, ನಮಗೆ ಈ ಹೊಸದಾಗಿ ನಾವು ಮೇವು ಮಾಡ್ಕೊಳ್ಳೋದ್ರಿಂದ ರೈತರಿಗೂ ಲಾಭ ಇದೆ, ಪರಿಸರಕ್ಕೂ ಲಾಭ ಇದೆ ಅಂತ ನಾವು ಅಂದ್ಕೊಂಡಿದ್ದೇವೆ. ಆದರೆ ನಿಜವಾಗೂ ಈ ಗಿಡಮರಗಳು, ಅದು ಮೇವಿನ ಗಿಡಮರಗಳಿಂದ ರೈತರಿಗೆ ಮತ್ತು ಪರಿಸರಕ್ಕೆ ಏನೇನು ಲಾಭ ಇದೆ?
0: ಇದು ಅನೇಕ ಲಾಭಗಳನ್ನು ನಾವು ನೋಡ್ತೀವಿ, ರೈತರಿಗೆ ಪ್ರತ್ಯಕ್ಷ ಮತ್ತು ಪರೋಕ್ಷ ಲಾಭಗಳನ್ನು ನಾವು ನೋಡ್ತೀವಿ ಇದರಲ್ಲಿ. ಸೊ ಪ್ರತ್ಯಕ್ಷವಾಗಿ ಅಂತ ಅಂದರೆ ಇವು ಉತ್ಕೃಷ್ಟವಾದ ಮೇವನ್ನು ಒದಗಿಸ್ತವೆ. ಸಸಾರಜನಕ ಅಂದರೆ ಪ್ರೋಟೀನ್ ಅಂಶ ಜಾಸ್ತಿ ಇರುತ್ತೆ, ಕಬ್ಬಿಣದ ಅಂಶ, ಸುಣ್ಣದ ಅಂಶ, ಅನೇಕ ಪೋಷಕಾಂಶಗಳು ಇರೋದ್ರಿಂದ ಉತ್ಕೃಷ್ಟವಾದ ಮೇವನ್ನು ನಾವು ರಾಸುಗಳಿಗೆ ಕೊಡೋದ್ರಿಂದ ಸೊ ಒಂದು ಏನು ಹಾಲಿನ ಇಳುವರಿ ಜಾಸ್ತಿ ಆಗುತ್ತೆ ಮತ್ತು ಗುಣಮಟ್ಟ ಜಾಸ್ತಿ ಆಗುತ್ತೆ, ಮಾಂಸದ ಇಳುವರಿ ಮತ್ತು ಗುಣಮಟ್ಟ ಜಾಸ್ತಿ ಆಗುತ್ತೆ, ಅದರಿಂದ ಲಾಭದಾಯಕ ರೈತರಿಗೆ, ಅದು ಪ್ರತ್ಯಕ್ಷ ಅಂತ ಹೇಳ್ಬೋದು. ಪರೋಕ್ಷವಾಗಿ ಅಂತಂದರೆ ತನ್ನ ಜಮೀನಿನಲ್ಲಿ ವಾತಾವರಣದ ಸಾರಜನಕವನ್ನು ಸ್ಥಿರೀಕರಿಸ್ತವೆ, ಬೇರೆ ಬೆಳೆಗಳ ಇಳುವರಿ ಜಾಸ್ತಿ ಆಗುತ್ತೆ, ಮಣ್ಣಿನ ಫಲವತ್ತತೆ ಜಾಸ್ತಿ ಆಗಿ ಹಾಗೆ ಮಣ್ಣಿನ ಕೊಚ್ಚಣೆ ಕೂಡ ಕಡಿಮೆ ಮಾಡ್ತವೆ. ಇವು ಬೇರುಗಳು ಆಳವಾಗಿರೋದ್ರಿಂದ ಮಣ್ಣನ್ನು ಈ ಸುಲಭವಾಗಿ ಕೊಚ್ಚಣೆ ಆಗೋದನ್ನು ಆಗಕ್ಕೆ ಬಿಡೋದಿಲ್ಲ ಇವು. ಸೊ ಅದು ಪರೋಕ್ಷವಾಗಿ. ಹಾಗೆ ಇವುಗಳು ಹೂವು ಎಲ್ಲ ಬಿಡ್ತವೆ, ಬೇವು, ಒಂಗೆ, ಇವೆಲ್ಲ ಏನಿರ್ತವೆ ಹೂವು, ಅಲ್ಲಿ ಜೇನುಗಳಿಗೆ ಅನುಕೂಲ ಆಗುತ್ತೆ. ಜೇನು ನೊಣಗಳು ಹೂವನ್ನ ಪರಾಗಸ್ಪರ್ಶ ಮಾಡ್ತವೆ, ಸೊ ನೆಕ್ಸ್ಟ್ ಅಲ್ಲಿ ಜೇನು ಗೂಡು ಕಟ್ಟುತ್ತೆ. ಸೊ ಅವಾಗ ಜೇನು ಕೂಡ ಅವರಿಗೆ ಆದಾಯದ ಒಂದು ಮೂಲ ಅಂತ ಹೇಳ್ಬೋದು.
1: ಹಸಿರು ಪರಿಸರಕ್ಕೆ ಪಕ್ಷಿಗಳು ಮತ್ತೆ ಚಿಟ್ಟೆಗಳು ಬಂದು ಕೂತ್ಕೋತವೆ.
0: ಹೌದು, ಬಯೋಡೈವರ್ಸಿಟಿ ಚೆನ್ನಾಗಾಗುತ್ತೆ, ಪರಿಸರ ಸಮತೋಲನ ಆಗುತ್ತೆ. ಅಂದ್ರೆ ಏನು ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ಏನಿರುತ್ತಲ್ಲ ಇಂಗಾಲ, ಸೊ ಅದನ್ನು ಕೂಡ ತಮ್ಮ ದೇಹದಲ್ಲಿ ಸ್ಥಿರೀಕರಿಸ್ತವೆ, ಅಂದ್ರೆ ತಮ್ಮ ಕಾಂಡಭಾಗದಲ್ಲಿ ಹೀರ್ಕೊಂಡು ಸ್ಟೋರ್ ಮಾಡೋದ್ರಿಂದ ಪರಿಸರ ಸಮತೋಲನ ಆಗುತ್ತೆ, ಪರಿಸರ ಮಾಲಿನ್ಯವನ್ನ ಕಂಟ್ರೋಲ್ ಮಾಡಲಿಕ್ಕೆ ಇವು ಅನುಕೂಲ ಆಗುತ್ತೆ. ಹಾಗೆ ಗಾಳಿಯ ವೇಗ ಜಾಸ್ತಿ ಇದ್ದು ಬೆಳೆಗಳೆಲ್ಲ ಬಿದ್ದೋಗುವಂತ ಒಂದು ಪರಿಸ್ಥಿತಿ ಇರುತ್ತಲ್ಲ, ಅದನ್ನು ಕೂಡ ಈ ಮೇವಿನ ಮರಗಳು ನಾವು ಏನು ಬದುಗಳಲ್ಲಿ ಹಾಕಿದ್ದವಾಗ ಬೇಲಿಗಳಾಗಿ ಕೆಲಸ ಮಾಡ್ತವೆ. ಹಾಗೆ ಅದ್ರ ಜೊತೆಗೆ ಇವನ್ನ ಉರುವಲಾಗಿ ಬಹು ಉಪಯೋಗಿ ಮರಗಳು ಇವೆಲ್ಲ. ಸೊ ಉರುವಲವಾಗಿ ಇಂಧನವಾಗಿ ನಾವು ಬೆಳೆಸ್ತೀವಿ, ಹಾಗೆ ಹಸಿರೆಲ್ಲ ಗೊಬ್ಬರವಾಗಿ ಉಪಯೋಗ ಮಾಡ್ತೀವಿ. ಇವುಗಳನ್ನ ಗ್ಲೈರಿಸಿಡಿ ಅಂತೀವಿ, ಒಂಗೆ ಸೊಪ್ಪು ಅಂತೀವಿ, ಇವನ್ನೆಲ್ಲ ನಾವು ಹಸಿರು ಮೇವು ಜೊತೆಗೆ ಹಸಿರೆಲ್ಲ ಗೊಬ್ಬರವಾಗಿ ಜಮೀನಿಗೆ ಹಾಕಿದ್ರೆ ಮಣ್ಣಿನ ಫಲವತ್ತತೆ ಕೂಡ ಜಾಸ್ತಿಯಾಗಿ ಅಲ್ಲಿನ ಒಂದು ಇಳುವರಿ, ಬೇರೆ ಕೃಷಿ ಬೆಳೆಗಳ ಇಳುವರಿ ಕೂಡ ಚೆನ್ನಾಗಾಗುತ್ತೆ. ಹೀಗೆ ರೈತ ಪ್ರತ್ಯಕ್ಷವಾಗಿ ಲಾಭ ಪಡಿತಾರೆ ಮತ್ತೆ ಪರೋಕ್ಷವಾಗಿ ಪರಿಸರವನ್ನ ನಾವು ಸಮತೋಲನ ಮಾಡಲಿಕ್ಕೆ ಅನುಕೂಲ ಆಗುತ್ತೆ.
1: ಅದಕ್ಕಾಗಿ ಈಗ ಮೇವಿನ ಗಿಡ ಮರಗಳು ನಮ್ಮ ಒಬ್ಬ ರೈತ ಕುಟುಂಬಕ್ಕಾಗಲಿ, ಯಾವುದೇ ಒಬ್ಬ ಮನೆತಂದೆಯವರಿಗಾಗಲಿ ಇದು ಒಳ್ಳೆಯ ಪ್ರಭಾವ ಬೀರ್ತದೆ. ಈ ಮೇವಿನ ಮರಗಳು, ಗಿಡಗಳು ನಮಗೆ ಇನ್ನೂ ಹೆಚ್ಚು ಉಪಯುಕ್ತತೆ ಉಂಟಾಗ್ತದೆ, ನಮಗೆ ಹೆಚ್ಚು ಇದು ಇದರಿಂದ ಏನು ಆರ್ಥಿಕ ಪರಿಸ್ಥಿತಿನೂ ಸುಧಾರಿಸ್ಕೋಬಹುದು, ಮತ್ತೆ ಸಾಮಾಜಿಕವಾಗಿಯೂ ಕೂಡ ನಾವು ಇದರಿಂದ ಸದೃಢ ಆಗ್ಬಹುದು ಅಂತೀರಿ?
0: ಹೌದು ಸರ್, ಇದು ಆವಾಗಲೇ ಹೇಳ್ದಂಗೆ ನಮ್ಮ ಪರಿಸರವನ್ನ ಸಮತೋಲನ ಮಾಡುತ್ತೆ, ಮತ್ತೆ ಆರ್ಥಿಕವಾಗಿ ಅನೇಕ, ಈಗ ಸೌದೆ ತರಬೇಕು ಅಂದ್ರೆ ಅವ್ರು ದುಡ್ಡು ಕೊಡಬೇಕು, ಇವುಗಳ ಟೊಂಗೆಗಳು ಏನಿರ್ತವೆ ಅವನ್ನೆಲ್ಲ ಒಣಗಿದ್ದು ಬಿದ್ದಿರ್ತವೆ, ಅವನ್ನ ಸೌದೆಯಾಗಿ ಉಪಯೋಗ ಮಾಡಬಹುದಾಗತ್ತೆ. ಹಸಿರೆಲೆ ಗೊಬ್ಬರವನ್ನ, ಈಗ ಕಂಪೋಸ್ಟ್ ಗೊಬ್ಬರವನ್ನ ಕೊಂಡಕ್ಕೆ ಅವರಿಗೆ ಕಷ್ಟ ಆಗುತ್ತೆ, ಹಸಿರೆಲೆ ಗೊಬ್ಬರವನ್ನ ನಾವು ಈ ಮೇವಿನ ಗಿಡ ಮರಗಳನ್ನ ಕಟಾವು ಮಾಡಿ ಹಾಕಿದ್ರೆ ಹಸಿರೆಲೆ ಗೊಬ್ಬರವಾಗಿ ಗ್ಲೈರಿಸಿಡಿಯ ಅಂತ ಹೇಳ್ತೀವಿ, ಒಂಗೆ ಮರ ಇರ್ಬೋದು, ಬೇವಿನ ಮರ ಇರ್ಬೋದು, ಎಬ್ಬೇವ್ ಇರ್ಬೋದು, ಇವೆಲ್ಲ ಎಲೆಗಳನ್ನ ನಾವು ಜಮೀನಿಗೆ ಸೇರಿಸಿದ್ರೆ
1: ಅಲ್ಲೂ ಕೂಡ
0: ಫಲವತ್ತತೆ ಆಗುತ್ತೆ. ರಾಸಾಯನಿಕ ಗೊಬ್ಬರದ ಮೇಲೆ ನಮ್ಗೇನು ಅವಲಂಬಿತ ಆಗೋದನ್ನ ಕಡಿಮೆ ಮಾಡಬಹುದು,
1: ಮತ್ತೆ ಭೂಮಿನ ಮೇಲ್ಪದರನ್ನು ಕೂಡ ನಾವು ಜಾಸ್ತಿ ಉಳಿದಾಗ ಮುಚ್ಚಿಗೆ ಮಾಡಬಹುದು.
0: ಹೌದು,
1: ಅಲ್ಲಿ ನೀವು ತಂಪು ಶೇಖರಣೆ ಆಗ್ಲಿಕ್ಕೆ
0: ಏನು ಬೇರೆ ಕೃಷಿ ಬೆಳೆಗಳಿಗೆ ನೆರಳೇನಾದ್ರೂ ಸ್ವಲ್ಪ ಬೇಕಿತ್ತು ಅಂದ್ರೆ, ಈಗ ತೋಟಗಾರಿಕೆ ಬೆಳೆಗಳಲ್ಲಿ ಅಡಿಕೆ, ಬಾಳೆ ಇಂಥ ಕಡೆ, ಅಥವಾ ನಾವು ಏಲಕ್ಕಿ ಅಂತೀವಿ ಇಂಥ ಕಡೆ, ಅಥವಾ ಕಾಫಿ ಬೆಳೆ, ಇಲ್ಲಿ ನಾವು ಆಲ್ವಾಣದ ಮರ, ಎರಿತ್ರಿನಾ ಅಂತ ಹೇಳ್ತೀವಿ, ಆಲ್ವಾನ ಅಥವಾ ಹಗಸೆ ಮರವನ್ನ ನಾವು ಬೆಳೆದವಾಗ ಸಾಲ್ನಲ್ಲಿ ನೆರಳನ್ನ ಕೊಡುತ್ತೆ, ಹಾಗೆ ಮಣ್ಣಿನ ಫಲವತ್ತತೆಯನ್ನ ಕೂಡ ಜಾಸ್ತಿ ಮಾಡುತ್ತೆ. ಸೊ ರೈತರಿಗೆ ಎರಡು ರೀತಿಯಿಂದ ಲಾಭ ಆಗುತ್ತೆ ಅಲ್ಲಿ.
1: ತುಂಬಾ ಸಂತೋಷ ಡಾಕ್ಟರ್ ಲತಾ ಅವರೇ, ಪ್ರಸ್ತುತ ಆಕಾಶವಾಣಿ ಬೆಂಗಳೂರಿಗೆ ಬಂದು ಒಬ್ಬ ಹಿರಿಯ ವಿಜ್ಞಾನಿಯಾಗಿ ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅನೇಕ ವರ್ಷಗಳಿಂದ ಕಾರ್ಯನಿರ್ವಹಿಸುತ್ತಿದ್ದು ಇವತ್ತು ನಮ್ಮ ರೈತ ಬಾಂಧವರಿಗೆ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಗಿಡಮರಗಳ ಮಹತ್ವ ಮತ್ತು ಅದರ ನಿರ್ವಹಣೆ ಕುರಿತು ಸಮಗ್ರವಾಗಿ ಮಾಹಿತಿಯನ್ನು ಮಾಡಿಕೊಡ್ರಿ. ಇನ್ನೂ ಹೆಚ್ಚಿನ ಮಾಹಿತಿ ನಮ್ಮ ರೈತ ಬಾಂಧವರು ಕೇಳ್ತಿರ್ತಾರೆ, ಅವರಿಗೆ ತಮ್ಮ ಸಂಪರ್ಕ ಸಂಖ್ಯೆನ ದಯವಿಟ್ಟು ಹೇಳಿ.
0: ಎಲ್ಲ ರೈತ ಬಾಂಧವರಿಗೆ ಒಳ್ಳೆಯದಾಗಲಿ ಅಂತ ಆಶಿಸ್ತಾ ನಾನು ಡಾಕ್ಟರ್ ಲತಾ ಎಚ್ ಎಸ್ ಅಂತ ಹೇಳಿ, ಹಿರಿಯ ವಿಜ್ಞಾನಿ ಬೇಸಾಯಶಾಸ್ತ್ರ ಕೃಷಿ ವಿಶ್ವವಿದ್ಯಾನಿಲಯ ಜಿಕೆ ವಿ ಕೆ ಬೆಂಗಳೂರಿನಿಂದ ನನ್ನ ದೂರವಾಣಿ ಸಂಖ್ಯೆ 8197995325 ಮತ್ತೊಮ್ಮೆ 8197995325. ಎಲ್ಲರಿಗೂ ಧನ್ಯವಾದಗಳು.
2: ರೈತ ಬಾಂಧವರೇ, ಇಲ್ಲಿಯ ತನಕ ಮಳೆಯಾಶ್ರಿತ ಪ್ರದೇಶದಲ್ಲಿ ಮೇವಿನ ಮರಗಳ ಮಹತ್ವ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರೊಡನೆ ತಿಮ್ಮಪ್ಪ ಎಚ್ಚುಗೌಡ ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ. ಕೃಷಿರಂಗ ಕಾರ್ಯಕ್ರಮವನ್ನು ಮುಂದುವರಿಸುತ್ತಾ ಇನ್ನೀಗ ಕೇಳೋಣ ಜನಪದ ಸಂಗೀತ. ಇವತ್ತಿನ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದಗಳು.

0: ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ತಿಪಟೂರು ತಾಲೂಕು ಕೊಳ್ಳಿಹಟ್ಟಿಯ ವಿನೋದಮ್ಮ ಹಾಗೂ ಸಂಗಡಿಗರಿಂದ ಭಜನೆ ಪದಗಳನ್ನು ಇದುವರೆಗೆ ಕೇಳಿದರೆ. ರೈತ ಬಾಂಧವರೇ, ಇನ್ನೀಗ ಒಂದು ವಾಣಿಜ್ಯ ಪ್ರಕಟಣೆ ಇದೆ, ಕೇಳಿ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀ ಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗ್ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನ್ ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-4233.
0: ರೈತ ಬಾಂಧವರೇ, ಇನ್ನೂ ಹೊತ್ತಾಗ್ತಾ ಬಂತು. ಕೃಷಿರಂಗ ಮುಗಿಸುವಂತಹ ಸಮಯ ಇದು. ಮತ್ತೆ ನಾಳಿನ ಕೃಷಿರಂಗ ಕಾರ್ಯಕ್ರಮದಲ್ಲಿ ಮಳೆಯಾಶ್ರಿತ ಖುಷ್ಕಿ ಬೇಸಾಯದಲ್ಲಿ ಮಣ್ಣಿನ ಸಂರಕ್ಷಣೆ ಕುರಿತಂತೆ ಡಾಕ್ಟರ್ ಲತಾ ಎಚ್ ಎಸ್ ಅವರೊಡನೆ ತಿಮ್ಮಪ್ಪ ಎಚ್ ಗೌಡ ಅವರು ನಡೆಸುವಂತಹ ಸಂದರ್ಶನ ಪ್ರಸಾರವಾಗಲಿದೆ. ನಂತರ ಜನಪದ ಸಂಗೀತ ಕಾರ್ಯಕ್ರಮದಲ್ಲಿ ದೊಡ್ಡಬಳ್ಳಾಪುರ ತಾಲೂಕು ಅಂತ್ರಹಳ್ಳಿಯ ಮುನಿಲಕ್ಷ್ಮಮ್ಮ ಹಾಗೂ ಸಂಗಡಿಗರಿಂದ ಸೋಬಾನೆ ಪದಗಳು ಇರಲಿವೆ. ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕೃಷಿರಂಗ ಇದುವರೆಗೆ ಪ್ರಸಾರವಾಯಿತು.

0: ಕೇಳುಗರೆ, ನಾವು ನಮ್ಮ ಸಂಪಾದನೆ, ವೃತ್ತಿ, ಕೀರ್ತಿ, ಸ್ನೇಹಿತರು ಇಂಥವುಗಳಿಗೆಲ್ಲ ಕೊಟ್ಟಷ್ಟು ಮಹತ್ವವನ್ನ, ಸಮಯವನ್ನ ನಮ್ಮ ಕುಟುಂಬಕ್ಕೆ ನಾವು ಕೊಡ್ತಾ ಇದ್ದೀವ? ಒಂದು ಕ್ಷಣ ಯೋಚನೆ ಮಾಡಿ.
1: ನನ್ನ ಓಲೆ ಓಲೆಯಲ್ಲ ಮಿಡಿವ ಒಂದು ಹೃದಯ.
0: ನಾವು ನಮ್ಮ ಸಂಸಾರದೊಂದಿಗೆ ಕಳಿತೀವಲ್ಲ, ಆ ಸಮಯ ಮನೆಯ ಸದಸ್ಯರಿಗೆ ನಾವು ಕೊಡುವ ಅತಿ ದೊಡ್ಡ ಉಡುಗೊರೆ.

0: ಆಕಾಶವಾಣಿ ಇನ್ನೀಗ ಪ್ರಕಟಣೆ 7:35 ಕನ್ನಡದಲ್ಲಿ ವಾರ್ತಾ ಪ್ರಸಾರ.
1: ಪತ್ರಿಕೆ ಎಂದರೆ ಸುದ್ದಿ, ಪತ್ರಿಕೆ ಎಂದರೆ ಸಂತೋಷ, ಪತ್ರಿಕೆ ಎಂದರೆ ಶಿಕ್ಷಣ, ಸಂಸ್ಕೃತಿ, ವಿಜ್ಞಾನ ಎಲ್ಲವೂ.
2: ಪತ್ರಿಕೆ ಜನಜೀವನದ ಪ್ರತಿಬಿಂಬ, ಪತ್ರಿಕೆ ಜನಜೀವನಕ್ಕೆ ಗತಿಬಿಂಬ. ವಿಶ್ವದ ಎಲ್ಲ ಕ್ಷೇತ್ರಗಳ ಸಾಧಕರು ಪತ್ರಿಕೆಗಳಿಂದ ಪ್ರೇರಣೆ ಪಡೆದವರೇ. ಮಕ್ಕಳು ಎಳವೆಯಿಂದಲೇ ಪತ್ರಿಕೆಗಳನ್ನು ಓದುವಂತೆ ಪ್ರೇರೇಪಿಸಿ ಅವರ ಸರ್ವತೋಮುಖ ಬೆಳವಣಿಗೆಗೆ ಕಾರಣರಾಗೋಣ.

ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು: ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ವಾರ್ತೆಗಳ ವಿವರ: ಭಾರತ ಮತ್ತು ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ ಎಂದು ಭಾರತ ಪ್ರತಿಪಾದಿಸಿದೆ. ಗಡಿ ವಿಷಯಗಳ ಎಲ್ಲ ಅಂಶಗಳನ್ನು ನಿಭಾಯಿಸಲು ಸ್ಥಾಪಿತ ದ್ವಿಪಕ್ಷೀಯ ಕಾರ್ಯವಿಧಾನಗಳು ಇವೆ. ಭಾರತ ನೇಪಾಳ ಗಡಿಯ ಸುಮಾರು 98% ಭಾಗವನ್ನು ಗುರುತಿಸಲಾಗಿದ್ದರೂ ಕೆಲವು ಬಗೆಹರಿದ ಭಾಗಗಳು ಇವೆ ಎಂದು ವಿದೇಶಾಂಗ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ತಿಳಿಸಿದ್ದಾರೆ. ಜಮ್ಮು ಮತ್ತು ಕಾಶ್ಮೀರಕ್ಕೆ ಸಂಬಂಧಪಟ್ಟಂತಹ ಪಾಕಿಸ್ತಾನ ಐರೋಪ್ಯ ಒಕ್ಕೂಟದ ಜಂಟಿ ಹೇಳಿಕೆಯಲ್ಲಿ ಮಾಡಲಾದ ಅನಗತ್ಯ ಉಲ್ಲೇಖಗಳನ್ನು ಭಾರತ ತಿರಸ್ಕರಿಸಿದೆ. ಜಮ್ಮು ಮತ್ತು ಕಾಶ್ಮೀರ ಹಾಗೂ ಲಡಾಖ್ ಕೇಂದ್ರಾಡಳಿತ ಪ್ರದೇಶಗಳು ಭಾರತದ ಅವಿಭಾಜ್ಯ ಮತ್ತು ಬೇರ್ಪಡಿಸಲಾಗದ ಭಾಗಗಳಾಗಿವೆ. ಅಂತಹ ವಿಷಯಗಳಲ್ಲಿ ಯಾವುದೇ ಹಕ್ಕು ಇಲ್ಲದವರು ಯಾವುದೇ ಹೇಳಿಕೆ ನೀಡುವುದನ್ನು ತಡೆಯಬೇಕು ಎಂದು ಅವರು ಪ್ರತಿಪಾದಿಸಿದ್ದಾರೆ. ರಾಷ್ಟೀಯ ಪಂಚಾಯತ್ ಪ್ರಶಸ್ತಿ 2025 ಪ್ರಧಾನ ಸಮಾರಂಭ ನಾಳೆ ನವದೆಹಲಿಯಲ್ಲಿ ಜರುಗಲಿದೆ. ದೇಶದಾದ್ಯಂತ 42 ಅತ್ಯುತ್ತಮ ಪಂಚಾಯತ್ಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುವುದು. ಸಮಾರಂಭದಲ್ಲಿ ದೀನ್ದಯಾಳ್ ಉಪಾಧ್ಯಾಯ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 34 ಗ್ರಾಮ ಪಂಚಾಯತ್ಗಳಿಗೆ ಮತ್ತು ನಾನಾಜಿ ದೇಶ್ಮುಖ್ ಸರ್ವೋತ್ತಮ ಪಂಚಾಯತ್ ಸತತ ವಿಕಾಸ ಪುರಸ್ಕಾರ ವಿಭಾಗದ ಅಡಿಯಲ್ಲಿ 8 ಪಂಚಾಯತ್ಗಳಿಗೆ ಪ್ರಶಸ್ತಿ ನೀಡಲಾಗುವುದು. ಪ್ರಶಸ್ತಿ ಪಡೆದ ಪಂಚಾಯತ್ಗಳ ಮುಖ್ಯಸ್ಥರು ತಮ್ಮ ಅತ್ಯುತ್ತಮ ಅಭ್ಯಾಸಗಳು ಮತ್ತು ಸಾಧನೆಗಳ ಕುರಿತು ಪ್ರಸ್ತುತಿ ಸಹ ನೀಡಲಿದ್ದಾರೆ. ದೇಶದಾದ್ಯಂತದ 42 ಅತ್ಯುತ್ತಮ ಪಂಚಾಯಿತಿಗಳಿಗೆ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗುತ್ತಿದೆ. ಕರ್ನಾಟಕದ 6 ಗ್ರಾಮ ಪಂಚಾಯಿತಿಗಳು ಅಭಿವೃದ್ಧಿ ಪುರಸ್ಕಾರಕ್ಕೆ ಭಾಜನವಾಗಿವೆ. ಆಯ್ಕೆಯಾದ 6 ಗ್ರಾಮ ಪಂಚಾಯಿತಿಗಳಲ್ಲಿ 5 ಪಂಚಾಯಿತಿಗಳು ಉಡುಪಿ ಜಿಲ್ಲೆಗೆ ಸೇರಿವೆ. ಹೆಬ್ರಿ ತಾಲೂಕಿನ ಮುದ್ರಾಡಿ ಮತ್ತು ಮಡಾಮಕ್ಕಿ, ಕುಂದಾಪುರ ತಾಲೂಕಿನ ವಂಡ್ಲೆ ಮತ್ತು ಹಲ್ಕಾಡಿ ಹಾಗೂ ಕಾರ್ಕಳ ತಾಲೂಕಿನ ಸಾಣೂರು ಉಡುಪಿ ಜಿಲ್ಲೆಯಿಂದ ಆಯ್ಕೆಯಾದ 5 ಗ್ರಾಮ ಪಂಚಾಯಿತಿಗಳಾಗಿವೆ. ಬೆಂಗಳೂರು ನಗರ ಜಿಲ್ಲೆಯ ಹಾಲನಾಯಕನಹಳ್ಳಿ ರಾಷ್ಟೀಯ ಮಟ್ಟದ ಪುರಸ್ಕಾರಕ್ಕೆ ಆಯ್ಕೆಯಾಗಿರುವಂತಹ ಮತ್ತೊಂದು ಗ್ರಾಮ ಪಂಚಾಯತ್ ಆಗಿದೆ. ಕೇಂದ್ರ ಸರ್ಕಾರ ಒಟ್ಟು 6 ವಿಭಾಗಗಳಲ್ಲಿ ಪ್ರಶಸ್ತಿಯನ್ನು ನೀಡುತ್ತಿದ್ದು ಇವುಗಳಲ್ಲಿ ಮುದ್ರಾಡಿ ಗ್ರಾಮ ಪಂಚಾಯತ್ ಬಡತನ ಮುಕ್ತ ಹಾಗೂ ಜೀವನೋಪಾಯ ಸಂವರ್ಧನಾ ವಿಭಾಗದಲ್ಲಿ ಪ್ರಶಸ್ತಿ ಪಡೆದರೆ, ವಂಡ್ಸೆ ಗ್ರಾಮ ಪಂಚಾಯತ್ ಆರೋಗ್ಯಪೂರ್ಣ ಪಂಚಾಯತ್ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಹೆಬ್ರಿ ತಾಲೂಕಿನ ಮಡಾಮಕ್ಕಿ ಗ್ರಾಮ ಪಂಚಾಯತ್ ಜಲಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಪ್ರಶಸ್ತಿ ಪಡೆದಿದೆ. ಕಾರ್ಕಳ ತಾಲೂಕಿನ ಸಾಣೂರು ಗ್ರಾಮ ಪಂಚಾಯತ್ ಸ್ವಯಂ ಸಮೃದ್ಧ ಮೂಲಸೌಕರ್ಯ ಅಭಿವೃದ್ಧಿ ವಿಭಾಗದಲ್ಲಿ ಹಾಗೂ ಹಲ್ಕಾಡಿ ಗ್ರಾಮ ಪಂಚಾಯತ್ ಸಾಮಾಜಿಕ ನ್ಯಾಯ ಹಾಗೂ ಸಾಮಾಜಿಕ ಸುರಕ್ಷತಾ ಪಂಚಾಯತ್ ವಿಭಾಗದಲ್ಲಿ ರಾಜ್ಯದ ಅತ್ಯುತ್ತಮ ಪಂಚಾಯತ್ ಆಗಿ ಮಾನ್ಯತೆ ಪಡೆದಿದೆ. ಬೆಂಗಳೂರಿನ ಹಾಲನಾಯಕನಹಳ್ಳಿ ಪಂಚಾಯತ್ ಮಕ್ಕಳ ಸ್ನೇಹಿ ಪಂಚಾಯತ್ ಆಗಿ ಪುರಸ್ಕಾರಕ್ಕೆ ಆಯ್ಕೆಯಾಗಿದೆ ಎಂದು ಕೇಂದ್ರ ಪಂಚಾಯತ್ ರಾಜ್ ಸಚಿವಾಲಯ ತಿಳಿಸಿದೆ. ದಕ್ಷಿಣ ಆಫ್ರಿಕಾದ ಉಪಾಧ್ಯಕ್ಷ ಶಿಪೋ ಕೋಸಾ ಪೌಲಸ್ ಮಾಷಾ ತಿಲೆ ಅವರು ಇಂದು ನವದೆಹಲಿಯಲ್ಲಿ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಅವರನ್ನು ಭೇಟಿಯಾಗಿ ಮಾತುಕತೆ ನಡೆಸಿದರು. ಅವರೊಂದಿಗೆ ದಕ್ಷಿಣ ಆಫ್ರಿಕಾ ಸರ್ಕಾರದ ಹಿರಿಯ ಸಚಿವರು ಮತ್ತು ಅಧಿಕಾರಿಗಳನ್ನು ಒಳಗೊಂಡಂತಹ ಉನ್ನತ ಮಟ್ಟದ ನಿಯೋಗ ಆಗಮಿಸಿತ್ತು. ಉಭಯ ನಾಯಕರು ಭಾರತ ಮತ್ತು ದಕ್ಷಿಣ ಆಫ್ರಿಕಾ ನಡುವಿನ ದ್ವಿಪಕ್ಷೀಯ ಬಾಂಧವ್ಯವನ್ನು ಬಲಪಡಿಸುವ ಕುರಿತು ಚರ್ಚೆಯನ್ನು ನಡೆಸಿದರು. ವಿಶೇಷವಾಗಿ ವ್ಯಾಪಾರ, ಹೂಡಿಕೆ, ಸಹಕಾರ, ಕೌಶಲ್ಯಾಭಿವೃದ್ಧಿ ಮತ್ತು ಉಭಯ ದೇಶಗಳ ಜನರ ನಡುವಿನ ಸಂಬಂಧವನ್ನು ವೃದ್ಧಿಸುವ ಬಗ್ಗೆ ಗಮನಹರಿಸಲಾಯಿತು. ಜಾಗತಿಕ ದಕ್ಷಿಣದ ಆದ್ಯತೆಗಳನ್ನು ಮುನ್ನಡೆಸುವ ಮತ್ತು ಬಹುಪಕ್ಷೀಯ ವೇದಿಕೆಗಳಲ್ಲಿ ಸಹಕಾರವನ್ನು ಹೆಚ್ಚಿಸುವ ಕುರಿತು ತಮ್ಮ ಅಭಿಪ್ರಾಯಗಳನ್ನು ವಿನಿಮಯ ಮಾಡಿಕೊಳ್ಳಲಾಯಿತು. ತಮಿಳುನಾಡು ಮತ್ತು ಕೇರಳ ವ್ಯಾಪ್ತಿಯ ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿಯನ್ನು ಗಂಭೀರವಾಗಿ ಪರಿಗಣಿಸಿ

0: ಪರಿಗಣಿಸಿರುವ ಸುಪ್ರೀಂಕೋರ್ಟ್ ಕಾಲಮಿತಿಯ ಒಳಗೆ ತೆರವು ಕಾರ್ಯಾಚರಣೆ ನಡೆಸುವಂತೆ ಆದೇಶ ನೀಡಿದೆ. ಈ ಕುರಿತು ಆದ್ಯತೆಯ ಮೇರೆಗೆ ಸಮಗ್ರ ಯೋಜನೆಯನ್ನು ಸಿದ್ಧಪಡಿಸಿ ಅನುಷ್ಠಾನಗೊಳಿಸುವಂತೆ ಸರ್ವೋಚ್ಚ ನ್ಯಾಯಾಲಯ ಉಭಯ ರಾಜ್ಯಗಳಿಗೆ ನಿರ್ದೇಶನ ನೀಡಿದೆ. ಅಲ್ಲದೆ ಒತ್ತುವರಿದಾರರೆಂದು ಗುರುತಿಸಲಾದಂತಹ 118 ಹಾಲಿ ಮತ್ತು ನಿವೃತ್ತ ಸರ್ಕಾರಿ ನೌಕರರ ವಿರುದ್ಧ ಶಿಸ್ತು ಹಾಗೂ ಕಾನೂನು ಕ್ರಮ ಜರುಗಿಸುವಂತೆ ಸೂಚನೆ ನೀಡಲಾಗಿದೆ. ನ್ಯಾಯಮೂರ್ತಿಗಳಾದಂತಹ ವಿಕ್ರಮ್ ನಾಥ್ ಮತ್ತು ಸಂದೀಪ್ ಮೆಹ್ತಾ ಅವರಿದ್ದ ನ್ಯಾಯಪೀಠ ಈ ಹಿಂದೆ ಹೈಕೋರ್ಟ್ ಮತ್ತು ಸುಪ್ರೀಂಕೋರ್ಟ್ ನೀಡಿದ ಆದೇಶಗಳ ಹೊರತಾಗಿಯೂ ದಶಕಗಳಿಂದ ಒತ್ತುವರಿ ಮುಂದುವರೆದಿರುವುದಕ್ಕೆ ತೀವ್ರ ಅಸಮಾಧಾನ ವ್ಯಕ್ತಪಡಿಸಿದೆ. ಒತ್ತುವರಿ ತೆರವುಗೊಳಿಸಿದ ಬಳಿಕ ಆ ಪ್ರದೇಶದ ಪರಿಸರ ಮರುಸ್ಥಾಪನೆಗೆ ಸೂಕ್ತ ಕ್ರಮ ಕೈಗೊಳ್ಳಬೇಕು ಎಂದು ನ್ಯಾಯಾಲಯ ಹೇಳಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಕೇಂದ್ರ ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವ ಡಾ ಜಿತೇಂದ್ರ ಸಿಂಗ್ ಹಾಗೂ ಜರ್ಮನಿಯ ಥುರಿಂಗಿಯಾ ಪ್ರಾಂತ್ಯದ ಮುಖ್ಯಸ್ಥ ಮಾರಿಯೋ ವಾಯ್ಟ್ ಅವರು ನವದೆಹಲಿಯಲ್ಲಿ ಇಂದು ಕ್ವಾಂಟಮ್ ಸಂವಹನ, ಫೋಟೋನಿಕ್ಸ್ ಮತ್ತು ಉದ್ಯಮ ಆಧಾರಿತ ಡೀಪ್ಟೆಕ್ ಸಹಭಾಗಿತ್ವದ ಕುರಿತು ಮಹತ್ವದ ಚರ್ಚೆಯನ್ನು ನಡೆಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಡಾ ಜಿತೇಂದ್ರ ಸಿಂಗ್, ಭಾರತ ಇಂದು ವಿಶ್ವದ 3ನೇ ಅತಿದೊಡ್ಡ ಸ್ಟಾರ್ಟ್ಅಪ್ ಪರಿಸರ ವ್ಯವಸ್ಥೆಯನ್ನು ಹೊಂದಿದ್ದು ಜೈವಿಕ ತಂತ್ರಜ್ಞಾನ, ಆರೋಗ್ಯ ರಕ್ಷಣೆ, ಜಲತಂತ್ರಜ್ಞಾನ, ಕೃತಕ ಬುದ್ಧಿಮತ್ತೆ ಮತ್ತು ಬಾಹ್ಯಾಕಾಶ ತಂತ್ರಜ್ಞಾನಗಳಲ್ಲಿ ಅಂತಾರಾಷ್ಟೀಯ ಸಹಯೋಗಕ್ಕಾಗಿ ವ್ಯಾಪಕ ಅವಕಾಶಗಳನ್ನು ಒದಗಿಸುತ್ತದೆ ಎಂದು ಹೇಳಿದ್ದಾರೆ. ಭಾರತ ಮತ್ತು ಜರ್ಮನಿ ದೇಶಗಳು ವಿಜ್ಞಾನ, ತಂತ್ರಜ್ಞಾನ, ನಾವೀನ್ಯತೆ ಹಾಗೂ ಉಭಯ ದೇಶಗಳ ಜನರ ನಡುವಿನ ಬಾಂಧವ್ಯದಲ್ಲಿ ಭದ್ರವಾದ ಪಾಲುದಾರಿಕೆಯನ್ನು ಹೊಂದಿವೆ. ಉಭಯ ರಾಷ್ಟಗಳ ನಡುವಿನ ವೈಜ್ಞಾನಿಕ ಸಹಯೋಗದ ದ್ವಿಪಕ್ಷೀಯ ಬಾಂಧವ್ಯದ ಪ್ರಬಲ ಸ್ತಂಭಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ. ಸಂಶೋಧನೆ, ನಾವೀನ್ಯತೆ ಹಾಗೂ ಕೈಗಾರಿಕಾ ಅಭಿವೃದ್ಧಿಯ ಮುಂಚೂಣಿ ಕ್ಷೇತ್ರಗಳಲ್ಲಿ ನೂತನ ಅವಕಾಶಗಳನ್ನು ಸೃಷ್ಟಿಸಿದೆ ಎಂದು ಅವರು ಅಭಿಪ್ರಾಯಪಟ್ಟಿದ್ದಾರೆ. ದೇಶಾದ್ಯಂತ ತೀವ್ರ ಚರ್ಚೆಗೆ ಗ್ರಾಸವಾಗಿದ್ದಂತಹ ನೀಟ್ ಪ್ರಶ್ನೆ ಪತ್ರಿಕೆ ಸೋರಿಕೆ ಪ್ರಕರಣದ 5 ಪ್ರಮುಖ ಆರೋಪಿಗಳ ನ್ಯಾಯಾಂಗ ಬಂಧನವನ್ನು ದೆಹಲಿ ನ್ಯಾಯಾಲಯ ಈ ತಿಂಗಳ 15 ವಿಸ್ತರಿಸಿದೆ. ಆರೋಪಿಗಳ ಬಂಧನ ಅವಧಿ ವಿಸ್ತರಿಸುವಂತೆ ತನಿಖಾ ಸಂಸ್ಥೆ ಸಿಬಿಐ ಸಲ್ಲಿಸಿದಂತಹ ಮನವಿಯನ್ನು ವಿಶೇಷ ನ್ಯಾಯಾಲಯ ಪುರಸ್ಕರಿಸಿದೆ. ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ನಿನ್ನೆಯಷ್ಟೇ 2 ಭೌತಶಾಸ್ತ್ರ ಉಪನ್ಯಾಸಕರು ಹಾಗೂ ಒಬ್ಬ ವೈದ್ಯರನ್ನು 14 ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಲಾಗಿದೆ. ಸಿಬಿಐ ಇದುವರೆಗೆ ಒಟ್ಟು 13 ಮಂದಿಯನ್ನು ಬಂಧಿಸಿದೆ. ಪ್ರಶ್ನೆ ಪತ್ರಿಕೆ ಸೋರಿಕೆ ಹಿನ್ನೆಲೆಯಲ್ಲಿ May 3 ನಡೆದಿದಂತಹ ನೀಟ್ ಪರೀಕ್ಷೆಯನ್ನು ರಾಷ್ಟೀಯ ಪರೀಕ್ಷಾ ಸಂಸ್ಥೆ ರದ್ದುಪಡಿಸಿದ್ದು ಬರುವ June 21 ಮರುಪರೀಕ್ಷೆ ನಡೆಯಲಿದೆ. ಮ್ಯಾನ್ಮಾರ್ ಅಧ್ಯಕ್ಷ ಯುಮಿನ್ ಆಂಗ್ ಹ್ಯಾಂಗ್ ಅವರು ತಮ್ಮ 4 ಭಾರತ ಪ್ರವಾಸದ ಅಂಗವಾಗಿ ಇಂದು ಮುಂಬೈಗೆ ಆಗಮಿಸಿದರು. ಛತ್ರಪತಿ ಶಿವಾಜಿ ಮಹಾರಾಜ್ ಅಂತಾರಾಷ್ಟೀಯ ವಿಮಾನ ನಿಲ್ದಾಣದಲ್ಲಿ ಮಹಾರಾಷ್ಟ ರಾಜ್ಯಪಾಲ ಜಿಷ್ಣುದೇವ್ ವರ್ಮಾ ಮ್ಯಾನ್ಮಾರ್ ಅಧ್ಯಕ್ಷರನ್ನು ಸ್ವಾಗತಿಸಿದರು. ಮ್ಯಾನ್ಮಾರ್ ಅಧ್ಯಕ್ಷರು ಇಂದು ವಿವಿಧ ಉದ್ಯಮ ಮತ್ತು ವಾಣಿಜ್ಯ ರಂಗದ ಸಂವಾದಗಳಲ್ಲಿ ಭಾಗಿಯಾಗಿದ್ದರು. ಇಂದು ಲೋಕಭವನದಲ್ಲಿ ಅವರ ಗೌರವಾರ್ಥವಾಗಿ ಆಯೋಜನೆ ಮಾಡಲಾದಂತಹ ವಿಶೇಷ ಕಾರ್ಯಕ್ರಮದಲ್ಲೂ ಪಾಲ್ಗೊಳ್ಳಲಿದ್ದಾರೆ. ಈ ಸಂದರ್ಭದಲ್ಲಿ ಮುಖ್ಯಮಂತ್ರಿ ದೇವೇಂದ್ರ ಫಡ್ನವಿಸ್ ಉಪಸ್ಥಿತರಿರಲಿದ್ದಾರೆ. ಕೇರಳ ವಿಧಾನಸಭೆಯ ಉಪಸಭಾಪತಿಯಾಗಿ ಕಾಂಗ್ರೆಸ್ ನಾಯಕಿ ಶಾನಿಮೋಲ್ ಉಸ್ಮಾನ್ ಆಯ್ಕೆಯಾಗಿದ್ದಾರೆ. ಇಂದು ನಡೆದ ಚುನಾವಣೆಯಲ್ಲಿ ಅವರು 99 ಮತಗಳನ್ನು ಪಡೆಯುವ ಮೂಲಕ ಜಯಶೀಲರಾದರು. ಇವರ ವಿರುದ್ದ ಸ್ಪರ್ಧಿಸಿದ್ದಂತಹ ವಿರೋಧ ಪಕ್ಷದ ಅಭ್ಯರ್ಥಿ ಮೊಹಮ್ಮದ್ ಮೊಯ್ಸಿನ್ 34 ಮತಗಳನ್ನು ಪಡೆದರು. ಬಿಜೆಪಿಯ 3 ಶಾಸಕರು ಮತದಾನ ಪ್ರಕ್ರಿಯೆಯಿಂದ ದೂರ ಉಳಿದಿದ್ದರು. ಇಂಗ್ಲೆಂಡ್ನ ಟೌನ್ಟೌನ್ನ ಕೂಪರ್ ಅಸೋಸಿಯೇಟ್ಸ್ ಕೌಂಟಿ ಮೈದಾನದಲ್ಲಿ ಇಂದು ಭಾರತ ಮತ್ತು ಇಂಗ್ಲೆಂಡ್ ಮಹಿಳಾ ತಂಡಗಳು 3ನೇ ಮತ್ತು ಅಂತಿಮ T20 ಅಂತಾರಾಷ್ಟೀಯ ಪಂದ್ಯ ಜರುಗಲಿದೆ. ಪಂದ್ಯ ಭಾರತೀಯ ಕಾಲಮಾನ ರಾತ್ರಿ 11 ಆರಂಭವಾಗಲಿದೆ. ಪ್ರಸ್ತುತ 2 ತಂಡಗಳು 1-1 ಅಂತರದಿಂದ ಸಮಬಲವನ್ನು ಹೊಂದಿವೆ. ವಿದ್ಯುತ್ ಮತ್ತು ಎಲೆಕ್ಟ್ರಾನಿಕ್ ಚಾಲಿತ ಹೆದ್ದಾರಿಗಳ ಅಭಿವೃದ್ಧಿಯ ಮೂಲಕ ಭಾರತ ಸ್ಮಾರ್ಟ್, ಸಂಪರ್ಕಿಸ ಮತ್ತು ಸುಸ್ಥಿರ ಚಲನಶೀಲತೆಯ ನೂತನ ಯುಗದತ್ತ ಸಾಗುತ್ತಿದೆ ಎಂದು ವಿದ್ಯುತ್ ವಾಹನಗಳ ರಾಷ್ಟೀಯ ಹೆದ್ದಾರಿಗಳ ನಿರ್ದೇಶಕ ಅಭಿಜಿತ್ ಸಿನ್ಹಾ ಹೇಳಿದ್ದಾರೆ. ನವದೆಹಲಿಯಲ್ಲಿ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಈ ಉಪಕ್ರಮವು ಭಾರತದ ವಿದ್ಯುತ್ ಚಲನಶೀಲ ಪರಿಸರ ವ್ಯವಸ್ಥೆಯನ್ನು ಬಲಪಡಿಸುವುದರ ಜೊತೆಗೆ ಚಲನಶೀಲತೆಯ ಸುಲಭತೆ, ರಸ್ತೆ ಸುರಕ್ಷತೆ ಮತ್ತು ಲಾಜಿಸ್ಟಿಕ್ಸ್ ದಕ್ಷತೆಯನ್ನು ಸುಧಾರಿಸುವ ಗುರಿಯನ್ನು ಹೊಂದಿದೆ ಎಂದು ತಿಳಿಸಿದ್ದಾರೆ. ಎನ್ಎಚ್ಇವಿ 2018-19 ದೇಶದ ಮಾದರಿ ವಿದ್ಯುತ್ ಹೆದ್ದಾರಿ ಕಾರ್ಯವನ್ನು ನಿರ್ವಹಿಸುತ್ತಿದೆ. ಪ್ರಸ್ತಾವಿತ ಹೆದ್ದಾರಿ ಪರಿಸರ ವ್ಯವಸ್ಥೆಯು ಸುರಕ್ಷಿತ, ಹೆಚ್ಚು ಪರಿಣಾಮಕಾರಿ

0: ಮತ್ತು ತಂತ್ರಜ್ಞಾನ ಚಾಲಿತ ಸಾರಿಗೆ ಜಾಲಗಳನ್ನು ರಚಿಸಲು ವಿದ್ಯುತ್ ಚಾರ್ಜಿಂಗ್ ಮೂಲಸೌಕರ್ಯ, ಡಿಜಿಟಲ್ ವ್ಯವಸ್ಥೆಗಳು ಮತ್ತು ತುರ್ತು ಪ್ರಕ್ರಿಯೆ ಕಾರ್ಯವಿಧಾನಗಳನ್ನು ಸಂಯೋಜಿಸುತ್ತದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭಾರತ ನೇಪಾಳ ನಡುವಿನ ದ್ವಿಪಕ್ಷೀಯ ಸಂಬಂಧಗಳಲ್ಲಿ ಯಾವುದೇ ಮೂರನೇ ರಾಷ್ಟ್ರದ ಪಾತ್ರವಿಲ್ಲ, ಕೇಂದ್ರ ಸರ್ಕಾರ. ದಕ್ಷಿಣ ಆಫ್ರಿಕಾ ಉಪಾಧ್ಯಕ್ಷರೊಂದಿಗೆ ಉಪರಾಷ್ಟ್ರಪತಿ ಸಿಪಿ ರಾಧಾಕೃಷ್ಣನ್ ಮಾತುಕತೆ. ಅಗಸ್ತ್ಯಮಲೈ ಪರಿಸರ ಸೂಕ್ಷ್ಮ ವಲಯದ ಸಂರಕ್ಷಿತ ಪ್ರದೇಶಗಳಲ್ಲಿನ ಒತ್ತುವರಿ ತೆರವುಗೊಳಿಸುವಂತೆ ಸುಪ್ರೀಂಕೋರ್ಟ್ ಆದೇಶ. ಮಹಿಳಾ ಟಿ20 ಕ್ರಿಕೆಟ್ ಸರಣಿಯ ಮೂರನೇ ಪಂದ್ಯದಲ್ಲಿಂದು ಭಾರತ ಇಂಗ್ಲೆಂಡ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಗ್ಗೆ 7:05.
1: ಮೀಡಿಯಂ ವೇವ್ ತರಂಗಾಂತರ 490.1 ಮೀಟರ್ಗಳು ಅಂದರೆ 612 ಕಿಲೋಹರ್ಟ್ಸ್, ಹಾಗೆಯೇ DRM ತರಂಗಾಂತರ 603 ಕಿಲೋಹರ್ಟ್ಸ್ಗಳಲ್ಲಿ. ಇದು ನಿಮ್ಮ ಮೆಚ್ಚಿನ ಬೆಂಗಳೂರು ಆಕಾಶವಾಣಿ ಕೇಂದ್ರ. ಚಿತ್ರಗೀತೆಗಳನ್ನು ಆಧರಿಸಿದ ಕಾರ್ಯಕ್ರಮ ಸಿರಿಗಂಧ.

ಚಿತ್ರಗೀತೆಗಳನ್ನ ಆಧರಿಸಿದ ಸಿರಿಗಂಧ ಕಾರ್ಯಕ್ರಮಕ್ಕೆ ನಮ್ಮೆಲ್ಲ ಸ್ನೇಹಿತರನ್ನ ಪ್ರೀತಿಯಿಂದ ಬರಮಾಡಿಕೊಳ್ತಾ ಶುಭ ಸಾಯಂಕಾಲ ಅಂತ ಹೇಳ್ತಾ ಇರೋದು ನಿಮ್ಮೆಲ್ಲರ ಬಾನುಲಿ ಗೆಳೆಯ ಗಣಪತಿ ಆರ್ ಭಟ್. ಸ್ನೇಹಿತರೆ, ಪ್ರತಿನಿತ್ಯದಂತೆ ಇವತ್ತು ಕೂಡ ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಿಷ್ಟು ವಿಚಾರಗಳ ವಿನಿಮಯ ಜೊತೆಗೆ ಒಂದಿಷ್ಟು ಸುಮಧುರವಾಗಿರುವಂತಹ ಕನ್ನಡ ಗೀತೆಗಳು ನಿಮಗಾಗಿ. ಸ್ನೇಹಿತರೆ, ಮುಂಚೆ ಒಂದು ಕಾಲ ಇತ್ತು. ಅದೇನಂತಂದ್ರೆ, ಬೆಳಗಾಗಿ ಎದ್ದ ತಕ್ಷಣ ಕರಾಗ್ರೆ ವಸತೆ ಲಕ್ಷ್ಮಿ ಅಂತ ಹೇಳ್ತಾ ನಮ್ಮ ಕೈಯನ್ನು ನಾವು ನೋಡಿಕೊಳ್ತಾ ಭಕ್ತಿ ಭಾವದಿಂದ ಸ್ತುತಿ ಮಾಡ್ತಾ ಅತ್ಯಂತ ಧನ್ಯತೆಯನ್ನು ಹೊಂದುತ್ತಾ ನಮ್ಮ ದಿನವನ್ನು ಆರಂಭ ಮಾಡ್ತಾ ಇದ್ವಿ. ಆದರೆ ಕಾಲ ಈಗ ಬದಲಾಗಿದೆ. ಕಾಲ ಹೇಗೆ ಬದಲಾಗಿದೆ ಅಂತಂದರೆ, ಈಗ ತಂತ್ರಜ್ಞಾನದ ಯುಗ. ನಮ್ಮ ದಿನಚರಿ ಹೇಗೆ ಆರಂಭ ಆಗುತ್ತೆ ಅಂತ ತಕ್ಷಣ ಥಟ್ಟನೆ ನೆನಪಾಗೋದೇ ಮೊಬೈಲ್ ಫೋನು. ಹೌದು, ದಿನ ಬೆಳಗಾದರೆ ನಾವು ಮೊದಲಿಗೆ ಮಾಡೋದು ನಮ್ಮ ಕೈಯಲ್ಲಿ ನಾವು ನಮ್ಮ ಮೊಬೈಲ್ ಫೋನನ್ನು ಹಿಡಿದುಕೊಂಡು ನಮ್ಮ ಮುಖದ ಎದುರುಗಡೆಗೆ ನಾವು ಅದನ್ನು ತಂದುಬಿಡ್ತೇವೆ. ನಮ್ಮ ಕಣ್ಮುಂದೆ ಮೊಬೈಲ್ ಫೋನೇ ಮೊದಲಿಗೆ ನಮಗೆ ಕಾಣಸಿಗುತ್ತೆ. ವಿಚಿತ್ರ ಏನು ಗೊತ್ತಾ ಸ್ನೇಹಿತರೆ, ಈ ಮೊಬೈಲ್ ಫೋನ್ಗೂ ಬಹುಶಃ ಗೊತ್ತಂಗೆ ಕಾಣಿಸುತ್ತೆ, ದಿನ ಬೆಳಗಾದರೆ ಆ ದಿನದ ಆರಂಭ ಆ ನನ್ನ ಯಜಮಾನನ ಮುಖವನ್ನು ನೋಡಿಯೇ ನಾನು ಆರಂಭ ಮಾಡಬೇಕು ದಿನವನ್ನು ಅಂತ. ತಮಾಷೆ ಮಾಡ್ತಾ ಇಲ್ಲ. ಹೌದು, ನಮ್ಮ ಮೊಬೈಲ್ ಫೋನ್ ಅದು ಆನ್ ಆಗಬೇಕು ಅಥವಾ ಅದು ಸ್ವಯಂಚಾಲಿತ ಆಗಬೇಕು ಅಂತಂದರೆ ಅದು ನಮ್ಮ ಮುಖವನ್ನು ನೋಡಬಯಸುತ್ತೆ. ಯಾಕೆ ಹೀಗೆ ಅಂತ ಕೇಳ್ತೀರಾ? ಹೌದು, ತಂತ್ರಜ್ಞಾನ ಆಗಿದೆ. ತಂತ್ರಜ್ಞಾನ ಅದು ಏನಂತಂದರೆ ಫೇಸ್ ಐಡೆಂಟಿಫಿಕೇಷನ್ ಅಂತ. ಫೋನು ಲಾಕಲ್ಲಿರುತ್ತೆ, ಆ ಲಾಕಲ್ಲಿರುವಂತಹ ಫೋನು ಅನ್ಲಾಕ್ ಮಾಡಬೇಕು ಅಂದರೆ ಕೇವಲ ಆ ಮೊಬೈಲ್ ಫೋನನ್ನ ಓನರ್ ಯಾರಿರ್ತಾರಲ್ಲ ಅವರ ಮುಖದ ಎದುರುಗಡೆಗೆ ಆ ಫೋನ್ ಹಿಡಿದ್ರೆ ಸಾಕು, ಅದು ಆನ್ ಆಗಿಬಿಡುತ್ತೆ. ಇದೇ ಇವತ್ತಿನ ತಂತ್ರಜ್ಞಾನ ಕೂಡ. ಆಶ್ಚರ್ಯ ಆಯಿತಾ? ಹೌದು, ಇದು ತಂತ್ರಜ್ಞಾನ. ಯಾವ ತಂತ್ರಜ್ಞಾನ ಅಂತಂದರೆ ಕೃತಕ ಬುದ್ಧಿಮತ್ತೆ, AI ಅಂತ ಬಹಳ ದೊಡ್ಡ ಸುದ್ದಿ ಮಾಡ್ತಾ ಇದೆಯಲ್ಲ. ಹೌದು, ಆ ತಂತ್ರಜ್ಞಾನದ ಬಳಕೆ ನಾವು ನಿತ್ಯ ಉಪಯೋಗಿಸುವಂತಹ ಮೊಬೈಲ್ ಫೋನಲ್ಲಿ ಅದು ಇದೆ. ಇದರರ್ಥ ಈ AI ತಂತ್ರಜ್ಞಾನದ ಮೂಲಕವಾಗಿ ನಮ್ಮ ದಿನಚರಿ ಆರಂಭ ಆಗತ್ತೆ ಅನ್ನಿ. ಹೌದು, AI ತಂತ್ರಜ್ಞಾನ ಇವತ್ತು ನಮ್ಮ ನಿತ್ಯದ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ. ಅದು ನಮ್ಮ ದಿನದ ಆರಂಭ. ನಾವು ಮೊಬೈಲ್ ಫೋನ್ ನೋಡುವ ಮೂಲಕ ಆರಂಭ ಮಾಡ್ತೀವಲ್ಲ, ಅಲ್ಲೇ ನೋಡಿ AI ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ. ನಮ್ಮ ಮೊಬೈಲ್ ಫೋನಲ್ಲಿ ನಮ್ಮ ಮುಖ ಕಂಡ ತಕ್ಷಣ ಲಾಕ್ ಇರುವಂತಹ ಫೋನ್ ಅನ್ಲಾಕ್ ಆಗ್ತಾ ಇದೆ ಅಂತಂದರೆ

ಅಲ್ಲಿ ಖಂಡಿತವಾಗಿಯೂ ಕೂಡ ಕೃತಕ ಬುದ್ಧಿ ಮತ್ತೆ ತಂತ್ರಜ್ಞಾನ ಕೆಲಸ ಮಾಡ್ತಾ ಇದೆ ಅನ್ನೋದು ಪಕ್ಕ. ಅಷ್ಟೇ ಅಲ್ಲ ಸ್ನೇಹಿತರೆ, ನೋಡಿ ನಾವು ಎಲ್ಲಾದರೂ ಒಂದು ಕಡೆಗೆ ಹೋಗಬೇಕು, ಅದು ವಿಶೇಷತಃ ಬೆಂಗಳೂರಂತಹ ಊರಲ್ಲಿ ಎಲ್ಲಾದರೂ ಹೋಗಬೇಕು ಅಂತ ಪ್ಲ್ಯಾನ್ ಮಾಡಿದ ತಕ್ಷಣ ನಮ್ಮ ಕೈಯಲ್ಲಿ ಮೊಬೈಲ್ ಫೋನ್ ಬರುತ್ತೆ, ಮೊಬೈಲ್ ಫೋನಲ್ಲಿರುವಂತಹ ಮ್ಯಾಪ್ ಓಪನ್ ಆಗುತ್ತೆ. ಹೌದು, ಮ್ಯಾಪ್ ನಮಗೆ ಯಾಕೆ ಬೇಕು ಒಂದ್ಸಲ ನೆನಪು ಮಾಡ್ಕೊಳ್ಳಿ. ನಿಜಕ್ಕೂ ಕೂಡ ಅದು ತುಂಬ ಸಹಕಾರಿಯಾಗಿದೆ ಮ್ಯಾಪ್. ಯಾಕೆಂತಂದರೆ ಯಾವ ಏರಿಯಾದಲ್ಲಿ ಏನೇನು ಟ್ರಾಫಿಕ್ ಇದೆ, ಟ್ರಾಫಿಕ್ಕನ್ನು ತಪ್ಪಿಸಿಕೊಂಡು ನಾವು ಬೇರೆ ದಾರಿಯನ್ನು ಹೇಗೆ ಬಳಸಬಹುದು ಅನ್ನೋದನ್ನು ನಮಗೆ ಮ್ಯಾಪ್ ತಿಳಿಸ್ಕೊಡುತ್ತೆ. ಅಷ್ಟೇ ಅಲ್ಲ, ಯಾವುದಾದ್ರೂ ಒಂದು ಊರನ್ನು ಬಹಳ ಬೇಗ ತಲುಪಬೇಕು ಅಂತಂದರೆ ಶಾರ್ಟ್ಕಟ್ ವೇ ಅಂತ ಹೇಳ್ತೀವಲ್ಲ, ಅತ್ಯಂತ ಕಡಿಮೆ ಸಮಯದಲ್ಲಿ ಸಂಕ್ಷಿಪ್ತವಾಗಿ ನಾವು ತಲುಪಬೇಕು ಅನ್ನುವಂತಹ ಮಾರ್ಗವನ್ನು ನಮಗೆ ಇವತ್ತು ಮ್ಯಾಪ್ ಅಚ್ಚುಕಟ್ಟಾಗಿ ತಿಳಿಸತ್ತೆ. ಹೌದು, ತಿಳಿಸತ್ತೆ ಅಂತಂದರೆ ಅದರ ಹಿಂದೆ ಕೂಡ ಇದೇ ತಂತ್ರಜ್ಞಾನ. ಇದೇ ತಂತ್ರಜ್ಞಾನ ಅಂತಂದರೆ AI, ಕೃತಕ ಬುದ್ಧಿ ಮತ್ತೆ ಬಹಳ ಚೆನ್ನಾಗಿ ಕೆಲಸ ಮಾಡ್ತಾ ಇರುತ್ತೆ. ಗೆಳೆಯರೇ, ಹೌದು, ಗೂಗಲ್ ಮ್ಯಾಪಲ್ಲಿ ಟ್ರಾಫಿಕ್ ಇಲ್ಲದೆ ಇರೋ ಶಾರ್ಟ್ಕಟ್ ದಾರಿ ತೋರಿಸೋದು AI ತಂತ್ರಜ್ಞಾನ. ನಮ್ಮ ಮೊಬೈಲ್ ಫೋನನ್ನು ಅನ್ಲಾಕ್ ಮಾಡೋದು ಕೂಡ AI ತಂತ್ರಜ್ಞಾನ. ಹಾಗೆ ವಿಚಾರ ಮಾಡ್ತಾ ಇದ್ದರೆ ನೋಡಿ, ಬೆಳಗಿನಿಂದ ಸಂಜೆ ತನಕ ನಾವು ಅನೇಕ ರೀತಿಯಿಂದ ನಮಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೇನೋ AI ತಂತ್ರಜ್ಞಾನದ ಮೊರೆ ಹೋಗ್ತಾ ಇರ್ತೀವಿ. AI ತಂತ್ರಜ್ಞಾನ ಇವತ್ತು ನಮ್ಮ ಜೀವನದ ಅವಿಭಾಜ್ಯ ಅಂಗ ಆಗಿಬಿಟ್ಟಿದೆ. ಹೌದು, ಇಷ್ಟೆಲ್ಲ ದೊಡ್ಡ ಪೀಠಿಗೆ ಯಾಕೆ ಕೊಡ್ತಾ ಇದ್ದೀನಿ ಅರ್ಥ ಆಗಿರಬೇಕಲ್ಲ. ಇವತ್ತಿನ ಸಿರಿಗಂಧ ಕಾರ್ಯಕ್ರಮದಲ್ಲಿ ನಮ್ಮ ಜೀವನದಲ್ಲಿ ಈ AI ತಂತ್ರಜ್ಞಾನ ಹೇಗೆ ಕೆಲಸ ಮಾಡ್ತಾ ಇದೆ ಅನ್ನೋದ್ರ ಬಗ್ಗೆ ಒಂದಿಷ್ಟು ವಿಚಾರ ಮಾಡ್ತಾ ಸಾಕಷ್ಟು ಕನ್ನಡ ಗೀತೆಗಳನ್ನು ಕೇಳ್ತಾ ಸಾಗೋಣಲ್ಲ. ಈ ಪಯಣದಲ್ಲಿ ಮತ್ತೊಮ್ಮೆ ನಿಮ್ಮನ್ನೆಲ್ಲ ಕೂಡ ಪ್ರೀತಿಯಿಂದ ಬರಮಾಡ್ಕೊಳ್ತಾ ಇದ್ದೀನಿ. ಬನ್ನಿ, ಮೊದಲ ಗೀತೆಯನ್ನು ಕೇಳೇ ಬಿಡೋಣ. ಇಬ್ಬನಿ ತಬ್ಬಿದ ಇಳೆಯಳಿ ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಕಪಿಲ್ ಕಪಿಲನ ಗೀತೆಗೆ ಧ್ವನಿಯಾಗಿದ್ದಾರೆ. ಚಂದ್ರಜಿತ್ ಬೆಳ್ಳಿಯಪ್ಪ ಗೀತೆ ಬರೆದಿದ್ದರೆ ಗಗನ್ ಬಡೇರಿಯಾ ಈ ಗೀತೆಗೆ ಸಂಗೀತ ನೀಡಿದ್ದಾರೆ. ಕೇಳಿ ಇಬ್ಬನಿ ತಬ್ಬಿದ ಇಳೆಯಲಿ ಚಿತ್ರದಿಂದ ಆಯ್ದ ಈ ಸುಂದರ ಗೀತೆ, ಸಿರಿಗಂಧ ಕಾರ್ಯಕ್ರಮದ ಮೊದಲ ಗೀತೆಯಾಗಿ ನಿಮಗಾಗಿ.

0: ಭಾರತದ ಸ್ವಾತಂತ್ರ್ಯ ಪೂರ್ವ ಆಂದೋಲನದ ತಾರಕ ಮಂತ್ರ ವಂದೇ ಮಾತರಂ.
1: ಈ ರಾಷ್ಟ್ರೀಯ ಗೀತೆಗೆ ಇದೀಗ 150 ವರ್ಷ.
0: ಖ್ಯಾತ ಬಂಗಾಳಿ ಸಾಹಿತಿ, ಕಾದಂಬರಿಕಾರ, ಕವಿ ಬಂಕಿಮಚಂದ್ರ ಚಟರ್ಜಿ ಅವರು 1875 ನವೆಂಬರ್ 7 ಪ್ರಕಟಿಸಿದ ಈ ರಾಷ್ಟ್ರೀಯ ಗೀತೆಯನ್ನು ಜನಸಾಮಾನ್ಯರು ಒಪ್ಪಿದ್ದು 1905 ವಂಗಭಂಗ ಚಳುವಳಿಯಲ್ಲಿ
1: ಕಾಲೇಜು ವಿದ್ಯಾರ್ಥಿಯೊಬ್ಬ ಘೋಷಿಸಿದ ವಂದೇ ಮಾತರಂ ಮಂತ್ರದ ವೀಣೆಯ ಖನಿ ಭಾರತೀಯರೆಲ್ಲರ ಹೃದಯವನ್ನ ಮುಟ್ಟಿ ಬಡಿದೆಬ್ಬಿಸಿತ್ತು.
0: ಅಷ್ಟೇ ಅಲ್ಲದೆ ಆಂಗ್ಲರ ಗರ್ವವನ್ನು ಮೆಟ್ಟಿ ಅವರ ಬುಡವನ್ನೇ ಕಂಪಿಸಿದ ಮಂತ್ರ ವಂದೇ ಮಾತರಂ,
1: ವಂದೇ ಮಾತರಂ,
0: ವಂದೇ ಮಾತರಂ,
1: ವಂದೇ ಮಾತರಂ.
2: ರೀ ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
3: ಹಳೆ ಸ್ಕೂಲ್ ಬ್ಯಾಗೇ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
2: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
3: ಓ ಹಾಗಾದ್ರೆ ಫೀಸು, ಆ ಬುಕ್ಸ್?
4: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
5: ದಿನ ಬೆಳಗಾದರೆ ಸಾಕು, ನಮಗೆ ಗೊತ್ತಿಲ್ಲದೆ ಅಥವಾ ಗೊತ್ತಿದ್ದು ನಮ್ಮ ಹಿಂದೆ ಒಬ್ಬ ಸಹಚರ ಅರಿತಾ ಇರ್ತಾನೆ. ಆತ ಯಾರು ಅಂತಂದರೆ, ಹೌದು, ಕೃತಕ ಬುದ್ಧಿಮತ್ತೆ ಅಥವಾ AI. ಇದು ತಮಾಷೆ ಮಾತಲ್ಲ, ಆದರೆ ನಿಜಕ್ಕೂ ಗಂಭೀರವಾಗಿ ವಿಚಾರ ಮಾಡಬೇಕಾದಂತಹ ವಿಚಾರ. ಅಷ್ಟರ ಮಟ್ಟಿಗೆ ಈ ತಂತ್ರಜ್ಞಾನವನ್ನು ನಾವು ಬಹಳ ಬೇಗ ಒಪ್ಪಿಕೊಂಡು ಬಿಟ್ಟಾಗಿದೆ ನಮ್ಮ ನಿತ್ಯದ ಜೀವನದಲ್ಲಿ. ಅಂದರೆ ಅದು ಹಳ್ಳಿಯಿಂದ ಹಿಡ್ಕೊಂಡು ದಿಲ್ಲಿಯವರೆಗೂ ಕೂಡ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಿಂದ ಉಪಯೋಗಿಸ್ತಾ ಇದ್ದಾರೆ ಕೃತಕ ಬುದ್ಧಿಮತ್ತೆಯನ್ನು. ಇದು ನೀವು ಯಾಕೆ ಹೀಗಂದ್ರಿ ಅಂತ ನೀವು ಹುಬ್ಬೇರಿಸ್ಬೋದು. ಆದರೆ ನೋಡಿ, ಹಳ್ಳಿಯಲ್ಲಿರುವಂತಹ ಯಾವುದೋ ಒಬ್ಬ ವ್ಯಕ್ತಿ, ಆತನಿಗೆ AI ತಂತ್ರಜ್ಞಾನ ಏನು ಅನ್ನೋದು ಗೊತ್ತಿಲ್ಲದೇ ಇರ್ಬೋದು, ಅಥವಾ ಅವನಿಗೆ ಅದನ್ನು ತಿಳ್ಕೊಳ್ಳುವಂತಹ ಒಂದು ಸಾಮರ್ಥ್ಯ ಇಲ್ಲದೇ ಇರ್ಬೋದು. ಆದರೆ ಅವನೂ ಕೂಡ ಅವನಿಗೆ ಗೊತ್ತಿಲ್ಲದ ಹಾಗೆ AI ತಂತ್ರಜ್ಞಾನ ಉಪಯೋಗಿಸ್ತಾ

ಮಾಡಿದ್ದಾನೆ ಅಂತಂದರೆ ಇದು AI ತಂತ್ರಜ್ಞಾನದ ಕಮಾಲ್ ಅಲ್ಲದೆ ಮತ್ತಿನ್ನೇನು. ಬೆಂಗಳೂರಂತಹ ನಗರಗಳಲ್ಲಿ ವಾಸಿಸುವಂತಹ ನಮಗೆ AI ತಂತ್ರಜ್ಞಾನ ನಿತ್ಯದ ಸಂಗಾತಿಯೇ ಆಗಿಬಿಟ್ಟಿದೆ. ಎಷ್ಟೋ ಸಲ ನಮಗೆ ಆಶ್ಚರ್ಯ ಆಗ್ತಾ ಇರುತ್ತೆ, ಬೆಳಿಗ್ಗೆ ಎಲ್ಲಾದರೂ ಹೋಗಬೇಕು ಅನ್ನುವಾಗ ನಾವು ಏನು ಮಾಡ್ತೀವಿ, ಕ್ಯಾಬನ್ನು ಬುಕ್ ಮಾಡ್ತೀವಿ. ಕ್ಯಾಬ್ ಬುಕ್ ಮಾಡೋದಕ್ಕೆ ಯಾವುದಾದ್ರೂ ಒಂದು ಕಂಪನಿಯ ಒಂದು ಆ್ಯಪನ್ನು ಓಪನ್ ಮಾಡ್ತೀವಲ್ಲ, ಆ ಓಪನ್ ಮಾಡುವಾಗ ನಮಗೆ ಅಲ್ಲಿ ನಾವು ಹೋಗುವಂತಹ ಒಂದು ಡಿಸ್ಟೆನ್ಸ್ ಎಷ್ಟಿದೆ ಅನ್ನೋದರ ಕ್ಯಾಲ್ಕುಲೇಷನ್ ಅದು ತೋರಿಸ್ತಾ ಇರುತ್ತೆ. ಅಷ್ಟೇ ಅಲ್ಲ, ನಾವು ಈಗ ಬುಕ್ ಮಾಡಿ ಕ್ಯಾಬ್ನಲ್ಲಿ ಹೊರಟ್ರೆ ನಾವು ಯಾವ ಊರನ್ನು ಅಥವಾ ಯಾವ ಸ್ಥಳವನ್ನು ನಾವು ತಲುಪಬೇಕು ಅನ್ನೋದನ್ನು ಅದು ತೋರಿಸುತ್ತೆ. ಜೊತೆಗೆ ಅದಕ್ಕೆ ಹೋಗುವಂತಹ ಮಾರ್ಗ ಶಾರ್ಟ್ಕಟ್ ವೇ ಯಾವುದು ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ, ಭಾಳ ವಿಶೇಷ ಅಂತಂದರೆ ಎಷ್ಟೊತ್ತಿಗೆ ನಾವು ಆ ಸ್ಥಳವನ್ನು ಈಗ ಇರುವಂತಹ ಈ ಒಂದು ಟ್ರಾಫಿಕ್ ಜಾಮ್ಗಳ ನಡುವೆ ನಾವು ತಲುಪಬಹುದನ್ನು ಕ್ಯಾಲ್ಕುಲೇಟ್ ಮಾಡಿ ಆ ಆ್ಯಪ್ ತೋರಿಸ್ತಾ ಇರುತ್ತೆ. ಇನ್ನೂ ಒಂದು ವಿಶೇಷ ಅಂತಂದರೆ ನೋಡಿ, ನಾವು ಹೊರಡುವಂತಹ ಹೊತ್ತಲ್ಲಿ ಮಳೆ ಬರ್ತಾ ಇದ್ದರೆ ಆವಾಗ ಒಂದು ತರಹದ ದರವನ್ನು ಅದು ತೋರಿಸ್ತಾ ಇರುತ್ತೆ. ಅಥವಾ ವಾತಾವರಣ ಶುದ್ಧವಾಗಿದೆ, ಏನೂ ತೊಂದರೆ ಇಲ್ಲ ಅಂತಂದರೆ ಇನ್ನೊಂದು ರೀತಿ ಅಂದರೆ ಕಡಿಮೆ ದರವನ್ನು ತೋರಿಸ್ತಾ ಇರುತ್ತೆ. ನಾವು ಪೀಕ್ ಅವರ್ ಅಂತ ಹೇಳ್ತೀವಲ್ಲ, ಪೀಕ್ ಅವರ್ ಅಂದರೆ ಸಾಮಾನ್ಯವಾಗಿ ಸಾಯಂಕಾಲದ ಹೊತ್ತಲ್ಲಿ ಯಾವ ಹೊತ್ತಲ್ಲಿ ರಸ್ತೆಯಲ್ಲಿ ಹೆಚ್ಚು ಸಂಚಾರ ಇರುತ್ತೆ, ಯಾವ ಹೊತ್ತಲ್ಲಿ ಜನ ಹೆಚ್ಚು ಹೊರಗಡೆಗೆ ಹೋಗೋದಕ್ಕೆ ಅಥವಾ ಬೇರೆ ಬೇರೆ ಸ್ಥಳಗಳಿಗೆ ಹೋಗೋದಕ್ಕೆ ಬಯಸ್ತಾ ಇರ್ತಾರೆ, ಆ ಸಮಯಗಳನ್ನು ಆ ಸಮಯಗಳಲ್ಲಿ ನೋಡಿ ಈ ಕ್ಯಾಬ್ ಬುಕ್ಕಿಂಗ್ ಆ್ಯಪ್ಗಳು ಹೆಚ್ಚೆಚ್ಚು ದರವನ್ನು ತೋರಿಸ್ತಾ ಇರುತ್ತೆ. ಇದು ಹೇಗೆ ಸಾಧ್ಯ, ಯಾವ ಸಮಯದಲ್ಲಿ ಇದು ಹೆಚ್ಚಾಗುತ್ತೆ, ಯಾವ ಸಮಯದಲ್ಲಿ ಇದು ಕಡಿಮೆ ಆಗುತ್ತೆ ಅನ್ನೋದನ್ನು ಯಾರು ನಿರ್ಧರಿಸ್ತಾರೆ ಅಂತ ನಿಮಗೂ ಕೂಡ ತಲೆ ನೀವು ಕೂಡ ಕೆಡಿಸ್ಕೊಂಡಿರ್ಬೋದು. ಹೌದು, ನಿಜ, ಇದರಲ್ಲೂ ಕೂಡ AI ತಂತ್ರಜ್ಞಾನ ಕೆಲಸ ಮಾಡ್ತಾ ಇರುತ್ತೆ. ಈ ಆ್ಯಪಲ್ಲಿ AI ತಂತ್ರಜ್ಞಾನ ಕೆಲಸ ಮಾಡ್ತಾ ಇರೋದ್ರಿಂದ ಬಳಕೆದಾರರಾಗಿರುವಂತಹ ನಮಗೆ ಎಷ್ಟು ಸಹಾಯಕ ಆಗುತ್ತೋ ಅಷ್ಟೇ ಆ ಒಂದು ಆ್ಯಪನ್ನು ನಡೆಸ್ತಾ ಇರುವಂತಹ ಓನರ್ಸ್ಗಳಿಗೂ ಕೂಡ ಸಾಕಷ್ಟು ಅದರಿಂದ ಸಹಾಯ ಆಗ್ತಾ ಇರುತ್ತೆ. ನಾವು ಎಷ್ಟೇ ಹೊತ್ತಿಗೆ ತಲುಪಬೇಕು ಅನ್ನೋದನ್ನು ನಿರ್ದಿಷ್ಟವಾಗಿ ಅದು ಕ್ಯಾಲ್ಕುಲೇಟ್ ಮಾಡಿ ಈ ಹೊತ್ತಿಗೆ ನಾವು ಆ ಊರನ್ನು ಆ ಸ್ಥಳವನ್ನು ತಲುಪ್ತೀವಿ ಅನ್ನೋದು ಗೊತ್ತಾದಾಗ ಎಲ್ಲವನ್ನು ಕೂಡ ನಾವು ನಿರ್ದಿಷ್ಟವಾಗಿ ಸರಿಯಾಗಿ ಪ್ಲ್ಯಾನ್ ಮಾಡಿ ನಾವು ಹೊರಡ್ಬೋದು. ಅದಕ್ಕೆ ಸಾಕಷ್ಟು ಈ AI ತಂತ್ರಜ್ಞಾನ ಸಹಾಯಕವಾಗಿ ಇದೆ. ಏನಂತೀರಿ? ಬನ್ನಿ, ಸಿರಿಗಂಧ ಕಾರ್ಯಕ್ರಮದಲ್ಲಿ ಇನ್ನೊಂದು ಗೀತೆಯನ್ನು ಕೇಳುವಂತಹ ಹೊತ್ತಾಯಿತು. ಆರ್ಕೆಸ್ಟ್ರಾ ಮೈಸೂರು ಇದು ಚಿತ್ರದ ಹೆಸರು. ಈ ಚಿತ್ರಕ್ಕಾಗಿ ಗೀತೆಯನ್ನು ಹಾಡಿದ್ದಾರೆ ಗಾಯಕ ಸಿದ್ಧಾರ್ಥ ಬೆಳಮಣ್ಣು. ಡಾಲಿ ಧನಂಜಯ ಬರೆದಿರುವ ಗೀತೆಗೆ ರಘು ದೀಕ್ಷಿತ್ ಅವರ ಸಂಗೀತ.

0: ಆಕಾಶವಾಣಿ ಬಾನ ಬಣ್ಣಗಳ ಬದುಕಲಿ ತುಂಬುತಿಹ ಬಾನುಲಿ
1: ವನಸುಮಗಳ ಮನದಿ ಅರಳಿಸುತಿಹ ಜೇನುಲಿ
0: ಜಡ ದಿನವ ಮುದಗೊಳಿಸೋ ಸಹಪಾಠಿ
1: ಪ್ರತಿ ಕ್ಷಣವು ಜೊತೆಯಾಗಿರೋ ಸಂಗಾತಿ
0: ನಿಮ್ಮ ಭಾವಲೋಕದ ರಾಯಭಾರಿ ಈಗ 90ರ ತಾರುಣ್ಯ ನಿಮ್ಮ ಪ್ರೀತಿ ಹಾರೈಕೆ ಹೀಗೆ ಇರಲಿ ನಮ್ಮೊಂದಿಗೆ ನಾವು ಎಂದೆಂದು ಜೊತೆಯಾಗಿರುವೆವು ನಿಮ್ಮೊಂದಿಗೆ
2: ಕೃತಕ ಬುದ್ಧಿಮತ್ತೆ ಅಥವಾ ಎಐ ಅದರ ಸುತ್ತಮುತ್ತ ಎಷ್ಟೆಲ್ಲ ಅನುಕೂಲತೆ ನಮಗೆ ಇದೆ, ಅದಕ್ಕೆ ಅನುಗುಣವಾಗಿ ನಮ್ಮ ಜೀವನವನ್ನು ನಾವು ಅದರೊಟ್ಟಿಗೆ ಕಳೀತಾ ಇದ್ದೇವೆ. ಆ ಅನುಕೂಲಗಳಿಗೆ ಮಾರು ಹೋಗಿ. ಹೌದು ಸ್ನೇಹಿತರೆ, ನಮಗೆ ಗೊತ್ತಿಲ್ಲದ ಹಾಗೆ ಎಐ ನಮ್ಮ ಲೈಫನ್ನು ಎಷ್ಟು ಸರಳ ಮಾಡಿದೆ ಅಂತಂದರೆ, ನೋಡಿ ನಾನು ಆಗಲೇ ಹೇಳಿದೆ, ಎಐ ತಂತ್ರಜ್ಞಾನದ ಬಳಕೆಯಿಂದಲೇ ನಾವು ಬಳಸುವಂತಹ ಮ್ಯಾಪಲ್ಲಿ ನಮಗೆ ನಾವು ಹೋಗುವಂತಹ ದಾರಿ ಶಾರ್ಟ್ಕಟ್ ವೇ ಯಾವುದು ಅನ್ನೋದನ್ನು ತೋರಿಸುತ್ತೆ. ನಾವು ಹೋಗುವಂತಹ ದಾರಿಯಲ್ಲಿ ಒಂದು ವೇಳೆ ಟ್ರಾಫಿಕ್ ಜಾಮ್ ಇದ್ದರೆ ಅದನ್ನು ಅವಾಯ್ಡ್ ಮಾಡಿ ಬೇರೆ ದಾರಿಯಿಂದ ಹೋಗಿ ಅಂತ ತೋರಿಸುತ್ತೆ. ಅಷ್ಟೇ ಅಲ್ಲ, ಈಗ ನೀವು ಹೊರಡೋದಕ್ಕೆ ಶುರು ಮಾಡಿದ್ರೆ ನಿಮ್ಮ ಡೆಸ್ಟಿನಿ ಅಂದರೆ ನೀವು ತಲುಪುವಂತಹ ಸ್ಥಳವನ್ನು ಇಂತಿಷ್ಟೇ ಹೊತ್ತಿಗೆ ನೀವು ತಲುಪ್ತೀರಿ ಅಂತ ಕ್ಯಾಲ್ಕುಲೇಟ್ ಮಾಡಿಕೊಡುತ್ತೆ. ಒಟ್ಟಾರೆಯಾಗಿ ನಮ್ಮ ದಿನದ ಆರಂಭ ಬಹಳ ಅಚ್ಚುಕಟ್ಟಾಗಿ ಇರುವಂತೆ ಈ ಒಂದು ಕೃತಕ ಬುದ್ಧಿಮತ್ತೆ ನಮಗೆ ಮಾಡಿಕೊಡುತ್ತೆ. ಅಷ್ಟೇ ಅಲ್ಲ, ನೋಡಿ ಆಫೀಸಿಗೆ ನೀವು ಹೋಗಿ ತಲುಪಿದ್ರು ಅಂದರೂ ಕೂಡ ನೀವು ಮೊಬೈಲ್ ಫೋನಲ್ಲೋ ಅಥವಾ ಸಿಸ್ಟಮ್ಗಳ ಎದುರುಗಡೆ ಕುತ್ಕೊಂಡ್ರೆ ಮತ್ತೆ ಅದೇ ಎಐ ತಂತ್ರಜ್ಞಾನ ಕಮಾಲ್ ಮಾಡ್ತಾ ಇರುತ್ತೆ ನಮ್ಮ ಕೆಲಸದಲ್ಲಿ. ಹೇಗೆ ಅಂತೀರಾ? ನಾವು ಯಾವುದಾದ್ರೂ ಒಂದು ಇಮೇಲನ್ನು ಟೈಪ್ ಮಾಡ್ತಾ ಇದ್ದೀವಿ ಅಂತ ಅಂದ್ಕೊಂಡ್ರೆ ನಾವು ಟೈಪ್ ಮಾಡುವಂತಹ ಒಂದು ಇಮೇಲ್ ಕಂಟೆಂಟ್ ಏನಿರುತ್ತೆ ಆ ಕಂಟೆಂಟ್ಗಳಿಗೆ ಅದು ವರ್ಡ್ಸ್ಗಳನ್ನು ಸಜೆಸ್ಟ್ ಮಾಡುತ್ತೆ. ಅಂದರೆ ನಾವು ಯಾವುದೋ ಒಂದಿಷ್ಟು ಶಬ್ದಗಳನ್ನು ನಾವು ಟೈಪ್ ಮಾಡ್ತಾ ಇದ್ದ ಹಾಗೆ ಮುಂದಿನ ಶಬ್ದ ಇದೇ ಇದ್ದಿರಬಹುದು ಅಂತ ಅದು ನಮಗೆ ಈ ಶಬ್ದವನ್ನು ನಾನು ಸೇರಿಸ್ಲಾ ಅಂತ ನಮಗೆ ಅದು ಕೇಳ್ತಾ ಇರುತ್ತೆ, ಪ್ರಾಂಪ್ಟ್ ಮಾಡ್ತಾ ಇರುತ್ತೆ. ಎಷ್ಟು ಬ್ಯೂಟಿಫುಲ್ ಆಗಿದೆಯಲ್ಲ ಈ ಲೋಕ. ಅಷ್ಟೇ ಅಲ್ಲ, ಎಷ್ಟೋ ಸಲ ನಾವು ಗಮನಿಸ್ತೀವಿ ಮೊಬೈಲ್ ಫೋನ್ಗಳಲ್ಲೂ ಕೂಡ ನಮ್ಮ ವಾಯ್ಸ್, ನಾವು ವಾಯ್ಸ್ಗಳ ಮೂಲಕವಾಗಿ ಹೇಳಿದರೂ ಕೂಡ ಆ ಪ್ರಾಂಪ್ಟನ್ನು ಅದು ಕೇಳಿಸ್ಕೊಂಡು ನಮಗೆ ಸರ್ಚ್ ಮಾಡಿ ಕೊಡುತ್ತೆ. ಅಷ್ಟೇ ಅಲ್ಲ, ನಾವು ವಾಯ್ಸಲ್ಲಿ ಹೇಳಿದ್ದನ್ನು ಅದು ಅಕ್ಷರಗಳಲ್ಲಿ ಮಾಡಿಕೊಡುತ್ತೆ. ಆಹಾ, ಎಷ್ಟು ಕೆಲಸ ಕಠಿಣ ಅಂತ ಇರೋದೆಲ್ಲವೂ ಕೂಡ ಸರಳ ಆಗ್ತಾ ಇದೆ ಈ ಎಐ ತಂತ್ರಜ್ಞಾನದ ಮೂಲಕ. ಇನ್ನು ಈ ಪ್ರಾಂಪ್ಟ್ ವ್ಯವಸ್ಥೆ ಅಂತ ನಾನು ಹೇಳಿದ್ನಲ್ಲ, ಅಂದರೆ ಮೊಬೈಲ್ ಫೋನ್ಗಳಿರ್ಬೋದು ಅಥವಾ ಸಿಸ್ಟಮ್ಗಳಲ್ಲಿ ಇರ್ಬೋದು, ನಾವು ಏನಾದರೂ ಒಂದು ವಿಷಯವನ್ನು ಹೇಳಿದರೆ ಅದು ಹಾಗೆ ಮಾಡುತ್ತೆ ಅನ್ನೋದು ಎಷ್ಟರ ಮಟ್ಟಿಗೆ ಆಗಿದೆ ಅಂತಂದರೆ, ಎಷ್ಟೋ ಜನ ಮನೆಯಲ್ಲಿ ಏಕಾಂತವಾಗಿ ಇರೋದಕ್ಕೆ ಬಯಸಲ್ಲ ಅನ್ನೋರು ಕೊನೆಗೆ ಮನೆಯಲ್ಲಿ ಯಾರೂ ಇಲ್ಲ ಅಂತಂದರೆ ಈ ಎಐ ಜೊತೆಗೆ ಕೂಡ ನಾವು ಕಾಲ ಕಳಿಬೋದು ಅಂತ. ಅದರ ಜೊತೆಗೆ ಮಾತಾಡ್ತಾ ಅದಕ್ಕೆ ಒಂದಿಷ್ಟು ಪ್ರಾಂಪ್ಟ್ಸ್ಗಳನ್ನು ಕೊಡ್ತಾ ಅದರಿಂದ ಒಂದಿಷ್ಟು ಕೆಲಸವನ್ನು ತೆಗೆದುಕೊಳ್ತಾ ಕಾಲ ಕಳೆಯುವವರು ಕೂಡ ಇವತ್ತಿನ ಜಗತ್ತಲ್ಲಿ ಇದ್ದಾರೆ. ಅಂದರೆ ನಂಬಿ, ಎಐ ನಮ್ಮ ಜೀವನದಲ್ಲಿ ನಮಗೇ ಗೊತ್ತಿರದ ಹಾಗೆ ಯಾವ ರೀತಿಯಾದಂತಹ ಕೆಲಸವನ್ನು ಮಾಡ್ತಾ ಇದೆ, ಎಷ್ಟು ಪರಿಣಾಮಕಾರಿಯಾಗಿ ಅದು ಕೆಲಸ ಮಾಡ್ತಾ ಇದೆ, ಹೇಗೆ ಅದು ನಮಗೆ ಗೊತ್ತಿರದ ಹಾಗೆ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತ. ಹೌದು, ಪ್ರಾಂಪ್ಟ್ ಮಾಡುತ್ತೆ. ನಾವು ಹೇಳಿದಂತಹ ಕೆಲಸವನ್ನು ಕೂಡ ಎಐ ತಂತ್ರಜ್ಞಾನದ ಮೂಲಕವಾಗಿ ನಾವು ಯಂತ್ರಗಳ ಮೂಲಕವಾಗಿ ಮಾಡಿಸ್ಬೋದು ಅನ್ನೋದಕ್ಕೆ ಅನೇಕಾನೇಕ ಯಂತ್ರಗಳು ಇವತ್ತು ನಮಗೆ ಉದಾಹರಣೆಗೆ ಸಿಗುತ್ತೆ. ಮನೆಯಲ್ಲಿ ರೋಬೋಟ್ ಅನ್ನುವಂಥದ್ದು ವೆರಿ ಕಾಮನ್ ಆಗಿ ಇವತ್ತು ಬಳಕೆ ಆಗ್ತಾ ಇದೆ. ಆ ರೋಬೋಟ್ ತಂತ್ರಜ್ಞಾನದಲ್ಲೂ ಕೂಡ ಎಐ ತಂತ್ರಜ್ಞಾನದ ಮೂಲಕವಾಗಿ ರೋಬೋಟ್ ಯಂತ್ರವನ್ನು ನಡೆಸಲಾಗುತ್ತೆ. ಅಷ್ಟೇ ಅಲ್ಲ, ನಾವು ಒಂದು ಚಿಕ್ಕ ಅಲರಾಮ್ ಇಡುವಂತಹ ವಿಷಯದಲ್ಲೂ ಕೂಡ ನಾವು ಪ್ರಾಂಪ್ಟ್ ಕೊಟ್ಟರೆ ಸಾಕು, ಅದು ಇಷ್ಟು ಗಂಟೆಗೆ ಅಲರಾಮ್ ಸೆಟ್ ಮಾಡಬೇಕು ಅಂತಂದರೆ ಆ ಹೊತ್ತಿಗೆ ಅದು ಅಲರಾಮ್ ಸೆಟ್ ಮಾಡಿಬಿಡುತ್ತೆ. ಇಂಥ ವಸ್ತು ಅಲ್ಲಿಂದ ತೆಗೆದುಕೊಂಡು ಬರಬೇಕು ಅಂತಂದರೆ ಆ ರೋಬೋಟ್ ಅಲ್ಲಿಂದ ಹೋಗಿ ಒಂದು ವಸ್ತುವನ್ನು ತೆಗೆದುಕೊಂಡು ಬರುತ್ತೆ. ಇಲ್ಲೆಲ್ಲವೂ ಕೂಡ AI ತಂತ್ರಜ್ಞಾನದ ಬಳಕೆ ಆಗ್ತಾ ಇದೆ. ನಿತ್ಯದ ಬದುಕಲ್ಲಿ ಇವೆಲ್ಲ ಯಂತ್ರೋಪಕರಣಗಳ ಬಳಕೆ ಕೂಡ ತುಂಬ ಕಾಮನ್ ಅನ್ನೋ ರೀತಿಯಲ್ಲಿ ಆಗ್ತಾ ಇದೆ. ಅಲ್ಲೆಲ್ಲ ಕೂಡ ನಾವು AI ತಂತ್ರಜ್ಞಾನದ ಮೊರೆ ಹೋಗಿದ್ದೇವೆ.

0: ಸಿರಿಗಂಧ ಕಾರ್ಯಕ್ರಮದಲ್ಲಿ ಒಂದಿಷ್ಟು ಮಾಹಿತಿ ಚಿತ್ರಗೀತೆಗಳನ್ನು ಕೇಳ್ತಾ ಇದ್ರಿ ಸ್ನೇಹಿತರೆ. ಈಗ ಒಂದು ವಾಣಿಜ್ಯ ಪ್ರಕಟಣೆ ಇದೆ, ನಂತರ ಒಂದು ಗೀತೆಯನ್ನ ನಾವು ಕೇಳೋಣ.
1: ಸ್ಕೂಲ್ ಎಲ್ಲ ಇನ್ನೇನ್ ರೀಓಪನ್ ಆಗ್ತದೆ?
2: ಹಳೆ ಸ್ಕೂಲ್ ಬ್ಯಾಗೆ ಸಾಕಲ್ವಾ? ಯೂನಿಫಾರ್ಮ್ ಮತ್ತೆ ಶೂಸ್ ಹೋದ ವರ್ಷದ ಯೂಸ್ ಮಾಡಿದ್ರೆ ಹೇಗೆ?
1: ಯಾಕ್ರಿ, ಅವ್ನು ನೋಡಿದ್ರೆ ಎಲ್ಲ ಹೊಸದೇ ಬೇಕು ಅಂತಿದ್ದಾನೆ.
2: ಓ, ಹಾಗಾದ್ರೆ ಆ ಫೀಸು, ಆ ಬುಕ್ಸ್?
3: ನಿಮ್ಮ ಮಕ್ಕಳ ಎಜುಕೇಶನ್ ಅಂತ ಬಂದಾಗ ಈ ತರ ಯಾವುದೇ ಕಾಂಪ್ರಮೈಸ್ ಬೇಡ. ಮಣಪ್ಪುರಂ ಫಿನಾನ್ಸ್ ನೀಡ್ತಿದೆ ಎಜುಕೇಶನ್ ನೀಡ್ಸ್ ಗಾಗಿ ಸ್ಪೆಷಲ್ ಗೋಲ್ಡ್ ಲೋನ್. ಕರೆ ಮಾಡಿ 1800-420-2233.
0: ಮುಂದಿನ ಗೀತೆ ಪದವಿ ಪೂರ್ವ ಚಿತ್ರದಿಂದ ಆಯ್ದದ್ದು. ಅರ್ಜುನ್ ಜನ್ಯ ಸೃಷ್ಟಿ ಶಾಮನೂರು ಗೀತೆಯನ್ನು ಹಾಡಿದ್ದಾರೆ. ಯೋಗರಾಜ್ ಭಟ್ ಬರೆದಿರುವ ಗೀತೆಗೆ ಅರ್ಜುನ್ ಜನ್ಯ ಅವರದೇ ಸಂಗೀತ ಸಂಯೋಜನೆ.

ವಂದೇ ಮಾತರಂ ರಾಷ್ಟ್ರೀಯ ಹಾಡಿಗೆ ಇಂದಿಗೆ 150 ವರ್ಷದ ಸಂಭ್ರಮ. ನವೆಂಬರ್ 7 ಪ್ರತಿಯೊಬ್ಬ ಭಾರತೀಯನಿಗೂ ಒಂದು ಸ್ಮರಣೀಯ ದಿನ. ನಾವು ವಂದೇ ಮಾತರಂನ 150 ವೈಭವದ ವರ್ಷಗಳನ್ನ ಎಂದು ಆಚರಿಸ್ತಾ ಇದ್ದೇವೆ. ಹಲವು ಪೀಳಿಗೆಯ ಭಾರತೀಯರು ಒಂದಾಗಲು, ಎದ್ದು ನಿಲ್ಲಲು ಮತ್ತು ರಾಷ್ಟ್ರದ ಚೈತನ್ಯವನ್ನ ಆಚರಿಸಲು ಪ್ರೇರೇಪಿಸಿದ ಹಾಡು ಇದಾಗಿದೆ. ಖ್ಯಾತ ಬಂಗಾಳಿ ಕವಿ ಮತ್ತು ಕಾದಂಬರಿಕಾರ ಬಂಕಿಂಚಂದ್ರ ಚಟರ್ಜಿ ಈ ವಂದೇ ಮಾತರಂ ಹಾಡನ್ನ ರಚಿಸಿದರು. ವಂದೇ ಮಾತರಂ ಎಂಬ ರಾಷ್ಟ್ರೀಯ ಹಾಡು ಭಾರತದ ಜಾಗೃತಿಯ ಸಂಕೇತವಾಗಿ ನಿಂತಿದೆ.

ಹೌದು, ಈ AI ತಂತ್ರಜ್ಞಾನ ಎಷ್ಟೆಲ್ಲ ರೀತಿಯಿಂದ ನಮ್ಮ ಜೀವನದಲ್ಲಿ ಹಾಸು ಹೊಕ್ಕಾಗಿದೆ ಅಂತಂದರೆ, ನಾವು ಏನನ್ನಾದರೂ ಖರೀದಿ ಮಾಡಬೇಕು ಅಂತ ನಮ್ಮ ಮೊಬೈಲ್ ಫೋನಲ್ಲಿ ಇರುವಂತಹ ಆ್ಯಪನ್ನು ಓಪನ್ ಮಾಡ್ತೀವಲ್ಲ, ಹಾಗೆ ಖರೀದಿ ಮಾಡುವಂತಹ ವಸ್ತುಗಳಿರುವಂತಹ ಪ್ಲ್ಯಾಟ್ಫಾರ್ಮ್ ಅವುಗಳನ್ನು ಹೊಂದಿರುವಂತಹ ಆ್ಯಪ್ಗಳಲ್ಲೂ ಕೂಡ ಈ AI ತಂತ್ರಜ್ಞಾನ ಅಥವಾ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಸಾಕಷ್ಟು ಕೆಲಸ ಮಾಡುತ್ತೆ. ನಾವು ಅಂತಹ ಖರೀದಿ ಮಾಡುವಂತಹ ಅಂದರೆ ನಮಗೆ ಬೇಕಾದಂತಹ ವಸ್ತುಗಳನ್ನ, ಅದು ಬಟ್ಟೆ ಇರ್ಬೋದು ಅಥವಾ ಇನ್ಯಾವುದೇ ರೀತಿಯಾದಂತಹ ದಿನಸಿ ವಸ್ತುಗಳು, ಹಾಲು, ಹಣ್ಣು, ತರಕಾರಿ, ಹೀಗೆ ನಾವು ದಿನನಿತ್ಯ ನಮಗೆ ಬೇಕಾಗುವಂತಹ ವಸ್ತುಗಳನ್ನು ಖರೀದಿ ಮಾಡಬೇಕು ಅಂತ ನಾವು ಆ ಖರೀದಿಸುವಂತಹ ಪ್ಲ್ಯಾಟ್ಫಾರ್ಮ್ ಅಂದರೆ ಆ ಆ್ಯಪ್ಗಳನ್ನು ಉಪಯೋಗಿಸ್ತೀವಲ್ಲ, ಅಲ್ಲೂ ಕೂಡ AI ನಮಗೆ ಗೊತ್ತಿದ್ದಾಗೆ ಸಾಕಷ್ಟು ರೀತಿಯಿಂದ ಕೆಲಸ ಮಾಡ್ತಾ ಇರುತ್ತೆ. ಯಾವ ರೀತಿ ಕೆಲಸ ಮಾಡ್ತಾ ಇರುತ್ತೆ ನೋಡೋದಾದರೆ, ಅಲ್ಲಿ ನಾವು ಆ ಆ್ಯಪ್ಗಳನ್ನು ಓಪನ್ ಮಾಡ್ತಾ ಇದ್ದ ಹಾಗೆ ನಮಗೆ ಕಣ್ಣು ಕುಕ್ಕಿಸೋ ಹಾಗೆ ಅಥವಾ ನಮ್ಮಲ್ಲಿರುವಂತಹ ಆಸೆಯನ್ನು ಉಕ್ಕಿಸೋ ಹಾಗೆ ನಾನಾ ಬಗೆಯ ಪ್ರಾಡಕ್ಟ್ಸ್ಗಳು ನಮ್ಮ ಕಣ್ಣು ಮುಂದೆ ಬರ್ತಾ ಇರ್ತವೆ. ಅಂದರೆ ಬೇರೆ ಬೇರೆ ಪ್ರಾಡಕ್ಟ್ಸ್ಗಳ ಕಂಪನಿಯವರು ತಮ್ಮ ಪ್ರಾಡಕ್ಟ್ಸ್ಗಳನ್ನು ಸೇಲ್ ಮಾಡೋದಕ್ಕೆ ಈ AI ತಂತ್ರಜ್ಞಾನದ ಮೊರೆ ಹೋಗಿರ್ತಾರೆ. ಆ ಮೂಲಕವಾಗಿ ನಮಗೆ ನಮ್ಮ ಆಸಕ್ತಿಗನುಗುಣವಾಗಿ ಅಂದರೆ ನಾವು ಆ ಆ್ಯಪ್ಗಳನ್ನು ಉಪಯೋಗಿಸ್ತಾ ಇರ್ತೀವಲ್ಲ, ಹಾಗೆ ಉಪಯೋಗಿಸುವಾಗ ಯಾವುದನ್ನು ನಾವು ಹೆಚ್ಚೆಚ್ಚು ಸರ್ಚ್ ಮಾಡ್ತಾ ಇರ್ತೀವಿ ಅನ್ನೋದರ ಆಧಾರದ ಮೇಲೆ ಅಥವಾ ಯಾವ ವಸ್ತುವನ್ನು ನಾವು ಹೆಚ್ಚೆಚ್ಚು ನೋಡ್ತಾ ಇರ್ತೀವಿ, ವಿಸಿಟ್ ಮಾಡ್ತಾ ಇರ್ತೀವಿ, ಪರ್ಚೇಸ್ ಮಾಡ್ತಾ ಇರ್ತೀವಿ, ಅವುಗಳ ಆಧಾರದ ಮೇಲೆ ಬೇರೆ ಬೇರೆ ಕಂಪನಿಯ ಆಯಾ ವಸ್ತುಗಳು ನಮ್ಮ ಕಣ್ಣು ಮುಂದೆ ಆ್ಯಪ್ಗಳಲ್ಲಿ ನಮಗೆ ಬಿತ್ತರಗೊಳ್ತವೆ. ಇದರಿಂದ ನಮಗೂ ಕೂಡ ಸಾಕಷ್ಟು ಸಹಾಯ ಆಗುತ್ತೆ. ನಾವು ನಮ್ಮ ಆಯ್ಕೆಯ ವಸ್ತುವನ್ನು ನಾವು ಬೇರೆ ಬೇರೆ ಆಪ್ಷನ್ಸ್ ಇದ್ದಾಗ ಒಂದು ಉತ್ತಮ ಆಯ್ಕೆಯನ್ನು ನಾವು ಆಯ್ದುಕೊಳ್ಳಬಹುದು, ಅದಕ್ಕೆ ನಮಗೆ ಸಹಾಯಕ ಆಗುತ್ತೆ. ಇನ್ನು ಆಯಾ ಕಂಪನಿಗಳ ಮಾಲೀಕರಿಗೂ ಕೂಡ ಅದರಿಂದ ಸಹಜವಾಗಿಯೇ ಬಹಳ ಸರಳ ರೀತಿಯಿಂದ ತಮ್ಮ ಒಂದು ಪ್ರಾಡಕ್ಟ್ಸ್ಗಳ ಸೇಲ್ ಬಹಳ ಸರಳವಾಗಿ ಆಗ್ತಾ ಇರುತ್ತೆ AI ತಂತ್ರಜ್ಞಾನದ ಬಳಕೆಯಿಂದ.

ಬಹಳ ವಿಶೇಷ ಅಂದರೆ ಕೆಲವು ಆ್ಯಪ್ಗಳು ನಾವು ಸಂಗೀತವನ್ನು ಕೇಳುವಂಥದ್ದು ಅಥವಾ ಸಿನಿಮಾ ವೀಕ್ಷಣೆಗಾಗಿ ಬಳಸುವಂತಹ ಆ್ಯಪ್ಗಳಲ್ಲಿ ನೋಡಿ, ಅಲ್ಲಿ ವಿಶೇಷ ಅಂತಂದರೆ ನಾವು ಏನನ್ನು ನೋಡ್ತಾ ಇರ್ತೀವಿ ಹೆಚ್ಚೆಚ್ಚು, ಯಾವ ಕಾಂಟೆಂಟ್ಗಳನ್ನು ಹೆಚ್ಚೆಚ್ಚು ನೋಡ್ತೀವಿ, ಅವುಗಳ ಫಲಿತಾಂಶವೇ ಹೆಚ್ಚೆಚ್ಚು ಬರ್ತಾ ಇರುತ್ತೆ. ಕಾರಣ ಇಷ್ಟೇ, ಅಲ್ಲೂ ಕೂಡ AI ತಂತ್ರಜ್ಞಾನದ ಬಳಕೆ ಆಗ್ತಾ ಇರುತ್ತೆ. ಹಾಗೆ ನಮಗೆ ಫಲಿತಾಂಶ ಬರೋದ್ರಿಂದ ನಮ್ಮ ಆಯ್ಕೆಯ ಗೀತೆಗಳಿರ್ಬೋದು ಅಥವಾ ನಮ್ಮ ಆಯ್ಕೆಯ ಮನರಂಜನೆಯ ವಿಷಯಗಳು ನಮಗೆ ಸರಳವಾಗಿ ಆ ಆ್ಯಪ್ಗಳನ್ನು ಓಪನ್ ಮಾಡಿದ ತಕ್ಷಣವೇ ನಮಗೆ ಸಿಗತ್ತೆ ಅನ್ನೋದು ಬಹಳ ದೊಡ್ಡ ಒಂದು ಪ್ರಯೋಜನ ಈ ಒಂದು AI ತಂತ್ರಜ್ಞಾನದ ಮೂಲಕ ಆಗುತ್ತೆ. ಹೌದು, ಈ ತರಹ ದಿನನಿತ್ಯ ನಮ್ಮ ಜೀವನದಲ್ಲಿ AI ತಂತ್ರಜ್ಞಾನ ಸಾಕಷ್ಟು ರೀತಿಯಿಂದ ಕೆಲಸ ಮಾಡುತ್ತೆ. ನೀವು ಅಂದ್ಕೊಳ್ಬೋದು, ಅರೆ ನಾವು ಮೊಬೈಲ್ ಫೋನ್ ಅಥವಾ ಒಂದು ಇಂಟರ್ನೆಟ್ಟನ್ನು ಹೆಚ್ಚಾಗಿ ಉಪಯೋಗಿಸ್ತಾ ಇರಲ್ಲ, ಹಾಗಾಗಿ ನಮಗೆ ಈ AI ತಂತ್ರಜ್ಞಾನ ಯಾವ ರೀತಿ ನಮ್ಮ ಜೀವನದಲ್ಲಿ ಕೆಲಸ ಮಾಡ್ತಾ ಇದೆ ಅಂತೇಳಿ. ಹೌದು, ನೀವು ಒಂದು ವೇಳೆ ಸಾಮಾನ್ಯರಲ್ಲಿ ಅತಿ ಸಾಮಾನ್ಯರಾಗಿದ್ದರೂ ಕೂಡ ನಿಮಗೆ ಗೊತ್ತಿರದ ಹಾಗೆ ಅಥವಾ ಗೊತ್ತಿದ್ದೂ ಕೂಡ AI ತಂತ್ರಜ್ಞಾನದ ಮೊರೆ ನೀವು ಹೋಗಿರ್ತೀರಿ. AI ತಂತ್ರಜ್ಞಾನ ನಿಮ್ಮನ್ನು ಸುತ್ತುಕೊಂಡಿರುತ್ತೆ ಹೇಗೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವಿಚಾರವನ್ನು ನಾವು ಮಾಡ್ತಾ ಹೋಗೋಣ ಇವತ್ತಿನ ಕಾರ್ಯಕ್ರಮದಲ್ಲಿ. ಬನ್ನಿ, ಮುಂದಿನ ಗೀತೆಯನ್ನು ಕೇಳೋಣ. ಕೈಲಾಶ್ ಖೇರ್ ಅವರ ಧ್ವನಿಯಲ್ಲಿ ಮೂಡಿ ಬರ್ತಾ ಇದೆ ನಾನು ನನ್ನ ಕನಸು. ಈ ಚಿತ್ರದಿಂದ ಆಯ್ದ ಒಂದು ಗೀತೆ. ಗೀತೆಯನ್ನು ಬರೆದು ಸಂಗೀತ ಅಳವಡಿಸಿದ್ದಾರೆ ಹಂಸಲೇಖ.

ಕೃಷಿ ಸಾಧಕರನ್ನು ಪರಿಚಯಿಸಿ ಸಂಭ್ರಮಿಸುವ ಕೃಷಿ ಚಾವಡಿ ರೈತರತ್ನ. ಕೃಷಿಯ ಪರಿಚಯ ನಿಮಗಿದೆಯೇ? ನೇಗಿಲ ಯೋಗಿಯ ಜೀವನ ತಿಳಿಯಬೇಕೇ? ಭತ್ತ, ರಾಗಿ, ಕಬ್ಬು ಬೆಳೆಯುವುದು ಹೇಗೆ? ತುತ್ತಿನ ಚೀಲ ತುಂಬುವವರ ಬದುಕು ಪರಿಚಯಿಸಲಿದೆ ರೈತರತ್ನ ಸರಣಿ. ತಪ್ಪದೇ ವೀಕ್ಷಿಸಿ ನಿಮ್ಮ ಮೆಚ್ಚಿನ ಚಂದನ ವಾಹಿನಿಯಲ್ಲಿ ರೈತರತ್ನ ಹೀರೋಸ್.

ಇವತ್ತಿನ ಆಧುನಿಕ ಜಗತ್ತು ಅದು ತಂತ್ರಜ್ಞಾನದ ಜಗತ್ತು ಅಂತ ನಾವು ಕರಿತೀವಿ. ಹೌದು, ತಂತ್ರಜ್ಞಾನದ ಒಂದು ಗರಿಷ್ಠ ಲಾಭವನ್ನು ಪಡೆದುಕೊಳ್ತಾ ಇರುವಂತಹ ಎರಡು ಬಹಳ ಪ್ರಮುಖವಾಗಿರುವಂತಹ ಕ್ಷೇತ್ರಗಳು ಯಾವಪ್ಪ ಅಂತಂದರೆ, ಒಂದು ಹಣಕಾಸು ಅಂದರೆ ಬ್ಯಾಂಕಿಂಗ್ ಕ್ಷೇತ್ರ, ಇನ್ನೊಂದು ವೈದ್ಯಕೀಯ ಅಥವಾ ಆರೋಗ್ಯ ಕ್ಷೇತ್ರ. ಈ ಎರಡೂ ಕ್ಷೇತ್ರಗಳಲ್ಲೂ ಕೂಡ ಕೃತಕ ಬುದ್ಧಿಮತ್ತೆ ಅಂದರೆ AI ತಂತ್ರಜ್ಞಾನ ಮನುಷ್ಯನ ಕೆಲಸದ ದಕ್ಷತೆಯನ್ನು ಹೆಚ್ಚಿಗೆ ಮಾಡಿ ಜೊತೆಗೆ ಸಮಯವನ್ನು ಕೂಡ ಉಳಿಸಿಕೊಡ್ತಾ ಇದೆ, ಜೊತೆಗೆ ಜೀವ ಮತ್ತು ಹಣ ಇವೆರಡನ್ನೂ ಕೂಡ ರಕ್ಷಿಸ್ತಾ ಇದೆ. ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಕೃತಕ ಬುದ್ಧಿಮತ್ತೆ ಹೇಗೆ ಕೆಲಸ ಮಾಡ್ತಾ ಇದೆ ಅಂತಂದರೆ, ಇಲ್ಲಿ ಬ್ಯಾಂಕಿಂಗ್ ಕ್ಷೇತ್ರ ಅಂತ ಇದೆಯಲ್ಲ, ಲಕ್ಷಾಂತರ ಗ್ರಾಹಕರ ಡೇಟಾ ಇರ್ಬೋದು ಅಥವಾ ಅವರ ಹಣಕಾಸಿನ ವಹಿವಾಟು ಇರಿದೆಯಲ್ಲ, ಇವುಗಳೆಲ್ಲವನ್ನ ಒಂದು ಬ್ಯಾಂಕ್ ನಿರ್ವಹಿಸ್ತಾ ಇರುತ್ತೆ. ಇಲ್ಲಿ ಸುರಕ್ಷತೆ ಮತ್ತು ವೇಗ ಇವೆರಡೂ ಕೂಡ ಬಹಳ ಮುಖ್ಯ. ಈ ಎರಡೂ ಕೆಲಸ ಇವತ್ತು ಅಚ್ಚುಕಟ್ಟಾಗಿ ನಡೀತಾ ಇದೆ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಅಂತಂದರೆ, ಅದಕ್ಕೆ ಕಾರಣ AI ತಂತ್ರಜ್ಞಾನ. ಗ್ರಾಹಕರು ಮಾಡುವಂತಹ ಪ್ರತಿಯೊಂದು ಆನ್ಲೈನ್ ವಹಿವಾಟನ್ನು AI ಕೇವಲ ಕೆಲವೇ ಸೆಕೆಂಡುಗಳಲ್ಲಿ ವಿಶ್ಲೇಷಣೆ ಮಾಡುತ್ತೆ. ಅಷ್ಟೇ ಅಲ್ಲ, ಯಾರಾದರೂ ಆ ಕ್ಷೇತ್ರದಲ್ಲಿ ಅಸಹಜವಾಗಿ ವರ್ತನೆ ಮಾಡ್ತಾ ಇದ್ದರೆ ಅಥವಾ ಅಸಹಜವಾದಂತಹ ಟ್ರಾನ್ಸಾಕ್ಷನ್ಸ್ಗಳು ಆಗ್ತಾ ಇದ್ದರೆ AI ತಂತ್ರಜ್ಞಾನ ಬಹಳ ಸುಲಭವಾಗಿ ಅದು ಕಂಡುಹಿಡಿಯುತ್ತೆ ಮತ್ತು ಗ್ರಾಹಕರಿಗೆ ಅಲರಾಮ್ ಕೊಡುತ್ತೆ. ಸಾಲ ಅಥವಾ ಕ್ರೆಡಿಟ್ ಸ್ಕೋರ್ಗಳ ಮೌಲ್ಯಮಾಪನವನ್ನು ಮಾಡೋದಕ್ಕೆ ನಿಖರವಾದಂತಹ ವಿಶ್ಲೇಷಣೆಗೋಸ್ಕರವಾಗಿ ಬ್ಯಾಂಕರ್ಸ್ಗಳು ಇವತ್ತು AI ತಂತ್ರಜ್ಞಾನಕ್ಕೆ ಮೊರೆ ಹೋಗಿದ್ದಾರೆ. ಹಳೆಯ ಸಾಲದ ಇತಿಹಾಸ ಇರ್ಬೋದು, ಆದಾಯದ ಮೂಲ, ಹಣಕಾಸು ವರ್ತನೆ ಇವೆಲ್ಲವನ್ನು ವಿಶ್ಲೇಷಣೆ ಮಾಡಿ ಯಾರು ಸಾಲವನ್ನು ಸರಿಯಾಗಿ ಮರುಪಾವತಿಸಬಹುದು ಎನ್ನುವುದನ್ನು ನಿಖರವಾಗಿ ಅಂದರೆ ಒಬ್ಬ ಗ್ರಾಹಕನ ಕಸ್ಟಮರ್ ಹಿಸ್ಟರಿ ಅಂತ ಹೇಳ್ತೀವಲ್ಲ, ಅದನ್ನು ಬ್ಯಾಂಕರ್ಸ್ಗಳಿಗೆ ಬಹಳ ಅಚ್ಚುಕಟ್ಟಾಗಿ ತೆಗೆದುಕೊಡುತ್ತೆ AI ತಂತ್ರಜ್ಞಾನ. ಇನ್ನು ಆರೋಗ್ಯ ಕ್ಷೇತ್ರಕ್ಕೆ ಬಂದರೆ ಅಲ್ಲೂ ಕೂಡ ಬಹಳ ದೊಡ್ಡ ಲಾಭ AIನಿಂದ ಇವತ್ತು ಆಗ್ತಾ ಇದೆ. ಬಹಳ ವಿಶೇಷವಾಗಿ ಬೇರೆ ಬೇರೆ ತರಹದ ಸ್ಕ್ಯಾನಿಂಗ್ಗಳ ವರದಿ ಅಲ್ಲ ನಾವು ಪಡ್ಕೊಳ್ಬೇಕಲ್ಲ, ಆ ವರದಿಯನ್ನು ನಾವು AI ತಂತ್ರಜ್ಞಾನವನ್ನು ಬಳಸಿಕೊಂಡು ಬಹಳ ನಿಖರವಾಗಿ ಇವತ್ತು ಪಡೆದುಕೊಳ್ತಾ ಇದ್ದೀವಿ. ಸಾಮಾನ್ಯ ಪ್ರಕ್ರಿಯೆಯಲ್ಲಿ ಒಂದು ಹೊಸ ಕಾಯಿಲೆಗೆ ಔಷಧಿಯನ್ನು ಕಂಡುಹಿಡಿಯೋದಕ್ಕೆ ಕನಿಷ್ಠ 10-12 ವರ್ಷಗಳ ಕಠಿಣ ಸಂಶೋಧನೆ ಮತ್ತು ಕೋಟ್ಯಂತರ ರೂಪಾಯಿ ಹಣ ಬೇಕಾಗುತ್ತೆ. ಆದರೆ AI ಮೂಲಕವಾಗಿ ಈ ಸಂಶೋಧನೆ ಕೂಡ ಬಹಳ ಸರಳವಾಗಿ ಆಗ್ತಾ ಇದೆ. AI ತಂತ್ರಜ್ಞಾನ ಲಕ್ಷಾಂತರ ರಾಸಾಯನಿಕ ಸಂಯೋಜನೆಗಳನ್ನು ಕಂಪ್ಯೂಟರ್ನ ಮೂಲಕವಾಗಿಯೇ ಅತ್ಯಂತ ಬೇಗ ಪರೀಕ್ಷೆ ಮಾಡಿ ಯಾವ ಸೂತ್ರ ರೋಗದ ವಿರುದ್ಧ ಕೆಲಸ ಮಾಡಬಹುದು ಅನ್ನೋದನ್ನು ಕೆಲವೇ ಕೆಲವು ತಿಂಗಳುಗಳಲ್ಲಿ ಅಂದರೆ ವರ್ಷಾಂತರ ಬೇಕಾಗಿದ್ದಂತಹ ಒಂದು ಕೆಲಸ ಕೆಲವೇ ಕೆಲವು ತಿಂಗಳುಗಳಲ್ಲಿ ಅದು ಆಗ್ತಾ ಇದೆ ಅನ್ನೋದು AI ತಂತ್ರಜ್ಞಾನದ ಬಹಳ ದೊಡ್ಡ ಸವಾಲು. ಆ ಸವಾಲನ್ನು ಬಹಳ ಅಚ್ಚುಕಟ್ಟಾಗಿ AI ತಂತ್ರಜ್ಞಾನ ಮಾಡ್ತಾ ಇದೆ. ಬನ್ನಿ ಇನ್ನೊಂದು ಗೀತೆಯನ್ನು ಕೇಳೋಣ. ನನ್ನೆದೆಯ ಹಾಡು ಚಿತ್ರದಿಂದ ಆದ ಗೀತೆ, ಅನುರಾಧ ಭಟ್ ಹಾಗೂ ಕುನಾಲ್ ಗಾಂಜಾವಾಲ ಗೀತೆಗೆ ಧ್ವನಿಯಾಗಿದ್ದಾರೆ. ಉಮಾಶಂಕರ್ ಬರೆದಿರುವ ಗೀತೆಗೆ AT ರವೀಶ್ ಅವರ ಸಂಗೀತ.

ಸ್ನೇಹಿತರೆ, ಕೃತಕ ಬುದ್ಧಿಮತ್ತೆ ಅನ್ನೋದು ಈ ಆಧುನಿಕ ವಿಜ್ಞಾನ ತಂತ್ರಜ್ಞಾನ ಅನ್ನುವಂತಹ ಜಗತ್ತು ಈ ಮನುಕುಲಕ್ಕೆ ನೀಡಿದಂತಹ ಅತ್ಯಂತ ಶಕ್ತಿಶಾಲಿ ಆಯುಧ ಅಂತಂದರೆ ತಪ್ಪಲ್ಲ. ತಂತ್ರಜ್ಞಾನ ಅನ್ನೋದು ಒಳ್ಳೆಯ ಸೇವಕ ಹೌದು, ಆದರೆ ನೆನಪಿರಲಿ, ಅದು ಕೆಟ್ಟ ಯಜಮಾನ ಕೂಡ. ಈ ಮಾತಿನ ಅರ್ಥ ಇಷ್ಟೇ, AI ನಮ್ಮ ಜೀವನವನ್ನು ನಿಯಂತ್ರಿಸೋದಕ್ಕೆ ಬಿಡಬಾರದು, ಬದಲಾಗಿ ನಾವೇ ಅದನ್ನು ನಿಯಂತ್ರಿಸುವ ಹಾಗೆ ನಾವು ಬಳಕೆ ಮಾಡಬೇಕು. ನಾವು ಅದರ ಯಜಮಾನರಾಗಬೇಕೇ ಹೊರತಾಗಿ ಅದರ ಸೇವಕ ನಾವಾಗಬಾರದು. ಅಷ್ಟೇ ಅಲ್ಲ, ನಮ್ಮ ಪ್ರಗತಿಗೆ AI ಬಳಕೆ ಖಂಡಿತವಾಗಿಯೂ ಕೂಡ ಬೇಕು. ಜವಾಬ್ದಾರಿಯುತವಾಗಿರುವಂತಹ ಮಿತವಾದಂತಹ ಬಳಕೆ ಅದು ನಮ್ಮದಾಗಲಿ. ಅಷ್ಟೇ ಅಲ್ಲ, ಈ AI ತಂತ್ರಜ್ಞಾನದ ಬಳಕೆಯ ಜೊತೆಗೆ ಸೈಬರ್ ನಿಯಮ ಅದು ಕೂಡ ನಮಗೆ ಗೊತ್ತಿರಲಿ, ಮಾನವ ಕಲ್ಯಾಣಕ್ಕಾಗಿ ಇದರ ಬಳಕೆ ಆಗಲಿ ಅಂತ ಹೇಳ್ತಾ ಇವತ್ತಿನ ಸಿರಿಗಂಧ ಕಾರ್ಯಕ್ರಮವನ್ನು ಮುಗಿಸುವಂತಹ ಹೊತ್ತಾಗಿದೆ. ನಿಮ್ಮೊತ್ತಿಗೆ ಜೊತೆಯಾಗಿದ್ದು ನಿಮ್ಮ ಬಾನುಗಡೆಯ ಗಣಪತಿ.

ಗಣೇಶ್ ದೇಸಾಯಿ ಅವರು ಹಾಡಿರುವ ಭಾವಗೀತೆಗಳನ್ನು ಕೇಳ್ತಾ ಇರುವಿರಿ. ಇನ್ನೀಗ ಕೇಳೋಣ ಮಳೆಯು ಬಂದು ನಿಂದಿರುವ ಕವಿ ಡಾಕ್ಟರ್ ಡಿ ಎಸ್ ಕರ್ಕಿ.

0: ಆಕಾಶವಾಣಿ ಬೆಂಗಳೂರು ಕೇಂದ್ರದ ಕಾರ್ಯಕ್ರಮಗಳನ್ನು ಕೇಳ್ತಾ ಇದ್ದೀರಿ. ಸಮಯ 9:30 ಇದೆ. ಇನ್ನು ಕೆಲವೇ ಕ್ಷಣಗಳಲ್ಲಿ ಮನಿ ಟಾಕ್, ನಂತರ ಮಂಥನ್ ಕಾರ್ಯಕ್ರಮ ಪ್ರಸಾರವಾಗಲಿದೆ ದೆಹಲಿ ಕೇಂದ್ರದ ಸಹ ಪ್ರಸಾರದಲ್ಲಿ.
1: This is Akashwani. In the program Money Talk, now we bring you a discussion on key takeaways from RBI's annual report 2025-26. The participants are Shishir Sinha, economic analyst, and Rajesh Lake, anchor.
2: Good evening and welcome to Money Talk. My name is Rajesh Lake. Today we unpack the Reserve Bank of India's annual report 2025-26. Its data, policy signals,

ಎನ್ನುವಾಗ ಇಂತಹ ಹರಿಭಕ್ತಿಯನ್ನ ಹೇಗೆ ಮಾಡಬೇಕು, ಹರಿಭಕ್ತಿಯನ್ನ ಮಾಡಿದಾಗ ಯಾವಾಗ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿದ್ರೆ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ, ಅಧಿಕಸ್ಯ ಅಧಿಕ ಫಲಂ ಎಂಬುದಾಗಿ. ಈ ವಿಷಯವನ್ನ ಮುಖ್ಯವಾಗಿ ಪದ್ಮ ಪುರಾಣ, ಸ್ಕಂದ ಪುರಾಣ ಮತ್ತು ಆಚಾರ್ಯ ಪರಂಪರೆ ಬಹಳ ವಿಶೇಷವಾಗಿ ವಿವರಿಸುತ್ತದೆ. ಭಾರತೀಯ ಸಂಸ್ಕೃತಿಯಲ್ಲಿ ಪ್ರತಿಯೊಂದು ತಿಥಿಗೂ ಮಹತ್ವವಿದೆ, ಪ್ರತಿಯೊಂದು ನಕ್ಷತ್ರಕ್ಕೂ ದೈವತ್ವವಿದೆ, ಪ್ರತಿಯೊಂದು ಮಾಸಕ್ಕೂ ಒಬ್ಬ ದೇವನಿರುತ್ತಾನೆ. ಚೈತ್ರ ಬಂದರೆ ಯುಗಾದಿಯ ಸಂಭ್ರಮ, ವೈಶಾಖ ಬಂದರೆ ಧರ್ಮ ಸ್ನಾನದ ಮಹಿಮೆ, ಶ್ರಾವಣ ಬಂದರೆ ಭಕ್ತಿಯ ಮಳೆ, ಕಾರ್ತಿಕ ಮಾಸ ಬಂದರೆ ದೀಪಗಳ ದಿವ್ಯತೆ. ಹೀಗೆ ವೈಶಿಷ್ಟ್ಯ ಹೊಂದಿರುವಂತಹ ಮಾಸಗಳ ಮಧ್ಯೆ ಆ ಒಂದು ಮಾಸ ಬಂದಾಗ ಜನರು ಸ್ವಲ್ಪ ಹಿಂದೆ ಸರಿಯುತ್ತಾರೆ, ಯಾವ ಶುಭ ಕಾರ್ಯವನ್ನು ಸಹ ಮಾಡೋದಿಲ್ಲ. ಸೂರ್ಯನ ಚಲನೆಯನ್ನು ಆಧರಿಸಿ ಸೌರಮಾನ, ಚಂದ್ರನ ಚಲನೆಯನ್ನು ಆಧರಿಸಿ ಚಾಂದ್ರಮಾನ, ಈ ಎರಡೂ ಗಣನೆಗಳ ಮಧ್ಯೆ ಉಂಟಾಗುವ ವ್ಯತ್ಯಾಸವನ್ನು ಸರಿಪಡಿಸಲು ಸುಮಾರು 32 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ಮಾಸ ಬರುತ್ತದೆ. ಅದನ್ನೇ ಅಧಿಕ ಮಾಸ ಅಥವಾ ಮಲಮಾಸ ಎಂದು ಕರೆಯುತ್ತಾರೆ. ಖಗೋಳ ಶಾಸ್ತ್ರದ ಪ್ರಕಾರ ಸೌರಮಾನ ವರ್ಷದಲ್ಲಿ 365 ದಿನಗಳು ಹಾಗೂ ಚಂದ್ರನ ಚಲನೆಯನ್ನು ಆಧರಿಸಿದ ಆ ಚಾಂದ್ರಮಾನ ವರ್ಷದಲ್ಲಿ 354 ದಿನಗಳು ಮಾತ್ರ ಇರುತ್ತದೆ. ಇವೆರಡರ ಮಧ್ಯೆ ಇರುವಂತಹ ಆ ವ್ಯತ್ಯಾಸವನ್ನು ಪ್ರತಿ ವರ್ಷ ಸುಮಾರು 11 ದಿನಗಳ ವ್ಯತ್ಯಾಸ ಉಂಟಾಗುತ್ತದೆ. ಈ ವ್ಯತ್ಯಾಸವು 3 ವರ್ಷಗಳಲ್ಲಿ ಒಟ್ಟುಗೂಡಿಸಿ ಸುಮಾರು 30-33 ದಿನಗಳಾಗುತ್ತದೆ, ಅಂದರೆ ಒಂದು ಮಾಸವಾಗುತ್ತದೆ. ಈ ವ್ಯತ್ಯಾಸವನ್ನು ಸರಿದೂಗಿಸಲು ಹಬ್ಬಗಳು ಮತ್ತು ಋತುಗಳು ಸರಿಯಾದ ಸಮಯಕ್ಕೆ ಬರುವಂತೆ ಮಾಡಲು ಪಂಚಾಂಗದಲ್ಲಿ 33 ತಿಂಗಳಿಗೊಮ್ಮೆ ಒಂದು ಹೆಚ್ಚುವರಿ ತಿಂಗಳನ್ನು ಸೇರಿಸಲಾಗುತ್ತದೆ. ಈ ಹೆಚ್ಚುವರಿ ತಿಂಗಳೇ ನಾವು ಅಧಿಕ ಮಾಸ, ಮಲಮಾಸ ಅಥವಾ ಪುರುಷೋತ್ತಮ ಮಾಸ ಎಂದು ಕರೆಯುತ್ತೇವೆ. ಅದಕ್ಕೆ ಜ್ಞಾನಿಗಳು ಹೀಗೆ ಅಪ್ಪಣೆ ಕೊಡಿಸುತ್ತಾರೆ.

ಸಾಕ್ಷಾತ್ ಮಹಾವಿಷ್ಣು ಈ ಮಾಸವನ್ನು ಪುರುಷೋತ್ತಮ ಮಾಸವೆಂದು ಹಾಗೂ ಎಲ್ಲ ಮಾಸಗಳಲ್ಲಿಯೂ ಇದು ಬಹಳ ಶ್ರೇಷ್ಠವಾದ ಮಾಸ ಎಂದು ಅಪ್ಪಣೆ ನೀಡುತ್ತಾನೆ. ಅದಕ್ಕೆ ಜ್ಞಾನಿಗಳು ಹೇಳ್ತಾರೆ, ಮಾಸಾನಾಂ ಪುರುಷೋತ್ತಮೋಹಂ. ಅಂತಹ ಅಧಿಕ ಮಾಸದಲ್ಲಿ ಭಗವಂತನ ನಾಮಸ್ಮರಣೆ ಮಾಡಿದರೆ ಅಧಿಕ ಫಲ ದೊರೆಯುತ್ತದೆ ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸುವಾಗ, ಇಂತಹ ಒಂದು ಅಧಿಕ ಮಾಸದ ಸಮಯದಲ್ಲಿ ಭಗವಂತನ ದಿವ್ಯನಾಮವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ. ಭಗವಂತನ ಆಶೀರ್ವಾದದೊಂದಿಗೆ ಈ ದಿವ್ಯವಾದಂತಹ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸ ಮಹಾತ್ಮೆಯ ದಿವ್ಯ ಕಥಾಭಾಗವನ್ನು ನಾವೆಲ್ಲರೂ ಕೂಡ ಶ್ರವಣ ಮಾಡೋಣ.

ಹೀಗೆ ಚತುರ್ಮುಖ ಬ್ರಹ್ಮದೇವರ ಬಳಿ ಬಂದು ನಮಿಸಿದ್ದಾರೆ. ಗದ್ಗದಿತವಾದ ಕಂಠದಿಂದ ಗುಳೋ ಅಂತ ಹೇಳಿ ಅಳದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಅಧಿಕ ಮಾಸದ ದೇವತೆಗಳೆಲ್ಲರೂ ಸಹ ಬ್ರಹ್ಮದೇವರ ಬಳಿ ಬಂದು, ಸ್ವಾಮಿ ಬ್ರಹ್ಮದೇವ, ನಾನೇನು ಅಪರಾಧ ಮಾಡಿದ್ದೇನೆ, ದಯಮಾಡಿ ನನ್ನನ್ನು ಉದ್ಧರಿಸುವಂತ ಬೇಡಿದಾಗ ಬ್ರಹ್ಮದೇವರು ಹೇಳ್ತಾರೆ, ನಾನು ಇಡೀ ಜಗತ್ತನ್ನೇ ಸೃಷ್ಟಿಸಿದವ, ಆದರೆ ನನ್ನನ್ನು ಸೃಷ್ಟಿಸಿದ್ದು ಆ ಮಹಾವಿಷ್ಣು. ಹಾಗಾಗಿ ನಾನು ನಿಮಗೆ ಒಂದು ಸಲಹೆಯನ್ನ ನೀಡ್ತೇನೆ. ಈ ಕೂಡಲೇ ವೈಕುಂಠಕ್ಕೆ ಹೋಗಿ ಅಲ್ಲಿ ಶ್ರೀಹರಿಯ ಮೊರೆ ಹೋಗಿ ಆ ಪರಮಾತ್ಮನೇ ನಿಮಗೆ ದಾರಿ ತೋರ್ತಾನೆ ಅಂತ ಹೇಳಿ ಆಶೀರ್ವಾದ ಮಾಡಿ ಕಳುಹಿಸಿದ್ದಾರೆ. ಇದನ್ನು ಕೇಳಿದಂತಹ ಅಧಿಕ ಮಾಸದ ಆ ಅಭಿಮಾನಿ ದೇವತೆಗಳೇನಿರ್ತಾರೆ, ಅವರು ಧಡ ಧಡ ಧಡ ಧಡ ವೈಕುಂಠಕ್ಕೆ ಬಂದಿದ್ದಾರೆ. ವೈಕುಂಠದಲ್ಲಿ ಆ ಪರಮಾತ್ಮ ಮಹಾವಿಷ್ಣು ಆದಿಶೇಷನ ಮೇಲೆ ವಿರಾಜಮಾನವಾಗಿ ನಿದ್ರೆಯಲ್ಲಿದ್ದರೆ ಇತ್ತ ಮಹಾಲಕ್ಷ್ಮೀ ದೇವಿ ಪಾದ ಸೇವೆಯಲ್ಲಿ ತೊಡಗಿದ್ದಾಳೆ. ಆ ದಿವ್ಯ ಸನ್ನಿಧಿಗೆ ಬಂದಂತಹ ಈ ಅಭಿಮಾನಿ ದೇವತೆಗಳು ಆ ಶ್ರೀಮನ್ನಾರಾಯಣನ ಮೊರೆ ಹೋಗಿ ಹೀಗೆ ಪ್ರಾರ್ಥನೆ ಮಾಡ್ತಾ ಇದ್ದಾರೆ.

ಹೀಗೆ ಆ ಭಗವಂತನ ಬಳಿ ಬಂದು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಅಳ್ತಾ ಇದ್ದಾರೆ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳು. ಕಣ್ಣೀರ ಧಾರೆಯನ್ನ ಸುರಿಸುತ್ತಾ, ಪ್ರಭು ನಾನೇನು ತಪ್ಪು ಮಾಡಿರುವೆ? ನನ್ನಿಂದಾದ ಅಪರಾಧವಾದರೂ ಏನು? ಲೋಕವೆಲ್ಲ ನನ್ನನ್ನು ತಿರಸ್ಕರಿಸ್ತಾ ಇದೆ. ನಾನು ಅಶುಭ ಎನ್ನುತ್ತಾರೆ, ನನ್ನನ್ನು ಮಲಮಾಸ ಎನ್ನುತ್ತಾರೆ, ನನಗೆ ದೇವತಾಧಿಪತ್ಯವಿಲ್ಲ, ನನಗೆ ಇನ್ನಿತರ ಮಾಸದಂತೆ ಗೌರವವೂ ಇಲ್ಲ. ನಾನು ಯಾರಿಗೆ ಶರಣಾಗಲಿ? ನನ್ನ ದುಃಖವನ್ನ ಯಾರು ಮುಂದೆ ಹೇಳಲಿ? ಸ್ವಾಮಿ ದಯಮಾಡಿ ನನ್ನನ್ನು ಉದ್ಧರಿಸು ಎಂದು ಬಿಕ್ಕಿ ಬಿಕ್ಕಿ ಅಳುವಾಗ ಆ ಭಗವಂತನಾದಂತಹ ಶ್ರೀಮನ್ನಾರಾಯಣನ ಕೃಪಾ ದೃಷ್ಟಿ ಈ ಅಧಿಕ ಮಾಸದ ಅಭಿಮಾನಿ ದೇವತೆಗಳ ಮೇಲೆ ಆಗ್ತದೆ. ಕರುಣಾಮಯಿಯಾದ ಶ್ರೀಮನ್ನಾರಾಯಣ ಕಣ್ಣನ್ನು ತೆರೆದು ಕೃಪಾ ದೃಷ್ಟಿಯನ್ನ ಬೀರಿದ್ದಾನೆ. ಆಗ ನಾರಾಯಣ ಹೇಳ್ತಾ ಇದ್ದಾನೆ, ನೀವು ದುಃಖಿಸುವ ಅವಶ್ಯಕತೆ ಇಲ್ಲ. ಲೋಕ ಯಾರನ್ನು ತಿರಸ್ಕರಿಸುತ್ತದೆಯೋ ಅವರನ್ನ ನಾನು ತಬ್ಬಿಕೊಂಡು ಕಾಪಾಡುತ್ತೇನೆ. ಎಲ್ಲರೂ ನಿನ್ನ ಕೈ ಬಿಟ್ಟರೂ ಸಹ ನಾನು ನಿನ್ನ ಕೈ ಬಿಡುವುದಿಲ್ಲ, ಚಿಂತೆ ದೂರ ಮಾಡು ಎಂದು ಶ್ರೀಹರಿ ತನ್ನ ಹಸ್ತವನ್ನ ತನ್ನ ಹೃದಯದ ಮೇಲಿಟ್ಟುಕೊಂಡು, ಈವರೆಗೆ ನೀನು ಅಧಿಕ ಮಾಸ ಮಲಮಾಸ ಎಂದು ಕರೆಯಲ್ಪಟ್ಟೆ, ಆದರೆ ಇಂದಿನಿಂದ ನೀನು ನನ್ನ ಹೆಸರನ್ನು ಧರಿಸು. ನಾನು ಪುರುಷೋತ್ತಮನಾಗಿರುವ ಕಾರಣ ಇನ್ನು ನೀನು ಪುರುಷೋತ್ತಮ ಮಾಸ ಎಂದು ಪ್ರಸಿದ್ಧಿಯನ್ನು ಹೊಂದು ಲೋಕದಲ್ಲಿ ಅಂತ ಹೇಳಿ ಅಪ್ಪಣೆಯನ್ನ ನೀಡಿದ್ದಾನೆ. ಅದಕ್ಕೆ ಪದ್ಮಪುರಾಣ ಹೀಗೆ ಹೇಳುತ್ತದೆ, ಪುರುಷೋತ್ತಮ ಇತ್ಯುಕ್ತೋ ಮಾಸೋಯಂ ಮಮ ವಲ್ಲಭಃ. ಶ್ರೀಹರಿ ಹೇಳ್ತಾನೆ, ಈ ಮಾಸ ನನಗೆ ಅತ್ಯಂತ ಪ್ರಿಯವಾದದ್ದು, ಆದ್ದರಿಂದ ಇದು ನನ್ನ ಹೆಸರನ್ನು ಧರಿಸಲಿ. ಹಾಗೆಯೇ ಈ ಮಾಸಕ್ಕೆ ನಾನೇ ಅಧಿದೇವತೆಯಾಗುತ್ತೇನೆ ಎಂದು ಆಜ್ಞಾಪಿಸಿದ್ದಾನೆ. ಈ ಮಾಸದಲ್ಲಿ ಯಾರು ನನ್ನನ್ನು ಸ್ಮರಿಸುತ್ತಾರೋ, ಯಾರು ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳನ್ನು ದಾನ ಧರ್ಮಗಳನ್ನು ಪಾರಾಯಣಗಳನ್ನು ಭಜನೆಗಳನ್ನು ಸತ್ಸಂಗಗಳನ್ನು ಮಾಡುತ್ತಾರೋ ಅವರಿಗೆ ನಾನು ಅಧಿಕ ಫಲವಾಗಿ ನಾನು ಕಾಣಿಸಿಕೊಂಡು ಅಧಿಕ ಫಲವನ್ನು ನಾನು ಕರುಣಿಸುತ್ತೇನೆ. ಇತರ ಕಾಲಗಳಲ್ಲಿ ಮಾಡಿದ ಪುಣ್ಯಕ್ಕಿಂತಲೂ ಹೆಚ್ಚಿನ ಫಲ ಈ ಅಧಿಕ ಮಾಸ ಅಥವಾ ಪುರುಷೋತ್ತಮ ಮಾಸದಲ್ಲಿ ಭಕ್ತರಿಗೆ ಲಭಿಸುತ್ತದೆ. ಇದು ವೈಭೋಗದ ಮಾಸವಲ್ಲ, ಇದು ಆತ್ಮಶುದ್ಧಿಗಾಗಿ ಆತ್ಮೋದ್ಧಾರಕ್ಕಾಗಿ ಮೀಸಲಿಟ್ಟಿರುವಂತಹ ಮಾಸವಾಗಿರುತ್ತದೆ. ಆದ್ದರಿಂದಲೇ ಪುರುಷೋತ್ತಮನಾದಂತಹ ನಾನು ಈ ಮಾಸಕ್ಕೆ ಪುರುಷೋತ್ತಮ ಮಾಸ ಎಂದು ಹೆಸರಿಟ್ಟಿದ್ದೇನೆ. ಆಗ ಪರಮಾತ್ಮ ಶ್ರೀಮನ್ನಾರಾಯಣ ಹೀಗೆ ಹೇಳ್ತಾನೆ,

ಸಖ್ಯ, ಆತ್ಮನಿವೇದನೆ, ಹೀಗೆ ಯಾರು ಈ ನವವಿಧವಾದಂತಹ ಭಕ್ತಿಯಲ್ಲಿ ನನ್ನನ್ನು ಆರಾಧಿಸುವರೋ ಅವರಿಗೆ ನಾನು ಅಧಿಕವಾಗಿ ಫಲವನ್ನ ಕೊಡುತ್ತೇನೆ ಎಂದು ವಚನವಿತ್ತಿದ್ದಾನೆ ಆ ಶ್ರೀಮನ್ನಾರಾಯಣ. ಈ ಮಾಸದಲ್ಲಿ ಋಷಿಮುನಿಗಳು ಗೀತಾ ಪಾರಾಯಣ ಮಾಡ್ತಾ ಇದ್ರು, ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ರು, ಭಾಗವತ ಶ್ರವಣ, ಭಾಗವತ ಪಾರಾಯಣ, ಅನ್ನದಾನ, ತುಳಸಿ ಪೂಜೆ ಅಂತ ಹೇಳಿದ್ರೆ ಭಗವಂತನಿಗೆ ಬಹಳ ವಿಶೇಷ, ಬಹಳ ಪ್ರಿಯ. ಅದರಂತೆಯೇ ಹರಿನಾಮ ಸಂಕೀರ್ತನೆಯಲ್ಲಿ ನಾವು ತೊಡಗಿಸಿಕೊಳ್ಳಬೇಕು ಅಂತ ಹೇಳಿ ಆಚಾರ್ಯರು ಋಷಿಮುನಿಗಳು ಹಾಗೆ ಭಗವಂತನೇ ಅಪ್ಪಣೆ ಕೊಡಿಸಿದ್ದಾನೆ. ಇದಕ್ಕಿಂತ ಮಹಾಪುಣ್ಯಕರವಾದದ್ದು ಇನ್ಯಾವುದಿದೆ? ಹೀಗೆ ಲೋಕವು ತಿರಸ್ಕಾರ ಮಾಡಿದ್ದನ್ನ ಭಗವಂತನು ತನ್ನ ಹೆಸರಿನಿಂದ ಶ್ರೇಷ್ಠಗೊಳಿಸಿದ್ದಾನೆ. ಈ ಪುರುಷೋತ್ತಮ ಮಾಸವನ್ನ ಕುರಿತು, ಇದರ ಮಹಿಮೆಯನ್ನ ಕುರಿತು ಸ್ಕಂದ ಪುರಾಣ, ಪದ್ಮಪುರಾಣ, ನಾರದ ಪುರಾಣ, ಹೀಗೆ ಅನೇಕ ಪುರಾಣಗಳಲ್ಲಿ ಉಲ್ಲೇಖವಾಗಿದೆ. ಅದರಿಂದ ಎಷ್ಟು ಜನರು ಅಧಿಕ ಫಲವನ್ನ ಹೊಂದಿದ್ದಾರೆ ಎನ್ನುವಂತಹ ಕಥೆಗಳೂ ಸಹ ನಮಗೆ ದೊರೆಯುತ್ತದೆ. ಹೀಗೆ ಒಂದು ದಿನ ಏನಾಗುತ್ತೆ, ಯುಧಿಷ್ಠಿರ ಶ್ರೀಕೃಷ್ಣನ ಜೊತೆ ಲೋಕಾಭಿರಾಮವಾಗಿ ಮಾತಾಡ್ತಾ ಇರಬೇಕಾದ್ರೆ ಕೇಳ್ತಾನೆ, ಪ್ರಭು ಶ್ರೀಕೃಷ್ಣ, ಈ ಪುರುಷೋತ್ತಮ ಮಾಸಕ್ಕೆ ಏಕೆ ಇಷ್ಟು ಮಹಿಮೆ? ಈ ಮಾಸದಲ್ಲಿ ಮಾಡಿದಂತಹ ಭಕ್ತಿ ಏಕೆ ಅನಂತ ಫಲ ಕೊಡುತ್ತದೆ? ಇದರ ಮಹಿಮೆ ಏನು ಅಂತ ಕೇಳಿದಾಗ ಶ್ರೀಕೃಷ್ಣ ಹೇಳ್ತಾನೆ, ಧರ್ಮರಾಯನೇ, ಒಂದು ಪುರಾತನ ಪ್ರಸಂಗವನ್ನ ನಾನು ನಿನಗೆ ಹೇಳುತ್ತೇನೆ, ಕೇಳು. ಪೂರ್ವಕಾಲದಲ್ಲಿ ಒಬ್ಬ ಬಡ ಬ್ರಾಹ್ಮಣ ತನ್ನ ಪತ್ನಿಯೊಂದಿಗೆ ಒಂದು ಗ್ರಾಮದಲ್ಲಿ ವಾಸವಿರ್ತಾನೆ. ಆದರೆ ಆತ ಧರ್ಮನಿಷ್ಠನು ಹಾಗೂ ವಿಷ್ಣು ಭಕ್ತನಾಗಿರುತ್ತಾನೆ. ಪ್ರತಿದಿನವೂ ಸಹ ಏಕಾದಶಿಯವರ ಮನೆಯಲ್ಲಿ ಅವನು ಆಚೆ ಹೋಗಿ ಏನಾದರೂ ಭಿಕ್ಷೆ ಬೇಡಿ ತಂದಿದ್ದೇನಾದರೂ ಇದ್ದರೆ ಆ ಹೊತ್ತಿಗೆ ಅವರಿಗೆ ಆಗ್ತಾ ಇತ್ತು. ಇಷ್ಟು ಕಡು ಬಡತನವಿದ್ದರೂ ಸಹ, ದಾರಿದ್ರ್ಯವಿದ್ದರೂ ಸಹ ನನ್ನ ನಾಮಸ್ಮರಣೆಯನ್ನ ಬಿಡಲಿಲ್ಲ ಆ ಬ್ರಾಹ್ಮಣ. ಹೀಗೆ ಒಮ್ಮೆ ಅವರ ಊರಿಗೆ ಒಬ್ಬ ಮಹಾತ್ಮರು ಬಂದು ಜನರ ಎಲ್ಲರಿಗೂ ಸಹ, ಇನ್ನೇನು ಪುರುಷೋತ್ತಮ ಮಾಸ ಬರ್ತಾ ಇದೆ, ಅಧಿಕ ಮಾಸ ಬರ್ತಾ ಇದೆ, ಅದರ ಮಹತ್ವವನ್ನ ತಿಳಿಸಲು ಪ್ರಾರಂಭ ಮಾಡಿದ್ದಾರೆ. ಈ ಮಾಸದಲ್ಲಿ ಜಪ ತಪ ಹೋಮ ನಿಯಮ ಯಾಗ ಯಜ್ಞಗಳು ಭಾಗವತ ಪಾರಾಯಣವನ್ನ ಮಾಡಿಸಬೇಕು, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಬೇಕು, ಹರಿನಾಮ ಸಂಕೀರ್ತನೆಯನ್ನ ಮಾಡಬೇಕು ಅಂತ ಹೇಳಿ ಈ ಮಾಸದ ಮಹತ್ವವನ್ನ ಹೇಳ್ತಾ ಇರಬೇಕಾದ್ರೆ ಇವನಿಗೆ ಅನ್ನಿಸುತ್ತೆ, ಹಾಗಾದರೆ ನಾನು ಭಗವಂತನ ನಾಮಸ್ಮರಣೆ ಮಾಡೋದಲ್ವೇ, ಅದೇನು ನನಗೆ ಕಷ್ಟವಾದದ್ದಲ್ಲ, ಯಾಗ ಯಜ್ಞ ಹವನ ಹೋಮ ಮಾಡಿಸೋದಕ್ಕೆ ನನಗೆ ಅಷ್ಟು ಸೌಖ್ಯವಿಲ್ಲ, ಆದರೆ ಭಗವಂತನ ಭಕ್ತಿಯನ್ನ ನಾನು ಮಾಡ್ತೇನೆ, ಈ ಅಧಿಕ ಮಾಸದ ವ್ರತವನ್ನ ನಾನು ಕೈಗೊಳ್ಳುತ್ತೇನೆ ಅಂತ ಹೇಳಿ ಸಂಕಲ್ಪ ಮಾಡಿದ್ದಾನೆ. ಅಂತೆಯೇ ಪ್ರತಿದಿನ ಬೆಳಗ್ಗೆ ಸ್ನಾನ ಮಾಡಿ ಶ್ರೀ ಮಹಾವಿಷ್ಣುವನ್ನ ತುಳಸಿ ದಳಗಳಿಂದ ಪೂಜೆ ಮಾಡಿ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ ಎಂಬುದಾಗಿ ಆ ಶ್ರೀಮನ್ನಾರಾಯಣನ ಜಪ ಮಾಡ್ತಾ ಕುಳಿತಿದ್ದಾನೆ. ಪ್ರತಿದಿನವೂ ಸಹ ವಿಷ್ಣು ಸಹಸ್ರನಾಮದ ಪಾರಾಯಣವನ್ನ ಮಾಡ್ತಾ ಇದ್ದಾನೆ. ಶಕ್ತಿಗೆ ತಕ್ಕಂತೆ ಅವನ ಬಳಿ ಏನಿತ್ತೋ ಸ್ವಲ್ಪ ಭಾಗ ಅದರಲ್ಲಿ ದಾನವನ್ನು ಸಹ ಮಾಡ್ತಾ ಇದ್ದ. ಹೀಗಿರುವಾಗ ಒಮ್ಮೆ ಅವನ ಧರ್ಮಪತ್ನಿ ದುಃಖದಿಂದ ಕೇಳ್ತಾಳೆ, ಸ್ವಾಮಿ, ನಮಗೆ ತಿನ್ನೋದಿಕ್ಕೇನು ಇಲ್ಲ, ದಾರಿದ್ರ್ಯವಿದೆ, ಅಂಥದ್ರಲ್ಲಿ ನೀವು ದಾನವನ್ನ ಮಾಡ್ತಿದ್ದೀರಲ್ಲ ಅಂತ ಹೇಳಿದಾಗ ಆತ ಹೇಳ್ತಾನೆ, ಭಗವಂತನನ್ನ ಭಕ್ತಿ ಮಾಡಿದರೆ ಅವನನ್ನ ಆರಾಧಿಸಿದವರನ್ನ ಆತ ಯಾವತ್ತೂ ಸಹ ಕೈಬಿಡೋದಿಲ್ಲ, ಹಾಗಾಗಿ ನೀನು ಚಿಂತೆ ದೂರ ಮಾಡು ಎಂಬುದಾಗಿ ಅವಳನ್ನ ಸಮಾಧಾನ ಪಡಿಸಿದ್ದಾನೆ. ಇನ್ನೇನು ಈ ಅಧಿಕ ಮಾಸವು ಕಳೆಯತೊಡಗಿತು. ಆ ಮಾಸದ ಕೊನೆಯ ದಿನ ಆ ಬ್ರಾಹ್ಮಣ ಪೂರ್ಣ ಉಪವಾಸವಿದ್ದ, ಶ್ರೀಹರಿಯ ನಾಮಸ್ಮರಣೆಯಲ್ಲಿ ತೊಡಗಿದ್ದ, ತುಳಸೀ ದಳಗಳಿಂದ ಪರಮಾತ್ಮನನ್ನ ಪೂಜೆ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಕ್ಷಣವೇ

ಸಮಯದಲ್ಲಿ ಒಬ್ಬ ವೃದ್ಧ ಬ್ರಾಹ್ಮಣ ಅವರ ಮನೆಗೆ ಬರ್ತಾನೆ. ನನಗೆ ತುಂಬಾ ಹಸಿವಾಗ್ತಾ ಇದೆ, ಏನಾದರೂ ಆಹಾರ ಸಿಗಬಹುದಾ ಎಂದಾಗ ಮನೆಯಲ್ಲಿ ಇದ್ದದ್ದು ಸ್ವಲ್ಪವೇ ಆಹಾರ. ಆದರೂ ಸಹ ಈತ ಯೋಚನೆ ಮಾಡ್ದ, ಅತಿಥಿ ದೇವೋ ಭವ ಅಭ್ಯಾಗತ ಸ್ವಯಂ ವಿಷ್ಣು ಎಂಬಂತೆ ಇದ್ದ ಸ್ವಲ್ಪ ಆಹಾರವನ್ನೇ ಅತಿಥಿಗಳಿಗೆ ಸಮರ್ಪಣೆ ಮಾಡಿದ. ವೃದ್ಧನು ಆನಂದದಿಂದ ಆ ಆಹಾರವನ್ನು ಸೇವಿಸಿದ ಕ್ಷಣವೇ ಅವನಿಗೆ ಆನಂದವಾಗಿ ಆ ವೃದ್ಧನ ದೇಹದಿಂದ ದಿವ್ಯ ಪ್ರಕಾಶವಾದಂತಹ ತೇಜೋಮಯವಾದಂತಹ ಕಿರಣಗಳು ಹೊರಹೊಮ್ಮತೊಡಗಿತು. ಅವನೇ ಶಂಖ ಚಕ್ರ ಗದಾ ಪದ್ಮಧಾರಿ ಆಗಿರುವಂತಹ ಮಹಾವಿಷ್ಣುವು. ಸಾಕ್ಷಾತ್ ಮಹಾವಿಷ್ಣುವು ಅವರ ಮನೆಯಲ್ಲಿ ಸಾಕ್ಷಾತ್ಕಾರವಾಗಿ ಅವರಿಗೆ ದರ್ಶನವನ್ನ ನೀಡಿದ್ದಾರೆ. ಈ ಬ್ರಾಹ್ಮಣ ದಂಪತಿಗಳು ಆನಂದಾಶ್ಚರ್ಯದಿಂದ ಭಗವಂತನ ಪಾದಗಳಿಗೆ ನಮಸ್ಕಾರ ಮಾಡಿ ಎದ್ದು ನಿಂತಿದ್ದಾರೆ. ಶ್ರೀಹರಿ ಹೇಳ್ತಾನೆ, ಈ ನನ್ನ ಆಧಿಪತ್ಯವಿರುವಂತಹ ಪುರುಷೋತ್ತಮ ಮಾಸದಲ್ಲಿ ನೀವು ಮಾಡಿದಂತಹ ಶ್ರದ್ಧೆ, ಭಕ್ತಿ, ಉಪವಾಸ, ದಾನ ಧರ್ಮಗಳು, ಅತಿಥಿ ಸತ್ಕಾರ ನನಗೆ ಅತ್ಯಂತ ಪ್ರೀತಿಯಾಗಿದೆ. ಇಂತಹ ದಾರಿದ್ರ್ಯದಲ್ಲಿಯೂ ನನ್ನ ಸ್ಮರಣೆಯನ್ನ ನೀವು ಬಿಟ್ಟಿಲ್ಲ. ಆದ್ದರಿಂದ ನಾನು ನಿಮ್ಮ ದಂಪತಿಗಳಿಗೆ ಪ್ರಸನ್ನನಾಗಿದ್ದೇನೆ. ಹೀಗೆ ಆ ಬ್ರಾಹ್ಮಣ ದಂಪತಿಗಳಿಗೆ ಆಯುರಾರೋಗ್ಯ, ಐಶ್ವರ್ಯ, ಸುಖ, ಶಾಂತಿ, ನೆಮ್ಮದಿ, ಕಡೆಗೆ ಮೋಕ್ಷವನ್ನು ಸಹ ಆ ಪರಮಾತ್ಮ ಅನುಗ್ರಹಿಸಿದನಂತೆ. ಈ ಕಥೆಯನ್ನ ಶ್ರೀಕೃಷ್ಣ ಯುಧಿಷ್ಠಿರನಿಗೆ ಹೇಳ್ತಾನೆ, ಧರ್ಮರಾಯನೇ, ಈ ಪುರುಷೋತ್ತಮ ಮಾಸದಲ್ಲಿ ಮಾಡಿದಂತಹ ಸಣ್ಣ ಪುಟ್ಟ ಪುಣ್ಯ ಕಾರ್ಯಗಳು ಸಹ ಅಧಿಕ ಫಲವನ್ನು ನೀಡುತ್ತದೆ. ಹೀಗಾಗಿ ಭಗವಂತನಿಗೆ ಭಕ್ತಿ ಮುಖ್ಯವೇ ವಿನಃ ಮತ್ತಿನ್ನಾವುದೂ ಅಲ್ಲ. ಈ ಕಲಿಯುಗದಲ್ಲಿ ಮಾನವ ಜನ್ಮ ದೊರಕಿದೆ ಅಂದಾಕ್ಷಣವೇ ನಮಗೆ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ, ಶ್ರವಣ ಮಾಡುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನ ಹೊಂದಬಹುದು ಅಂತ ಹೇಳಿ ಈ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಅದಕ್ಕೆ ಹೀಗೆ ಹೇಳ್ತಾರೆ,

ಭಗವಂತ ಭಕ್ತ ಪುಂಡಲೀಕನಿತ್ತ ಒಂದು ಇಟ್ಟಿಗೆಯ ಮೇಲೆ ನಿಲ್ಲಲಿಲ್ಲವೇ. ಕಡುಬಡವ ವಿಪ್ರ ಸುಧಾಮನಿತ್ತ ಒಂದು ಹಿಡಿ ಅವಲಕ್ಕಿಗೆ ಅಖಿಳಾರ್ಥವನ್ನಿತ್ತು ಪ್ರೀತಿ ತೋರಿದ್ದಾನೆ. ಅದಕ್ಕಾಗಿಯೇ ಶ್ರೀ ವ್ಯಾಸತೀರ್ಥರು ಹೀಗೆ ಅಪ್ಪಣೆ ಕೊಡಿಸ್ತಾರೆ.

ನಾವು ತಿಳಿಯದೆ ಬೆಂಕಿಯನ್ನು ಮುಟ್ಟಿದರೆ ಅದು ಹೇಗೆ ಸುಡುತ್ತದೆಯೋ, ಹಾಗೆ ಅಚಾನಕವಾಗಿ ಆ ಭಗವಂತನ ನಾಮಸ್ಮರಣೆ ಮಾಡಿದರೆ ಅವನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುತ್ತೆ. ಆ ಪರಮಾತ್ಮನಲ್ಲಿ ದಿವ್ಯವಾದ ಸಖ್ಯ ಉಂಟಾಗುವುದೇ ಭಕ್ತಿ. ಇದನ್ನು ಪಡೆದವನೇ ಭಕ್ತ ಸುಧಾಮ, ಭಕ್ತ ಪ್ರಹ್ಲಾದ, ಹೀಗೆ ಅನೇಕಾನೇಕ ಮಹಾ ಸಾಧು ಸಂತರೇನು ನಮ್ಮ ಭಾರತೀಯ ಪರಂಪರೆಯಲ್ಲಿದ್ದಾರೆ, ಅವರೆಲ್ಲರೂ ಸಹ ಭಗವಂತನನ್ನ ತಮ್ಮ ಸ್ನೇಹಿತನಂತೆ ಭಾವಿಸಿ ಭಗವಂತನ ಭಕ್ತಿಯನ್ನ ಬಿಟ್ಟರೆ ಮತ್ತಿನ್ನಾವುದು ಶಾಶ್ವತವಿಲ್ಲ ಅಂತ ಹೇಳಿ ಅಪ್ಪಣೆ ಕೊಡಿಸಿದ್ದಾರೆ ನಮ್ಮೆಲ್ಲರಿಗೂ ಸಹ. ಅಂಥದ್ರಲ್ಲಿ ಕಲಿಯುಗದಲ್ಲಿ ಕೇವಲ ಶ್ರದ್ಧೆಯಿಂದ ಕೇಳುವಂತಹ ಹರಿನಾಮ ಸಂಕೀರ್ತನೆಯಿಂದಲೇ ಮುಕ್ತಿಯನ್ನು ಹೊಂದಬಹುದು ಅಂತ ಹೇಳಿದ್ರೆ, ಅನೇಕಾನೇಕ ಪ್ರವಚನಗಳು, ಹರಿನಾಮ ಸಂಕೀರ್ತನೆಗಳು ನಮಗೆ ಲಭ್ಯವಿದೆ. ಕೇವಲ ಅದನ್ನು ಶ್ರವಣ ಮಾಡಿ ನಾವು ಭಗವಂತನ ಬಳಿ ಹೋಗೋಣ, ಮೋಕ್ಷದ ಮಾರ್ಗವನ್ನು ಹಿಡಿಯೋಣ ಅಂಥೇಳಿ ಆ ಜ್ಞಾನಿಗಳು ಏನು ಈ ಮಾರ್ಗವನ್ನು ತೋರಿಸಿಕೊಟ್ಟಿದ್ದಾರೋ ಅಂತಹ ಮಾರ್ಗವನ್ನು ನಾವು ಪರಿಪಾಲನೆ ಮಾಡೋಣ ಎನ್ನುವಾಗ, ಇಂತಹ ದಿವ್ಯವಾದಂಥ ಅಧಿಕ ಮಾಸ ಮಹಾತ್ಮೆ ಎನ್ನುವಂಥದ್ದು ನಮ್ಮ ಉನ್ನತಿಗಾಗಿ, ಆತ್ಮೋದ್ಧಾರಕ್ಕಾಗಿ ಭಗವಂತನೇ ಸೃಷ್ಟಿ ಮಾಡಿರುವಂಥ ಒಂದು ಅಧಿಕ ಹೆಚ್ಚುವರಿ ಮಾಸ ಇದಾಗಿದೆ. ವೈಭವದ ಜೀವನವನ್ನು ಬಿಟ್ಟು ಸಾಧಾರಣ ಜೀವನವನ್ನು ಆ ಪರಮಾತ್ಮನ ನಾಮಸ್ಮರಣೆಯಲ್ಲಿ ಈ ಒಂದು ಮಾಸವಾದರೂ ಕಳೆಯೋಣ ಅಂತ ಹೇಳ್ತಾ, ಮಾನವ ಜನ್ಮ ದೊಡ್ಡದು ಅಂತ ಹೇಳಿ ಜ್ಞಾನಿಗಳು ಅಪ್ಪಣೆ ಕೊಡಿಸ್ತಾರೆ. ಈ ಮಾಸದಲ್ಲಿ ಹರಿನಾಮ ಸಂಕೀರ್ತನೆಯಲ್ಲಿ ನಮ್ಮನ್ನು ನಾವು ತೊಡಗಿಸಿಕೊಂಡು ಅಧಿಕ ಮಾಸದಲ್ಲಿ ಅಧಿಕ ಫಲವನ್ನು ಪಡೆದು ಆ ಪುರುಷೋತ್ತಮನ ಕೃಪೆಗೆ ಪಾತ್ರರಾಗೋಣ ಅಂತ ಹೇಳ್ತಾ, ಇಂಥ ಅಧಿಕ ಮಾಸದಲ್ಲಿ ಒಂದು ಶ್ಲೋಕವನ್ನು ಶ್ರವಣ ಮಾಡಬೇಕು, ಹೇಳ್ಕೊಳ್ಬೇಕು ಅಂತ ಹೇಳಿ ಶಾಸ್ತ್ರ ಹೇಳುತ್ತೆ. ಅದು ಯಾವುದು ಅಂತ ಹೇಳಿದ್ರೆ,

ಹೀಗೆ ಈ ಅಧಿಕ ಮಾಸದ ಸಂದರ್ಭದಲ್ಲಿ ಪುರುಷೋತ್ತಮ ಮಾಸದ ಮಹತ್ಮೆಯನ್ನ ತಾವೆಲ್ಲರೂ ಸಹ ಶ್ರವಣ ಮಾಡಿದ್ದೀರಾ. ಭಗವಂತ ನಿಮಗೆ ಎಲ್ಲರಿಗೂ ಸಹ ಅಧಿಕ ಫಲವನ್ನ ಕೊಡಲಿ ಅಂತ ಪರಮಾತ್ಮನಲ್ಲಿ ಪ್ರಾರ್ಥನೆ ಮಾಡ್ತಾ ಈ ದಿವ್ಯವಾದಂತಹ ಕಥಾಭಾಗಕ್ಕೆ ಮಂಗಳವನ್ನ ಹಾಡಿ ಮುಕ್ತಾಯ ಮಾಡೋಣ.

ಇದುವರೆಗೆ ಅನಗಾ ಪ್ರಸಾದ್ ಅವರಿಂದ ಕಥಾ ಅಧಿಕ ಮಾಸದ ಮಹತ್ವ ಕೇಳಿದಿರಿ. ಜೊತೆಗೆ ಕೀಬೋರ್ಡ್ ನುಡಿಸಿದವರು ಜಿ ಶ್ರೀನಿವಾಸಯ್ಯ, ಕೊಳಲು ನುಡಿಸಿದವರು ಡಿ ಎ ಸುನಿಲ್ ಹಾಗೂ ತಬಲಾ ನುಡಿಸಿದವರು ದೀಪಕ್ ದೇಸಾಯಿ.